ಇಪ್ಪತ್ತಾರನೇ ಇಸ್ವಿ, ಸೆಪ್ಟೆಂಬರ್ ತಿಂಗಳಿನ 17ನೇ ತಾರೀಕು ಗುರುವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಕಿರಣ್ ಕುಮಾರ್ ಶೇಖದಾರ್ ಮಾಡುವ ಬೆಳಗಿನ ನಮಸ್ಕಾರಗಳು.

ಆಕಾಶವಾಣಿ ವಿಜಯಪುರ FM ಕಂಪನಾಂಕ 101.8 MHz ಇಂದು 2020

ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಬೆಳಿಗ್ಗೆ 6:10 ನಮ್ಮ ನಿಲಯದಿಂದ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಮೀನಾಕ್ಷಿ ರಾಮಚಂದ್ರ ಅವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದು ಬೆಳಗ್ಗೆ 6:35 ರೈತರಿಗೆ ಸಲಹೆ, 6:40 ನಮ್ಮ ನಿಲಯದಿಂದ ಜನಪದ ಸಂಗೀತ ಪ್ರಸಾರವಾಗುವುದು. ಇಂದು ಬೆಳಗ್ಗೆ 7:00 to 7:30 ಸೇವಾ ಮಾಹಿತಿ ನಮ್ಮ ನಿಲಯದಿಂದ. ಇಂದು ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ವನಸ್ಪಂದನ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ. ಇಂದು ಬೆಳಗ್ಗೆ 7:45 to 8:30 ಹಾಗೂ 9:30 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇಂದು ಬೆಳಗ್ಗೆ 9:05 ಪ್ರಾಯೋಜಿತ ಕಾರ್ಯಕ್ರಮ ಚಿಕ್ಕ ಮಕ್ಕಳ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10 ನಮ್ಮ ನಿಲಯದಿಂದ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ನಂತರ ಮಿಶ್ರ ಗೀತೆಗಳು ಮೂಡಿಬರಲಿವೆ. ಇಂದು ಬೆಳಗ್ಗೆ 10:00 ಮಧ್ಯಾಹ್ನ 12:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಜನಪದದಲ್ಲಿ ಮಹಿಳೆ ವೈವಿಧ್ಯಮಯ ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಶಿವಮೊಗ್ಗ ವಿನೋಬಾ ನಗರದ ಸಹ್ಯಾದ್ರಿ ಲಲಿತಾ ಕಲಾ ಅಕಾಡೆಮಿಯ ಸದಸ್ಯರು. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ. ಆತ್ಮಹತ್ಯೆ ತಡೆ ದಿನದ ಬಗ್ಗೆ ಕಲಬುರಗಿ ಜಿಲ್ಲಾ ಮಾನಸಿಕ ಅಧಿಕಾರಿಗಳಾದ ಡಾಕ್ಟರ್ ರವಿಕಾಂತಿ ಎಸ್ ಹಾಗೂ ಕಲಬುರಗಿಯ ಜಿಐಎಂಎಸ್ನ ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭು ಕಿರಣ್ ಗೋಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಪ್ರಧಾನಮಂತ್ರಿ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಕುರಿತು ಮಾಹಿತಿ. ಮಧ್ಯಾಹ್ನ 2:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ನೇಹ ಭಾರತಿ. ಮಧ್ಯಾಹ್ನ 3:00 ಸಂಜೆ 5:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸಬಹುದು.

ಮಧ್ಯಾಹ್ನ, ಇನ್ನು ಸಂಜೆ ಕಾರ್ಯಕ್ರಮಗಳಲ್ಲಿ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಸವಿಗಾನ, 5:55 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ನಂತರ ನೀತಿ ಕಥೆ ಪ್ರಸಾರವಾಗುವುದು. ಇಂದು ಸಂಜೆ 6:10 ಇಂದು ಸಂಜೆ ಮತ್ತು ನಾಳೆ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:15 ಪ್ರಾಯೋಜಿತ ಕಾರ್ಯಕ್ರಮ, ಚಿಕ್ಕ ಮಕ್ಕಳ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:30 ಜಿಲ್ಲಾ ವಾರ್ತಾಪತ್ರ. ಇಂದು ಸಂಜೆ 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿ. ಇದರಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. 7:20 ನಮ್ಮ ನಿಲಯದಿಂದ ಜನಪದ ಸಂಗೀತವನ್ನು ಕೇಳಬಹುದು. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. ರಾತ್ರಿ 8:00 ಏಷ್ಯನ್ ಗೇಮ್ 2026 ಕುರಿತು ಭಾರತ ಕಾರ್ಯಕ್ರಮ ಪ್ರಸಾರವಾಗುವುದು. ಭಾರತ ಇದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇವಿಷ್ಟು ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. ಆರಂಭದಲ್ಲಿ ಆಲಿಸಿ ಮಾನವಿ ಗುಂಡಾಚಾರ್ಯರ ರಚನೆ ಅರ್ಚನಾ ಕುಲಕರ್ಣಿ ಅವರ ಧ್ವನಿಯಲ್ಲಿ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ರಚನೆ ಪುರಂದರದಾಸರದು ವೃಂದಗಾನದಲ್ಲಿ.

ಇನ್ನು ಮುಂದೆ ಕೇಳಿ ಗಜೇಂದ್ರ ಅವರ ರಚನೆ. ಹಾಡಿದ ಕಲಾವಿದರು ರಾಜೇಶ್ ಕೃಷ್ಣನ್ ಮತ್ತು ಸಂಗಡಿಗರು.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 6:29:40. ಇನ್ನು ಮುಂದೆ ಸರಿಯಾಗಿ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೀನಾಕ್ಷಿ ರಾಮಚಂದ್ರ ಅವರಿಂದ ಚಿಂತನ ಪ್ರಸಾರವಾಗುವುದು.

0: ಮೀನಾಕ್ಷಿ ರಾಮಚಂದ್ರ ಅವರಿಂದ ಚಿಂತನಾ ಕೇಳುವಿರಿ.
1: ಪ್ರಕೃತಿ ಎಂದರೆ ಕಾಡುಗಳು, ಸರೋವರಗಳು, ಪರ್ವತಗಳು, ಹುಲ್ಲುಗಾವಲುಗಳು, ಸೂರ್ಯ, ನೀರು, ಗಾಳಿ, ಜೀವಂತ ಮತ್ತು ನಿರ್ಜೀವ ವಸ್ತುಗಳು, ಪ್ರಾಣಿಗಳು, ಸಸ್ಯಗಳು ಮತ್ತು ಸೂಕ್ಷ್ಮ ಜೀವಿಗಳು ಎಂದರೆ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಶಿಲೀಂಧ್ರಗಳು ಎಲ್ಲವೂ. ಗೋಚರವಾಗಿ ಅಗೋಚರವಾಗಿ ಅನುಭವಕ್ಕೆ ಬರುವ ಈ ಭೌತಿಕ ಜಗತ್ತು ಅಂದರೆ ಅದು ಬರೀ ಕಾಡು ಹಸಿರು ಮಾತ್ರವಲ್ಲ, ಎಲ್ಲವೂ. ಅದು ಜೀವಿಯ ಜೀವ ಮತ್ತು ಬದುಕು, ಜೀವಿಯ ನೈಸರ್ಗಿಕ ಆವಾಸ ಸ್ಥಾನ. ಅದನ್ನು ಬಿಟ್ಟು ಯಾವುದೇ ಜೀವಿಯೂ ಬದುಕಲಾರದು, ಯಾಕೆಂದರೆ ಪ್ರತಿಯೊಂದು ಜೀವಿಯು ಪ್ರಕೃತಿಯ ಅಂಶವೇ ಆಗಿವೆ. ಮಾನವನ ಭೌತಿಕ ಮತ್ತು ಮಾನಸಿಕ ಸ್ಥಿತಿಯ ಮೇಲೆ ಆಯಾ ಪ್ರದೇಶದ ಪ್ರಕೃತಿ ಬೀರುವ ಪರಿಣಾಮವನ್ನು ಯಾರೂ ಅಲ್ಲಗಳೆಯಲಾರರು. ಪ್ರತಿಯೊಂದು ಜೀವ ಅದು ಬದುಕುತ್ತಿರುವ ಪ್ರಕೃತಿಯನ್ನು ಎಂದರೆ ಸ್ವಭಾವ, ರೀತಿ, ನೀತಿ, ರೂಪ, ಆಕಾರ ಎಲ್ಲವನ್ನು ಆಯಾ ಪ್ರಕೃತಿಯೇ ನಿರ್ಧರಿಸುತ್ತದೆ. ಯಾವುದೇ ವ್ಯಕ್ತಿಯೊಬ್ಬ ಯಾವುದೇ ಊರಿಗೆ ಹೋಗಲಿ, ದೇಶಕ್ಕೆ ಹೋಗಲಿ, ಅವನ ಭಾಷೆ ಮತ್ತು ಜೀವನ ಶೈಲಿ ಬದಲಾಗಬಹುದು, ಆದರೆ ಪ್ರಕೃತಿ ಬದಲಾಗಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಮಾತು ಕೃತಿಗಳಲ್ಲಿ ನಮ್ಮ ಪ್ರಕೃತಿ ಒಂದಲ್ಲ ಒಂದು ರೀತಿಯಿಂದ ಪ್ರಕಟಗೊಳ್ಳುತ್ತದೆ. ಮನುಷ್ಯ ಮತ್ತು ಪ್ರಕೃತಿಯ ಜೊತೆಗಿನ ಅಗಾಧವಾದ ಸಂಬಂಧವನ್ನು ತಿಳಿಯಬೇಕಿದ್ರೆ ಒಂದಿಷ್ಟು ನಮ್ಮ ಪೂರ್ವಿಕರ ಬದುಕಿನ ಒಳಗೆ ನಾವು ಪ್ರವೇಶಿಸಬೇಕು. ಅವರಿಗೆ ಬದುಕಿನ ಎಲ್ಲವೂ ಪ್ರಕೃತಿಯೇ ಆಗಿತ್ತು. ಸುತ್ತಮುತ್ತಲಿನ ಪ್ರಕೃತಿಯ ಪ್ರತಿಯೊಂದರ ಜೊತೆಗೂ ಬದುಕಿನ ಎಲ್ಲಾ ಹಂತಗಳಲ್ಲೂ ಅವಿನಾಭಾವ ಸಂಬಂಧವನ್ನು ಅವರು ಬೆಳೆಸಿಕೊಂಡು ಬಂದರು. ಅವರಿಗೆ ಪ್ರಕೃತಿಯೇ ಬದುಕಿನ ಸೂತ್ರ, ಅದುವೇ ನಿಯಾಮಕ ಮತ್ತು ನಿಯಂತ್ರಕ ಶಕ್ತಿ. ಪ್ರಕೃತಿ ಮನುಷ್ಯ ಜೀವಿಗಳನ್ನು ರಕ್ಷಿಸಿ ಕಾಪಾಡುವ ರಕ್ಷಾ ಕವಚವೆಂದು ಅವರು ಹಿಂದೆಯೇ ನಂಬಿದ್ದರು. ಜೀವನ ವರ್ತನದ ಪ್ರತಿ ಹಂತದಲ್ಲೂ ಅವರು ಪ್ರಕೃತಿಯನ್ನು ಸೇರಿಸಿಕೊಂಡರು. ಪ್ರಕೃತಿಯೇ ಅವರ ಬದುಕಿನ ಆಧ್ಯಾತ್ಮ, ಆಹಾರ, ವಿಹಾರ ಎಲ್ಲವೂ ಅದೇ. ಆದುದರಿಂದಲೇ ನೆಲವನ್ನು, ಕಡಲನ್ನು, ಕಾಡನ್ನು, ಪ್ರಾಣಿಗಳನ್ನು ಅವರಿಗೆ ಆರಾಧಿಸಲು ಸಾಧ್ಯವಾಯಿತು. ಅವರ ಮಾತು, ಗಾದೆ, ಜೀವನ, ಒಗಟು, ಹಾಡು, ಕುಣಿತ ಎಲ್ಲವೂ ಪ್ರಕೃತಿಯಿಂದಲೇ ಬಂದವುಗಳು. ಪ್ರಕೃತಿ ಮನುಷ್ಯರ ಸ್ಫೂರ್ತಿ ಮತ್ತು ಸೃಜನಶೀಲತೆಯನ್ನು ಅಭಿವೃದ್ಧಿಪಡಿಸುವ ಸಾಧನ. ಪ್ರಕೃತಿಯ ಸಚೇತನ, ಅಚೇತನ ವಸ್ತುಗಳೆಲ್ಲವೂ ಮಾನವರ ಬದುಕಿನಲ್ಲಿ ಹಾಸುಹೊಕ್ಕಾಗಿ ಬೆರೆತುಕೊಂಡಿವೆ. ಆಯಾ ಕಾಲಮಾನಕ್ಕೆ ಅನುಗುಣವಾಗಿ ಪ್ರಕೃತಿಯ ಜೀವಜಾಲಗಳ ಮತ್ತು ಮರಗಿಡಗಳ ಗುಣಗಳು ಬದಲಾಗುತ್ತಾ ಹೋಗುತ್ತದೆ. ನಮ್ಮ ಪೂರ್ವಿಕರು ಅದನ್ನು ಚೆನ್ನಾಗಿ ಅರಿತಿದ್ದರು. ಯಾವ ಯಾವ ಕಾಲದಲ್ಲಿ ಪ್ರಕೃತಿಯ ಯಾವ ವಸ್ತುಗಳನ್ನು ಬಳಸಬೇಕು ಎಂಬುದನ್ನು ಆಚರಣೆಯ ಹಿನ್ನೆಲೆಯಲ್ಲಿ ಅವರು ಮನವರಿಕೆ ಮಾಡಿಕೊಂಡಿದ್ದರು. ಮಳೆ ಬಿದ್ದು ಚಿಗುರಿ ಹಸಿರಾಗಿ ಆರೋಗ್ಯಯುತವಾಗಿ ಬೆಳೆದ ಗಿಡಮರಗಳೆಲೆಗಳಲ್ಲೂ, ಕಾಯಿ ಪಲ್ಲೆಗಳಲ್ಲೂ, ದಂಟುಗಳಲ್ಲೂ, ಬೇರುಗಳಲ್ಲೂ ಔಷಧೀಯ ಮತ್ತು ಆರೋಗ್ಯಕರ ಅಂಶಗಳು ತುಂಬಿರುತ್ತವೆ ಎಂದು ಅರಿತು ಆಯಾ ಕಾಲಕ್ಕೆ ತಕ್ಕಂತೆ ಅವುಗಳನ್ನು ಧಾರಾಳವಾಗಿ ಬಳಸಿದರು. ಮಾನವರ ಬದುಕಿನ ನೈತಿಕ, ರಾಜಕೀಯ, ಆರ್ಥಿಕ, ಆಧ್ಯಾತ್ಮಿಕ ಎಲ್ಲದರಲ್ಲೂ ಒಂದಲ್ಲ ಒಂದು ರೀತಿಯಿಂದ ಪ್ರಕೃತಿ ಹಾಸುಹೊಕ್ಕಾಗಿ ಬೆರೆತುಕೊಂಡಿದೆ. ಪ್ರಕೃತಿಯ ಒಂದು ಭಾಗವಾಗಿ ಮತ್ತು ಬುದ್ಧಿವಂತ ಜೀವಿಯಾಗಿ

0: ಮಾನವ ತನ್ನ ಬದುಕಿಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೇಗೆ ಉಳಿಸಬೇಕು, ಬೆಳೆಸಬೇಕು ಮತ್ತು ಬಳಸಬೇಕು ಎನ್ನುವುದನ್ನು ಅರಿತಿರಬೇಕು. ಈ ಜಗತ್ತಿನಲ್ಲಿ ಪ್ರಕೃತಿಯನ್ನು ನಾಶ ಮಾಡುವ ಒಂದೇ ಒಂದು ಜೀವಿ ಎಂದರೆ ಅದು ಮನುಷ್ಯ. ನಮ್ಮ ಹಿರಿಯರು ಪ್ರಕೃತಿಯನ್ನು ಇಂದಿನಂತೆ ಬಳಸಿ ನಾಶ ಮಾಡುತ್ತಿರಲಿಲ್ಲ, ಉಳಿಸಿ ಬೆಳೆಸಿ ಬಳಸುವ ಚಾಕಚಕ್ಯತೆ ಅವರಿಗಿತ್ತು. ಪ್ರಕೃತಿಯೊಂದಿಗೆ ಬದುಕುವಾಗ ತಮಗೂ ಪ್ರಕೃತಿಗೂ ಯಾವುದೇ ಹಾನಿಯಾಗದಂತೆ ಶಾಂತಿಯುತವಾಗಿ ಸಾಮರಸ್ಯದಿಂದ ಬದುಕಿದವರು ಅವರು. ದೈವಿಕತೆಯ ಶಕ್ತಿಗಳನ್ನು ಪರಿಸರಕ್ಕೆ ಆರೋಪಿಸಿ ಅದನ್ನು ಉಳಿಸಲು ಅವರು ಪ್ರಯತ್ನಿಸಿದರು. ಅವರ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಆರಾಧನಾ ಪ್ರಕ್ರಿಯೆಯಲ್ಲೂ ಅದನ್ನು ರಕ್ಷಣೆ ಮಾಡಲು ಪ್ರಯತ್ನಪಟ್ಟರು. ಆದರೆ ಇಂದು ನಾವು ಪ್ರಗತಿಯ ಹೆಸರಿನಲ್ಲಿ ಅವರು ಆರಾಧಿಸಿ ಉಳಿಸಿಕೊಂಡು ಬಂದ ಪ್ರಕೃತಿ ಎನ್ನುವ ಜೀವಿಗಳ ಮೂಲಸತ್ವವನ್ನೇ ಹಾಳುಗೆಡವಿ ನಾವು ಪೀಳಿಗೆಗಳ ನಾಶಕ್ಕೆ ಕಾರಣರಾಗುತ್ತಿದ್ದೇವೆ.
1: ಇದುವರೆಗೂ ಮೀನಾಕ್ಷಿ ರಾಮಚಂದ್ರ ಅವರಿಂದ ಚಿಂತನ ಕೇಳಿದ್ರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಸುಭಾಷಿತ ಹೀಗೆ ಹೇಳುತ್ತೆ, ಉದಯೇ ಸವಿತಾ ರಕ್ತಃ ರಕ್ತಶ್ಚಾಸ್ತಮಯೇ ತಥಾ ಸಂಪತ್ತೌಚ ವಿಪತ್ತೌಚ ಮಹತಾಂ ಏಕರೂಪತಾ. ಅಂದರೆ ಸೂರ್ಯನು ಮೂಡುವಾಗ ಹೇಗೆ ದೊಡ್ಡ ಚಿನ್ನ ದುಂಡೆಯಂತೆ ಬೆಳಗುತ್ತಾನೋ ಹಾಗೆಯೇ ಮುಳುಗುವಾಗಲೂ ಇರುತ್ತಾನೆ. ಅದರಂತೆ ಸಜ್ಜನರು ಸಂಪತ್ತು ವಿಪತ್ತು ಎರಡರಲ್ಲಿಯೂ ಸಮಾನರಾಗಿರುತ್ತಾರೆ.

0: ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 6:35:32.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೆಟ್ಟಪ್ಪ ನಾಮೆ ಅಂತ ಹೇಳ್ಬಿಟ್ಟು, ಇಂಚಗಿರಿ ಗ್ರಾಮ, ಚಡಚಣ ತಾಲೂಕು. ಇವತ್ತಿನ ದಿವಸ ನಾನು ರೈತ ಬಂಧುವರಿಗೆ ಬಿತ್ತನೆ ಬೀಜದ ಬೀಜೋಪಚಾರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ನೈಸರ್ಗಿಕ ಪದ್ಧತಿಯಿಂದ ನಾವು ಬೀಜೋಪಚಾರ ಮಾಡೋದ್ರಿಂದ ಬೀಜಿಗೆ ಒಂದು ಶಕ್ತಿ ಬರ್ತದೆ, ಆಮೇಲೆ ಮೊಳಕೆ ಬೇಗನೆ ಬರುತ್ತೆ, ಆಮೇಲೆ ಉತ್ಕೃಷ್ಟವಾದ ಬೆಳೆ ಬರುತ್ತೆ. ಆಮೇಲೆ ಯಾವ ರೀತಿಯಾಗಿ ನಾವು ನೈಸರ್ಗಿಕ ಸಂಪನ್ಮೂಲ ಬಳಕೆ ಮಾಡಬೇಕು ಅಂದರೆ ಬೀಜಾಮೃತದಿಂದ ನಾವು ಬೀಜೋಪಚಾರ ಮಾಡಬೇಕು. ಬೀಜಾಮೃತದಿಂದ ಅಂದರೆ ಒಂದು ಕೆ ಜಿ ಬೀಜಕ್ಕೆ ಎಷ್ಟು ಬೇಕಾಗ್ತದೆ ಅದರ ಪ್ರಮಾಣವನ್ನು ನಾನು ಹೇಳ್ತೀನಿ. ಅಂದಾಜವಾಗಿ ಒಂದು ಗ್ಲಾಸ್ ಆಗಷ್ಟು ಗೋಮೂತ್ರ, ಒಂದು ಅರ್ಧ ಕೆ ಜಿ ಆಗಷ್ಟು ಸಗಣಿ, ಆಮೇಲೆ ಒಂದು ಗ್ಲಾಸ್ ನೀರು, ಆಮೇಲೆ ಸುಣ್ಣ, ಇವನ್ನೇನು ಮಾಡಬೇಕು, ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ಅದನ್ನ ಒಂಥರ ಅಮ್ಲಿತರ ಆಗಿಬಿಡ್ತದೆ. ಆ ಅಮ್ಲಿತರ ಆದಂಥ ಪದಾರ್ಥನನ್ನು ನಮ್ಮ ಬಿತ್ತನೆ ಬೀಜ ಎಷ್ಟಿರ್ತಲ್ಲ, ಆ ಬಿತ್ತನೆ ಬೀಜನ ಒಂದು ಕಡೆ ಒಂದು ಪ್ಲಾಸ್ಟಿಕ್ ಹಾಳಿ ಮೇಲೆ ಹಾಕ್ಕೊಂಡು ಅದನ್ನು ಅದ್ರ ಮೇಲೆ ಸುರಿದು ಕೈಯಿಂದ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡ್ಬೇಕು. ಮಿಶ್ರಣ ಮಾಡಿಕೊಂಡು ನೆರಳಲ್ಲಿ ಆರಿಸ್ಬೇಕು. ಆರಿಸಿ ಅದನ್ನು ಬಿತ್ತನೆಗೆ ಒಯ್ಬೇಕು. ಆಮೇಲೆ ಬಿತ್ತುವಾಗ ನೇರವಾದ ಬಿಸಿಲಿನ ಸೂರ್ಯನ ಶಾಖ ಅದ್ರ ಮೇಲೆ ಬೀಳಬಾರ್ದು. ಮೇಲೆ ಚೀಲ್ ತಟ್ಟ ಅಂದರೆ ಗುಣಿ ತಟ್ಟನ್ನು ಬೀಜದ ಪ್ಯಾಕೆಟ್ ಮ್ಯಾಗ ಮುಚ್ಚಬೇಕು. ಆಮೇಲೆ ಇದು ಒಂದು ರೀತಿ ಆದರೆ ಇನ್ನೊಂದು ರೀತಿಯಿಂದ ನಾವು ಬೀಜೋಪಚಾರ ಮಾಡ್ಬೋದು. ಒಂದು ಜೈವಿಕ ಗೊಬ್ಬರಗಳನ್ನು ಅಂದರೆ ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡೋದ್ರಿಂದ ಇದನ್ನು ಸಿಡಿ ಹಾಯುವಂಥದ್ದು, ಆಮೇಲೆ ಕಾಂಡ ಕೊಳೆ ರೋಗನ ತಡೆಗಟ್ಟಲಿಕ್ಕೆ ಒಂದು ಅವಕಾಶ ಇರ್ತದೆ. ಇದು ಒಂದು ಕೆ ಜಿ ಬೀಜಕ್ಕೆ 5-8 ಗ್ರಾಮ್ ಬೇಕಾಗುತ್ತೆ. ಆಮೇಲೆ ಪಿ ಎಸ್ ಪಿ ಅಂತ ಬರ್ತದೆ, ರಂಜಕ ಕರಗಿಸುವ ಗೊಬ್ಬರ. ಇದು ಡಿ ಎ ಪಿ ಶಕ್ತಿ ಇರ್ತದೆ ಇದರೊಳಗೆ, ರಂಜಕ ಕರಗಿಸುವ ಜೈವಿಕ ಗೊಬ್ಬರ. ಇದನ್ನು ಒಂದು ಕೆ ಜಿ ಬೀಜಕ್ಕೆ 5-8 ಗ್ರಾಮ್ ಹಾಕೋಬೇಕು. ಆಮೇಲೆ ಅಜೋಸ್ಪರ್ಲೆಮ್ ಅಂತ ಬರ್ತದೆ, ಇದು ವಾತಾವರಣದಲ್ಲಿದ್ದಂಥ ಸಾರಜನಕನ ಸ್ಥಿರೀಕರಿಸೋದು. ನಾವೇನು ಯೂರಿಯಾ ಹಾಕ್ತೀವಲ್ಲ, ಯೂರಿಯಾವನ್ನು ಒದಗಿಸುವಂಥದ್ದು, ಅದು ಅಜೋಸ್ಪರ್ಲೆಮನ್ನು 5-8 ಗ್ರಾಮ್ 1 ಕೆ ಜಿ ಬೀಜಕ್ಕೆ. ಆಮೇಲೆ ಇನ್ನು ದ್ವಿದಳ ಧಾನ್ಯ ಆಗಿತ್ತಂದ್ರೆ ರೈಜೋಬಿಯಂ, ಅದು ಸಹ 1 ಕೆ ಜಿ ಬೀಜಕ್ಕೆ 5-8 ಗ್ರಾಮ್ ಬೀಜೋಪಚಾರ ಮಾಡಿಕೊಂಡು ನಾವು ಬಿತ್ತನೆ ಮಾಡಬೇಕು. ಒಂದು ಇವೆಲ್ಲ ಜೈವಿಕ ಗೊಬ್ಬರನ ನೇರವಾಗಿ ಬೀಜಗಳಿಗೆ ಟಚ್ ಆಗೋದಿಲ್ಲ. ಅವಾಗ ಏನು ಮಾಡಬೇಕು, ನಾವು ಬೆಲ್ಲದ ದ್ರಾವಣವನ್ನು ಸ್ವಲ್ಪ ತಿಳಿ ಬೆಲ್ಲದ ನೀರನ್ನು ಮಾಡಿಕೊಂಡು ಹೀಟ್ ಆಗಿರ್ಬಾರ್ದು, ಸ್ವಲ್ಪ ಅರಿಬೇಕು. ಅದನ್ನು ನಾವು ಬೀಜೋಪಚಾರ ಮಾಡುವಂಥ ಬೀಜದ ಮೇಲೆ ಚಿಮುಕಿಸಿ

ಈ ಜೈವಿಕ ಗೊಬ್ಬರ 5-8 ಗ್ರಾಮ್ ಅಂದ್ರೆ ತಲಾ ಒಂದೊಂದು, ಟ್ರೈಕೋಡರ್ಮ 8-10 ಗ್ರಾಮ್, ಆಮೇಲೆ ಪಿ ಎಸ್ ಬಿ 8-10 ಗ್ರಾಮ್, ಅಜಸ್ಪಲಿಮ 8-10 ಗ್ರಾಮ್, ರೈಸೋಬಿಮ 8-10 ಗ್ರಾಮ್ ಅನ್ನ ಅದ್ರ ಮೇಲೆ ಚಿಮುಕಿಸಿ ಒಂದು ಬೆರಳಿನಿಂದ ಮಿಶ್ರಣ ಮಾಡೋದು, ಎಲ್ಲ ಬೀಜಕ್ಕೆ ಹತ್ತುವಂಗೆ ಮಿಶ್ರಣ ಮಾಡಿ, ಅಥವಾ ಒಂದು ಪ್ಲಾಸ್ಟಿಕ್ ಹಾಳೆಯಲ್ಲಿ ಹಾಕೊಂಡು ಜೋಳಿಗೆಲ್ಲಿ ಸಣ್ಣ ಮಕ್ಕಳಿಗೆ ಹೆಂಗೆ ತೂತಲ್ಲ ಹಂಗೆ ತೂಗಿ ಮಿಶ್ರಣ ಮಾಡಿ ನೆರಳಲ್ಲಿ ಆರಿಸಿ ಬಿತ್ತನೆಗೆ ಒಯ್ಬೇಕು. ಒಂದು ಬಿತ್ತನೆಗೆ ಒಯ್ಯುವಾಗ ಏನು ಮಾಡಬೇಕು, ನೀವು ಬುಟ್ಟಿಯಲ್ಲಿ ಹಾಕೊಂಡು ಹೋಗಿದ್ರಿಂದ ಅದ್ರ ಮೇಲೆ ಒಂದು ಗೋಣಿಚೀಲ ಹಾಕಬೇಕು. ಗೋಣಿಚೀಲ ಹಾಕಿ ಯಾವತ್ತು ನೆರಳಲ್ಲಿ ಇಟ್ಕೋತ ಹೋಗ್ಬೇಕು. ಈ ರೀತಿಯಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕಂತ ಹೇಳ್ತಾ ಧನ್ಯವಾದಗಳು.

ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6:40:13. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಆರಂಭದಲ್ಲಿ ಆಲಿಸಿ ಮಲ್ಲಪ್ಪ ಗುರುಪಾದಪ್ಪನವರ್ ಮತ್ತು ತಂಡದವರಿಂದ ಬಾದಾಮಿ ತಾಲೂಕು ಕೊಂಕಣಕೊಪ್ಪ ಗ್ರಾಮ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಜನಪದ ಸಂಗೀತವನ್ನು ಕೇಳ್ತಾ ಇದ್ದೀರಿ. ಕೇಳುಗರೆ ಗಮನಿಸಿ, ಇದೊಂದು ಪ್ರಕಟಣೆ. ವೃಕ್ಷೋತ್ಥಾನ ಮ್ಯಾರಥಾನ್ 2026 ಈ ಕುರಿತು ಇಂದು ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ. ಇಂದು ರಾತ್ರಿ 7:45 ₹10,000 ಬಹುಮಾನ ಸೇರಿದಂತೆ ಈ ವೃಕ್ಷದ ಮ್ಯಾರಥಾನಿನ ವಿಶೇಷತೆಗಳೇನು, ನೋಂದಣಿ ಮಾಡಿಕೊಳ್ಳುವುದು ಹೇಗೆ, ಮ್ಯಾರಥಾನ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳೊಂದಿಗೆ ವೃಕ್ಷೋತ್ಥಾನ ಟೀಮ್ ನಿಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರಲಿದ್ದಾರೆ. ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270-340 ಇನ್ನೊಂದು ಸಂಖ್ಯೆ 270-350. ಹೊರಗಿನಿಂದ ಮತ್ತು ಮೊಬೈಲ್ನಿಂದ ಕರೆ ಮಾಡುವವರು ಬಳಸಬೇಕಾದಂಥ STD ಕೋಡ್ ಸಂಖ್ಯೆ 08352. ಕೇಳಿ, ವೃಕ್ಷೋತ್ಥಾನ ಮ್ಯಾರಥಾನ್ 2026 ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 7:45 ಪ್ರಕಟಣೆ ಕೇಳಿದಿರಿ.

6:54:22 ಇನ್ನು ಮುಂದೆ ಸರಿಯಾಗಿ 6:55 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:22. ಕೇಳುಗರೆ ಗಮನಿಸಿ, ಜೀವನ ಸಿಕ್ಕಿದೆ ಎಂದ ಮೇಲೆ ಏನಾದರೂ ಸಾಧಿಸಿ ತೋರಿಸಿ, ಸಮಯ ಕೆಟ್ಟಿದೆ ಎಂದಾದರೆ ಅದನ್ನು ಬದಲಿಸಿ ತೋರಿಸಿ.

ಈಗ ಸಮಯ ಬೆಳಗಿನ 7:01:30. ಇನ್ನು ಮುಂದೆ ಸರಿಯಾಗಿ 7:02 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಇದುವರೆ ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಮಯ ಸರಿಯಾಗಿ 7:00 ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 FM ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ. ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತೆ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಬಿಗಿ ಕ್ರಮ. ಜನರ ಸಮಸ್ಯೆಗಳಿಗೆ ಸ್ಪಂದನೆ, ತ್ವರಿತ ಪರಿಹಾರ ಮತ್ತು ಪರಿಣಾಮಕಾರಿ ಆಡಳಿತ ಸರ್ಕಾರದ ಆದ್ಯತೆ, ಉಪಮುಖ್ಯಮಂತ್ರಿ ಭರವಸೆ. ಯುವಜನರಲ್ಲಿ ಶಿಸ್ತು ಸೇವಾ ಮನೋಭಾವ ಬೆಳೆಸಲು ರಾಜ್ಯದಲ್ಲಿ ಭಾರತ್ ಜೋಡೋ ಸಂಘಗಳ ಸ್ಥಾಪನೆ, ಸಮಾಜ ಕಲ್ಯಾಣ ಸಚಿವರ ಹೇಳಿಕೆ. 2024 ಸಾಲಿನ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತನಾಗ್ ಭಾಜನ. ಈಗ ವಾರ್ತೆಗಳ ವಿವರ. ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಕರಾವಳಿ ಭಾಗದ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಮತ್ತು ಸಂಪುಟ ದರ್ಜೆ ಸಚಿವರ ಭದ್ರತೆ ಮತ್ತು ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಇಂದು ಸಂಜೆ 4 ಸೆಪ್ಟೆಂಬರ್ 19 10 ಗಂಟೆಯವರೆಗೆ ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋಣ್ ಹಾರಾಟ ನಿಷೇಧಿಸಲಾಗಿದೆ. ಮಂಗಳೂರಿನ ಮೇರಿಹಿಲ್ ಹೆಲಿಪ್ಯಾಡ್ನ ಸುತ್ತ ಹಾಗೂ ಮುಖ್ಯಮಂತ್ರಿ ಅವರ ವಾಸ್ತವ್ಯದ ಹೋಟೆಲ್ ತಾಜ್ ವಿವಾಂತದ ಸುತ್ತ ಮತ್ತು ಸಚಿವ ಸಂಪುಟ ಸಭೆ ನಡೆಯುವ ಪಡೀಲ್ನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದ ಸುತ್ತಲಿನ 1 ವ್ಯಾಪ್ತಿಯನ್ನು ತಾತ್ಕಾಲಿಕ ಕೆಂಪು ವಲಯ ಎಂದು ಘೋಷಿಸಲಾಗಿದ್ದು, ನಗರದ ಪ್ರಮುಖ ಹಾಗೂ ಜನನಿಬಿಡ ಪ್ರದೇಶಗಳು, ಮುಖ್ಯ ರಸ್ತೆಗಳು, ಬಸ್ ಹಾಗೂ ರೈಲ್ವೆ ನಿಲ್ದಾಣಗಳಲ್ಲಿ ಪೊಲೀಸರು ದಿಢೀರ್ ಭದ್ರತಾ ತಪಾಸಣೆ ನಡೆಸುವ ಮೂಲಕ ಹೈ ಅಲರ್ಟ್ ಘೋಷಿಸಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ವಿಧ್ವಂಸಕ ಕೃತ್ಯ ತಪಾಸಣಾ ತಂಡ ಹಾಗೂ ಶ್ವಾನದಳದ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಪರಿಶೀಲನೆಗಾಗಿ ಮೆಟಲ್ ಡಿಟೆಕ್ಟರ್, ಎಕ್ಸ್ಪ್ಲೋಸಿವ್ ಡಿಟೆಕ್ಟರ್ ಹಾಗೂ ವಿಶೇಷ ತರಬೇತಿ ಪಡೆದ ಸ್ನಿಪ್ಪರ್ ಡಾಗ್ಗಳನ್ನು ಬಳಸಲಾಗುತ್ತಿದ್ದು, ಅನುಮಾನಾಸ್ಪದ ವಾಹನಗಳು ಮತ್ತು ವಸ್ತುಗಳ ಕುರಿತು ಸ್ಥಳದಲ್ಲೇ ತೀವ್ರ ಶೋಧ ನಡೆಸಲಾಗುತ್ತಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದನೆ, ತ್ವರಿತ ಪರಿಹಾರ ಮತ್ತು ಪರಿಣಾಮಕಾರಿ ಆಡಳಿತ ಸರ್ಕಾರದ ಆದ್ಯತೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಸರ್ಕಾರಿ ಸೇವೆಗಳನ್ನು ಪಡೆಯಲು ಜನರು ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ಇರಬಾರದು. ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಜಾಸೇವಾ ಅಭಿಯಾನದ ಮೂಲಕ ಸ್ವೀಕರಿಸಲಾಗುತ್ತಿರುವ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದಿದ್ದಾರೆ. ಪ್ರಜಾಸೇವಾ ಅಭಿಯಾನದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಪಹಣಿ ತಿದ್ದುಪಡಿ, ಪೋಡಿ, ಪಿಂಚಣಿ ಸೇರಿದಂತೆ ಹಲವು ಅರ್ಜಿಗಳು ಸಲ್ಲಿಕೆಯಾಗುತ್ತಿವೆ. ಇಂತಹ ಅರ್ಜಿಗಳು ಕಚೇರಿಗಳಲ್ಲಿ ಅನಗತ್ಯವಾಗಿ ವಿಳಂಬವಾಗದಂತೆ ನಿಗದಿತ ಅವಧಿಯಲ್ಲಿ ವಿಲೇವಾರಿ ಮಾಡಿ ಜನರಿಗೆ ಸೇವೆ ಒದಗಿಸಬೇಕು ಎಂದು ನಿರ್ದೇಶಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಬೆಂಗಳೂರಿನ ಕೃಷ್ಣಾ ಭಾಗ್ಯ ಜಲ ನಿಗಮದ ಸಭಾಂಗಣದಲ್ಲಿ ನಿನ್ನೆ ಕಾವೇರಿ ನೀರಾವರಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಜಲಸಂಪನ್ಮೂಲ ಖಾತೆ ಸಚಿವ ಚಲುವರಾಯಸ್ವಾಮಿ, ಅಣೆಕಟ್ಟುಗಳಲ್ಲಿನ ನೀರಿನ ಸಂಗ್ರಹ, ಒಳಹರಿವು ಹಾಗೂ ಹೊರಹರಿವಿನ ನಿಖರ ಅಂಕಿಅಂಶಗಳನ್ನು ದಿನಕ್ಕೆರಡು ಬಾರಿ ಕಡ್ಡಾಯವಾಗಿ ದಾಖಲಿಸಲು ಸೂಚಿಸಲಾಗಿದ್ದು, 800 ವರ್ಷಗಳಷ್ಟು ಪುರಾತನವಾದ ಮಂದಗೆರೆ ಹಾಗೂ ಹೇಮಗಿರಿ ಕಿರು ಅಣೆಕಟ್ಟುಗಳ ಶಿಥಿಲಾವಸ್ಥೆಯನ್ನು ಗಂಭೀರವಾಗಿ ಪರಿಗಣಿಸಿ ಸೋರಿಕೆ ತಡೆದು ತುರ್ತು ಪುನಶ್ಚೇತನ ಕಾಮಗಾರಿ ಕೈಗೆತ್ತಿಕೊಳ್ಳುವಂತೆ ಸಭೆಯಲ್ಲಿ ನಿರ್ದೇಶನ ನೀಡಲಾಯಿತು ಎಂದಿದ್ದಾರೆ. ಲಭ್ಯವಿರುವ ಒಟ್ಟು ನೀರಿನಲ್ಲಿ 20% ಕುಡಿಯುವ ನೀರಿಗಾಗಿ ಕಾಯ್ದಿರಿಸುವ ಜೊತೆಗೆ ತುಮಕೂರು, ಬಸರಾಳು ಹಾಗೂ ನಾಗಮಂಗಲ ಭಾಗದ ಕೆರೆ ಕಟ್ಟೆಗಳಿಗೆ 3 ನೀರು ಹರಿಸಲು ಸಭೆಯಲ್ಲಿ ಸೂಚನೆ ನೀಡಲಾಯಿತು ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಯುವಜನರಲ್ಲಿ ಶಿಸ್ತು, ಸೇವಾ ಮನೋಭಾವ ಮತ್ತು ಸಂಘಟನಾತ್ಮಕ ಕೌಶಲ ಬೆಳೆಸಲು

0: ರಾಜ್ಯದಲ್ಲಿ ಭಾರತ್ ಜೋಡೋ ಸಂಘಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯುವಕರು ಸಂಘದ ಸದಸ್ಯತ್ವ ಪಡೆದು ದೇಶದ ಪ್ರಗತಿಗೆ ಕೈಜೋಡಿಸಬೇಕು. ಯುವಕರನ್ನು ಉತ್ತಮ ದಾರಿಯಲ್ಲಿ ತೆಗೆದುಕೊಂಡು ಹೋಗಲು ಭಾರತ್ ಜೋಡೋ ಯುವಕ ಸಂಘಗಳ ಸ್ಥಾಪನೆ ಮಾಡಲಾಗುತ್ತಿದ್ದು, ರಾಜ್ಯದಲ್ಲಿ 10,000 ಸಂಘಗಳನ್ನು ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದರು. ಪ್ರತಿ ಯುವ ಸಂಘಕ್ಕೆ ವಾರ್ಷಿಕ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗುತ್ತಿದೆ. ಸಂಘಗಳ ಮೂಲಕ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಪರಿಸರ ಸಂರಕ್ಷಣೆ, ಸ್ವಚ್ಛತಾ ಅಭಿಯಾನ, ಜಲ ಸಂರಕ್ಷಣೆ, ಆರೋಗ್ಯ ಮತ್ತು ಯೋಗ ಸೇರಿದಂತೆ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸಚಿವರು ಹೇಳಿದರು. ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಮಾಸ್ಟರ್ ಪ್ಲಾನ್ಗೆ ವಿರುದ್ಧವಾಗಿ ರಸ್ತೆ ನಿರ್ಮಾಣ ಮಾಡಿದರೆ ಸಂಬಂಧಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ ನೀಡಿದ್ದಾರೆ. ಬಿಎಂಆರ್ಡಿಎ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ರಸ್ತೆ ಸೇರಿದಂತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವಾಗ ನಿಗದಿತ ಮಾಸ್ಟರ್ ಪ್ಲಾನ್ ಹಾಗೂ ಯೋಜನಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ನಿಯಮ ಉಲ್ಲಂಘಿಸಿ ಕಾಮಗಾರಿ ನಡೆಸಿದರೆ ಸಂಬಂಧಿಸಿದ ಅಧಿಕಾರಿಗಳನ್ನು ಜವಾಬ್ದಾರರನ್ನಾಗಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಯೋಜನಾ ನಿಯಮಗಳನ್ನು ಪಾಲಿಸುವುದು ಅಗತ್ಯವಾಗಿದ್ದು, ಸ್ಥಳೀಯ ಮಟ್ಟದಲ್ಲಿ ಕೈಗೊಳ್ಳುವ ಕಾಮಗಾರಿಗಳು ಭವಿಷ್ಯದ ನಗರದ ಅಭಿವೃದ್ಧಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸಚಿವ ಕೃಷ್ಣ ಬೈರೇಗೌಡ ಸೂಚಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 2024 ಸಾಲಿನ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತ್ನಾಗ್ ಭಾಜನರಾಗಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಅನಂತ್ನಾಗ್ ಅವರು ನೀಡಿದ ಕೊಡುಗೆಯನ್ನು ಗುರುತಿಸಿ ಪ್ರತಿಷ್ಠಿತ ಪ್ರಶಸ್ತಿ ಪ್ರಕಟಿಸಲಾಗಿದೆ. ಇದೇ ತಿಂಗಳ 22ರಂದು ಗುಜರಾತ್ನ ಕೆವಾಡಿಯಾದಲ್ಲಿ ನಡೆಯಲಿರುವ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನಂತ್ನಾಗ್ ಅವರಿಗೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು. ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಭಾರತೀಯ ಚಿತ್ರರಂಗದ ದಂತಕಥೆ ಅನಂತ್ನಾಗ್ ಅವರಿಗೆ ಅಭಿನಂದನೆಗಳು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರುಗನ್, ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಕೇಂದ್ರ ಸಚಿವರು ಅನಂತ್ನಾಗ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಷ್ಟೀಯ ಶಿಕ್ಷಣ ನೀತಿ 2020 ಭಾರತ ಸರ್ಕಾರದ ಹೊಸ ಮತ್ತು ದೂರದೃಷ್ಟಿಯ ಶಿಕ್ಷಣ ನೀತಿಯಾಗಿದ್ದು, 1968ರಿಂದ ಭಾರತೀಯ ಶಾಲಾ ಶಿಕ್ಷಣದಲ್ಲಿ 10+2 ವ್ಯವಸ್ಥೆ ಜಾರಿಯಲ್ಲಿತ್ತು. ಕೇಂದ್ರ ಸಚಿವ ಸಂಪುಟವು 2020ರ ಜುಲೈ 29ರಂದು ಎನ್ಇಪಿ 2020ಕ್ಕೆ ಅನುಮೋದನೆ ನೀಡಿತು. ಇದರೊಂದಿಗೆ ಶಾಲಾ ಶಿಕ್ಷಣದ ರಚನೆಯನ್ನು 5+3+3+4 ಮಾದರಿಗೆ ಪರಿವರ್ತಿಸಲಾಯಿತು. ಈ ಹೊಸ ವ್ಯವಸ್ಥೆಯ ವಿಶೇಷವೆಂದರೆ 3 ವರ್ಷ ವಯಸ್ಸಿನಿಂದಲೇ ಮಗುವಿನ ಶಿಕ್ಷಣದ ಪಯಣವನ್ನು ವ್ಯವಸ್ಥಿತವಾಗಿ ಪರಿಗಣಿಸುವುದು. ಮತ್ತೊಂದು ಮಹತ್ವದ ಬದಲಾವಣೆಯೆಂದರೆ ಮಾತೃಭಾಷೆ ಅಥವಾ ಮನೆಯ ಭಾಷೆಗೆ ಆದ್ಯತೆ. ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆಯನ್ನು ಬೋಧನಾ ಮಾಧ್ಯಮವಾಗಿ ಬಳಸುವಂತೆ ನೀತಿ ಒತ್ತು ನೀಡುತ್ತದೆ. ಈ ನೀತಿ ಕಲೆ, ವಿಜ್ಞಾನ, ವಾಣಿಜ್ಯ ಮತ್ತು ವೃತ್ತಿಪರ ಶಿಕ್ಷಣಗಳ ನಡುವಿನ ಕಠಿಣ ಗಡಿಗಳನ್ನು ಸಡಿಲಿಸುವ ದೃಷ್ಟಿಕೋನವನ್ನು ಮುಂದಿಟ್ಟಿದೆ. ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿಭಿನ್ನ ವಿಷಯಗಳನ್ನು ಕಲಿಯಲು ಹೆಚ್ಚು ಅವಕಾಶ ಕಲ್ಪಿಸುವುದು ಇದರ ಆಶಯವಾಗಿದೆ. 2021ರಲ್ಲಿ ಆರಂಭವಾದ ನಿಪುಣ್ ಭಾರತ್ ಕಾರ್ಯಕ್ರಮವು ಮಕ್ಕಳಲ್ಲಿ 3ನೇ ತರಗತಿಯೊಳಗೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಬೆಳೆಸುವ ಗುರಿಯನ್ನು ಹೊಂದಿದ್ದು, ದಾಖಲೆಯ ಪ್ರಕಾರ ವಿದ್ಯಾಪ್ರವೇಶದೊಂದಿಗೆ 8.9 ಲಕ್ಷ ಶಾಲೆಗಳ 4.2 ಕೋಟಿ ಗೂ ಹೆಚ್ಚು ಮಕ್ಕಳನ್ನು ಇದು ತಲುಪಿದೆ. ಗಣೇಶೋತ್ಸವ ಮೆರವಣಿಗೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡ

0: ನಿಟ್ಟಿನಲ್ಲಿ ಬೆಸ್ಕಾಂ, ಪೊಲೀಸ್ ಮತ್ತು ಕಂದಾಯ ಇಲಾಖೆಗಳು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೇ ಗಲಾಟೆಗಳಿಗೆ ಆಸ್ಪದ ನೀಡದಂತೆ ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕು. ನಿಗದಿತ ದಿನಗಳಂದು ಕಡ್ಡಾಯವಾಗಿ ಮದ್ಯ ಮಾರಾಟ ನಿಷೇಧಿಸಲು ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ. ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತೆ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಬಿಗಿ ಕ್ರಮ. ಜನರ ಸಮಸ್ಯೆಗಳಿಗೆ ಸ್ಪಂದನೆ, ತ್ವರಿತ ಪರಿಹಾರ ಮತ್ತು ಪರಿಣಾಮಕಾರಿ ಆಡಳಿತ ಸರ್ಕಾರದ ಆದ್ಯತೆ, ಉಪಮುಖ್ಯಮಂತ್ರಿ ಭರವಸೆ. ಯುವಜನರಲ್ಲಿ ಶಿಸ್ತು, ಸೇವಾ ಮನೋಭಾವ ಬೆಳೆಸಲು ರಾಜ್ಯದಲ್ಲಿ ಭಾರತ್ ಜೋಡೋ ಸಂಘಗಳ ಸ್ಥಾಪನೆ, ಸಮಾಜ ಕಲ್ಯಾಣ ಸಚಿವರ ಹೇಳಿಕೆ. 2024 ಸಾಲಿನ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತನಾಗ್ ಭಾಜನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸಮಯ ಸರಿಯಾಗಿ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
2: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅರಸಲನ್ ಐಎಫ್ಎಸ್. ಕೇಳಿ ಕಾರ್ಯಕ್ರಮ ವನಸ್ಪಂದನ.
1: ಕೇಳುಗರಿಗೆಲ್ಲ ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಔಷಧೀಯ ಸಸ್ಯಗಳು ಮತ್ತು ಗಿಡಮೂಲಿಕೆಗಳ ಬೃಹತ್ ಬಳಕೆಯನ್ನ ನೋಡ್ತಾ ಇದ್ದೀವಿ. ನೈಸರ್ಗಿಕ ಸಸ್ಯಗಳು ಮತ್ತು ಶ್ರೀಮಂತ ಔಷಧೀಯ ಗುಣಗಳನ್ನ ಹೊಂದಿರುವ ಗಿಡಮೂಲಿಕೆಗಳ ಬೇಡಿಕೆ ಹೆಚ್ಚಾಗ್ತಾನೆ ಇದೆ. ನಮ್ಮ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ಹಲವು ಪ್ರಮುಖ ಔಷಧೀಯ ಸಸ್ಯಗಳಿವೆ. ಈ ಸಂಪತ್ತಿನ ರಕ್ಷಣೆ ಕರ್ನಾಟಕ ರಾಜ್ಯ ಔಷಧ ಗಿಡಮೂಲಕ ಪ್ರಾಧಿಕಾರದ ಕಾರ್ಯಚಟುವಟಿಕೆಗಳು, ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪಡ್ಕೊಳ್ಳೋಣ. ಇದನ್ನೆಲ್ಲ ತಿಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕೆ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅರಸಲನ್ ಐಎಫ್ಎಸ್ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
1: ಮೊದಲಿಗೆ ಈ ಕ್ಯಾಂಪ ಅಂದ್ರೆ ಕರ್ನಾಟಕ ರಾಜ್ಯ ಔಷಧೀಯ ಸಸ್ಯ ಪ್ರಾಧಿಕಾರದ ಪರಿಚಯ ಮಾಡಿಕೊಡಿ.
3: ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ 2002 ಸ್ಥಾಪಿಸಲಾಗಿತ್ತು. ಇದು ಒಂದು ನಾನ್ ಫಾರ್ ಪ್ರಾಫಿಟ್ ಸೊಸೈಟಿ. ಮುಖ್ಯ ಉದ್ದೇಶ ಏನಂದ್ರೆ ಔಷಧಿ ಸಸ್ಯಗಳದ್ದು ಸಂರಕ್ಷಣೆ, ಅಭಿವೃದ್ಧಿ ಮತ್ತು ಸುಸ್ಥಿರ ನಿರ್ವಹಣೆ. ಈ ಸಂಸ್ಥೆ ಏನಿದೆ ಇದು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಅಧೀನದಲ್ಲಿ ಬರುತ್ತೆ. ಅರಣ್ಯ ಸಚಿವರು ಇದರ ಗವರ್ನಿಂಗ್ ಬಾಡಿದು ಚೇರ್ಮನ್ ಆಗಿದ್ದಾರೆ. ಕಾಂಪಾ ರಾಷ್ಟ್ರೀಯ ಔಷಧಿ ಗಿಡಮೂಲಿಕಾ ಮಂಡಳಿ ನವದೆಹಲಿದು ಒಂದು ನೋಡಲ್ ಏಜೆನ್ಸಿ ಆಗೋ ಕೆಲಸ ಮಾಡುತ್ತೆ. ಇದರದು ಕೆಲಸ ಕೇಂದ್ರ ಸರ್ಕಾರದ ಏನ್ ಸ್ಕೀಮ್ಸ್ ಇದೆ ಇದನ್ನು ಕೋಆರ್ಡಿನೇಟ್, ಮಾನಿಟರಿಂಗ್ ಮತ್ತು ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಒಂದು ವಾಕ್ಯದಲ್ಲಿ ಹೇಳಬೇಕಂದ್ರೆ ಕಾಂಪಾ ಒಂದು ಕಾಮನ್ ಪ್ಲಾಟ್ಫಾರ್ಮ್. ಎಲ್ಲಾ ಬೇರೆ ಬೇರೆ ತರದು ಸ್ಟೇಕ್ ಹೋಲ್ಡರ್ಸ್, ಪಾಲ್ದಾರರು ಏನಿದ್ದಾರೆ, ರೈತರು ಏನಿದೆ, ಇಂಡಸ್ಟ್ರೀಸ್, ಕಲೆಕ್ಟರ್ಸ್ ಮತ್ತು ಗೌರ್ಮೆಂಟ್ ಬಾಡೀಸ್, ಇನ್ಸ್ಟಿಟ್ಯೂಷನ್ಸ್, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಎಲ್ರಿಗೂ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಕೊಡುತ್ತೆ ಔಷಧಿ ಸಸ್ಯಗಳದು ಅಭಿವೃದ್ಧಿಗಾಗಿ.
1: ಕ್ಯಾಂಪಾ ಬಗ್ಗೆ ಹೇಳಿದ್ರಿ, ನಮ್ಮ ಕರ್ನಾಟಕದಲ್ಲಿರುವ ಔಷಧಿ ಸಸ್ಯಗಳ ಬಗ್ಗೆ ಮಾಹಿತಿ ನೀಡೋದಾದ್ರೆ.
3: ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಔಷಧಿ ಸಸ್ಯಗಳು ಇದಾವೆ. ರಾಜ್ಯದಲ್ಲಿ ಸುಮಾರು 4,500 ಹೂ ಬಿಡುವ ಸಸ್ಯ ಪ್ರಭೇದಗಳಿದ್ದು ಅವುಗಳಲ್ಲಿ ಸುಮಾರು 1,956 ಪ್ರಭೇದಗಳು ಔಷಧೀಯ ಮೌಲ್ಯ ಹೊಂದಿದವೆ. ಇದರಲ್ಲಿ 1,698 ಔಷಧೀಯ ಸಸ್ಯಗಳು ಕಾಡಲ್ಲಿ ಸಿಗ್ತವೆ. ಉಳಿದಿರುವ ಸಸ್ಯಗಳು ಏನಿದಾವೆ ಇದು ರೈತರು ಜಮೀನಲ್ಲಿ ಬೆಳೀತಾರೆ ಅಥವಾ ಅರಣ್ಯೇತರ ಪ್ರದೇಶದಲ್ಲಿ ನಮಗೆ ಸಿಗ್ತವೆ. ಉದಾಹರಣೆಗಾಗಿ ಕಾಡಿಂದ ನಮಗೆ ಅಳಲೆ, ತಾರೆ, ಅರ್ಜುನ, ಅಶೋಕ, ಗಾರ್ಸಿನಿಯಾ, ರಾಮಪತ್ರೆ ಇತ್ಯಾದಿ ಸಿಗ್ತವೆ. ಕಲ್ಟಿವೇಟೆಡ್ ಸ್ಪೀಶೀಸ್ ಅಂದ್ರೆ ಜಮೀನ್ಗಳಲ್ಲಿ ಬೆಳೆಸುವ ಸ್ಪೀಶೀಸ್ ನೋಡಿದಾಗ ನೆಲ್ಲಿಕಾಯಿ, ನುಗ್ಗೆ, ಅಶ್ವಗಂಧ, ಶತಾವರಿ, ತುಲ್ಸಿ, ಆಲ್ಫಾ ಆಲ್ಫಾ, ನೆಲಬೇವು ಇಂಥವು ಸುಮಾರು 25-30 ಜಾತಿಗಳು ಮುಖ್ಯವಾಗಿ ಜಮೀನ್ಗಳಲ್ಲಿ ನೋಡಬಹುದು. ಕೊಪ್ಪಳ, ಗದಗ್, ಧಾರವಾಡ, ತುಮಕೂರು ಈ ಜಿಲ್ಲೆಗಳಲ್ಲಿ ಬಹಳಷ್ಟು ರೈತರು ಬೆಳೀತಾ ಇದ್ದಾರೆ. ರಾಜ್ಯದಲ್ಲಿ 200 ಜಾತಿ ಔಷಧಿ ಸಸ್ಯಗಳಿದ್ದಾವೆ. ಇವು ಹೈ ವಾಲ್ಯೂಮ್ ಟ್ರೇಡೆಡ್ ಸ್ಪೀಶೀಸ್ ಅಲ್ಲಿ ಕೌಂಟ್ ಮಾಡಬಹುದು. ಅಂದ್ರೆ 100 metric tons ಕಿನ್ನ ಹೆಚ್ಚು ಇದರದು ಟ್ರೇಡ್ ಆಗುತ್ತೆ. 72% ಸ್ಪೀಶೀಸ್ ಏನ್ ನಮ್ಗೆ ಬರ್ತವೆ ಅವು ಅಂದ್ರೆ ಕಾಡಿಂದ ನಮ್ಗೆ ಸಿಗ್ತವೆ.
1: ಈಗ ನೀವು ಹೇಳಿದ್ರಿ ಒಂದಷ್ಟು ಔಷಧಿ

0: ಗಿಡಗಳು ಅರಣ್ಯದಲ್ಲಿ ಸಿಗತ್ತೆ, ಒಂದಷ್ಟನ್ನ ರೈತರು ಬೆಳೀತಾರೆ ಅಂತ ಹೇಳಿದ್ರಿ. ರೈತರು ಔಷಧೀಯ ಸಸ್ಯಗಳ ಕೃಷಿಯತ್ತ ಯಾಕೆ ಬರಬೇಕು ಅಂತ ಹೇಳ್ತೀರಾ? ಯಾಕೆಂತಂದ್ರೆ ಎಲ್ಲಾ ಔಷಧೀಯ ಸಸ್ಯಗಳು ಎಲ್ಲಾ ಪ್ರದೇಶದಲ್ಲೂ ಬೆಳೆಯಲ್ಲ, ಹಾಗಾಗಿ ರೈತರು ಯಾಕೆ ಈ ಫೀಲ್ಡ್ಗೆ ಬರಬೇಕು?
1: ರೈತರು ಔಷಧಿ ಸಸ್ಯಗಳ ಬೆಳೆಸಿದ್ರೆ ಅವ್ರಿಗೆ ಒಂದು ಪರ್ಯಾಯ ಆದಾಯ ಸಿಗುವ ಅವಕಾಶ ಇರುತ್ತೆ. ಈಗ ನಾವು ನೋಡ್ತಾ ಇದ್ದೀವಿ ಬರಗಾಲ ಬಂದಿದೆ, ಈ ಔಷಧಿ ಸಸ್ಯಗಳಿಗೆ ಜಾಸ್ತಿ ನೀರು ಅವಶ್ಯಕತೆ ಇಲ್ಲ, ಒಂದೆರಡು ಮಳೆ ಆದ್ರೆ ಸಾಕು ಇವು ಬೆಳೀತವೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಒಂದು ಪರ್ಯಾಯ ಆದಾಯ ಸಿಕ್ಕುವಂತ ಅವಕಾಶ ಇರುತ್ತೆ. ಜೊತೆನಲ್ಲಿ ಅರಣ್ಯದಿಂದ ಏನು ಔಷಧಿ ಸಸ್ಯಗಳ ಸಂಗ್ರಹಣೆ ಆಗ್ತಾ ಇದೆ ಅದರದ್ದು ಮಾತ್ರ ಒಂದು ಕಮ್ಮಿ ಮಾಡಬಹುದು. ನಾವು ಕರ್ನಾಟಕದಲ್ಲಿ ವಿವಿಧ ರೀತಿಯ ಹವಾಮಾನ, ನೀರು, ಮಣ್ಣು ಔಷಧಿ ಸಸ್ಯಗಳ ಕೃಷಿಗೆ ಪೂರಕವಾಗಿದೆ. ಈ ಕಾರಣಕ್ಕಾಗಿ ವಿವಿಧ ಕೃಷಿ ಹವಾಮಾನ ಪ್ರದೇಶಗಳಿಗೆ ಹೊಂದುವ ಸಸ್ಯಗಳ ಕೃಷಿಯನ್ನು ಪ್ರಾಧಿಕಾರದಿಂದ ಉತ್ತೇಜಿಸಲಾಗುತ್ತಿದೆ. ಕಾಂಪನಿಂದ ನಾವು ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂತ ಒಂದು ಪುಸ್ತಕವನ್ನು ಮಾಡಿದ್ದೀವಿ. ಇದರಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಯಾವ ತರ ಜಾತಿಯ ಔಷಧಿ ಸಸ್ಯಗಳನ್ನು ಬೆಳೆಸಬಹುದು ಅಂತ ನಾವು ಬರೆದಿದ್ದೀವಿ. ಇದರ ಜೊತೆನಲ್ಲಿ ಗುಡ್ ಅಗ್ರಿಕಲ್ಚರ್ ಅಂಡ್ ಕಲೆಕ್ಷನ್ ಪ್ರಾಕ್ಟೀಸಸ್ ಅಂತ GACP ಅಂತಾನು ಒಂದು ನಾವು ಪುಸ್ತಕ ಮಾಡಿದ್ದೀವಿ. ಅರಣ್ಯದಿಂದ ನಮ್ಗೆ ಏನು ಸಸ್ಯಗಳು ಸಿಗ್ತಾ ಇದ್ದಾವೆ ಅದು ಸಾಕಾಗ್ತಾ ಇಲ್ಲ, ಡಿಮಾಂಡ್ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ರೈತರು ಔಷಧಿ ಸಸ್ಯಗಳನ್ನು ಬೆಳೆಸಿದ್ರೆ ಇಂಡಸ್ಟ್ರಿ ಡಿಮಾಂಡ್ ಫುಲ್ಫಿಲ್ ಮಾಡಬಹುದು.
0: ನೀವು ಹೇಳಿದ್ರಿ ರೈತರು ಬೆಳಿಬಹುದು ಅಂತ, ಅದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಹೇಳಿದ್ರಿ ಅರಣ್ಯದಲ್ಲಿ ಕೂಡ ಔಷಧಿ ಸಸ್ಯಗಳು ಲಭ್ಯವಿದೆ ಅಂತ. ಈ ಅರಣ್ಯದಲ್ಲಿ ಸಿಗುವಂತ ಔಷಧಿ ಸಸ್ಯಗಳನ್ನ ಯಾರು ಸಂಗ್ರಹಿಸಬಹುದು, ಇದಕ್ಕೆ ಏನು ಕ್ರಮಗಳನ್ನ ತಗೊಳ್ಬೇಕಾಗತ್ತೆ?
1: ಅರಣ್ಯದಲ್ಲಿ ಬೆಳೀತಿರುವ ಔಷಧಿ ಸಸ್ಯಗಳನ್ನು ಸಂಗ್ರಹಿಸಬೇಕಂದ್ರೆ ಅದರ ಬಗ್ಗೆ ಅರಿವು ಇರಬೇಕು ಮತ್ತು ಅದು ಹೇಗೆ ಸುಸ್ಥಿರ ಸಂಗ್ರಹಣೆ ಮಾಡಬೇಕು ಅಂತ ಗೊತ್ತಿರಬೇಕು. ಪಾರಂಪರಿಕ ವೈದ್ಯರು ಇದನ್ನು ಮಾಡಬಹುದು, ಗ್ರಾಮ ಅರಣ್ಯ ಸಮಿತಿ ಜನ ಮಾಡಬಹುದು, ಅಥವಾ ಲ್ಯಾಂಪ್ ಸೊಸೈಟಿ ಏನು ಹೇಳ್ತೀವಿ ಲಾರ್ಜ್ ಸ್ಕೇಲ್ ಆದಿವಾಸಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟೀಸ್ ಇವರು ಹೋಗಿ ಡಿವಿಷನಲ್ ಫಾರೆಸ್ಟ್ ಆಫೀಸಸ್ ಏನಿದ್ದಾವೆ ಅಲ್ಲಿ ಅರ್ಜಿ ಕೊಟ್ಟು ಫಸ್ಟ್ ಕಲೆಕ್ಷನ್ಗೆ ಇವರು ಪರ್ಮಿಷನ್ ತಗೋಬೇಕು, ಆಮೇಲೆ ಟ್ರೇಡಿಂಗ್ಗೆ ಅಥವಾ ಟ್ರಾನ್ಸ್ಪೋರ್ಟ್ಗೆ ಇವರು ಪರ್ಮಿಷನ್ ತಗೊಂಡು ಇದನ್ನು ಮಾರಬಹುದು. ಪ್ರಾಪರ್ ಪರ್ಮಿಟ್ ಜೊತೆನಲ್ಲಿ ತಗೊಂಡು ಹೋದಾಗ ನಮಗೆ ಒಳ್ಳೆ ಬೆಳೆ ಸಿಗುತ್ತೆ. ನಾವು ಏನು ಸಂಗ್ರಹಣೆ ಮಾಡಿದ್ದೀವಿ ಅದಕ್ಕೆ ಒಳ್ಳೆ ಬೆಳೆ ಸಿಗುವ ಅವಕಾಶ ಇರುತ್ತೆ.
0: ಅಂದ್ರೆ ಸಾಗಾಟ ಮತ್ತು ಮಾರಾಟಕ್ಕೆ ಕೂಡ ಇದು ಅನುಕೂಲವಾಗುತ್ತೆ, ಯಾಕೆಂದ್ರೆ ಪರ್ಮಿಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದಾನೇ ಸಿಗೋದ್ರಿಂದ ಅಲ್ಲಿ ಏನು ತೊಂದರೆ ಆಗಲ್ಲ ಅನ್ನೋದನ್ನ ಹೇಳ್ತಾ ಇದ್ರ. ಇನ್ನು ಔಷಧಿ ಸಸ್ಯಗಳ ಕ್ಷೇತ್ರದಲ್ಲಿ ಎದುರಿಸ್ತಾ ಇರುವಂತಹ ಪ್ರಮುಖ ಸಮಸ್ಯೆಗಳ ಏನು?
1: ಔಷಧಿ ಸಸ್ಯಗಳ ಕ್ಷೇತ್ರ ಏನಿದೆ ಇನ್ನು ಸಾಕಷ್ಟು ಡೆವಲಪ್ ಆಗಬೇಕು, ಪ್ರೈಮರಿ ಸ್ಟೇಜ್ ಅಲ್ಲಿ ಇದೆ. ಒಂದು ಈಗಾಗಲೇ ನಾವು ಮಾತಾಡಿದ್ದೀವಿ ಸಂಗ್ರಹಣೆ ಮತ್ತು ಅರಣ್ಯ ಮೂಲದ ಪೂರೈಕೆ ಬಗ್ಗೆ ಮಾತಾಡಿದ್ದೀವಿ. ಎರಡನೇದು ಇದರಲ್ಲಿ ಸಾಕಷ್ಟು ಸತಿ ನಾವು ಏನ್ ನೋಡಬಹುದು ಅಕ್ರಮ ಸಂಗ್ರಹಣೆ ಮತ್ತು ವ್ಯಾಪಾರ ಆಗುತ್ತೆ ಅವೈಜ್ಞಾನಿಕವಾಗಿ ಸಂಗ್ರಹಣೆ. ಮಾರ್ಕೆಟ್ ಅಂಡ್ ಡಿಮಾಂಡ್ ನೋಡಿದಾಗ ವ್ಯವಸ್ಥಿತ ಮಾರುಕಟ್ಟೆ ಇಲ್ಲ, ಬೇಡಿಕೆ ಮಾಹಿತಿನೂ ಇಲ್ಲ, ಇಂಡಸ್ಟ್ರಿಗೆ ಎಷ್ಟು ಬೇಕು ಅಥವಾ ರೈತರು ಎಷ್ಟು ಬೆಳೀತಾ ಇದ್ದಾರೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಕನಿಷ್ಠ ಬೆಂಬಲ ಬೆಲೆ ಏನ್ ಹೇಳ್ತೀವಿ ಅದೂ ಔಷಧಿ ಸಸ್ಯಗಳಿಗೆ ಇನ್ನೂ ಇಲ್ಲ. ಮತ್ತೆ ಇಂಡಸ್ಟ್ರೀಸ್ ಫಾರ್ಮರ್ಸ್ ಹತ್ರ ಹೋದಾಗ ಸುಮಾರು ಸತಿ ಬೈಬ್ಯಾಕ್ ಗ್ಯಾರಂಟಿ ಅಥವಾ ಕಾಂಟ್ರಾಕ್ಟ್ ಫಾರ್ಮಿಂಗ್ ಇದನ್ನು ಇನ್ನೂ ಪಿಕಪ್ ಆಗಬೇಕು ಔಷಧಿ ಸಸ್ಯಗಳ ಕ್ಷೇತ್ರದಲ್ಲಿ. ಕಟಾವು ಮಾಡಿದ ನಂತರ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಇದ್ರ ಬಗ್ಗೆ ಅರಿವು ಆಗಬೇಕು. ಔಷಧಿ ಕ್ಷೇತ್ರದಲ್ಲಿ ಸರ್ಟಿಫಿಕೇಶನ್ ಬೇಕಾಗುತ್ತೆ. ಮೂಲ ಸೌಕರ್ಯ ಮತ್ತು ಗುಣಮಟ್ಟ ನೋಡಿದಾಗ ಪ್ರಾಥಮಿಕ ಸಂಸ್ಕರಣಾ ಕೇಂದ್ರಗಳು ಅದು ಕೊರತೆ ಇದೆ. ಎಲ್ಲಿ ಸ್ಟೋರ್ ಮಾಡಬೇಕು ಅಂತ ಸುಮಾರು ಸತಿ ರೈತರುಗಳಿಗೆ ಗೊತ್ತಿರಲ್ಲ, ಅವ್ರ ಹಾಗೆ ಅವ್ರ ಜಮೀನಲ್ಲಿ ಕೆಳಗೆ ಇಟ್ಟಿರ್ತಾರೆ, ಆವಾಗ ಅದರದ್ದು ಕ್ವಾಲಿಟಿ ಡಿಗ್ರೇಡ್ ಆಗ್ಬಿಡುತ್ತೆ. ಮತ್ತು ಒಳ್ಳೆ ಗುಣಮಟ್ಟದ ಬೀಜಗಳು ಸಸಿಗಳು ಎಲ್ಲಿ ಸಿಗುತ್ತೆ ಅಂತ ರೈತರುಗಳಿಗೆ ಗೊತ್ತಿರಲ್ಲ. ಮೆಡಿಸಿನಲ್ ಪ್ಲಾಂಟ್ಸ್ ದು ಟೆಸ್ಟಿಂಗ್ ಬಹಳ ಇಂಪಾರ್ಟೆಂಟ್ ಇದೆ, ಅಂದ್ರೆ ಲ್ಯಾಬ್ಗೆ ಹೋಗ್ಬಿಟ್ಟು ಅದರಲ್ಲಿ ಏನೇನ್ ಕ್ವಾಲಿಟೀಸ್ ಇದೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದಾವೆ ಅಂತ ನೋಡ್ಬೇಕು ಲ್ಯಾಬ್ಗೆ ಹೋಗಿ. ಈ ಟೆಸ್ಟಿಂಗ್ ಫೆಸಿಲಿಟೀಸ್ ಒಂದು ತುಂಬಾ ಕಾಸ್ಟ್ಲಿ ಇದೆ, ಎರಡನೇದು ಲ್ಯಾಬೋರೇಟರೀಸ್ ತುಂಬಾ ಕಮ್ಮಿ ಇದಾವೆ.
0: ಸೊ ಸಾಕಷ್ಟು ಸಮಸ್ಯೆಗಳು ಪ್ರಮುಖವಾಗಿ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಯಾವ ಕ್ರಮಗಳನ್ನ ಕೈಗೊಳ್ಳಲಾಗಿದೆ?
1: ಇತ್ತೀಚಿನ ದಿನಗಳಲ್ಲಿ ನಮಗೆ ಕೇಂದ್ರ ಸರ್ಕಾರದಿಂದ ಒಂದು ಇಂಟಿಗ್ರೇಟೆಡ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಲಿಂಕೇಜ್ ಪ್ರಾಜೆಕ್ಟ್ ಅಂತ ಶುರು ಮಾಡಿದ್ದೀವಿ. ಇದು ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಏನಂದ್ರೆ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ಜಿಲ್ಲಾ ಕೇಂದ್ರ ಸ್ಥಾನ ಅಥವಾ ತಾಲೂಕು ಕೇಂದ್ರ ಸ್ಥಾನಗಳಲ್ಲಿ ನಾವು ಸಣ್ಣ ಸಣ್ಣದು ಪ್ರೈಮರಿ ಪ್ರೊಸೆಸಿಂಗ್ ಫೆಸಿಲಿಟೀಸ್ ಮಾಡ್ತಾ ಇದ್ದೀವಿ. ಅಂದ್ರೆ ವಾಷಿಂಗ್, ಕ್ಲೀನಿಂಗ್, ಗ್ರೇಡಿಂಗ್ ಇಂಥವು ಫೆಸಿಲಿಟೀಸ್ ನಾವು ರೈತರಿಗೆ ಕೊಡ್ತೀವಿ. ಮುಖ್ಯವಾಗಿ FPOಗೆ ಕೊಡ್ತಾ ಇದ್ದೀವಿ, ಫಾರ್ಮ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅವ್ರ ಕಂಪನೀಸ್ ಏನಿದಾವೆ ಅವ್ರಿಗೆ ಕೊಡ್ತಾ ಇದೀವಿ. ಇದರ ಜೊತೆನಲ್ಲಿ ಕಾಮನ್ ದೊಡ್ಡದು ಒಂದು ಪ್ರೊಸೆಸಿಂಗ್ ಫೆಸಿಲಿಟಿ ನಾವು ಎಸ್ಟಾಬ್ಲಿಷ್ ಮಾಡಕ್ಕೆ ನೋಡ್ತಾ ಇದೀವಿ. ಅದಕ್ಕೆ ನಾವು ಹಬ್ ಅಂತ ಕರಿತಾ ಇದೀವಿ. ಹಬ್ ಅಲ್ಲಿ ವಾಷಿಂಗ್, ಕ್ಲೀನಿಂಗ್, ಗ್ರೇಡಿಂಗ್ ಜೊತೆನಲ್ಲಿ ಅಡ್ವಾನ್ಸ್ ಫೆಸಿಲಿಟೀಸ್ ಅಂದ್ರೆ ಟೆಸ್ಟಿಂಗ್ ಫೆಸಿಲಿಟೀಸ್, ಕೋಲ್ಡ್ ಸ್ಟೋರೇಜ್, ಆಕ್ಷನ್, ಲಾರ್ಜ್ ಸ್ಕೇಲ್ ವೇರ್ ಹೌಸಸ್ ಇಂಥ ಫೆಸಿಲಿಟೀಸ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ಈಗಾಗಲೇ ನಾವು ಗದಗ್ ಜಿಲ್ಲೆಯಲ್ಲಿ, ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ಇಂಥವು ಪ್ರೈಮರಿ ಪ್ರೊಸೆಸಿಂಗ್ ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ಅದೇ ತರ ಒಳ್ಳೆ ಗುಣಮಟ್ಟದ ಸಸಿ ರೈತರಿಗೆ ಸಿಗ್ಬೇಕು ಅಂತ ನಾವು ಕೆಲವೊಂದು

0: ಭಾಗದಲ್ಲಿ ನಾವು ನರ್ಸರೀಸ್ ಕೊಟ್ಟಿದ್ದೀವಿ. ಇದೇ ಕಾರ್ಯಕ್ರಮದಲ್ಲಿ ನಾವು ಟೆಸ್ಟಿಂಗ್ ಅಂಡ್ ಸರ್ಟಿಫಿಕೇಶನ್ ಶುರು ಮಾಡಿದ್ದೀವಿ. ಎರಡನೇ ಫಾರೆಸ್ಟ್ ಅಂಡ್ ಫಾರ್ಮ್ ಹರ್ಬಲ್ ಎಕ್ಸ್ಪೋ 2026 ಇದು ಸೆಪ್ಟೆಂಬರ್ 18 ರಿಂದ 20 ರವರೆಗೆ ಕರ್ನಾಟಕ ಚಿತ್ರಕಲಾ ಪರಿಷತ್ ಕುಮಾರ್ ಕೃಪಾ ರಸ್ತೆ ಬೆಂಗಳೂರಲ್ಲಿ ಆಯೋಜಿಸಲಿದೆ. 35 ಔಷಧಿಗಳನ್ನು ಎಪಿಎಂಸಿಯಲ್ಲಿ ಸೇರಿಸಬೇಕು ಅಂತ ಸರ್ಕಾರ ಹಂತದಲ್ಲಿ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಕಾಂಪಾ ಈ ಬಂತ ಒಂದು ಹೊಸದು ಒಂದು ವೆಬ್ಸೈಟ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ವೆಬ್ಸೈಟ್ ನಲ್ಲಿ ಎಲ್ಲಾ ರೈತರು ಯಾರ್ಯಾರು ನರ್ಸರಿ ಬೆಳೆಸ್ತಾ ಇದ್ದಾರೆ, ಅವರು ವ್ಯಾಪಾರಿಗಳು, ಕೈಗಾರಿಕೆಗಳು ಮತ್ತು ಖರೀದಿದಾರರು ಅವರೆಲ್ಲ ಒಂದು ಕಾಮನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ರಿಜಿಸ್ಟರ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೋಬಹುದು. ಇದರಿಂದ ನಮಗೆ ಒಂದು ಡಿಜಿಟಲ್ ಟ್ರೇಸಿಬಿಲಿಟಿ ಸಿಗುತ್ತೆ, ಸಪ್ಲೈ ಚೈನ್ ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ, ಮತ್ತೆ ರೈತರಿಗೆ ಅಥವಾ ಇಂಡಸ್ಟ್ರೀಸ್ಗೆ ಅವರವ್ರದ್ದು ಡಿಮಾಂಡ್ಸ್ ಏನಿದೆ ಅದನ್ನು ಪೂರೈಸಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ.
1: ಈ ರೈತರು ಔಷಧೀಯ ಮತ್ತು ಸುಗಂಧ ಸಸ್ಯಗಳನ್ನ ಆರ್ಟಿಸಿ ವ್ಯವಸ್ಥೆಗೆ ಹೇಗೆ ಸೇರಿಸಬಹುದು?
0: ಇದು ಆರ್ಟಿಸಿಯಲ್ಲಿ ಹೇಗೆ ಬರ್ತವೆ ಅಂದ್ರೆ, ವರ್ಷದಲ್ಲಿ 4 ಸತಿ ಕ್ರಾಪ್ ಸರ್ವೆ ನಡೆಯುತ್ತೆ. ಫ್ರೂಟ್ಸ್ ಆಪ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದರ ಮುಖಾಂತರ ಒಂದು ವರ್ಷದಲ್ಲಿ 4 ಸತಿ ಕ್ರಾಪ್ ಸರ್ವೆ ಆಗುತ್ತೆ. ಕ್ರಾಪ್ ಸರ್ವೆಯಲ್ಲಿ ಪ್ರೈವೇಟ್ ಸರ್ವೇಯರ್ಸ್ ಬಂದು ನಿಮ್ಮ ಜಮೀನ್ಗೆ ವಿಸಿಟ್ ಮಾಡಿಬಿಟ್ಟು ನೀವು ಏನ್ ಬೆಳೆಸ್ತಾ ಇದ್ದೀರಾ ಅದನ್ನು ಅವರು ಫ್ರೂಟ್ಸ್ ಆಪ್ ನಲ್ಲಿ ಆ ಸಸಿನ ಸೆಲೆಕ್ಟ್ ಮಾಡಿಬಿಟ್ಟು ಎಂಟ್ರಿ ಮಾಡಿಕೊಂಡು ಹೋಗ್ತಾರೆ. ಈಗ ನಾವು 122 ಮೆಡಿಸಿನಲ್ ಮತ್ತು ಅರೋಮ್ಯಾಟಿಕ್ ಪ್ಲಾಂಟ್ಸ್ ಅನ್ನು ಫ್ರೂಟ್ಸ್ ಆಪ್ ನಲ್ಲಿ ಎಂಟ್ರಿ ಮಾಡಿಸಿದ್ವಿ. ಇದರಿಂದ ಏನಾಗುತ್ತೆ, ರೈತರ ಜಮೀನ್ಗೆ ಪ್ರೈವೇಟ್ ಸರ್ವೇಯರ್ಸ್ ಯಾವಾಗ ಬರ್ತಾರೆ ಅವರು ರೈತರ ಜೊತೆ ಮಾತಾಡಿಬಿಟ್ಟು ಯಾವ ಔಷಧಿ ಸಸ್ಯ ಇದೆ ಅಂತ ನೋಡಿಕೊಂಡು ಅವರು ಫ್ರೂಟ್ಸ್ ಆಪ್ ಅಲ್ಲಿ ಅದನ್ನು ಎಂಟ್ರಿ ಮಾಡ್ಕೋಬಹುದು. ಇದರ ಜೊತೆನಲ್ಲಿ ರೈತರು ಸಹ ಫ್ರೂಟ್ಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಬಿಟ್ಟು ಅವರವ್ರ ಸ್ಮಾರ್ಟ್ ಫೋನ್ಸ್ ಅಲ್ಲಿ ಮೊಬೈಲ್ ಫೋನ್ಸ್ ಅಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಅವರೇ ಖುದ್ದಾಗಿ ನಾನು ಇದನ್ನು ಬೆಳೀತಾ ಇದ್ದೀವಿ ಅಂತ ಅವರು ಎಂಟ್ರಿ ಮಾಡ್ಕೋಬಹುದು. ಇದರಿಂದ ಸಾಕಷ್ಟು ಲಾಭಗಳಿದ್ದಾವೆ ರೈತರಿಗೆ. ಏನಂದ್ರೆ, ಮೊದಲನೇದು ನಮ್ಗೆ ಅಧಿಕೃತ ದಾಖಲೆ ಸಿಗುತ್ತೆ ನಮ್ಗೆ ಯಾರ್ಯಾರು ಏನೇನು ಬೆಳೆಸ್ತಾ ಇದ್ದಾರೆ ಅಂತ. ಮತ್ತೆ ಆರ್ ಟಿ ಸಿಯಲ್ಲಿ ಎಂಟ್ರಿ ಆಗ್ತಿರೋದ್ರಿಂದ ಅವ್ರಿಗೆ ಸರ್ಟಿಫಿಕೇಟ್ ಆಫ್ ಆರಿಜಿನ್ ಅಂದ್ರೆ ಈ ಔಷಧಿ ಸಸ್ಯ ಎಲ್ಲಿಂದ ಬರ್ತಾ ಇದ್ದಾವೆ ಅಂತ ಇಂಡಸ್ಟ್ರೀಸ್ಗೆ ಒಂದು ಸರ್ಟಿಫಿಕೇಟ್ ಆಫ್ ಆರಿಜಿನ್ ಈಸಿಯಾಗಿ ಸಿಗುತ್ತೆ. ಇದರಿಂದ ರೈತರಿಗೆ ಒಳ್ಳೆ ಬೆಳೆ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಇದರಿಂದ ಅವರು ಕ್ರಾಪ್ ಲೋನ್ ಪಡೆಯಬಹುದು, ಇನ್ಶೂರೆನ್ಸ್ಗೆ ಅಪ್ಲೈ ಮಾಡಬಹುದು.
1: ಸೊ ಹಾಗಾಗಿ ರೈತರಿಗೆ ಆರ್ ಟಿ ಸಿಯಲ್ಲಿ ಬಂದ್ಬಿಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಈ ಔಷಧೀಯ ಸಸ್ಯ ಕ್ಷೇತ್ರದಲ್ಲಿ ನಮ್ಮ ಯುವ ಪೀಳಿಗೆಗೆ ಏನು ಅವಕಾಶಗಳಿದೆ, ಹಾಗೆಯೇ ಸಾರ್ವಜನಿಕರು ಈ ನಿಮ್ಮ ಪ್ರಾಧಿಕಾರದ ಜೊತೆಗೆ ಹೇಗೆ ಕೈ ಜೋಡಿಸಬೇಕು ಅಂತ ಹೇಳ್ತೀರಾ?
0: ಒಂದು, ಅವರು ನಮ್ಮ ಜೊತೆನಲ್ಲಿ ಸಂಪರ್ಕದಲ್ಲಿ ಇದ್ದು ಔಷಧಿ ಸಸ್ಯಗಳನ್ನು ಅವ್ರವ್ರ ಜಮೀನುಗಳಲ್ಲಿ ಬೆಳೆಸಬಹುದು, ಅಥವಾ ಅವರು ಆಸ್ ಎನ್ ಇಂಡಸ್ಟ್ರಿ ಅವರು ಬೆಳಿಬೇಕಂತ ಅನ್ಕೊಂಡ್ರೆ ಆಯುಷ್ ಇಂಡಸ್ಟ್ರೀಸ್ ಅಲ್ಲಿ ಅವ್ರ ಸ್ಟಾರ್ಟ್ಅಪ್ ಶುರು ಮಾಡಬಹುದು. ಇದು ನಾನು ಹೇಳ್ದಂಗೆ ಆಲ್ಮೋಸ್ಟ್ 15-18% ಗ್ರೋತ್ ನೋಡ್ತಾ ಇದೆ ಈ ಕ್ಷೇತ್ರ. ಎಕ್ಸ್ಪೋರ್ಟ್ ಅಲ್ಲಿ ಹೋಗ್ಬೋದು. ಎಕ್ಸ್ಪೋರ್ಟ್ಸ್ ನಮ್ಮ ಹತ್ರ ಬಹಳಷ್ಟು ಬೇರೆ ಬೇರೆ ದೇಶಗಳಿಂದ ಬರ್ತಾರೆ, ಮತ್ತೆ ಇಂಡಸ್ಟ್ರೀಸ್ ಬರ್ತವೆ. ಕರ್ನಾಟಕದಿಂದ ನಮ್ಗೆ ಈ ಎಲ್ಲ ಔಷಧಿ ಸಸ್ಯಗಳು ಬೇಕಂತ ಕೇಳ್ತಾ ಇರ್ತಾರೆ. ಅವಾಗ ಯುವ ಪೀಳಿಗೆಗಳಿಗೆ ಎಕ್ಸ್ಪೋರ್ಟ್ ಆಪರ್ಚುನಿಟೀಸ್ ಸಿಗ್ಬೋದು. ಇದರಿಂದ ಜನರಲ್ ಪಬ್ಲಿಕ್ ಬಗ್ಗೆ ಮಾತಾಡಿದಾಗ, ಕಾಂಪಾ ರೈತರ ಜೊತೆನಲ್ಲಿ ಸಂಗ್ರಾಹಕರು, ವ್ಯಾಪಾರಿಗಳು, ಕೈಗಾರಿಕೆಗಳು, ಸಂಶೋಧನಾ ಸಂಸ್ಥೆಗಳು ಇವರೆಲ್ಲರ ಜೊತೆನಲ್ಲಿ ನಾವು ಕೈ ಜೋಡಿಸಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ಇದರಲ್ಲಿ ಈ ಪ್ರಾಧಿಕಾರದು ಏನ್ ರಿಕ್ವೆಸ್ಟ್ ಅಂದ್ರೆ, ಡೇಟಾದು ಕೊರತೆ ಇರೋದ್ರಿಂದ ಮತ್ತು ಒಬ್ಬೊಬ್ಬರದು ಲಿಂಕೇಜ್ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ದಿರೋದ್ರಿಂದ ನಾವು ಏನ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಅದರಲ್ಲಿ ರಿಜಿಸ್ಟರ್ ಆಗಿ, ಇದರಿಂದ ನಮ್ಗೆ ಏನಾಗುತ್ತೆ, ಡೇಟಾ ಶೇರಿಂಗ್ ಈಸಿ ಆಗುತ್ತೆ. ಏನ್ ಎಕ್ಸ್ಪೋ ಮಾಡ್ತಾ ಇದೀವಿ, ಏನ್ ಆಕ್ಷನ್ ಮಾಡ್ತಾ ಇದೀವಿ, ಏನ್ ಎಕ್ಸ್ಪೋಜರ್ ವಿಸಿಟ್ಸ್ಗೆ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಪ್ರದೇಶಗಳಿಗೆ ಕರ್ಕೊಂಡು ಹೋಗ್ತಾ ಇದೀವಿ, ಅದರಲ್ಲೂ ಸಹ ನಮ್ಮ ಜೊತೆನಲ್ಲಿ ಕೈ ಜೋಡಿಸಿ ಪಾರ್ಟಿಸಿಪೇಟ್ ಮಾಡಿ. ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟೀಸ್ ಇದಾವೆ, ಸಾಕಷ್ಟು ಇದರಲ್ಲಿ ಟೆಕ್ನಿಕಲ್ ಆಕ್ಟಿವಿಟೀಸ್ ಆಗ್ತಾ ಇರ್ತವೆ, ರಿಸರ್ಚ್ ಆಕ್ಟಿವಿಟೀಸ್ ಆಗ್ತಾ ಇರ್ತವೆ. ಇದು ನಮ್ಮ ಜೊತೆನಲ್ಲಿ ಕೈ ಜೋಡಿಸ್ಬಿಟ್ಟು ಈ ಟೆಕ್ನಾಲಜಿ ನೀವೇನು ಡೆವಲಪ್ ಮಾಡ್ತಾ ಇದ್ದೀರಾ, ಇದು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಜೊತೆನಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ನಾನು ಕೋರ್ಕೊಳ್ತೀನಿ. ಅದರ ಜೊತೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ದು ಬಹಳ ಮುಖ್ಯವಾದ ಒಂದು ರೋಲ್ ಇದೆ ಇದರಲ್ಲಿ, ಈ ಸೆಕ್ಟರಲ್ಲಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಯುಷ್ ಇರ್ಬೋದು, ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇರ್ಬೋದು, ಟ್ರೈಬಲ್ ವೆಲ್ಫೇರ್ ಇರ್ಬೋದು, ಇವರೆಲ್ಲರೂ ಒಂದು ಅರಿವು ಕೊಡಬೇಕು ರೈತರಿಗೆ, ಅಥವಾ ಕಾರ್ಡಿಂದ ಯಾರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಜಾಗೃತಿ ಮೂಡಿಸಬೇಕು. ಟ್ರೇಡಿಂಗ್ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು, ಇನ್ಫಾರ್ಮೇಶನ್ ಕೊಡಬೇಕು. ಲ್ಯಾಂಪ್ಸ್ ಇದಾವೆ, ವಂದನ್ ಕೇಂದ್ರಸ್ ಇದಾವೆ, ಅವ್ರದ್ದು ಏನ್ ಪ್ರೊಡಕ್ಟ್ಸ್ ಇದಾವೆ, ಸಾಕಷ್ಟು ಅವ್ರದ್ದು ಒರಿಜಿನಲ್ ಪ್ಯೂರ್ ಪ್ರೊಡಕ್ಟ್ಸ್ ಇರ್ತವೆ. ನಮ್ದು ಎಕ್ಸ್ಪೋ ಅಲ್ಲಿ ಬಂದು ಅವ್ರು ಡಿಸ್ಪ್ಲೇ ಮಾಡಿದ್ರೆ ಅವ್ರದ್ದು ಸೇಲ್ ಚೆನ್ನಾಗಿ ಆಗ್ಬೋದು ಅಂತ ನಾನು ಹೇಳ್ತೀನಿ.
1: ಕೇಳಿದ್ರಲ್ಲ ಕೇಳುಗರೆ, 18 ರಿಂದ ಫಾರೆಸ್ಟ್ ಅಂಡ್ ಫಾರ್ಮ್ ಹರ್ಬಲ್ ಎಕ್ಸ್ಪೋ 2026 ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಆಯೋಜನೆ ಆಗ್ತಾ ಇದೆ. ಸೊ ನಿಮ್ಮ ನಿಮ್ಮ ಪ್ರಾಡಕ್ಟ್ಗಳನ್ನ ಇಲ್ಲಿ ಬಂದು ನೀವು ಪ್ರದರ್ಶಿಸಬಹುದು, ಹಾಗಾಗಿ ನಮ್ಮ ಜೊತೆ ಕೈ ಜೋಡಿಸಬಹುದು ಅಂತ ಹೇಳ್ತಾ ಇದ್ದಾರೆ IFS ಅರ್ಸಲನ್ ಅವರು. ಔಷಧೀಯ ಸಸ್ಯಗಳ ಸಂರಕ್ಷಣೆ, ನಮ್ಮ ಅರಣ್ಯ ಹಾಗೂ ವನಗಳ ರಕ್ಷಣೆ ಕೇವಲ ಸರ್ಕಾರಿ ಸಂಸ್ಥೆಗಳ ಕೆಲಸವಲ್ಲ, ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಸಾಕಷ್ಟು ರೀತಿಯ ಉದ್ಯೋಗವನ್ನು ಒದಗಿಸುವ

0: ಸಂಸ್ಥೆ ಈ ಸಸ್ಯ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಆದಾಯದ ಜೊತೆಗೆ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೂ ನಾವು ಕೊಡುಗೆಯನ್ನ ನೀಡಬಹುದು. ಈ ರೀತಿಯಲ್ಲಿ ಸಂಸ್ಥೆಗಳ ಜೊತೆಗೆ ಇಲಾಖೆಗಳ ಜೊತೆಗೆ ನಾವು ಕೂಡ ಕೈ ಜೋಡಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕೆ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅರಸಲನ್ IFS ಅವರಿಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದ. ನಮಸ್ಕಾರ.
2: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅರಸಲನ್ IFS ಇವರೊಂದಿಗೆ ನಿರ್ಮಲಾ ಎಸ್.
3: ಅನುಭೂತಿಯ ಬಂಧನದಲ್ಲಿ ಸ್ವಚ್ಛ ಬಾಳ್ವೆಯ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:30:48.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಆಕಾಶವಾಣಿ ವಿಜಯಪುರ. ಕೇಳುಗರೆ ಗಮನಿಸಿ, ಇದೊಂದು ಪ್ರಕಟಣೆ. ವೃಕ್ಷೋತ್ಥಾನ ಮ್ಯಾರಥಾನ್ 2026 ಕುರಿತು ವಿಶೇಷ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 7:45. 10,000 ರೂಪಾಯಿಗಳ ಬಹುಮಾನ ಸೇರಿದಂತೆ ಈ ವೃಕ್ಷದ ಮ್ಯಾರಥಾನ್ ವಿಶೇಷತೆಗಳೇನು, ನೋಂದಣಿ ಮಾಡಿಕೊಳ್ಳುವುದು ಹೇಗೆ, ಮ್ಯಾರಥಾನ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳೊಂದಿಗೆ ವೃಕ್ಷೋತ್ಥಾನ ಟೀಮ್ ನಿಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರಲಿದ್ದಾರೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270-340 ಹಾಗೂ ಇನ್ನೊಂದು ಸಂಖ್ಯೆ 270-350. ಹೊರಗಿನಿಂದ ಮತ್ತು ಮೊಬೈಲ್ನಿಂದ ಕರೆ ಮಾಡುವವರು ಬಳಸಬೇಕಾದಂಥ STD ಕೋಡ್ ಸಂಖ್ಯೆ 08352. ಕೇಳಿ, ವೃಕ್ಷೋತ್ಥಾನ ಮ್ಯಾರಥಾನ್ 2026 ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 7:45 ಪ್ರಕಟಣೆ ಕೇಳಿದಿರಿ.

ಕೇಳುಗರೆ ಗಮನಿಸಿ, ಅವಮಾನ ಅನ್ನೋದು ಒಂದು ಸಾಲವಿದ್ದಂತೆ ಅದನ್ನು ಗೆಲುವಿನ ಮೂಲಕ ಬಡ್ಡಿ ಸಮೇತ ತೀರಿಸಬೇಕು. ಈಗ ಸಮಯ ಬೆಳಗಿನ 7:33:25. ಇನ್ನು ಮುಂದೆ ಸರಿಯಾಗಿ 7:34 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದಿಂದ

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ದೆಹಲಿಯಲ್ಲಿಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟನೆ. ಪ್ರಧಾನಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಇಂದಿನಿಂದ ಒಂದು ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಕುರಿತ ರಾಷ್ಟ್ರೀಯ ಕಾರ್ಯಾಗಾರ ಆರಂಭ. ಅಂತಾರಾಷ್ಟ್ರೀಯ ಟಿ20 ಪುರುಷರ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧದ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯದಲ್ಲಿ ಭಾರತ ಸೆಣಸು. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ನವದೆಹಲಿಯ ಯಶೋಭೂಮಿಯಲ್ಲಿ ಸೆಮಿಕಾನ್ ಇಂಡಿಯಾ 2026 ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಸಮ್ಮೇಳನ ಮತ್ತು ಪ್ರದರ್ಶನವನ್ನು ಸಿಲಿಕಾನ್ ಟು ಸಿಸ್ಟಮ್ಸ್ ಬಿಲ್ಡಿಂಗ್ ದಿ ಎಕೋಸಿಸ್ಟಮ್ ಎಂಬ ವಿಷಯದ ಮೇಲೆ ಆಯೋಜಿಸಲಾಗಿದೆ. ಇದು ಜಾಗತಿಕ ಮತ್ತು ಭಾರತೀಯ ಕಂಪನಿಗಳು, ನೀತಿ ನಿರೂಪಕರು, ಹೂಡಿಕೆದಾರರು, ಸಂಶೋಧಕರು, ಸ್ಟಾರ್ಟ್ಅಪ್ಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಸೆಮಿಕಂಡಕ್ಟರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಮೌಲ್ಯ ಸರಣಿಯಾದ್ಯಂತದ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುತ್ತದೆ. ಈ ಸಮ್ಮೇಳನವು ಭಾರತದಲ್ಲಿ ಸಹಯೋಗ, ಹೂಡಿಕೆ, ನಾವೀನ್ಯತೆ ಮತ್ತು ಪ್ರತಿಭೆಗಳ ಪೋಷಣೆಯನ್ನು ಮುಂದುವರಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಸಮಾನಾಂತರ ಗೋಷ್ಠಿಗಳು, ಪ್ರದರ್ಶನ ಉದ್ಯಮದಲ್ಲಿನ ಪ್ರಗತಿಗಳು, ಸಹಯೋಗ ಮತ್ತು ಜಂಟಿ ಉದ್ಯಮಗಳನ್ನು ಸುಗಮಗೊಳಿಸಲು ವಿನ್ಯಾಸಗೊಳಿಸಲಾದ 6 ದೇಶಗಳ ದುಂಡುಮೇಜಿನ ಸಭೆಗಳು, ಮಹಿಳಾ ನಾಯಕತ್ವದ ಕುರಿತಾದ ವೇದಿಕೆ, ಇತರ ಗೋಷ್ಠಿಗಳನ್ನು ಒಳಗೊಂಡಿರುತ್ತದೆ. ಸೆಮಿಕಾನ್ ಇಂಡಿಯಾ 2026 ಸಮಗ್ರ ಮೌಲ್ಯ ಸರಣಿ ವಿಧಾನವನ್ನು ಅಳವಡಿಸಿಕೊಂಡಿದೆ. ಇದು ಸೆಮಿಕಂಡಕ್ಟರ್ ಸಾಮಗ್ರಿಗಳು, ಉಪಕರಣಗಳು ಮತ್ತು ಚಿಪ್ ವಿನ್ಯಾಸದಿಂದ ಫ್ಯಾಬ್ರಿಕೇಷನ್, ಸುಧಾರಿತ ಪ್ಯಾಕೇಜಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ವ್ಯವಸ್ಥೆಗಳವರೆಗಿನ ಪಯಣವನ್ನು ಪ್ರದರ್ಶಿಸುತ್ತದೆ. ಹೊಸ ಮರಳಿನಿಂದ ಸಿಲಿಕಾನ್ಗೆ ವ್ಯವಸ್ಥೆಗಳು, ಮೌಲ್ಯ ಸರಣಿ ಅನುಭವವು ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆಯಾದ್ಯಂತ ಈ ಪಯಣವನ್ನು ಪ್ರಸ್ತುತಪಡಿಸುತ್ತದೆ. ಸೆಮಿಕಾನ್ ಇಂಡಿಯಾ 2026 600 ಅಧಿಕ ಕಂಪನಿಗಳು ಭಾಗವಹಿಸಲಿವೆ ಮತ್ತು ಸುಮಾರು 50,000 ಸಂದರ್ಶಕರನ್ನು ಆಕರ್ಷಿಸುವ ನಿರೀಕ್ಷೆ ಇದೆ. 52 ದೇಶಗಳ ಪ್ರತಿನಿಧಿಗಳು, 400 ಅಧಿಕ ಕಾರ್ಯನಿರ್ವಾಹಕರು ಮತ್ತು 150 ಅಧಿಕ ಭಾಷಣಕಾರರು ಪಾಲ್ಗೊಳ್ಳಲಿದ್ದಾರೆ. ಪ್ರದರ್ಶನವು ಜಪಾನ್, ದಕ್ಷಿಣ ಕೊರಿಯಾ, ಮಲೇಷಿಯಾ, ನೆದರ್ಲ್ಯಾಂಡ್ಸ್, ಸಿಂಗಾಪುರ ಮತ್ತು ಸ್ವೀಡನ್ ಅನ್ನು ಪ್ರತಿನಿಧಿಸುವ 6 ದೇಶಗಳ ಮಳಿಗೆಗಳು ಜೊತೆಗೆ 12 ರಾಜ್ಯ ಬೂತ್ಗಳು, ಸ್ಟಾರ್ಟ್ಅಪ್ ಪೆವಿಲಿಯನ್, ನಾವೀನ್ಯತೆ ಪ್ರದರ್ಶನ, ವಿದ್ಯಾರ್ಥಿ ಹ್ಯಾಕಥಾನ್ ಮತ್ತು ದುಡಿಯುವ ಪಡೆ ಅಭಿವೃದ್ಧಿ ಮಂಟಪವನ್ನು ಒಳಗೊಂಡಿರುತ್ತದೆ. ಭಾರತದ ತಂತ್ರಜ್ಞಾನ ಭವಿಷ್ಯವನ್ನು ರೂಪಿಸುವಲ್ಲಿ ಸರ್ಕಾರ ಮತ್ತು ಸೆಮಿಕಂಡಕ್ಟರ್ ಉದ್ಯಮದ ನಡುವಿನ ನಿಕಟ ಸಹಯೋಗದ ಅಗತ್ಯತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಸೆಮಿಕಂಡಕ್ಟರ್ ವಲಯದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ನಡೆದ ದುಂಡುಮೇಜಿನ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಭಾರತದ ಪ್ರತಿಭೆ, ತಂತ್ರಜ್ಞಾನ ಅಳವಡಿಕೆ ಮತ್ತು ಬಲವಾದ ಮೂಲಸೌಕರ್ಯಗಳನ್ನು ಪ್ರಸ್ತಾಪಿಸಿದರು. ಕೌಶಲ್ಯ, ನಾವೀನ್ಯತೆ ಮತ್ತು ಎಐ ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಉದ್ಯಮದವರು ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. 1 ಕೋಟಿ ಜನರಿಗೆ ಕೃತಕ ಬುದ್ಧಿಮತ್ತೆ ತರಬೇತಿ ನೀಡುವ ಗುರಿಯನ್ನು ಉಲ್ಲೇಖಿಸಿದ ಅವರು, ಭಾರತದ ಪ್ರತಿಭಾ ಸಂಪನ್ಮೂಲ, ಜಾಗತಿಕ ಉದ್ಯಮ ನಾಯಕರ ಅನುಭವ ಮತ್ತು ಸಾಮರ್ಥ್ಯಗಳೊಂದಿಗೆ ಸೇರಿ ಗಮನಾರ್ಹ ಅವಕಾಶಗಳನ್ನು ಸೃಷ್ಟಿಸಬಹುದು ಎಂದು ಹೇಳಿದರು. ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಆರಂಭಿಕ ನಾಯಕರಲ್ಲಿ ಭಾರತವೂ ಒಂದಾಗಬೇಕು. ಸೆಮಿಕಂಡಕ್ಟರ್ ವಲಯದಲ್ಲಿ ಆಗಿರುವ ಗಮನಾರ್ಹ ಪ್ರಗತಿಯನ್ನು ವಿವರಿಸಿದ ಅವರು, ತಾಂತ್ರಿಕ ಪ್ರಗತಿಗಳು ಮತ್ತು ಉದ್ಯಮದ ಅವಶ್ಯಕತೆಗಳಿಗೆ ಅನುಗುಣವಾಗಿ ನೀತಿಗಳು ವಿಕಸನಗೊಳ್ಳಬೇಕು. ಊಹಿಸಬಹುದಾದ ಮತ್ತು ಸ್ಪಂದಿಸುವ ನೀತಿ ಪರಿಸರಕ್ಕೆ ಸರ್ಕಾರದ ಬದ್ಧತೆಯನ್ನು ನರೇಂದ್ರ ಮೋದಿ ಅವರು ಪುನರುಚ್ಚರಿಸಿದರು. ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನ ಮತ್ತು ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಗುಜರಾತ್ನ ಅವರ ಹುಟ್ಟೂರು ವಡ್ನಗರದಲ್ಲಿ ಇಂದಿನಿಂದ 1 ತಿಂಗಳ ಕಾಲ ದೇಶಾದ್ಯಂತ

0: ದೇಶಾದ್ಯಂತ ನಡೆಯುವ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು. ಅದರ ಭಾಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ವಡ್ನಗರದಿಂದ ವಾರಣಾಸಿಯವರೆಗೆ ನಡೆಯುವ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಿದ್ದಾರೆ. ಅಲ್ಲದೆ ಅವರು ಐತಿಹಾಸಿಕ ಶರ್ಮಿಷ್ಠಾ ಸರೋವರದಲ್ಲಿ ನಡೆಯಲಿರುವ ಭವ್ಯ ಮಹಾಆರತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜತೆಗೆ ಗೃಹ ಸಚಿವ ಅಮಿತ್ ಶಾ ಅವರು ವಡ್ನಗರ ರೈಲು ನಿಲ್ದಾಣದಲ್ಲಿ ನಡೆಯುವ ಸ್ವಚ್ಛತಾ ಅಭಿಯಾನದ ನೇತೃತ್ವವನ್ನು ವಹಿಸಲಿದ್ದಾರೆ.
1: A series of welfare programs will be held at PM's birthplace in Vadnagar today on the occasion of his birthday and 25 years of his public service. Union Home Minister Amit Shah and Gujarat Chief Minister Bhupendra Patel will participate in a grand Mahaarti at the historic Sharmishta Lake, where sacred water will be collected in a kalash and handed over to bikers travelling to Varanasi. The dignitaries will lead a foot march from the lake to Hatkeshwar Temple to offer prayers, followed by flagging off a rally of 250 bikers heading to Varanasi to spread the message of public service.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರ ವಾರಣಾಸಿಯಲ್ಲಿ ಅವರ ಜನ್ಮದಿನದ ಅಂಗವಾಗಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಕಾಶಿ ವಿಶ್ವನಾಥ ಧಾಮದಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ರುದ್ರಾಭಿಷೇಕವನ್ನು ನೆರವೇರಿಸಲಾಗುತ್ತದೆ. ವಾರಣಾಸಿಯಿಂದ ವಡ್ನಗರದವರೆಗೆ ಸೇವಾ ಯಾತ್ರೆ ಕೈಗೊಳ್ಳಲಿರುವ 500 ಯುವ ಬೈಕ್ ಸವಾರರನ್ನು ಗೌರವಿಸಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತಿತರರು ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಸರ್ಕಾರದ ಮೀನುಗಾರಿಕೆ ಇಲಾಖೆಯು ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಮತ್ತು ಪ್ರವೇಶ ಪಾಸ್ ಮತ್ತು LOA ಹೊಂದಿರುವವರೊಂದಿಗೆ ಸಂವಹನದ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ರಾಷ್ಟೀಯ ಕಾರ್ಯಾಗಾರದ ಗುರಿ ಹೆಚ್ಚಿನ ಮೌಲ್ಯದ ಮೀನುಗಾರಿಕೆ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಮೀನುಗಾರರನ್ನು ಪ್ರೋತ್ಸಾಹಿಸುವ ಮೂಲಕ ಆಳ ಸಮುದ್ರ ಮೀನುಗಾರಿಕೆ ಉತ್ತೇಜಿಸುವುದಾಗಿದೆ. ಜೊತೆಗೆ ತಳಮಟ್ಟದ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ವಲಯವನ್ನು ಮತ್ತಷ್ಟು ಬಲವರ್ಧನೆಗೊಳಿಸಲು ಪಾಲುದಾರರ ಸಲಹೆಗಳನ್ನು ಕ್ರೋಢೀಕರಿಸಲು ವೇದಿಕೆಯನ್ನು ಒದಗಿಸುತ್ತದೆ. ರಾಷ್ಟೀಯ ಕಾರ್ಯಾಗಾರವು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹಾಗೂ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹಾಗೂ ಪಂಚಾಯತ್ ರಾಜ್ಯ ಸಚಿವ ಪ್ರೊಫೆಸರ್ SP ಸಿಂಗ್ ಬಾಗೇಲ್ ಅವರ ಸಮಕ್ಷಮದಲ್ಲಿ ನಡೆಯಲಿದೆ. ಮೀನುಗಾರಿಕೆ ಇಲಾಖೆಯು ಮೀನುಗಾರಿಕೆ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಮೀನುಗಾರಿಕೆ ಸಹಕಾರಿ ಸಂಘಗಳನ್ನು ಬಲವರ್ಧನೆಗೊಳಿಸಲು ವಿಶೇಷ ಒತ್ತು ನೀಡುವುದರ ಜೊತೆಗೆ ವಿವಿಧ ಉಪಕ್ರಮಗಳ ಮೂಲಕ ಮೀನುಗಾರಿಕೆ ಕ್ಷೇತ್ರದ ಡಿಜಿಟಲೀಕರಣದತ್ತ ಗಮನ ಹರಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ದೇಶಾದ್ಯಂತ ನಡೆಯಲಿರುವ ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಆಕಾಶವಾಣಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಪ್ರಸಾರ ಮಾಡುತ್ತದೆ. ಇಂದು ಅದರ ಅಂಗವಾಗಿ ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡ ಸುಧಾರಣೆಗಳ ಒಂದು ನೋಟ ಇಲ್ಲಿದೆ. ಅರ್ಧ ಶತಮಾನಗಳವರೆಗೆ ಬಾಹ್ಯಾಕಾಶವೆಂದರೆ ಭಾರತದಲ್ಲಿ ಕೇವಲ ಇಸ್ರೋ ಎಂದು ಮನೆ ಮಾತಾಗಿತ್ತು. ಆದರೆ 2020 ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಪರಿಣಾಮ ಖಾಸಗಿಯವರಿಗೂ ಬಾಹ್ಯಾಕಾಶ ವಲಯದಲ್ಲಿ ಮುಕ್ತ ಅವಕಾಶ ದೊರಕಿಸಿಕೊಡಲಾಯಿತು. ಖಾಸಗಿ ವಲಯದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಅನಂತರ 2023 ಭಾರತದ ಬಾಹ್ಯಾಕಾಶ ನೀತಿಯನ್ನು ಪ್ರಕಟಿಸಿ ಉಪಗ್ರಹಗಳ ಉಡಾವಣೆ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನು ಖಾಸಗಿಯವರಿಗೆ ಮುಕ್ತಗೊಳಿಸಲಾಯಿತು. ಅಂತಾರಾಷ್ಟ್ರೀಯ ಟಿ20 ಪುರುಷರ ಕ್ರಿಕೆಟ್ನಲ್ಲಿ ಅಫ್ಘಾನಿಸ್ತಾನ ವಿರುದ್ಧದ 3 ಸರಣಿಯ ಅಂತಿಮ ಪಂದ್ಯವನ್ನು ಭಾರತವು ಆಡಲಿದ್ದು, ಪಂದ್ಯವು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ಇಂದು ರಾತ್ರಿ 7:30 ಆರಂಭವಾಗಲಿದೆ. ಭಾರತವು ಈಗಾಗಲೇ ಮೊದಲ 2 ಪಂದ್ಯಗಳಲ್ಲಿ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಮೊದಲ ಪಂದ್ಯದ ಗೆಲುವಿನಲ್ಲಿ ಅಭಿಷೇಕ್ ಶರ್ಮಾ ಉತ್ತಮ ಆರಂಭ ಒದಗಿಸಿಕೊಟ್ಟರೆ, ಎರಡನೇ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಕೇವಲ 22 ಎಸೆತಗಳಲ್ಲಿ 57 ರನ್ ಗಳಿಸಿ ಗೆಲುವನ್ನು ಖಚಿತಪಡಿಸಿದರು. ಜಸ್ಪ್ರೀತ್ ಬೂಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಅವರ ಮರಳುವಿಕೆ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಅವರ ಪರಿಣಾಮಕಾರಿ ಬೌಲಿಂಗ್ನಿಂದಾಗಿ ಭಾರತ ತಂಡ ಭರ್ಜರಿ ಗೆಲುವು ದಾಖಲಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ದೆಹಲಿಯಲ್ಲಿಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟನೆ. ಪ್ರಧಾನಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಇಂದಿನಿಂದ ಒಂದು ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಕುರಿತ ರಾಷ್ಟ್ರೀಯ ಕಾರ್ಯಾಗಾರ ಆರಂಭ. ಅಂತಾರಾಷ್ಟ್ರೀಯ ಟಿ20 ಪುರುಷರ ಕ್ರಿಕೆಟ್ ಅಫ್ಘಾನಿಸ್ತಾನ ವಿರುದ್ಧದ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯದಲ್ಲಿ ಭಾರತ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:45:17.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್.

0: ರಾಷ್ಟ್ರೀಯ ಕಾರ್ಯಾಗಾರ ಆರಂಭ. ಅಂತಾರಾಷ್ಟ್ರೀಯ ಟಿ20 ಪುರುಷರ ಕ್ರಿಕೆಟ್ ಅಫ್ಘಾನಿಸ್ತಾನ ವಿರುದ್ಧದ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯದಲ್ಲಿ ಭಾರತ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ, ಸಮಯ 7:45.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಆಲಿಸಿ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥ ಬಯಲುದಾರಿ ಚಿತ್ರದ ಗೀತೆ.

ಇನ್ನು ಮುಂದೆ ಕೇಳಿ ಬಯಲುದಾರಿ ಚಿತ್ರದ ಗೀತೆ. ಹಾಡಿದ ಕಲಾವಿದರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್.

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಈಗ ಸಮಯ ಬೆಳಗಿನ 7:59:22. ಇನ್ನು ಮುಂದೆ ಸರಿಯಾಗಿ 8 ಗಂಟೆಗೆ ಹಿಂದಿಯಲ್ಲಿ ಹಾಗೂ 8:15 ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 8:30:42. ಚಿತ್ರಗೀತೆಗಳ ಕಾರ್ಯಕ್ರಮ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕೇಳುಗರೆ ಗಮನಿಸಿ, ಇದೊಂದು ಪ್ರಕಟಣೆ. ವೃಕ್ಷೋತ್ಥಾನ್ ಮ್ಯಾರಥಾನ್ 2026 ಕುರಿತು ವಿಶೇಷ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 7:45. 10,000 ರೂಪಾಯಿಗಳ ಬಹುಮಾನ ಸೇರಿದಂತೆ ಈ ವೃಕ್ಷೋತ್ಥಾನ ಮತ್ತು ಮ್ಯಾರಥಾನದ ವಿಶೇಷತೆಗಳೇನು, ನೋಂದಣಿ ಮಾಡಿಕೊಳ್ಳುವುದು ಹೇಗೆ, ಮ್ಯಾರಥಾನ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳೊಂದಿಗೆ ವೃಕ್ಷೋತ್ಥಾನ್ ಟೀಮ್ ನಿಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರಲಿದ್ದಾರೆ. ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270-340 ಹಾಗೂ ಇನ್ನೊಂದು ಸಂಖ್ಯೆ 270-350. ಹೊರಗಿನಿಂದ ಮತ್ತು ಮೊಬೈಲ್ನಿಂದ ಕರೆ ಮಾಡುವವರು ಬಳಸಬೇಕಾದಂಥ STD ಕೋಡ್ ಸಂಖ್ಯೆ 08352. ಕೇಳಿ, ವೃಕ್ಷೋತ್ಥಾನ್ ಮ್ಯಾರಥಾನ್ 2026 ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 7:45 ಪ್ರಕಟಣೆ ಕೇಳಿದಿರಿ.

ಮಾರಥಾನ್ ಮತ್ತು ಮ್ಯಾರಥಾನ್ ವಿಶೇಷತೆಗಳೇನು, ನೋಂದಣಿ ಮಾಡಿಕೊಳ್ಳುವುದು ಹೇಗೆ, ಮ್ಯಾರಥಾನ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳೊಂದಿಗೆ ವೃಕ್ಷೋತ್ಥಾನ್ ಟೀಮ್ ನಿಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರಲಿದ್ದಾರೆ. ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270-340, ಇನ್ನೊಂದು ಸಂಖ್ಯೆ 270-350. ಹೊರಗಿನಿಂದ ಮತ್ತು ಮೊಬೈಲ್ನಿಂದ ಕರೆ ಮಾಡುವವರು ಬಳಸಬೇಕಾದಂಥ STD ಕೋಡ್ ಸಂಖ್ಯೆ 08352. ಕೇಳಿ, ವೃಕ್ಷೋತ್ಥಾನ್ ಮ್ಯಾರಥಾನ್ 2026 ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 7:45 ಪ್ರಕಟಣೆ ಕೇಳಿದಿರಿ.

ವಿಜಯಪುರ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದರೆ ಕೇಳುಗರೆ ಗಮನಿಸಿ ಇದೊಂದು ಪ್ರಕಟಣೆ. ವೃಕ್ಷೋತ್ಥಾನ ಮ್ಯಾರಥಾನ್ 2026 ಈ ಕುರಿತು ವಿಶೇಷ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 7:45 ₹10,000 ಬಹುಮಾನ ಸೇರಿದಂತೆ ಈ ವೃಕ್ಷ

0: ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನನ್ನ ದೇವರು, ಮಾತು ತಪ್ಪದ ಮಗ, ನಾನಿನ್ನ ಬಿಡಲಾರೆ, ಚಂದನದ ಗೊಂಬೆ, ಮುಳ್ಳಿನ ಗುಲಾಬಿ, ಬಿಡುಗಡೆಯ ಬೇಡಿ ಚಿತ್ರದ ಚಿತ್ರಗೀತೆಗಳನ್ನು ಕೇಳಿದಿರಿ. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಈಗ ಸಮಯ ಬೆಳಗಿನ 9:01:38.
1: ನಾನು ಟೈಮ್ ಮಷೀನ್ ಹೊಂಟೆ. ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ,
2: ಅಪ್ಪ ಅಪ್ಪ ಡೈನೋಸಾರ್.
1: ಕಂಡೆ ಈಗ ವರ್ತಮಾನ, ಮಗುವಿನೊಳಗ ಅನುಮಾನ.
3: ಡೈನೋಸಾರ್ಗಳು ಇನ್ನಿಲ್ಲ, ಸಿನಿಮಾದಾಗ ನೋಡಲ್ಲ.
1: ನಡೀರಿ ನೋಡೋಣ ಭವಿಷ್ಯ, ಅಲ್ಲೇನಂತಾನ ಮನುಷ್ಯ.
3: ಹಳೇ ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
1: ಮುನ್ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ. ಪ್ರಶ್ನೆ ಕೇಳೋ ಮಗು ಎಲ್ಲೇ, ಉತ್ತರ ಕೊಡೋ ಅಪ್ಪ ಎಲ್ಲೇ, ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ.
4: ಹೊತ್ತು ಮೀರುವ ಮುನ್ನ, ಹಸಿರು ಮಾಸುವ ಮುನ್ನ, ವನಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ.
0: ಕೇಳುಗರೆ ಗಮನಿಸಿ, ಇದೊಂದು ಪ್ರಕಟಣೆ. ವೃಕ್ಷೋತ್ಥಾನ್ ಮತ್ತು ಮ್ಯಾರಥಾನ್ 2026 ಈ ಕುರಿತು ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾತ್ರಿ 7:45. 10,000 ರೂಪಾಯಿಗಳ ಬಹುಮಾನ ಸೇರಿದಂತೆ ಈ ವೃಕ್ಷೋತ್ಥಾನ್ ಮತ್ತು ಮ್ಯಾರಥಾನ್ ವಿಶೇಷತೆಗಳೇನು, ನೋಂದಣಿ ಮಾಡಿಕೊಳ್ಳುವುದು ಹೇಗೆ, ಮ್ಯಾರಥಾನ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳೊಂದಿಗೆ ವೃಕ್ಷೋತ್ಥಾನ್ ಟೀಮ್ ನಿಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಇಂದು ಬರಲಿದ್ದಾರೆ. ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270-340 ಹಾಗೂ ಇನ್ನೊಂದು ಸಂಖ್ಯೆ 270-350. ಹೊರಗಿನಿಂದ ಮತ್ತು ಮೊಬೈಲ್ನಿಂದ ಕರೆ ಮಾಡುವವರು ಬಳಸಬೇಕಾದ STD ಕೋಡ್ ಸಂಖ್ಯೆ 08352. ಕೇಳಿ, ವೃಕ್ಷೋತ್ಥಾನ್ ಮ್ಯಾರಥಾನ್ 2026 ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾತ್ರಿ 7:45. ಪ್ರಕಟಣೆ ಕೇಳಿದಿರಿ.

ಈಗ ಸಮಯ ಬೆಳಗಿನ 9:04:28. ಇನ್ನು ಮುಂದೆ ಸರಿಯಾಗಿ 9:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ, ಚಿಕ್ಕ ಮಕ್ಕಳ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ, ಕರ್ನಾಟಕ ಚಾಪ್ಟರ್, ಬೆಂಗಳೂರು.

ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಪ್ರಿಯ ಕೇಳುಗರೇ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಏನೇ ಅದು, ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
3: ಏನಮ್ಮ ಹಾಗೆ ಹೇಳ್ತೀಯ, ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು, ಅವರು ನಮ್ ಹಾಗೆ ಮನುಷ್ಯರಲ್ವಾ.
4: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
3: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
3: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ, ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
3: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
4: ನಿಮ್ಮೊಡನಿರ್

0: ಕಾಯ್ದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 9:10:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ವಿಜಯಪುರ.

0: ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ನಡಿಮಂತು ಚಂದ ಮ್ಯಾಗ ಬೆಳಕ್ ಬಿದ್ದ ಬೆಳದಿಂಗಳದ
2: ನೋಡ್ರಿ
3: ಎಲ್ಲಿ ಹೊಂಟಿರಿ ಮ್ಯಾಗ ಮ್ಯಾಗ ಹೋಗುವಂಗ ಇಲ್ಲಿ ಇವತ್ತು ಒಟ್ಟ ಇವತ್ತು ಗಣಪತಿ ಕೂತಾನು ಗೊತ್ತಿಲ್ಲ ನಿಮ್ಗ
1: ಗಣಪತಿ ಕೂತ್ರಿ ಮ್ಯಾಲಿ ಮ್ಯಾಗ ಆಟ ಆಡಿದ್ರೆ ಏನಾಗ್ತದ
3: ಅಲ್ಲಪ್ಪ ಮ್ಯಾಳಿಗೆ ಮ್ಯಾಗ ಆಟ ಆಡ್ರಿ ನೀವು ಬೇಡನಂಗಿಲ್ಲ ಗಣಪತಿ ಕೂತ ದಿನ ಮ್ಯಾಗ ನೋಡ್ಬೇಡ್ರಿ ಮುಗಿಲ್ ನೋಡ್ಬಾರ್ದು ಯಾಕಂದ್ರ ಅದು ಗಣಪತಿಗೆ ಚಂದ್ರಮ್ಮಗೆ ಜಗಳ ಆಗಿತ್ತದ
1: ಗಣಪತಿ
2: ಕಾಮಿಡಿ ಮಾಡ್ತಾವ
3: ಯಾಕಂದ್ರೆ ಇಲ್ಲಿ ಹೇಳ್ತೀನಿ ಕತಿನೇ ಐತದು ಎಲ್ಲಾ ಹೇಳ್ತಿದ್ ನಮ್ಮ ಮಾಯಿ ನಮಗ ಯಾಕಂದ್ರ ಗಣಪತಿ ಒಂದಿನ ಊಟ ಮಾಡಿ ಹೊಂಟಿದಂತ ಸಂಚಾರ ಮಾಡ್ಕೋತ ಹೊಂಟಿದತ್ತ ಇಲಿ ಮ್ಯಾಗ ಕೂತ್ ಕಿಶನ್ ಹೊಟ್ಟಿ ಕಂಡಾಪಟ್ಟಿ ವಾಜಿ ಆಗೈತೆ ಕಂಡಾಪಟ್ಟಿ ತಿಂದಾನ ಮತ್ ಎಲ್ಲಾರ ಮನ್ಯಾಗ ಕಡುಬ ಹೋಳಿಗಿ ನಾನಾ ನಮ್ನಿ ತಿನ್ಸ ತಿಂದಾನ ಇಲಿ ಮ್ಯಾಗ ಕೂತ್ ಹೋಗೋ ಮುಂದ ಏನಾಗೈತಿ ಅದು ಹೊಟ್ಟಿ ಹೊಡೆದು ಬಿಟ್ಟೈತ
4: ಇಲಿ ಮುಂದ್ ಓಡಿ ಹೋಗಾನ ಗಣಪತಿ ಬೀಳತಾನ ಅವ್ನು ಹೊಟ್ಟಿ ಹೊಡಿತೈತಿ ಅದನ್ ನೋಡಿ ಚಂದ್ರ ನೋಡಿ ನಾಕ್ ಬಿಡ್ತಾನ
3: ಚಂದ್ರಾಮ್ ನಾಗಾನ ಏನಾಗ್ತೈತಿ ಇವ್ನು ಸಿಟ್ಟು ಬಂದ್ ಬಿಡ್ತೈತಿ ಗಣಪತಿ ಸಿಟ್ಟು ಬರಾನ ನೀ ನಾನ್ ನೋಡ್ ನಕ್ಕಿ ಅಂದ್ಬಳಕ್ ನಿನ್ಗೊಂದು ಶಾಪ ಕೊಡ್ತೀನಿ ಅಂತ ನಿಂತು ಬಿಡ್ತಾನ ಗಣಪತಿ ಅದಕ್ಕ ನಾ ಕೂತಿದ್ದೀನ ನಿನ್ನ ಯಾರು ನೋಡ್ತಾರ ಅವ್ರಿಗೆ ಅಪತ ಕಾಯ್ದೈತಿ ಅಂತ ಅಪವಾದ ಬರ್ಲಿ ಅವ್ರಿಗೆ ಅನ್ನೋದು ಶಾಪ ಕೊಡ್ತಾನ ಗಣಪತಿ ಅದಕ್ಕ ನೋಡಬಾರ್ದು ಅದಕ್ಕೆ ಇವ ಮತ್ತೆ ಬೀಳಾನ ನಾವ್ ಎಲ್ಲಾ ಕಡಬ ಹೊಟ್ಟೆ ತುಂಬಕೊಂಡು ಹಾವು ತಗೊಂಡು ಹೊಟ್ಟಿ ಕಟ್ಕೊಂಡ್ ಬಿಡ್ತಾನ ಅವತ್ತಿಂದ ಗಣಪತಿ ಈಗ ನೋಡ್ರಿ ಗಣಪತಿ ಹೊಟ್ಟಿಗೆ ಹಾವು ಇರ್ತದಿಲ್ಲ
1: ಅದಕ್ಕ
2: ಗಣಪತಿ ನೋಡಿಲ್ಲ
1: ಹೊಟ್ಟಿಗೆ
4: ಮಹಾಭಾರತದಾಗ ಕೃಷ್ಣ ಶಮಂತಕಮಣಿ ಅಂತ ಒಂದ್ ಕತಿ ಬರ್ತದ ಅದ್ರೊಳಗ ಕೃಷ್ಣನ ಮ್ಯಾಗ ಅಪವಾದ ಬರ್ತದ ಅವ ಶಮಂತಕಮಣಿ ಶತ್ರಾಧಿಶತ ರಾಜನ ಹತ್ರ ಇರ್ತೈತಿ ಅದು ಕೃಷ್ಣ ಇಷ್ಟಪಟ್ಟಿರ್ತಾನ ಮುಂದ ಅವ ಶಮಂತಕಮಣಿ ಇಟ್ಕೊಂಡು ರಾಜ ಕಾಡಿಗೆ ಹೋದಾಗ ಅಲ್ಲಿ ಒಂದು ಅವನಿಗೆ ಒಂದು ಸಿಂಹ ಅದ ದಾಳಿ ಮಾಡಿ ಅವನಿಗೆ ಕೊಲ್ತದ ಮುಂದ ಆ ಶಮಂತಕಮಣಿ ಅಲ್ಲಿ ಇದ್ದಿದ್ ನೋಡಿ ಜಾಂಬು ಅಂತ ಬಂದು ಅದನ್ನು ತಗೊಂಡು ಮನ್ಯಾಗ ಒಯ್ದು ತನ್ನ ಮಗಳು ಜಾಂಬು ಹೊತ್ತಿಗೆ ಕೊಡ್ತಾನ ಇವ ಕೃಷ್ಣನೇ ಕೊಂದಾನಂತೆ ಅವನ ಮ್ಯಾಗ ಅಪವಾದ ಬರ್ತದ ಇವ ಶಮಂತಕಮಣಿ ಹುಡ್ಕೊಂಡು ಕಾಡಿಗೆ ಹೋಗ್ತಾನ ಅಲ್ಲಿ ಕಾಡನಾಗ ಒಂದು ಗುಹೆ ಒಳಗೆ ಹೊಳಿತಿರ್ತೈತಿ ಅದು ನೋಡ್ತಾನ ಜಾಂಬುವಂತಿ ಕೈಯಾಗಿರ್ತೈತಿ ಅದನ್ನ ಇಸ್ಕೊಳಕ್ ಹೋಗಾನ ಜಾಂಬುವಂತ ಬಂದು ಯುದ್ಧ ಮಾಡ್ತಾನ ಯುದ್ಧ ಮಾಡ್ಬೇಕಾದ್ರ ಜಾಂಬುವಂತನೂ ಸೋಲಕ್ ತಯಾರಿಲ್ಲ ಕೃಷ್ಣನೂ ಸೋಲಕ್ ತಯಾರಿಲ್ಲ ಯಾರು ನೀನು ನನಗೆ ಜಾಂಬುವಂತ ಯಾರು ನನ್ನ ಕೈಯಾಗ ಉಳಿದಿಲ್ಲ ಎಲ್ಲರೂ ಸೋತಾರ ನೀ ನನ್ನ ಕೈಯಾಗೆ ಸೋಲಕತ್ತಿಲ್ಲ ಅಂದ್ರೆ ನೀ ಯಾರಿದ್ದೀನಿ ನೀನು ನಿಜವಾದ ರೂಪ ತೋರಿಸ್ತಾನ ರಾಮನ ಅವತಾರ ತೋರಿಸ್ತಾನ
1: ಹಾ ರಾಮಾಯಣದಾಗ ಜಾಂಬು ಬರ್ತಲ್ಲ
4: ಅವಾಗ ತೋರಿಸಿದಾಗ ಪ್ರಭು ನೀ ನನ್ನ ಪ್ರಭು ಓದಿದಿ ಈಗ ಅದಕ್ಕೆ ನಾನು ನಿನಗೆ ಗೆಲ್ಲಕ್ಕಾಗಿಲ್ಲ ನಿನ್ನ ಪ್ರಭುವಿನ ಮುಂದೆ ನಾ ಹೆಂಗೆ ಗೆಲ್ತೀನಿ ಅಂತೇಳಿ ತಿಳಿದು ಜಾಂಬುವತ ಏನು ಮಾಡ್ತಾನೆ ತನ್ನ ಮಗಳಾದ ಜಾಂಬುವತಿಯನ್ನು ಕೊಟ್ಟು ಲಗ್ನ ಮಾಡಿ ಶಮಂತಕಮಣಿಯನ್ನು ಕೊಟ್ಟು ಕಳಿಸ್ತಾನ ಆ ಶಮಂತಕಮಣಿ ತಂದು ಕೊಟ್ಟಾಗ ಮತ್ತು ಇದೆಲ್ಲ ನಡೆದ ಕತಿ ಹೇಳಿದಾಗ ಜನರು ನಂಬುತ್ತಾರ ಇದು ಎಲ್ಲ ಯಾಕೆ ಅವನ ಮ್ಯಾಗ ಅಪವಾದ ಬಂತು ಅಂದ್ರೆ ಅವ ಚೌತಿ ದಿನ ಗಣಪತಿ ನೋಡೋಕ್ಕಿಂತ ಮುಂಚೆ ಚಂದ್ರಗ ನೋಡಿದ್ದಂತೇಳಿ
1: ಕೃಷ್ಣಗೂ ಬಿಟ್ಟಿಲ್ಲ ಅಂದ್ರೆ ನಾವೇನು ಮೇಲಕ್ಕ ನಾವು ನೋಡಮ್ಮ ಅಂದ್ರೆ ಕುಡಿಸುತ್ತಾನ ಅಷ್ಟೇ ಅಲ್ಲ ಕುಡಿಸಿದ ಮ್ಯಾಗ ನೋಡೋದು ನಡೀತದ
3: ಕೂಡಿಸಿ ಮರದಿನ
1: ಒಂದಿನ ನೋಡಮ್ ನೋಡಮ್
2: ಕತಿ ಚಂದ
1: ಚಂದ್ರಾಮಂದ್ ಏನಾಯ್ತು ಮತ್ತೆ ಅವ ನಕ್ಕಿದ್ನಲ್ಲ ಅವಂಗೇನಾಯ್ತು
3: ಅದಕ್ಕೆ ಅವಾಗ ಏನ್ ಮಾಡ್ತಾನ ನಂದು ತಪ್ಪಾಯ್ತಪ್ಪ ಕ್ಷಮಾಕ್ ಮಾಡು ಅಂತ ಅಂತೇಳಿ ಗಣಪತಿಗೆ ಕೇಳ್ದಂತೆ ಚಂದ್ರಮ್ಮ ಅವಾಗ ಗಣಪತಿ ಏನ್ ಮಾಡ್ತಾನಂತಂದ್ರ ಮೋಕ್ಷ ಕೊಡಪ್ಪ ಗಣಪ್ಪ ಅಂತ ಹೇಳಿ ಚಂದ್ರ ಬೇಡ್ಕೊಂಡಾಗ ಅವಾಗ ಗಣಪತಿ ಹೇಳ್ತಾನ ನನ್ನ ಒಂದು ಉಪವಾಸ ಯಾರು ಮಾಡ್ತಾರ ಅಂದ್ರೆ ಹುಣ್ಣಿಮೆಯಾಗಿ ಮೂರ್ ದಿನಕ್ಕೆ ಏನಿದು ಸಂಕಷ್ಟತೆ ಬರ್ತದಲ್ಲ ಅವಾಗ ಉಪವಾಸ ಮಾಡಿಂದ ಅವ್ರು ಉಪವಾಸ ಪೂರ್ಣ ಆಗ್ಬೇಕಂತಂದ್ರ ಅವತ್ತ ರಾತ್ರಿ ಚಂದ್ರಾಮಗ ಎಡಿ ತೋರಿಸ್ಬೇಕು
1: ಆರ್ತಿ ಬೆಳಗ್ತಾರಲ್ಲ
3: ಅವಾಗ ಅವ ಚಂದ್ರಾಮ ಕಂಡ ಇಲ್ಲೋ ಅವಾಗ ಅವನಿಗೆ ಮೋಕ್ಷ ಆಯ್ತು
4: ಅಂದ್ರ ಈಗ ಗಣೇಶ ಚತುರ್ಥಿ ದಿನ ಚಂದ್ರಗ ನಿಷಿದ್ಧದ ದರ್ಶನ ಆದ್ರೆ ಉಳಿದ ಏನು ಸಂಕಷ್ಟ ಚತುರ್ಥಿಗಳದವಲ್ಲ ಗಣೇಶ ಚಂದ್ರ ದರ್ಶನನೇ ಪ್ರಮುಖವಾಗ್ಯದ ಚಂದ್ರ ದರ್ಶನ ಆಗಿಂದ ಅವ್ರ ಉಪವಾಸ
3: ಅದನ್ನ ಅವಾಗ ಮೋಕ್ಷ ಕೊಡ್ತಾನಪ್ಪ ಹಿಂಗಿದ್ರ
1: ಕತಿ ಎಂತ ಕತಿ
2: ಅದಿಲ್ಲ
1: ಆಯ್ತಿನ ಮ್ಯಾಲ ನಾವು ಗಣಪತಿ ನೋಡಿ ಆಮೇಲೆ ಚಂದ್ರಮ್ಮ
3: ಆಯ್ತು ಈಗ ನಾಳೆ ಅಂಗಾರಿಕ ಸಂಕಷ್ಟ ಬರ್ತದ ಮಾಡಾಕತ್ರಿ ನೀವು
1: ಆಯ್ತು ಒಂದ್ ವೇಳೆ ಹಂಗ ನೋಡಿದೇವ ಅಂದ್ರೆ ಸಂಕಷ್ಟ ಮಾಡಿ ಮುಗಿಸ್ಬಿಡುದು
4: ಸಂಕಷ್ಟ ಅಂದ್ರೆ ಎದಕ್ಕಂತಾರ ಗೊತ್ತದನು ಏನ್ ಸಂಕಷ್ಟ ಚತುರ್ಥಿಗಳು ವರ್ಷ ಪೂರ್ತಿ ಬರ್ತಾವಲ್ಲ ಅದ್ರೊಳಗ ಏನ್ ಮಂಗಳವಾರ ಬರ್ತದಲ್ಲ ಅದಕ್ಕೆ ಅಂಗ

0: ಸಂಕಷ್ಟ ಚತುರ್ಥಿ ಅಂತಾರೆ, ಅದು ಮಂಗಳವಾರ ಬಂದಿದ್ದು ಇನ್ನೂ ಹೆಚ್ಚು
1: ಗಣಪನವಾರ ಮಂಗಳವಾರ ಏನು
2: ಮಂಗಳವಾರ. ಮತ್ತೇನೈತಿ, 12 ತಿಂಗಳು ನಮ್ಗೆ ಮಾಡಕ್ ಆಗ್ಲಿಲ್ಲ ಅಂದ್ರ ಅಂಗಾರಿಕ ಬಂದಾಗ ಮಾಡಿದ್ರ ಅಷ್ಟು ಮಾಡಿದ ಸಮ ಅಂತ ಹೇಳಿ ಹೇಳ್ಯಾರಪ್ಪ ಪುರಾಣದಾಗ.
1: ಒಂದು ಮಾಡಿದ್ರೆ ಆಯ್ತು.
3: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮುತ್ತುರಾಜ್ ಯಲಗಟ್ಟಿ, ರೇವಣಸಿದ್ದ ಚಾಂದಕವಟೆ, ಮಹಾಂತೇಶ್ ಕೋತಿನ್ ಹಾಗೂ ಭಾರತಿ ಸುನಗಾರ್.
3: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಬನ್ನಿ ಕೇಳಿ ಇಂದಿನ ನೀತಿ ಕಥೆ. ಓರ್ವ ಅಲೆಮಾರಿ ಸನ್ಯಾಸಿ ಮಾರ್ಗಾಯಾಸ ಪರಿಹಾರಕ್ಕೆ ಒಂದು ಊರಿನಲ್ಲಿ ತಂಗಲು ನಿಶ್ಚಯ ಮಾಡಿದ. ಅವನು ಮೊದಲು ಕಂಡ ಮನೆಯ ಬಾಗಿಲನ್ನ ತಟ್ಟಿ ಎದುರಾದ ಯಜಮಾನಿಗೆ, ತಾಯಿ, ಈ ರಾತ್ರಿ ನನಗೆ ತಂಗಲು ಸ್ವಲ್ಪ ಸ್ಥಳವನ್ನು ಅಲ್ಪಾಹಾರವನ್ನು ಒದಗಿಸುವಿರಾ? ಭಗವಂತ ನಿಮಗೆ ಒಳ್ಳೆಯದು ಮಾಡುವನು ಎಂದು ಕೋರಿದ. ಆಕೆ ಅನುಕೂಲಸ್ಥೆ ಮನೆಯು ವಿಶಾಲವಾಗಿ ಸೌಕರ್ಯಗಳಿಂದ ಕೂಡಿದ್ದಿತು. ಆದರೆ ಒರಟಳಾದ ಯಜಮಾನಿ, ನಮಗೆ ಭಗವಂತ ಸಾಕಷ್ಟು ಒಳ್ಳೆಯದನ್ನ ಮಾಡಿದ್ದಾನೆ, ಮುಂದೆ ಹೋಗು ಎಂದು ಹೇಳಿ ಧಡಾರನೆ ಬಾಗಿಲನ್ನು ಮುಚ್ಚಿಕೊಂಡ್ಲು. ನಂತರ ಸನ್ಯಾಸಿಯು ಇನ್ನೊಂದು ಮನೆಗೆ ಹೋದ. ಅದು ಇಕ್ಕಟ್ಟಾಗಿದ್ದು ಹಳೆಯದಾದ ಮನೆಯಾಗಿತ್ತು. ಮನೆ ಯಜಮಾನಿ ಓರ್ವ ದರ್ಜಿ ಸನ್ಯಾಸಿಯನ್ನ ಬರಮಾಡಿಕೊಂಡು ತಾನು ತಿನ್ನಲಿಟ್ಟುಕೊಂಡಿದ್ದ ಎರಡು ರೊಟ್ಟಿಗಳಲ್ಲಿ ಒಂದನ್ನ ಸನ್ಯಾಸಿಗೆ ಕೊಟ್ಲು. ಮಲಗಲು ಚಾಪೆ ಹಾಸಿಕೊಟ್ಟು ಹರಿದ ಕಂಬಳಿಯನ್ನ ಹೊತ್ತುಕೊಳ್ಳಲು ಕೊಟ್ಟಳು. ಮುಂಜಾನೆ ಎದ್ದ ಸನ್ಯಾಸಿ, ಅಮ್ಮ, ಇಂದು ಬೆಳಿಗ್ಗೆ ನೀನು ಯಾವ ಕೆಲಸವನ್ನ ಮಾಡುವೆಯೋ ಅದನ್ನು ದಿನವಿಡೀ ಮಾಡುವಂತಾಗಲಿ ಎಂದು ವರವಿತ್ತು ಹೊರಟು ಹೋದನು. ಆ ಹೆಣ್ಣು ಮಗಳಿಗೆ ಸನ್ಯಾಸಿ ಹೇಳಿದ್ದು ತಿಳಿಯಲಿಲ್ಲ. ಹೇಗಾದ್ರೂ ತನ್ನ ದಿನನಿತ್ಯದ ಮನೆಯ ಕಾರ್ಯಗಳನ್ನ ಮಾಡಿಕೊಳ್ಬೇಕಷ್ಟೆ. ಆಕೆ ಡಬ್ಬದಲ್ಲಿ ರಾಗಿ ಎಷ್ಟಿದೆಯೋ ಎಂದು ಸೇರಿನಿಂದ ಅದನ್ನ ಅಳೆದಳು. ಬೆಳಿಗ್ಗೆ ಆಕೆ ಮಾಡಿದ ಮೊದಲ ಕೆಲಸ ಅದಾಗಿತ್ತು. ಆಶ್ಚರ್ಯ ಪಡುವಂತಹ ಮಾತೇನಂತಂದ್ರೆ, ಅವಳು ಎಷ್ಟು ಸಲ ರಾಗಿಯನ್ನ ಡಬ್ಬದಿಂದ ಅಳೆದು ಇನ್ನೊಂದು ಡಬ್ಬಕ್ಕೆ ತುಂಬಿದರೂ ಅದು ವೃದ್ಧಿಸುತ್ತಲೇ ಇದೆ. ಅವಳಿಗೆ ದಿಕ್ಕೇ ತೋಚಲಿಲ್ಲ. ಮನೆಯಲ್ಲಿದ್ದ ನಾಲ್ಕಾರು ಡಬ್ಬಗಳಿಗೆ ರಾಗಿ ತುಂಬಿಸಿದಳು. ಬಳಿಕ ಇನ್ನಷ್ಟು ಡಬ್ಬಗಳು ಬೇಕೆಂದು ಎರವಲು ಪಡೆಯಲು ಆ ಅನುಕೂಲಸ್ಥೆಯ ಮನೆಗೆ ಬಂದಳು. ಆ ಶ್ರೀಮಂತೆಯ ಮುಂದೆ ಈ ಹೆಣ್ಮಗಳು ಮುಚ್ಚು ಮರೆಯಲ್ಲದೆ ವಿಷಯವನ್ನ ವಿವರಿಸಿದಳು. ಆ ಶ್ರೀಮಂತೆ ಬೆರಗಾದಳು. ಈಕೆ ನಾಲ್ಕು ಖಾಲಿ ಡಬ್ಬಗಳನ್ನ ಕೊಟ್ಟು ಕಳುಹಿಸಿ ಆ ಸನ್ಯಾಸಿ ಎಲ್ಲಿದ್ದರೂ ಹುಡುಕಿ ತರಲು ತನ್ನ ಮಕ್ಕಳನ್ನ ಅಟ್ಟಿದಳು. ಮಕ್ಕಳು ಊರಾಚೆ ಹೋಗಿದ್ದ ಸನ್ಯಾಸಿಯನ್ನ ಕಾಡಿ ಬೇಡಿ ಪಲ್ಲಕ್ಕಿಯಲ್ಲಿ ಕೂರಿಸಿ ಕರೆತಂದ್ರು. ಯಜಮಾನಿ ಸನ್ಯಾಸಿಗೆ ರಾಜಾತಿಥ್ಯ ಮಾಡಿದಳು. ಸ್ವಾಮಿ, ನಾಳೆ ಬೆಳಿಗ್ಗೆ ಎದ್ದು ನಾನೇನು ಮಾಡುವೆನೋ ಅದನ್ನೇ ದಿನವಿಡೀ ಮಾಡುವಂತೆ ವರ ಕೊಡಿ ಎಂದು ಕೇಳಿದಳು. ಸನ್ಯಾಸಿಗೆ ಯಾವ ಪಕ್ಷಪಾತವೂ ಇರಲಿಲ್ಲ. ಅವನು ಒಳ್ಳೆಯ ಮನಸ್ಸಿನಿಂದಲೇ ಹಾಗೆ ಆಗಲಿ ಅಂತ ವರ ನೀಡಿದ. ಮರುದಿನ ಬೆಳಿಗ್ಗೆ ಯಜಮಾನಿ ಕೂಡಿಟ್ಟ ವರಹಗಳನ್ನ ರಾಶಿ ಹಾಕಿಕೊಂಡ್ಲು. ಅದನ್ನ ಎಣಿಸುತ್ತಾ ಹೋದ್ರೆ ಹಾಗೆಯೇ ನಾಣ್ಯಗಳು ರಾತ್ರಿಯವರೆಗೂ ವೃದ್ಧಿಸುತ್ತಾ ಹೋಗುತ್ತದೆ ಅಂತ ಅವಳ ಲೆಕ್ಕವಾಗಿತ್ತು. ಆದ್ರೆ ನಾಣ್ಯ ಎಣಿಸುವ ಕೆಲಸ ಮಾಡುವ ಮೊದಲೇ ಯಜಮಾನಿಗೆ ಭಾರಿ ಸೀನು ಬಂದು ಬಿಟ್ಟಿತು. ಆಕ್ಷಿಂಗ್ ಅಂತ ಸೀನಿದ್ಳು. ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು, ಹೀಗೆ ಸೀನಿನ ಸುರಿಮಳೆಯೇ ಆಗತೊಡಗಿತು. ಏನೇ ಉಪಚರಿಸಿದ್ರು ಸೀನುಗಳು ನಿಲ್ಲವಾದು. ಮಧ್ಯಾಹ್ನದ ವೇಳೆಗೆ ಅವಳು ದವಾಖಾನೆಗೆ ದಾಖಲಾದಳು. ತಿಳಿದಲ್ಲ ಶ್ರೋತೃಗಳೇ, ಇಂದಿನ ಕಥೆಯ ನೀತಿ, ಇತರರು ಬಯಸಿದ್ದನ್ನ ನಾವು ಬಯಸಬಾರದು. ಹಾಗೇನೆ ಬಂದಂತಹ ಅವಕಾಶಗಳನ್ನ ನಾವು ಮೊದಲೇ ಕಳ್ಕೊಳ್ಬಾರ್ದು, ಕಳ್ಕೊಂಡು ಪಶ್ಚಾತ್ತಾಪ ಪಡಬಾರ್ದು. ಶ್ರೋತೃಗಳೇ, ಇಂತಹದೇ ನೀತಿ ಕಥೆಗಳು ತಮಗೂ ಕೂಡ ಗೊತ್ತಿದ್ರೆ ಆ ನೀತಿ ಕಥೆಗಳನ್ನ ನಮ್ಮ ನಿಲಯಕ್ಕೆ ಕಳಿಸಿಕೊಡಿ. ನೀವು ಕಳಿಸಿಕೊಟ್ಟಂತಹ ನೀತಿ ಕಥೆಗಳನ್ನ ನಮ್ಮ ಎಲ್ಲಾ ಕೇಳುಗರಿಗೂ ಕೂಡ ನಮ್ಮ ಆಕಾಶವಾಣಿಯ ಮುಖಾಂತರ ಕೇಳಿಸ್ತೀವಿ. ಇಲ್ಲಿಗೆ ಇಂದಿನ ನೀತಿ ಕಥೆ ಮುಕ್ತಾಯವಾಯಿತು ಶ್ರೋತೃಗಳೇ. ಮತ್ತೊಂದು ನೀತಿ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.

ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 9:20. ಇನ್ನು ಮುಂದೆ ಕೇಳಿ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಇದರಲ್ಲಿ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಮತ್ತು ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು.

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮಿಶ್ರ ಗೀತೆಗಳನ್ನು ಕೇಳಿದಿರಿ. ಈಗ ಸಮಯ 9:30 ಗಂಟೆ 26:26 ಸೆಕೆಂಡುಗಳು.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಚಿತ್ರಗೀತೆಗಳ ಕಾರ್ಯಕ್ರಮ

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇಬ್ಬನಿ ಕರಗಿತು, ಜನ್ಮ ಜನ್ಮದ ಅನುಬಂಧ, ಅರುಣರಾಗ, ಬೆಂಕಿಯ ಬಲೆ, ನಾನಿನ್ನ ಬಿಡಲಾರೆ, ಬಿಡುಗಡೆಯ ಬೇಡಿ ಹಾಗೂ ಮುದುಡಿದ ತಾವರೆ ಅರಳಿತು ಚಿತ್ರದ ಚಿತ್ರಗೀತೆಗಳನ್ನು ಕೇಳಿದಿರಿ. ಇಲ್ಲಿಗೆ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಈಗ ಸಮಯ ಬೆಳಗಿನ 9:59:58. ಇನ್ನು ಮುಂದೆ ಸರಿಯಾಗಿ 10 ಗಂಟೆಯಿಂದ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಈಗ ಸಮಯ ಸರಿಯಾಗಿ 10 ಗಂಟೆ ಆಗಿದೆ. ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುವುದು. ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಅವರು ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಸ್ನೇಹಿತರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಎಂದು
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೇವೆ ಈ ಪದದ ಅರ್ಥ ಬಹಳ ವಿಶಾಲವಾಗಿದೆ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬದುಕಿನಲ್ಲಿ ಒಂದಿಷ್ಟು ಬೆಳಕು ಮೂಡಿಸೋದು, ಅಗತ್ಯ ಇರೋರಿಗೆ ನೆರವಾಗೋದು, ಸಮಾಜದ ಒಳಿತಿಗಾಗಿ ಕೈ ಜೋಡಿಸೋದು, ಇದೆಲ್ಲ ಸೇವೆಯ ವಿವಿಧ ರೂಪಗಳು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ತನು ಮನ ಅಥವಾ ಧನ ಸಹಾಯವನ್ನು ಮಾಡೋದೇ ಸೇವೆ ಅಂತ ಹೇಳಬಹುದು. ಭಾರತೀಯ ಪರಂಪರೆಯಲ್ಲಿ ಸೇವೆ ಅನ್ನೋದು ಕೇವಲ ಕರ್ತವ್ಯ ಅಲ್ಲ, ಅದು ಮಾನವೀಯತೆಯ ಅಭಿವ್ಯಕ್ತಿಯಾಗಿದೆ. ನರೇಂದ್ರ ಮೋದಿಯವರು ತಮ್ಮ ಸಾರ್ವಜನಿಕ ಜೀವನದಲ್ಲಿ ಸ್ವಚ್ಛತೆ, ಜನಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಆರೋಗ್ಯ ಮತ್ತು ಸಾಮಾಜಿಕ ಸೇವೆಯಂತಹ ಹಲವು ವಿಷಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅವರ ಜನ್ಮದಿನದ ಸಂದರ್ಭದಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ನಡೆಯೋ ಸೇವಾ ಚಟುವಟಿಕೆಗಳು ಕೂಡ ಇದೇ ಆಶಯವನ್ನು ಪ್ರತಿಬಿಂಬಿಸುತ್ತೆ.

ಸೇವೆಯ ಮಹತ್ವವನ್ನ ನೆನಪಿಸ್ಕೊಳ್ಳೋದಿಕ್ಕೆ ವಿಶೇಷ ದಿನ ಅಂತ ಬೇಕಿಲ್ಲ. ಆದ್ರೆ ಇಂತಹ ಸಂದರ್ಭಗಳು ನಮ್ಮೊಳಗಿನ ಸಾಮಾಜಿಕ ಹೊಣೆಗಾರಿಕೆನ ಮತ್ತೊಮ್ಮೆ ಜಾಗೃತಗೊಳಿಸೋದಿಕ್ಕೆ ಅಂತ ಅವಕಾಶ ಆಗಬಹುದು. ಇಂದು ಸೇವಾ ದಿನವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಸುತ್ತಲೂ ನೋಡಿದರೆ ಸೇವೆಗೆ ಅನೇಕ ಅವಕಾಶಗಳಿವೆ. ಅದ್ಯಾವುದಂದರೆ ಒಬ್ಬ ಹಿರಿಯ ನಾಗರಿಕರಿಗೆ ನಾವು ನೆರವಾಗಬಹುದು. ನಮಗೆ ತಿಳಿದಂಥ ವಿಷಯಗಳನ್ನ ಒಬ್ಬ ವಿದ್ಯಾರ್ಥಿಗೆ ಕಲಿಕೆಯಲ್ಲಿ ಸಹಾಯ ಮಾಡಬಹುದು, ಅವರಿಗೆ ಪಾಠ ಹೇಳ್ಕೊಳ್ಬೋದು. ಸಾರ್ವಜನಿಕ ಸ್ಥಳವನ್ನು ಸ್ವಚ್ಛವಾಗಿಡೋದು, ಗಿಡ ನೆಟ್ಟು ಮರಗಳನ್ನ ಬೆಳೆಸೋದು, ರಕ್ತದಾನ ಮಾಡೋದು, ಅಥವಾ ಸಂಕಷ್ಟದಲ್ಲಿರುವ ವ್ಯಕ್ತಿಯ ಮಾತನ್ನು ಕಾಳಜಿಯಿಂದ ಕೇಳಿಸ್ಕೊಳ್ಳೋದು ಕೂಡ ಒಂದು ಸೇವೆನೇ. ಇದೆಲ್ಲವೂ ಸಮಾಜದ ಒಳಿತಿಗೆ ನಮ್ಮಿಂದಾಗೋ ಒಂದು ಸಣ್ಣ ಹೆಜ್ಜೆಗಳು.

ಈ ಒಂದು ಸಣ್ಣ ಹೆಜ್ಜೆ ಮತ್ತೊಂದು ಹೆಜ್ಜೆಗೆ ದಾರಿ ಮಾಡಿಕೊಟ್ಟು ಅನೇಕ ಸಣ್ಣ ಹೆಜ್ಜೆಗಳು ಸೇರಿ ದೊಡ್ಡ ಬದಲಾವಣೆಯಾಗಿ ರೂಪುಗೊಳ್ಳುತ್ತೆ. ಗಾನಗಂಗೆ ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ? ಶ್ರೀ ನರೇಂದ್ರ ಮೋದಿಯವರ ರಾಷ್ಟ್ರ ಪ್ರೇಮವು ಅವರ ಮಾತುಗಳು ಮತ್ತು ಕಾರ್ಯಗಳಿಂದ ನಮಗೆ ಅರ್ಥವಾಗಿದೆ. ಅವರು ಭಾರತ ದೇಶವನ್ನ ಒಂದು ಪವಿತ್ರ ಸ್ಥಳ, ದೇವಸ್ಥಾನ ಅಂತ ಭಾವಿಸ್ತಾರೆ. ಆ ಗುಡಿಯಲ್ಲಿ ಭಾರತ ಮಾತೆ ನಮ್ಮ ತಾಯಿ, ಅವಳನ್ನು ನಾವು ಗೌರವಿಸಿ ದೇಶವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಭಾರತ ಸ್ವಚ್ಛ ಅಭಿಯಾನವನ್ನು ಮಾಡಿ ಕಾರ್ಯರೂಪಕ್ಕೆ ತಂದರು. ನಾವು ಈ ದೇಶದ ಪ್ರಜೆಗಳಾಗಿ ಒಗ್ಗೂಡಿ ಸೇವಾ ನಿರತರಾಗಿ ಎಲ್ಲೆಂದರಲ್ಲಿ ಕಸ ಎಸೆದೆ ಸ್ವಚ್ಛತೆಯಿಂದ ವ್ಯವಸ್ಥಿತವಾಗಿ ನಮ್ಮ ದೇಶವನ್ನು ಸುಂದರವಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ.

ಗಾನಗಂಗೆಯ ಇಂದಿನ ಸಂಚಿಕೆಯಲ್ಲಿ ಸುಮಧುರ ಹಾಡುಗಳ ಜೊತೆಗೆ ಸೇವೆಯ ಈ ಸಂದೇಶವನ್ನು ನಿಮಗೆಲ್ಲ ತಲುಪಿಸೋ ಪ್ರಯತ್ನ ನಮ್ಮದು. ಜನ್ಮದಿನ ಅಂದರೆ ಕೇವಲ ಶುಭಾಶಯಗಳನ್ನ ಸಲ್ಲಿಸೋ ದಿನ ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿಯ ಸಾರ್ವಜನಿಕ ಬದುಕಿನ ಪಯಣವನ್ನು ನೆನಪಿಸಿಕೊಳ್ಳೋ ಸಂದರ್ಭ ಕೂಡ ಹೌದು. ಆ ಹಿನ್ನೆಲೆಯಲ್ಲಿ ಶ್ರೀ ನರೇಂದ್ರ ಮೋದಿಯವರ ಜನ್ಮದಿನದಂದು ನಾವು ಕೂಡ ಒಂದು ಸಂಕಲ್ಪ ಮಾಡೋಣ, ನಮ್ಮಿಂದ ಸಾಧ್ಯವಾದ ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೆಯದಾಗೋ ಒಂದು ಕೆಲಸನ ಮಾಡೋಣ. ಸೇವೆ ದೊಡ್ಡದಾಗಿರಬೇಕು ಅಂತ ಇಲ್ಲ, ಮನಸ್ಸು ದೊಡ್ಡದಾಗಿರಬೇಕು. ಮನಸ್ಸಿದ್ರೆ ಮಾರ್ಗ ಅನ್ನೋ ಮಾತಿನಂತೆ ಈ ಸೇವಾ ದಿನದ ಸಂದರ್ಭದಲ್ಲಿ ತನು ಮನ ಧನದಿಂದ ಸೇವೆಯನ್ನು ಮಾಡೋಣ.

ಚಿಕ್ಕಿ ಜುಬಾನ್ರು ಚಿತ್ರದಿಂದ ಆಯ್ದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಮರ ಧ್ವನಿಯಲ್ಲಿ ಕೇಳಿ ಬಂದವು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗ್ತಿರೋ ಗಾನಗಂಗೆ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಮ್ಮ ಕೇಳುಗರೆಲ್ಲರ ಪರವಾಗಿ ಶ್ರೀ ನರೇಂದ್ರ ಮೋದಿಯವರಿಗೆ ಜನ್ಮದಿನದ ಶುಭಾಶಯವನ್ನು ತಿಳಿಸ್ತಾ ಸೇವಾ ದಿನವನ್ನು ಎಲ್ಲರೂ ಸೇರಿ ಆಚರಿಸೋಣ. ಸುಮಧುರ ಹಾಡುಗಳ ಜೊತೆಗೆ ಅವರ ವ್ಯಕ್ತಿತ್ವ ಸಾಧನೆ ಸೇವೆಯ ಕುರಿತಾದ ಕೆಲವು ವಿಷಯಗಳನ್ನ ನಾವು ನೆನಪು ಮಾಡಿಕೊಂಡ್ವಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಬದುಕಿನಲ್ಲಿ ಸಂಗೀತದ ಮಧುರ ರಾಗಗಳು ಸದಾ ಇರಲಿ, ನಿಮ್ಮ ಹೃದಯದಲ್ಲಿ ಮಾನವೀಯತೆ ಸದಾ ಅರಳಲಿ, ನಿಮ್ಮ ಹೆಜ್ಜೆಗಳು ಸಮಾಜದ

0: recording of 7.8% growth rate in the first quarter of 2026. The Prime Minister also mentioned that India is committed to inclusive financial freedom of its citizens. This month also saw the completion of 3,000 kilometers of dedicated freight corridor. Japanese credit agency have upgraded India's sovereign credit rating, and now the world trusts India's a success story. He called upon the global giants of the semiconductor industry to partner with OCI companies, as they will be equal partners of the journey towards a Viksit Bharat. The Honorable Prime Minister also mentioned that India has consistently reiterated its position on resilient global supply chains. The Prime Minister said that there are huge opportunities available in India for chemical, gases and materials industry, as India also has a huge talent pool of science, technology, engineering and mathematics. The Honorable Prime Minister, Sri Narendra Modi, called upon the youth of India to come forward in research and development in semiconductor and showcase their Yuva Shakti. The global semiconductor market grew by 20% in the last decade due to AI, and India is now ready to offer new and trusted locations for the industry. And India is also ready to take on the emerging responsibilities. The Prime Minister mentioned that more than 160 gigawatt of solar power has been achieved by India. India is also using nuclear energy, and it has been open to private players. India is consistently now working on small modular reactors. India is the mother of democracy, and we celebrated very recently the 75 years of our constitution. The Prime Minister said that weaponization of supply chains should not be allowed, and he called upon the semiconductor.
1: Akashavani Pradesh Samachara ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ನಿಜಾಮರ ಆಡಳಿತಕ್ಕೆ ಒಳಪಟ್ಟಿದ್ದ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಲಭಿಸಿದ್ದು 1948 ಸೆಪ್ಟೆಂಬರ್ 17ರಂದು ವಿಮೋಚನಾ ದಿನವಾಗಿ ಆಚರಿಸಲಾಗುತ್ತಿತ್ತು. ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ಉತ್ಸವ ಎಂದು ಆಚರಿಸಲಾಗುತ್ತಿದೆ. ನಿನ್ನೆ ರಾತ್ರಿ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉತ್ಸವಕ್ಕೆ ಚಾಲನೆ ನೀಡಿದರು. ಇಂದು ಬೆಳಗ್ಗೆ ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿ ವಿಮೋಚನೆಯ ರೂವಾರಿ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ಅರ್ಪಿಸಿದರು. ಪೊಲೀಸ್ ಕವಾಯತು ಮೈದಾನದಲ್ಲಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದ ಮುಖ್ಯಮಂತ್ರಿ 1,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಧರ್ಮ ಸಿಂಗ್ ಮಾಹಿತಿ ನೀಡಿ, ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ 5,000 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ ಎಂದರು. ಹೈದರಾಬಾದ್ ಕರ್ನಾಟಕ ವಿಮೋಚನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಎಸ್ಎಸ್ ಅಂಗಡಿ.
2: ಹೈದರಾಬಾದ್ ಸಂಸ್ಥಾನವು ಇಂದಿನ ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕದ ರಾಯಚೂರು, ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳು ಹಾಗೂ ಮರಾಠವಾಡ ಪ್ರದೇಶವನ್ನು ಒಳಗೊಂಡಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ನಿಜಾಂ ಮೀರ್ ಉಸ್ಮಾನ್ ಅಲಿ ಖಾನ್ ಭಾರತ ಒಕ್ಕೂಟದಲ್ಲಿ ವಿಲೀನಗೊಳ್ಳಲು ನಿರಾಕರಿಸಿದರು. ಒಪ್ಪಂದದ ನಿಯಮಗಳನ್ನು ಉಲ್ಲಂಘಿಸಿ ಪಾಕಿಸ್ತಾನಕ್ಕೆ ರಹಸ್ಯವಾಗಿ ಹಣಕಾಸು ನೆರವು ನೀಡಿದ್ದಲ್ಲದೆ ಶಸ್ತಾಸ್ತ್ರ ಸಂಗ್ರಹಿಸಿದನು. ಕಾಸಿಂ ರಜ್ಜಿ ನೇತೃತ್ವದಲ್ಲಿ ರಜಾಕಾರರು ಎಂಬ ಖಾಸಗಿ ಸಶಸ್ತ್ರ ಸಂಘಟನೆ ರೂಪುಗೊಂಡು ಜನರ ಮೇಲೆ ದೌರ್ಜನ್ಯ ನಡೆಸಿತು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಸಮೀಪದ ಗೋರಟಾ ಗ್ರಾಮದಲ್ಲಿ ನಡೆದ ನರಮೈದವು ಈ ದೌರ್ಜನ್ಯದ ಕರಾಳ ಘಟನೆಗಳಲ್ಲಿ ಒಂದಾಗಿದೆ. ಅಂದಿನ ಉಪ ಪ್ರಧಾನಿ ಹಾಗೂ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮಾರ್ಗದರ್ಶನದಲ್ಲಿ ಮೇಜರ್ ಜನರಲ್ ಜೆ ಎನ್ ಚೌಧರಿ ಅವರ ನೇತೃತ್ವದಲ್ಲಿ ಭಾರತೀಯ ಸೇನೆ 1948 ಸೆಪ್ಟೆಂಬರ್ 13ರಂದು ಆಪರೇಷನ್ ಪೋಲೋ ಆರಂಭಿಸಿತು. 5 ದಿನಗಳ ಕಾರ್ಯಾಚರಣೆಯ ನಂತರ ಸೆಪ್ಟೆಂಬರ್ 17ರಂದು ನಿಜಾಂ ಶರಣಾದರು. ಇದರೊಂದಿಗೆ ಹೈದರಾಬಾದ್ ಸಂಸ್ಥಾನವು ಭಾರತೀಯ ಒಕ್ಕೂಟದಲ್ಲಿ ವಿಲೀನವಾಯಿತು.
1: ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 76ನೇ ಜನ್ಮದಿನ. ಗುಜರಾತಿನ ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಮಂತ್ರಿಯಾಗಿ ಆಡಳಿತದ 25 ವರ್ಷಗಳನ್ನು ಪೂರ್ಣಗೊಳಿಸಿದ ಅವರು 32 ಕೋಟಿಗೂ ಅಧಿಕ ಡಿಜಿಟಲ್ ವೇದಿಕೆ ಫಾಲೋವರ್ಸ್ ಹೊಂದಿರುವುದು ವಿಶೇಷ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಸೇರಿದಂತೆ ಅನೇಕ ಗಣ್ಯರು ಪ್ರಧಾನಮಂತ್ರಿಯವರಿಗೆ ಶುಭಾಶಯ ಕೋರಿದ್ದಾರೆ.

0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ಹಿನ್ನೆಲೆ ರಾಜ್ಯ ಬಿಜೆಪಿ ಇಂದಿನಿಂದ ಒಂದು ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿಸಿದೆ. ಇಂದು ಸಂಜೆ 7 ಗಂಟೆಗೆ ರಾಜ್ಯ ಮತ್ತು ಇಡೀ ದೇಶದ ಐತಿಹಾಸಿಕ ಸ್ಥಳಗಳು ಮನೆ ಮನೆಗಳಲ್ಲಿ ದೀಪ ಬೆಳಗಿಸಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಸೇವಾ ದಿವಸ್ ಹಾಗೂ ಸೇವಾ ಸಂಕಲ್ಪ ಅಭಿಯಾನದ ಅಂಗವಾಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಸಿಬ್ಬಂದಿ ಹಾಗೂ ನೈರುತ್ಯ ರೈಲ್ವೆ ಸಿಬ್ಬಂದಿಯೊಂದಿಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಸಂಜೆ 6 ಗಂಟೆಗೆ ಆಶೀರ್ವಾದ ದೀಪವನ್ನು ಬೆಳಗಿಸಲಿದ್ದಾರೆ. ಉತ್ತಮವಾಗಿ ಕಾರ್ಯನಿರ್ವಹಿಸಿದ 25 ಜನ ನೈರುತ್ಯ ರೈಲ್ವೆ ಸಿಬ್ಬಂದಿಯನ್ನು ಅವರು ಸನ್ಮಾನಿಸಲಿದ್ದಾರೆ. ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆಗೆ 15 ಜಿಲ್ಲೆಗಳ ಸ್ತಬ್ಧ ಚಿತ್ರಗಳನ್ನು ಆಯ್ಕೆ ಮಾಡಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದೆ ಎಂದು ಇಲಾಖೆಯ ಸಚಿವ ಶಿವರಾಜ ತಂಗಡಗಿ ತಿಳಿಸಿದ್ದಾರೆ. ಶ್ರೀ ಕಾವೇರಿ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ ಅಕ್ಟೋಬರ್ 17ರಂದು ಸಂಜೆ 7:50ಕ್ಕೆ ಸಲ್ಲುವ ಮೇಷಲಗ್ನದಲ್ಲಿ ಜರುಗಲಿದೆ. ಕೊಡಗಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಾಲಯಗಳಲ್ಲಿ ನಡೆಯಲಿರುವ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ತಿಂಗಳ 27ರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಬೆಳಗಾವಿ ನಗರದ ಚವ್ಹಾಟ್ ಗಲ್ಲಿಯಲ್ಲಿ ಸೋಮವಾರ ತಡರಾತ್ರಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಗಜಾನನ್ ಧಮೋನೆ ಹಾಗೂ ಪುತ್ರ ರೋಷನ್ ಚಿಕಿತ್ಸೆ ಫಲಿಸದೆ ನಿನ್ನೆ ಅಸುನೀಗಿದ್ದಾರೆ. ಒಂದೇ ಕುಟುಂಬದ ಒಟ್ಟು 6 ಜನ ದುರಂತದಲ್ಲಿ ಬಲಿಯಾದಂತಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿ ಮೊಹಮ್ಮದ್ ಸಾಲಿಂ ಪುದುಚೇರಿಯ ಇಂದಿರಾಗಾಂಧಿ ಕ್ರೀಡಾ ಸಂಕೀರ್ಣದಲ್ಲಿ ನಡೆಯುತ್ತಿರುವ ದಕ್ಷಿಣ ವಲಯ ಅಥ್ಲೆಟಿಕ್ಸ್ನ ಹ್ಯಾಮರ್ ಥ್ರೋನಲ್ಲಿ ಕೂಟ ದಾಖಲೆ ಮಾಡಿದ್ದಾರೆ. ಪುದುಚೇರಿ ಅಥ್ಲೆಟಿಕ್ಸ್ ಸಂಸ್ಥೆ ಆಯೋಜಿಸಿರುವ 20 ವರ್ಷದೊಳಗಿನವರ ವಿಭಾಗದಲ್ಲಿ ಸಾಲಿಂ 64.05 ಮೀಟರ್ ದೂರದ ಸಾಧನೆ ದಾಖಲಿಸಿದರು. ಕಲಬುರಗಿಯಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾಯಚೂರಿನಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ಉಷ್ಣತೆ ದಾಖಲಾಗುತ್ತಿದ್ದು ಮಳೆಗಾಲದಲ್ಲಿಯೂ ಬಿಸಿಗಾಳಿ ಬೀಸುತ್ತಿದೆ. ವಾಡಿಕೆಗಿಂತ 5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಜನಪದದಲ್ಲಿ ಮಹಿಳೆ ಎಂಬ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಶಿವಮೊಗ್ಗ ವಿನೋಬನಗರದ ಸಹ್ಯಾದ್ರಿ ಲಲಿತಾ ಕಲಾ ಅಕಾಡೆಮಿಯ ಸದಸ್ಯೆಯರು.
2: ಮೊದಲಿಗೆ ಗಣಪತಿ ಸ್ತುತಿ. ಗಣಪ

0: ಈಗೇ ಗಣಪತಿ ಸ್ತುತಿ ಮಾಡಿ ಆಯ್ತು ನಾವು. ಈಗ ರುಕ್ಮಿಣಿಯವ್ರ ಮನೆ ಹೋಗೋಣ ಎಲ್ಲಾರು ಸೇರ್ಕೊಂಡು.
1: ಓ ನಮಸ್ಕಾರ, ಬನ್ನಿ ಬನ್ನಿ. ಏನು ಎಲ್ಲ ಮಹಿಳಾ ಮಂಡಳಿನೇ ಬಂದಿದೆ, ಬನ್ನಿ ಕೂತ್ಕೊಳ್ಳಿ. ಎಲ್ಲಿ ರತ್ನಮ್ಮನವ್ರು ಬರ್ಲಿಲ್ವಾ?
2: ಇಲ್ಲ ರೀ, ಅದೇನೋ ಹುರಿಟ್ ಮಾಡ್ತೀನಿ ಅಂತ ಮನೆ ಕೂತ್ ಬಿಟ್ಟಿದಾರ ಅಂತ ಕಾಣುತ್ತೆ. ಮುಗ್ಸ್ ಬರ್ತೀನಿ ಅಂದ್ರು ಬರ್ಲೇ ಇಲ್ಲ. ಈಗಿನ ಕಾಲದಲ್ಲಿ ಅದೆಲ್ಲ ಮಾಡೋರು ಯಾರು, ತಿನ್ನೋರ್ಯಾರು, ನೀವೇ ಹೇಳಿ.
1: ಓ ರತ್ನಮ್ಮನು ಬಂದ್ರು ನೋಡಿದ್ರ ರತ್ನಮ್ಮ, ನಮ್ಮ ಆಧುನಿಕ ಮಹಿಳಾ ಮಣಿಗಳು ಏನ್ ಹೇಳ್ತಾ ಇದಾರೆ ಅಂತ. ಏನ್ ಹೇಳ್ತೀರಿ?
3: ಈಗ ಬಿಡಿ, ಹಳೆ ಅಡಿಗೆಗಳನ್ನೇ ಜನ ಮರ್ತು ಬಿಡ್ತಿದ್ದಾರೆ. ನಾನ್ ಮಾತ್ರ ಹಳೆ ಸಾಂಪ್ರದಾಯಿಕ ಅಡಿಗೆಗಳನ್ನೇ ಇಷ್ಟ ಪಡೋದು ನೋಡ್ರಿ. ಈಗಷ್ಟೇ ರಾಗಿ ಹುರಿಟ್ಟು ಮಾಡಿಟ್ಟು ಬಂದೆ. ಮಕ್ಕಳಿಗೆ ಎಷ್ಟಿಷ್ಟ ಆಗತ್ತೆ ಗೊತ್ತಾ? ನಿಮ್ಗೂ ಅದನ್ನ ಮಾಡೋದ್ ಹೇಳ್ಕೊಡ್ಲಾ?
4: ಹೇಳ್ಕೊಡ್ರಿ.
3: ತಿಳ್ಕೊಳ್ಳಿ. ಈಗ ರಾಗಿ ಹುರಿಟ್ಟಿನ ಉಂಡೆಗೆ ಬೇಕಾದ ಸಾಮಗ್ರಿಗಳು ಏನಪ್ಪ ಅಂತಂದ್ರೆ, ರಾಗಿ ಒಂದ್ ಪಾವು, ಬೆಲ್ಲ ನಾಲ್ಕು ಉಂಡೆ, ಬೆಲ್ಲನ ಚೆನ್ನಾಗಿ ಹೆರದಿಟ್ಕೊಳ್ಳೋದು ಪುಡಿ ಮಾಡ್ಕೊಂಡು, ತೆಂಗಿನ ತುರಿ ಒಂದ್ ಕಪ್ಪು, ಗೋಡಂಬಿ 5 ಗ್ರಾಮು, ದ್ರಾಕ್ಷಿ 5 ಗ್ರಾಮು, ತುಪ್ಪ 1/4 ಚಮಚ, ಏಲಕ್ಕಿ 1/2 ರುಚಿಗೆ ತಕ್ಕಷ್ಟು, ಹಾ 1 ಕಪ್ಪು. ಹೇಗ್ ಮಾಡ್ಬೇಕಪ್ಪ?

0: ಅಂದ್ರೆ ರಾಗಿನ ಚೆನ್ನಾಗಿ ತೊಳೆದು ಜಾಲಿಸ್ಕೊಂಡು ನೆರಳಲ್ಲಿ ಒಣಗಿಸಿಟ್ಕೊಳ್ಳೋದು, ಅದನ್ನ ಸ್ವಲ್ಪ ಸ್ವಲ್ಪನೇ ಬಾಣ್ಲೆಲಿ ಹಾಕಿ ಹುರಿದಿಟ್ಕೊಳ್ಳೋದು. ಆ ಹುರಿಬೇಕಾದ್ರೆ ಪಟ ಪಟ ಸಿಡಿಯ ತರ ಅರಳು ತರ ಬಂದ್ರೆ ಬಹಳ ಚೆನ್ನಾಗಿರುತ್ತೆ. ಆರಿದ ಮೇಲೆ ಅದನ್ನ ಮಿಕ್ಸಿಗೆ ಹಾಕಿ ಹಿಟ್ಟನ್ನು ಮಾಡಿಟ್ಕೊಳ್ಳೋದು. ಆ ಹಿಟ್ಟಿಗೆ ಹೆರೆದಿಟ್ಕೊಂಡಿರೋ ಬೆಲ್ಲ, ತೆಂಗಿನ ತುರಿ, ಗೋಡಂಬಿ, ದ್ರಾಕ್ಷಿ ತುಪ್ಪದಲ್ಲಿ ಕರೆದು ಹಾಕ್ಬೇಕು. ಅದಕ್ಕೆ ಏಲಕ್ಕಿ ಪುಡಿ ಎಲ್ಲ ಹಾಕಿ ಬೆರೆಸಿ 2 ಚಮಚ ತುಪ್ಪ ಹಾಕಿ ಉಂಡೆ ಕಟ್ಟೋ ಅಷ್ಟು ಹದಕ್ಕೆ ಬಿಸಿ ಹಾಲು ಸೇರಿಸಿ ಉಂಡೆ ಕಟ್ಟೋದು. ತಂಬಿಟ್ಟಿನ ಅದಕ್ಕೆ ಉಂಡೆ ಬರುತ್ತೆ. ಅದು ಇನ್ನೊಂದಿಗೆ ಕೊಡಿ ಮಕ್ಕಳಿಗೆ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ, ಬಹಳ ಇಷ್ಟಪಟ್ಕೊಂಡು ತಿಂತಾರೆ.
1: ಕೇಳ್ತಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ.
2: ತುಂಬಾ ಚೆನ್ನಾಗಿದೆ ರೀ ಉಂಡೆ. ಇವ್ರು ಹೇಳ್ದಂಗೆ ಕೇಳ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಆದ್ರೆ ಹಿಂದೆಲ್ಲ ಇಂಥ ಸಾಂಪ್ರದಾಯಿಕ ಅಡಿಗೆಗಳನ್ನೆಲ್ಲ ಮಾಡೇನೇನೆ ಎಲ್ಲರೂ ಆರೋಗ್ಯವಂತರಾಗಿರ್ತಾ ಇದ್ರು. ಹಿಂದೆಲ್ಲ ಆಸ್ಪತ್ರೆಗಳು ಕಡಿಮೆ, ಈ ಸಾಂಪ್ರದಾಯಿಕ ಅಡಿಗೆಗಳು ತುಂಬಾ ರುಚಿ ನೋಡಿ, ಮತ್ತೆ ಆರೋಗ್ಯಕ್ಕೂ ಒಳ್ಳೇದು.
1: ಅದು ಸರಿ ಅನ್ನಿ. ಈಗಿನ ಬದುಕೋ ರೀತಿ ಮತ್ತೆ ಆಹಾರ ಪದ್ಧತಿಯಿಂದಾಗಿ ನಮ್ಮ ಆರೋಗ್ಯನೂ ಹಾಳಾಗ್ತಿದೆ, ಹಂಗೆ ಅನುಕೂಲಗಳು ಜಾಸ್ತಿ ಆದಂಗೆಲ್ಲ ನಮ್ಮ ಗೋಳು ಜಾಸ್ತಿ ಆಗ್ತಾ ಇದೆ.
3: ಹೌದು ರುಕ್ಮಿಣಿ ಅವರೇ, ಅದೇ ನಮ್ಮ ಜನಪದ ಮಹಿಳೆ ನೋಡಿ ಎಷ್ಟೇ ಕಷ್ಟ ಬಂದರೂ ಅದನ್ನ ಕಷ್ಟ ಅಂದ್ಕೊಳ್ತೇನೆ. ಅವಳು ತನ್ನ ದಿನಚರಿಯನ್ನ ಪದಗಳನ್ನ ಹೇಳ್ತಾ ಹಾಡುಗಳನ್ನ ಹೇಳ್ತಾ ಇಡೀ ದಿನದ ಹೊರೆಯನ್ನ ಹೂವಿನ ಹಾಗೆ ಹಗುರ ಮಾಡ್ಕೊಂಡ್ಬಿಡ್ತಾಳೆ. ಅವಳು ಬೆಳಗ್ಗೆ ಎದ್ದು ದೇವ್ರ ನಮಸ್ಕಾರ ಮಾಡುವಂತ ಹಾಡೇನೆ ಇವಾಗ ಕೇಳೋಣವಾ?

ಹೀಗೆ ಪ್ರಕೃತಿ ಪೂಜೆ ನಂತರ ದೇವಿಯನ್ನು ನೆನೆಯುತ್ತಾ ಅಂಗಳಕ್ಕೆ ನೀರು ಹಾಕುತ್ತಾ ರಂಗೋಲೆ ಬರೆಯುತ್ತಾಳೆ. ಹೇಗೆ ಹಾಡ್ತಾಳೆ ನೀವೇ ಕೇಳುವಿರಂತೆ.

ಈಗ ನೋಡಿ, ಇನ್ನು ಚಿಕ್ಕ ವಯಸ್ಸಿನಲ್ಲೇ ಸೊಂಟ ನೋವು ಮಂಡಿ ನೋವು ನಾವೆಲ್ಲ ಒದ್ದಾಡ್ತಿರ್ತೀವಿ. ಆದ್ರೆ ಆಗಿನ ಕಾಲದ ಹೆಂಗಸರು ಜಿಮ್ ಅಂತೆ ವ್ಯಾಯಾಮ ಯೋಗ ಎಲ್ಲ ಅವಳ ಕೆಲಸದಲ್ಲೇ ಬರ್ತಿತ್ತು. ನೀರ್ ತರೋದು, ಕುಟ್ಟೋದು, ಬೀಸೋದು ಎಲ್ಲ ಮಾಡ್ಕೊಳ್ತಾ ಹಾಡು ಹೇಳ್ಕೊಳ್ತಾ ಕೆಲಸನೂ ಮಾಡ್ತಿದ್ಲು, ಹಾಗೆ ವ್ಯಾಯಾಮನೂ ಮಾಡ್ತಿದ್ಲು, ಖುಷಿ ಖುಷಿಯಾಗೂ ಇರ್ತಿದ್ಲು.

ನಾವೇ ಕುಟ್ಟೋವಾಗ ಎಷ್ಟು ಸುಸ್ತಾಗ್ತೀವಿ ಒದ್ದಾಗಿ ಕುಟ್ಟೋ ಕಲ್ಪನೆ ಈಗಿಲ್ಲ. ಆಗ ಆ ಸುಸ್ತನ್ನ ಹಾಡು ಹೇಳ್ತಾ ಅನುಭವಿಸ್ತಾ ಕುಟ್ಟೋ ಸುಸ್ತನ್ನೇ ಮರಿತಿದ್ಲು ಆ ಹೆಣ್ಣು. ಬೆಳೆ ಕೊಯ್ಲಿಗೆ ಬಂದಾಗ ರೊಟ್ಟಿ ಮುದ್ದೆ ಮಾಡುವಾಗ ಸಂಭ್ರಮ ಹೇಗೆ ಹಾಡ್ತಾ ಹಾಡ್ತಾ ಅನುಭವಿಸ್ತಾ ಇದ್ಲು ನೋಡಿ. ಸೋಹಂ

ನೋಡಿ, ಈಗ ನಾವು ಎಲ್ಲ ಬರೀ ಆಧುನಿಕ ಉಪಕರಣಗಳನ್ನೇ ಬಳಸ್ಕೊಳ್ತಾ ಎಷ್ಟು ಸುಖವಾಗಿ ಬಿಟ್ಟಿದೀವಿ. ಅದೇ ಹಿಂದಿನ ಮಹಿಳೆಗೆ ಆ ಸುಖನೇ ಇರಲಿಲ್ಲ. ಪಾಪ, ಅದೇ ಆ ಹೆಣ್ಣು ಮಗಳು ಬಯಲುಸೀಮೆಗೆ ನನ್ನ ಯಾಕೆ ಕೊಟ್ಟೆಯವ್ವ ಎಂದು ನೋವಿಂದ ಹಾಡುವ ಪರಿ ಈ ಜನಪದ ಗೀತೆಯಲ್ಲಿ ಕೇಳಿ.

ಬೀಸೋದು ಕುಟ್ಟೋದು ಎಷ್ಟೇ ಅಂದ್ರು ಬಿಗಿಯಾದ ಕೆಲಸ ಕಂಡ್ರಿ ನಮಗೆಲ್ಲ ಸಾಧ್ಯ ಇಲ್ಲಪ್ಪ. ಹಿಂದೆ ಸಂಸಾರದಲ್ಲಿ ಕೆಲಸನೂ ಕೂಡ ಹೇಗ್ ಹಂಚ್ಕೊಂಡು ಮಾಡ್ತಿದ್ರು ಈ ಹಾಡಿನಲ್ಲಿ ನೀವು ಕೇಳ್ಬೋದು ನೋಡಿ.

ಇಷ್ಟೆಲ್ಲ ಆದಮೇಲೆ ಮಗಳನ್ನ ಮದುವೆ ಮಾಡಿ ಕಳಿಸುವಾಗ ಆ ತಾಯಿ ತಾನೇನು ಕಷ್ಟಪಟ್ಟಿರ್ತಾಳೆ, ಆದರೆ ಮಗ ಹೊರಗಡೆ ಹೋಗಿ ಕಷ್ಟಪಡ್ತಾಳಲ್ಲ, ಅವಳ ಮನೆಯಿಂದ ಹೊರಗೆ ಕಳಿಸ್ಬೇಕಲ್ಲ ಅಂತ ಅವಳಿಗೆ ನೋವು ಅಂದರೆ ನೋವಿರುತ್ತೆ. ಆ ನೋವನ್ನೆಲ್ಲ ಮರೆತು ಗಂಡನ ಮನೆಯಲ್ಲಿ ಮಗಳು ಹೇಗೆ ಬಾಳ್ಬೇಕು ಅಂತ ಅವಳಿಗೆ ಬುದ್ಧಿ ಹೇಳ್ತಾ ಕಳಿಸುವಂಥ ಒಂದು ಪದ.

ಈಗಿನ ಹುಡುಗಿಯರು ಬಾಟಲ್ ಹಾಲು ಕುಡಿದು ಪಿಜ್ಜಾ ಬರ್ಗರ್ ತಿಂದು ಬೆಳೆಯೋರು. ಅವರಿಗೆ ಕೆನೆ ಬೆಲ್ಲ ಆಗಿಲ್ಲ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಹಿಂದೆ ಕರೆದ ಹಾಲನ್ನು ಮಕ್ಕಳಿಗೆ ಹಾಗೆಯೇ ಕುಡಿಯಲು ಕೊಡುತ್ತಿದ್ರು. ತಿನ್ನಿಸಿ ಕುಡಿಸಿ ಬೆಳೆಸಿದ ಮಗಳನ್ನ ಗಂಡನ ಮನೆಗೆ ಕಳುಹಿಸುವಾಗ ತಾಯಿಗೆ ಆಗುವ ಸಂಕಟ ಅಷ್ಟಿಷ್ಟಲ್ಲ. ಮಗಳಿಗೆ ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ ದುಃಖ. ದುಃಖ ಅದುಮಿಟ್ಟುಕೊಂಡು ತಾಯಿಗೆ ಸಮಾಧಾನ ಹೇಳುವ ಪರಿಯನ್ನ ಈ ಹಾಡಿನ ಮೂಲಕ ಕೇಳೋಣ.

ಗಂಡನ ಮನೆಯಲ್ಲಿ ಎಷ್ಟೇ ಸುಖ ಸಂಪತ್ತಿದ್ದರೂ ಅವಳಿಗೆ ತಾಯಿಯ ಸನಿಹದ ಹಿತವೇ ಬೇರೆ. ನೆನಪಿನ ಅಂಗಳದಲ್ಲೇ ಗಂಡನ ಮನೆಯಲ್ಲಿ ಖುಷಿಯಿಂದ ತ್ಯಾಗಮಯಿಯಾಗಿ ಜೀವನ ಸಾರ್ಥಕ ಪಡಿಸಿಕೊಳ್ಳುವ ಈ ಜಾನಪದ ಸೊಗಡನ್ನು ಕೇಳೋಣವಾ?

ತವರು ಅಂದಾಕ್ಷಣ ಅಣ್ಣ ತಮ್ಮ ಬಂಧು ಬಳಗ ನೆನಪಾಗುತ್ತೆ. ನೋಡಿ, ಅವಳಿಗೆ ಕಷ್ಟ ಸುಖ ಬಂದಾಗ ಅಣ್ಣ ತಂದಿರು ಹೇಗೆ ಬೆಂಬಲಕ್ಕೆ ನಿಲ್ತಾರೆ ಎಂಬುದನ್ನು ಈ ಹಾಡಿನಲ್ಲಿ ಕೇಳೋಣ.

ಹೆಣ್ಣು ಗಂಗೆ ಸ್ವರೂಪ. ಒಂದು ಪಾತ್ರೆಯಲ್ಲಿ ನೀರು ಸುರಿದಾಗ ಅದು ಯಾವ ಆಕಾರದಲ್ಲಿ ಇರುತ್ತೋ ಅದೇ ಆಕಾರದಲ್ಲಿ ಮೂಡುತ್ತೆ. ಅದೇ ಆಕಾರವನ್ನು ಅವಳು ಸಹ ಪಡೆಯುತ್ತಾಳೆ. ಹೆಣ್ಣು ಮದುವೆಯಾದ ಹೊಸರಲ್ಲಿ ತವರು ಮನೆ ನೆನೆಸಿಕೊಂಡು ಅಳುತ್ತಿರುತ್ತಾಳೆ. ಅದೇ ಹೋದ ಮನೆಗೆ ಅಲ್ಲಿ ಬೆರೆತು ಪ್ರೀತಿಯಿಂದ ಎಲ್ಲರ ಅಭಿಮಾನವನ್ನೂ ಗಳಿಸುತ್ತಾಳೆ. ಇದು ಪ್ರಾಕೃತವಾದ ಅವಳ ಹುಡುಗುಣ. ಗಂಜಿ ಕುಡಿದರೂ ಸರಿ, ಹಂಗಿನ ಅರಮನೆ ಬೇಡ ಅವಳಿಗೆ. ಆದ್ರಿಂದ ಈ ಪದನ ಹಾಡೋಣ ಬನ್ನಿ.

ಹೆಣ್ಣಿನ ಸೌಂದರ್ಯ ನೋಡಿ ತಾಯಿಯಾಗುವಾಗ ಇಮ್ಮಡಿಯಾಗುತ್ತೆ, ನಂತರ ತಾಯಿ ತಂದ ಸೌಂದರ್ಯವೇ ಬೇರೆ, ಮತ್ತು ಮಮತೆಯ ಪ್ರತಿರೂಪ ಅತ್ಯದ್ಭುತ. ಇದನ್ನ ಜಾನಪದ ಸೊಗಡಿನ ಹಾಡಿನಲ್ಲಿ ಕೇಳೋಣ ಮಹಿಳೆಯರೇ.

ಎಂಥ ವಿಚಿತ್ರ ನೋಡಿ, ಮೊದಲು ತಾಯಿ ಪ್ರೀತಿಲಿ ಮೈ ಮರೆತು ಅಳ್ತಾ ಇದ್ದ ಹೆಣ್ಣು, ಆಮೇಲೆ ಗಂಡನ ಪ್ರೀತಿಲಿ ಮೈ ಮರೆತು, ಈಗ ತಾಯಿ ಮತ್ತು ಗಂಡ ಇಬ್ರು ಮರೆತು ಮಗು ಆದ್ಮೇಲೆ ಅವಳು ಮಗುವೇ ಅವಳು ಪ್ರಪಂಚ ಮಾಡಿಕೊಂಡು ಅದೇ ಸರ್ವಸ್ವ. ಅದು ಅತ್ರು ಚಂದ, ನಕರು ಚಂದ, ಬಿದ್ರು ಚಂದ, ಎದುರು ಚಂದ, ಅದು ಧೂಳು ಮಾಡಿ ಬಂದರೂ ಅದರಷ್ಟು ರೂಪವಂತನೇ ಯಾರೂ ಇಲ್ಲ ಅಂತ ಅದನ್ನೇ ತನ್ನ ಸರ್ವಸ್ವ ಅಂದ್ಕೊಂಡು ಅವಳು ಅದನ್ನು ಲಾಲನೆ ಪಾಲನೆ ಮಾಡುವಂಥ ರೀತಿ ನೋಡಿ. ಅತ್ತಾರೆ.

0: ಜಾನಪದದ ಮಹಿಳೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಸಹ್ಯಾದ್ರಿ ಲಲಿತ ಕಲಾ ಅಕಾಡೆಮಿ ವಿನೋಬನಗರ ಶಿವಮೊಗ್ಗ. ಭಾಗವಹಿಸಿದ ಕಲಾವಿದರು ಶ್ರೀಮತಿ ರುಕ್ಮಿಣಿ ಆನಂದ್, ರತ್ನಾಗೇಶ್, ಗಾಯತ್ರಿ ಸುಮತೀಂದ್ರ, ಹೇಮಾ ಮಂಜುನಾಥ್, ಉಮಾ ಸೀತಾರಾಮ್, ಭಾಗ್ಯಾನಂಜಪ್ಪ, ವಿನೋದ ಆನಂದ್.
1: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಜನಪದದಲ್ಲಿ ಮಹಿಳೆ ಎಂಬ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿವಮೊಗ್ಗ ವಿನೋಬನಗರದ ಸಹ್ಯಾದ್ರಿ ಲಲಿತಾ ಕಲಾ ಅಕಾಡೆಮಿಯ ಸದಸ್ಯೆಯರು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾಹ್!
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
5: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಳಿ

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಆತ್ಮಹತ್ಯೆ ತಡೆ ದಿನದ ಬಗ್ಗೆ ಕಲಬುರಗಿ ಜಿಲ್ಲಾ ಮಾನಸಿಕ ಅಧಿಕಾರಿಗಳಾದ ಡಾ ರವಿಕಾಂತಿ ಎಸ್ ಕ್ಯಾತ್ನಾಳ್ ಹಾಗೂ ಕಲಬುರಗಿಯ ಜಿಮ್ಸ್ನ ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾದ ಡಾ ಪ್ರಭುಕಿರಣ್ ಗೋಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಸಂಗಮೇಶ್.
2: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ, ಈ ಕಾರ್ಯಕ್ರಮದಲ್ಲಿ ಈ ಆಚರಣೆಯ ಉದ್ದೇಶ, ಕಾರಣ ಮತ್ತೆ ಯಾವ ರೀತಿ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ಅನ್ನೋದರ ಕುರಿತಾಗಿ ಸಮಗ್ರವಾದ ವಿಷಯವನ್ನ ಅರಿತುಕೊಳ್ಳೋಣ. ಈ ವಿಷಯವಾಗಿ ತಮ್ಮೊಂದಿಗೆ ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ಡಾಕ್ಟರ್ ರವಿಕಾಂತಿ ಎಸ್ ಕ್ಯಾತನಾಳ್ ಅವರು, ಇವರು ಕಲಬುರಗಿ ಜಿಲ್ಲಾ ಮಾನಸಿಕ ಅಧಿಕಾರಿಗಳು. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ಧನ್ಯವಾದಗಳು ಸರ್.
2: ಇನ್ನೋರ್ವ ಅತಿಥಿಗಳು ಕಲಬುರಗಿಯ ಜಿಮ್ಸ್ನ ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಪ್ರಭು ಕಿರಣ್ ಗೋಗಿ ಅವರು. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ಥ್ಯಾಂಕ್ ಯು.
2: ಮೇಡಮ್, ಆರಂಭದಲ್ಲಿ ಈ ಆತ್ಮಹತ್ಯೆ ತಡೆ ದಿನ ಯಾವ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ, ಇದರ ಉದ್ದೇಶ ಏನು, ಈ ಕುರಿತಾಗಿ ಹೇಳಿ ಮೇಡಮ್.
3: ಈಗ ಆಲ್ರೆಡಿ ನೋಡಿದೀರಾ ನೀವು, ಎಷ್ಟೊಂದು ಪೇಪರ್ಗಳಲ್ಲಿ ಟಿವಿಗಳೆಲ್ಲ ನೋಡ್ತೀರಾ, ಒಂದು ಮೊಬೈಲ್ ಕೊಡಿಸದೇ ಇದ್ರೆ ಅಥವಾ ಕಮ್ಮಿ ಮಾರ್ಕ್ಸ್ಗಳು ತಗೊಂಡ್ರೆ, ಅಂಕಗಳು ತಗೊಂಡ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರವೃತ್ತಿ ಜಾಸ್ತಿ ಆಗಿದೆ ಈ ದಿನಗಳಲ್ಲಿ. ಅದಕ್ಕೆ ನಾವು ಈ ಕಾರ್ಯಕ್ರಮದ ಅಡಿ, ನಿಮ್ಮ ರೇಡಿಯೋ ಕಾರ್ಯಕ್ರಮದ ಅಡಿ ಅರಿವು ಮೂಡಿಸ್ಕೊಂಡು ಆತ್ಮಹತ್ಯೆ ತಡೆಗಟ್ಟುಗೋಸ್ಕರ ಅಲ್ಲಿ ಮನೆ ಕುಟುಂಬದಿಂದ ಆಗಿರ್ಬೋದು ಅಥವಾ ಸಹಪಾಠಿಗಳಿಂದ ಆಗಿರ್ಬೋದು ಅಥವಾ ಸಹ ಶಿಕ್ಷಕರಿಂದ ಇದನ್ನ ಅರಿವು ಮೂಡಿಸ್ಕೊಂಡು ಇದು ಆತ್ಮಹತ್ಯೆ ತಡೆಗಟ್ಟುವಲ್ಲಿ ನಮ್ಮ ಪ್ರಯತ್ನ ಮಾಡ್ತಾ ಇದೀವಿ ಸರ್.
2: ಪ್ರಭು ಕಿರಣ್ ಸರ್, ಈಗ ಈ ಜಾಗೃತಿ ಮೂಡಿಸುವುದರ ಅಗತ್ಯತೆ ಬಗ್ಗೆ ಹೇಳಿ ಸರ್.
4: ನೋಡಿ, ಜಾಗೃತಿ ಅನ್ನೋದು ತುಂಬಾ ಮುಖ್ಯ. ನೀವು ನೋಡ್ತಾ ಇದ್ದೀರಾ, ಉದಾಹರಣೆಗೆ ಒಂದು ಮೊನ್ನೆ ನ್ಯೂಸ್ ಅಲ್ಲಿ ನೋಡಿದೀವಿ ನಾವು, ಒಂದು ಹುಡುಗಾಗಿ ಏನು ಫೋನ್ ಕೊಡಿಸಿದ್ದಿಲ್ಲ, ಅದಕ್ಕೆ ಅವನು ಮೇಲ್ಗಡೆ ಅಂತ ಬಿದ್ದ ಇದಾದ ಅಂತ. ಈ ತರ ರಿಪೋರ್ಟಿಂಗ್ ಅನ್ನ ನಾವು ತಡೆಗಟ್ಟಬೇಕು. ಯೂಶಲಿ ಸುಸೈಡ್ ಆಗೋದು ಒಂದು ನಾವು ಸೈಕೋ ಸೋಷಲ್ ಅಂಡ್ ಬಯಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನು, ಮಾನಸಿಕ ಸೋಷಲ್ ಅಂದ್ರೆ ಸರೌಂಡಿಂಗ್ಸ್ ಎನ್ವೈರನ್ಮೆಂಟು, ಮತ್ತೆ ಅವನು ಬಯಾಲಜಿಕಲ್ ಅಂತಂದ್ರೆ ಒಂದು ದಿನ ಊಟ ಆಯ್ತು, ನಿದ್ದೆ ಆಯ್ತು, ಮಲಗೋದಾಯ್ತು. ಸೊ ಈ ಎಲ್ಲಾ ಕಾರಣಗಳನ್ನ ಕಲಿತು ಅದರಲ್ಲಿ ಏನಾನು ತೊಂದರೆ ಇದೆ ಅಂದ್ರೆ ಏನು ಸ್ಟ್ರೆಸ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಈ ತರ ಎಲ್ಲಾ ಕಾರಣಗಳು ಕಲಿತು ಆ ಮನುಷ್ಯನಿಗೆ ಆ ಕಷ್ಟದಿಂದ ಹೊರಗಡೆ ಬರೋಕೆ ದಾರಿ ಕಾಣದೆ ಆದಾಗ ಅವಾಗ ಅವನು ಸುಸೈಡ್ ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಾನೆ. ತಪ್ಪ, ಸುಸೈಡ್ ಅನ್ನೋದು ಜಸ್ಟ್ ಇವಾಗ ಏನು ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀನಿ ಅದಕ್ಕೆ ಸುಸೈಡ್ ಆಗಿದೆ, ಅಥವಾ ನನಗೆ ಫೋನ್ ಕೊಡಿಸಿಲ್ಲ, ಐಫೋನ್ ಕೊಡಿಸಿಲ್ಲ, ಅದಕ್ಕೆ ಸುಸೈಡ್ ಆಗಿದೆ ಅಂತ ಅನ್ನೋದನ್ನ ರಿಪೋರ್ಟಿಂಗ್ ಮಾಡೋದನ್ನ ನಾವು ಸ್ಟಾಪ್ ಮಾಡ್ಬೇಕು.
2: ಗ್ರಹಿಕೆಯಲ್ಲಿ ಮಿಸ್ಟೇಕ್ ಆಗ್ತಿದೆ ಅಂತ ಅರ್ಥನಾ ಸರ್?
4: ತುಂಬಾ ಇದಾವೆ ಫ್ಯಾಕ್ಟರ್ಸ್. ಅಂದ್ರೆ ನೋಡಿ, ಈಗ ಸಹಜವಾಗಿ ಬೆಳವಣಿಗೆಯಲ್ಲಿ ನಾವು

0: ನೋಡಬೇಕಾಗುತ್ತೆ. ಒಂದೊಂದು ಮನುಷ್ಯ ಸುಸೈಡ್ ಅಲ್ಲಿ ಹೋಗ್ತಾ ಇದ್ದಾನೆ ಅಂತಂದ್ರೆ ತನ್ನ ಕಷ್ಟ ತ್ರಾಸಿಂದ ಹೊರಗಡೆ ಬರಬೇಕಂತ ಪ್ರಯತ್ನ ಮಾಡ್ತಾನೆ, ತಪ್ಪ ಸಾಯ್ಬೇಕು ಅಂತ ಸಾಯೋದಿಲ್ಲ. ಸೊ ಆ ಕಷ್ಟಗಳನ್ನ ನಾವು ಸಾಲ್ವ್ ಮಾಡಿದ್ರೆ ಎಷ್ಟೋ ಮಟ್ಟಿಗೆ ಸುಸೈಡ್ ಅನ್ನು ನಾವು ನಿಲ್ಲಿಸಬಹುದು. ಸೊ ಇಲ್ಲಿ ನಮಗೆ ಮುಖ್ಯವಾದ ತೊಂದರೆ ಏನು ಬರ್ತಾ ಇದೆ ಅಂತಂದ್ರೆ ಆ ಪೇಷಂಟ್ಗೆ ಅಥವಾ ಮನುಷ್ಯನಿಗೆ ಯಾರು ಮಾತಾಡ್ತಾ ಇಲ್ಲ ಅಥವಾ ಯಾರು ಕೇಳ್ತಾ ಇಲ್ಲ. ಸಹಜವಾಗಿ ಜನರಲ್ಲಿ ಆಲೋಚನೆ ಹೆಂಗಿದೆ ಅಂತಂದ್ರೆ ಏ ನಿನಗೆ ಸಾಯ್ಬೇಕಂತ ವಿಚಾರ ಬರ್ತಾ ಇದ್ದೇನೆ ಅಂತ ನಾ ಕೇಳಬಾರ್ದು, ಕೇಳಿದ್ರೇನೆ ಸತ್ತೋಗ್ಬಿಡ್ತಾನೆ. ಅದಕ್ಕೆ ನಾನು ಮನೆಯಲ್ಲಿ ಯಾರಾದ್ರೂ ಈ ಒಂದು ಹುಡುಗ ಇದ್ದಾನೆ ಅಥವಾ ಒಂದು ಮಗಳಿದ್ದಾಳೆ ಮಗ ಇದ್ದಾನೆ ಅಥವಾ ಯಾರಾದ್ರೂ ಇದ್ರೆ ಅವನು ಸುಮ್ಮನೆ ಆಗಿದ್ದಾನೆ, ಮಾತಾಡ್ತಾ ಇಲ್ಲ, ಯಾರ ಜೊತೆಗೂ ಬೆರಿತಾ ಇಲ್ಲ ಅಂದ್ರೆ ಅದನ್ನ ನಾವು ನೋಡಿ ಇಮಿಡಿಯೇಟ್ ಆಗಿ ಅವ್ರ ಜೊತೆಗೆ ಮಾತಾಡೋಕೆ ಪ್ರಯತ್ನ ಮಾಡ್ಬೇಕು, ಅವರನ್ನ ಒಬ್ಬರೇ ಆಗಿ ಬಿಡಾಕೆ ಪ್ರಯತ್ನ ಮಾಡಬಾರ್ದು. ಬಟ್ ನಾವೇನ್ ಅನ್ಕೋತಾ ಇದ್ದೀವಿ ಇಲ್ಲಿ, ಅವ್ರನ್ನ ಮಾತಾಡಿದ್ರೆ ತಪ್ಪಾಗುತ್ತೇನೋ, ಅವನಿಗೆ ಈ ತರ ನೆಗೆಟಿವ್ ಕ್ವಶನ್ಸ್ ಕೇಳ್ಬೋದು, ನಿನಗೆ ಸಾಯ್ಬೇಕು ಅನಿಸ್ತಾ ಇದ್ದೀನಾ ಅಂತ ಕೇಳಬಾರ್ದು. ನಾವು ಕೇಳಿದ್ರೆ ತಪ್ಪು ಅಂತ ಅನ್ಕೋತಾ ಇದ್ದೀವಿ. ಸೊ ನಾವು ಡೈರೆಕ್ಟ್ ಆಗಿ ನಿನಗೆ ಬೇಜಾರಿದೆನಾ, ನಿನಗೆ ಮನಸ್ಸು ಸರಿಯಾಗಿಲ್ಲವನಾ, ಅಥವಾ ನಿನಗೆ ಏನು ತೊಂದರೆ ಆಗ್ತಿದೆ, ಅಥವಾ ನಿಮಗೆ ಸತ್ತೋಗ್ಬೇಕನ್ನೋ ವಿಚಾರ ಬರ್ತಾ ಇದ್ದೀನಿ ಅಂತ ಡೈರೆಕ್ಟ್ ಆಗಿ ಕ್ವಶನ್ ಕೇಳೋದ್ರಿಂದ ಎಷ್ಟೋ ಮಟ್ಟಿಗೆ ನಾವು ಸುಸೈಡ್ ಅನ್ನ ತಡೆಗಟ್ಟಬಹುದು.
1: ಅದರ ಬಗ್ಗೆ ಮಾತಾಡಬೇಕು, ಅವಾಗಲೇ ಒಂದು ಮಟ್ಟಿನ ಪರಿಹಾರ ಸಿಗ್ಬೋದು ಅಂತ ಹೇಳ್ತಿದ್ದೀರಾ ಮೇಡಮ್. ಈಗ ಈ ಆತ್ಮಹತ್ಯೆ ಅನ್ನೋದು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ, ವಿದ್ಯಾರ್ಥಿಗಳಲ್ಲೂ ಕಾಣುತ್ತೀವಿ ನಾವು, ಮತ್ತೆ ರೈತಾಪಿ ವರ್ಗದಲ್ಲೂ ಕಾಣ್ತೀವಿ. ಬೆಳೆ ಸರಿಯಾಗಿ ಬರಲಿಲ್ಲ, ಸಾಲ ಸೋಲ, ಇದರಿಂದ ಆತ್ಮಹತ್ಯೆಗಳಾಗುತ್ತೆ. ಮತ್ತೆ ಕೌಟುಂಬಿಕದಲ್ಲೂ ನಾವು ಪತಿಯಾಗಿರ್ಬೋದು ಪತ್ನಿ ಆಗಿರ್ಬೋದು ನಾನಾ ಕಾರಣಗಳಿಂದ ಆತ್ಮಹತ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ. ಹೀಗಾಗಿ ಈ ಎಲ್ಲಾ ವರ್ಗಗಳನ್ನು ನೀವು ಕವರ್ ಮಾಡಿ ಯಾವ ರೀತಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಿ ಮೇಡಮ್?
2: ಸರ್, ಮುಂಚೆ ಎಲ್ಲ ತುಂಬ ಕುಟುಂಬ ಇರ್ತಾ ಇತ್ತು, ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿದೆ. ಅದರಲ್ಲಿ ತಂದೆ ತಾಯಿ ಮಕ್ಳ ಆ ತರ ಇರೋದು, ಅದರಲ್ಲಿ ಏನಾಗ್ತಿದೆ ಮಕ್ಳ ಬಗ್ಗೆ ಯಾರು ಜಾಗೃತರಾಗ್ತಿಲ್ಲ. ಅವರು ಹಾವಭಾವಗಳಾಗಿರ್ಬೋದು ಅಥವಾ ಅವ್ರ ಯೋಚನೆಗಳಾಗಿರ್ಬೋದು ಅಥವಾ ಅವ್ರ ಬಿಹೇವಿಯರ್ ಬದಲಾವಣೆಗಳು, ತಂದೆ ತಾಯಿಗಳು ಗಮನ ಕೊಡೋದು ಭಾಳ ಇಂಪಾರ್ಟೆಂಟ್. ಈಗ ಯಾರೇ ಪ್ರತಿಯೊಬ್ಬರು ರೈತರಾಗಿರ್ಬೋದು ಅಥವಾ ನೀವು ಕುಟುಂಬದಲ್ಲಾಗಿರ್ಬೋದು, ಶಾಲಾ ಮಕ್ಕಳಾಗಿರ್ಬೋದು ಅಥವಾ ಉಪಾಧ್ಯಾಯರು, ನಾವು ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಅಂತ ಹೇಳ್ತೀವಲ್ಲ, ಅದು ತುಂಬಾ ಆಗ್ತಾ ಇದೆ. ಮುಂಚೆ ಎಲ್ಲ ಜನ ಅದರಿಂದ ಹೊರಗೆ ಬರ್ತಾ ಇದ್ರು, ಈಗ ಹೆಂಗಾಗಿದೆ ಅಂದ್ರೆ ಮೊಬೈಲ್ ಬಂದ್ಮೇಲೆ, ಮೊಬೈಲಲ್ಲಿ ಒಳ್ಳೇದು ಇದೆ ಕೆಟ್ಟದು ಇದೆ, ಬಟ್ ಇದು ಮೊಬೈಲ್ ಬಂದ್ಮೇಲೆ ಜನ ಸ್ವಲ್ಪ ಅಡಿಕ್ಷನ್ ಆಗ್ತಿದ್ದಾರೆ, ಖಿನ್ನತೆಗೂ ಹೋಗ್ತಿದ್ದಾರೆ. ಆ ಖಿನ್ನತೆಗೆ ಹೋದಾಗ ಅವರಲ್ಲಾಗುವ ಬದಲಾವಣೆಗಳು, ಬಿಹೇವಿಯರ್ ಬದಲಾವಣೆಗಳಾಗಿರ್ಬೋದು, ಯೋಚನೆ ಬದಲಾವಣೆಗಳು ಕಂಡು ಹಿಡಿದು ಆ ಖಿನ್ನತೆಗೆ ನಾವು ಒಂದು ಸಮಾಲೋಚನೆ ಸಂವಾದ ಮಾಡೋದ್ರಿಂದ ಆತ್ಮಹತ್ಯೆ ತಡೆಗಟ್ಟುವಲ್ಲಿ ನಾವು ಪ್ರಯತ್ನ ಮಾಡಬಹುದು. ಅದ್ರಗೋಸ್ಕರ ನಮ್ದು ಒಂದು ಜಿಲ್ಲಾ ಮಾನಸಿಕ DMHP ಅಂತ ಹೇಳ್ತೀವಿ, ಡಿಸ್ಟ್ರಿಕ್ಟ್ ಮೆಡಿಕಲ್ ಹೆಲ್ತ್ ಟೀಮ್ ಇದೆ ನಮ್ದು. ಅದರಲ್ಲಿ ಒಬ್ರಿಗೆ ಸೈಕಾಟ್ರಿಸ್ಟ್ ಇದಾರೆ, ಸೈಕಾಲಜಿಸ್ಟ್ ಇದಾರೆ, ಸೋಷಿಯಲ್ ವರ್ಕರ್ ಇದಾರೆ, ಸ್ಟಾಫ್ ನರ್ಸ್ ಇದಾರೆ. ಅವ್ರು ತಂಡೋಪವಾಗಿ ಹೋಗ್ತಾರೆ, ಮನೋಚೈತನ್ಯ ಕಾರ್ಯಕ್ರಮ ಅಂತ ಪ್ರತಿ ತಾಲೂಕಾ ಆಸ್ಪತ್ರೆಯಲ್ಲಿ ಹೋಗ್ತಾರೆ, ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೋಗಿ ಅಲ್ಲಿರೋ ಪೇಷಂಟ್ಗಳು ರೋಗಿಗಳನ್ನ ತಪಾಸಣೆ ಮಾಡ್ತಾರೆ. ಯಾರು ಮಾನಸಿಕ ಖಿನ್ನತೆ ಇದಾರೆ ಅಥವಾ ಕಾಮನ್ ಮೆಂಟಲ್ ಡಿಸಾರ್ಡರ್ ಹೇಳ್ತೀವಿ, ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಥವಾ ಆತ್ಮಹತ್ಯೆ ಪ್ರಕರಣಗಳಾಗಿರ್ಬೋದು ಅಥವಾ ಮೂರ್ಛೆ ರೋಗಿಗಳಾಗಿರ್ಬೋದು, ಸಿಜೋಪ್ರೇನಿಯಾ ಅಂತ ಹೇಳ್ತೀವಿ, ಕೆಲವೆಲ್ಲ ರೋಗಿಗಳ ಬಗ್ಗೆ ಅವರು ಅದನ್ನ ಅವ್ರ ಜೊತೆಗೆ ಮಾತಾಡ್ಬಿಟ್ಟು ಸಮಾಲೋಚನೆ ಮಾಡ್ತಾರೆ, ಸಂವಾದ ಮಾಡಿ ಅವ್ರನ್ನ ಪರೀಕ್ಷೆ ಮಾಡಿ ಅವ್ರು ಯಾರಿಗೆ ಯಾವ ತರ ಮಾತ್ರೆ ಬೇಕು ಅಂತ ಅಲ್ಲೇ ಡಿಸೈಡ್ ಮಾಡಿ ಡೈಗ್ನೋಸ್ ಮಾಡ್ತಾರೆ. ಆ ರೋಗ ನಿರ್ಣಯ ಮಾಡಿಬಿಟ್ಟು ಅವ್ರಿಗೆ ಬೇಕಾಗಿರೋ ಮಾತ್ರೆಗಳನ್ನೆಲ್ಲ ಕೊಟ್ಟು ಅದನ್ನ ಫಾಲೋಅಪ್ ಮಾಡ್ತಾರೆ ಪ್ರತಿ ತಿಂಗಳ. ಮತ್ತೆ ಅಲ್ಲಿರೋ ವೈದ್ಯರಿಗೂ ಹೇಳ್ತಾರೆ, ಈ ತರ ರೋಗಿಗಳು ಇದಾರೆ, ಈ ರೋಗಿಗಳನ್ನ ನೀವು ಕಂಟಿನ್ಯೂಸ್ ಫಾಲೋಅಪ್ ಮಾಡ್ಬೇಕಂತ ಅವರು ಹೇಳ್ತಾರೆ. ಪ್ರತಿ ತಿಂಗಳು ಹೋಗ್ತಾವೆ, ನಾವು ವಾರ್ತಾ ಇಲಾಖೆಗೆ ಕೊಡ್ತಾ ಇದೀವಿ. ಮಂತಲ್ಲಿ ನಮ್ಮ ಪ್ಲಾನ್, ನಮ್ಮ ಮಾನಸಿಕ ಟೀಮ್ ಅವರು ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲಿ ಹೋಗಿ ಕಾರ್ಯಕ್ರಮ ಮಾಡ್ತಾರೆ, ಯಾವ ಆಸ್ಪತ್ರೆಗೆ ಹೋಗ್ತಾರೆ, ಇದೆಲ್ಲ ನಾವು ಟೈಮ್ ಟೈಮ್ ಮುಂಚೆ ಕೊಡೋದ್ರಿಂದ ಅಲ್ಲಿ ರೋಗಿಗಳು ಮಾನಸಿಕ ರೋಗಗಳು ಕರ್ಕೊಂಡ್ಬರ್ತಾರೆ. ನಮ್ಮ ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ನಮ್ಮ ANM ಆಗಿರ್ಬೋದು, ಹೆಲ್ತ್ ವರ್ಕರ್ಸ್ ಎಲ್ಲ ಕರ್ಕೊಂಡ್ಬಂದ ದಿವಸ ಅವತ್ತು ನಾವು ಅವರಿಗೆ ಪರೀಕ್ಷೆ ಮಾಡಿ ಯಾವ ತರದ ಮಾನಸಿಕ ತೊಂದರೆ ಇದೆ ಅದನ್ನ ಕಂಡು ಹಿಡಿದ್ಬಿಟ್ಟು ಅವ್ರಿಗೆ ಅವ್ರ ಇಲಾಖೆಯಿಂದ ನಮ್ಮ ಇಲಾಖೆಯಿಂದ ನಮ್ಮ ಹತ್ರನೇ ಮಾತ್ರೆಗಳು ಇರ್ತವೆ, ಅದಕ್ಕೆ ಚಿಕಿತ್ಸೆ ನಾವು ಕೊಡೋ ವ್ಯವಸ್ಥೆ ಮಾಡ್ತಾ ಇದೀವಿ.
1: ಡಾಕ್ಟರ್ ಪ್ರಭು ಕಿರಣ್ ಸರ್, ಈಗ ನಾವು ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ ಯಾವುದೇ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಾಗ ಅಕ್ಕಪಕ್ಕವ್ರ ರಿಯಾಕ್ಷನ್ ಏನಾಗಿರುತ್ತಂದ್ರೆ ಈ ತರ ಮಾಡ್ಕೋತಾನೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳೋದನ್ನ ಕೇಳಿದೀವಿ. ಅಂದ್ರೆ ಈ ಸೂಸೈಡ್ ಅನ್ನೋ ಥಾಟ್ ಮೊಮೆಂಟರಿ ಆಗಿರುತ್ತೆ ಅಥವಾ ಲಾಂಗ್ ಟರ್ಮ್ ಪ್ಲಾನ್ ಮಾಡ್ಕೊಂಡು ಬರೋವಂಥದ್ದು ಸರ್? ಇದು
0: ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಮುಂಚೆ ನಾನು ಒಂದು ಮಾತು ಹೇಳ್ಬೇಕು ಅನ್ಕೊತಾ ಇದ್ದೀನಿ. ಈಗ ಸಹಜವಾಗಿ ಮನುಷ್ಯರಲ್ಲಿ ಯಾವುದೇ ಫಿಸಿಕಲ್ ತೊಂದರೆ ಬಂತು ಅನ್ಕೊಳ್ಳಿ, ಚೆಸ್ಟ್ ಪೇನ್ ಅಥವಾ ಜ್ವರ ಬಂತು ಅನ್ಕೊಳ್ಳಿ, ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ತಾರೆ, ತೋರಿಸ್ಕೋತಾರೆ. ಆದರೆ ಅದೇ ಮನುಷ್ಯನಿಗೆ ಯಾವುದೇ ಮಾನಸಿಕ ತೊಂದರೆ ಅಥವಾ ಹೋಪ್ಲೆಸ್ನೆಸ್ ಅನ್ನಿಸ್ತು, ಟೈರ್ಡ್ನೆಸ್ ಅನ್ನಿಸ್ತಾ ಇದೆ, ಮಾನಸಿಕವಾಗಿ ಅವನಿಗೆ ಏನಾದರೂ ಕಷ್ಟ ಅನ್ನಿಸ್ತಾ ಇದೆ ಅಂದರೆ ಅವನು ಸೈಲೆಂಟ್ ಆಗ್ತಾನೆ, ಅವನು ಎಲ್ಲಿ ಹೋಗೋದಿಲ್ಲ, ಯಾರಿಗೂ ತೋರಿಸೋದಿಲ್ಲ. ಸೊ ಸಹಜವಾಗಿ ನಮ್ಮ ಸೊಸೈಟಿಯಲ್ಲಿ ಐಡಿಯಾ ಏನಪ್ಪ ಅಂದರೆ ಎಲ್ಲಿ ನಾವು ಹೋಗಿ ಕೇಳಿದ್ರೆ ಇವನು ವೀಕು ಅಥವಾ ಇವನು ಏನೋ ಇವನಿಗೆ ಮಾನಸಿಕ ಜಬ್ ಕಾಯಿಲೆ ಇದೆ ಇವನಿಗೆ, ಸೊ ಇವನು ವೇಸ್ಟು ಅಥವಾ ಅವನಿಗೆ ಒಂಥರ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಂತ ಭಯ. ಸೊ ಈ ಥರ ಇರೋದರಿಂದ ಎಷ್ಟೋ ಮಟ್ಟಿಗೆ ತೊಂದರೆಗಳನ್ನು ನಾವು ಬಂದ ತಕ್ಷಣವೇ ಇಮಿಡಿಯೇಟ್ ಆಗಿ ಅದನ್ನು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದರೆ ಅದು ಅಲ್ಲಿವರೆಗೂ ಹೋಗೋದೇ ಇಲ್ಲ, ಸುಸೈಡ್ವರೆಗೂ.

0: ರೀಚ್ ಆಗೋದಿಲ್ಲ. ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ ಅಂತಂದ್ರೆ, ನಾವು ಇಮಿಡಿಯೇಟ್ ಆಗಿ ಅವರನ್ನ ಇದನ್ನ ನಾವು ಡಿಸ್ಟಿಗ್ಮಟೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಸ್ಟಿಗ್ಮಾ ಎಷ್ಟು ಜಾಸ್ತಿ ಇದೆ ಅಂದ್ರೆ ಸೊಸೈಟಿಯಲ್ಲಿ, ಅಯ್ಯೋ ನಾವು ತೋರಿಸ್ಕೋಬಾರ್ದು, ನಾವು ಹೋಗ್ಬಾರ್ದು, ಡಾಕ್ಟರ್ಗೆ ಭೇಟಿನೇ ಆಗ್ಬಾರ್ದು, ಅಲ್ಲಿ ಹೋದ್ರೆ ನಮ್ಗೆ ಹುಚ್ಚ ಅಂತಾರೆ ಅಂತ ಹೇಳಿ ಎಷ್ಟೋ ಜನ ಕಷ್ಟದಲ್ಲೇ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಹತ್ರ ಬರಬೇಕಾದ್ರೆ 1 ವರ್ಷ 2 ವರ್ಷ 5 ವರ್ಷ 10 ವರ್ಷ ಆದ್ಮೇಲೆ ಟ್ರೀಟ್ಮೆಂಟ್ಗೆ ಬಂದಿದ್ದಾರೆ ಪೇಷಂಟ್. ಅಷ್ಟು ವರ್ಷ ತಾಳಿ ತಾಳಿ ಮೀರಿ ಅದನ್ನ ಇನ್ನು ನನಗೆ ಆಗ್ತಾ ಇಲ್ಲ ಅಂದಾಗ ಬಂದಿದ್ದವರಿದ್ದಾರೆ. ಸೊ ಇದು ತೋರಿಸ್ಕೊಡುತ್ತೆ ನಮ್ದು ಸಮಾಜದಲ್ಲಿ ಎಷ್ಟು ಸ್ಟಿಗ್ಮಾ ಇದೆ ಅಂತ. ಸೊ ಈಗ ನಿಮ್ದು ಪ್ರಶ್ನೆಗೆ ಉತ್ತರ ಏನಪ್ಪ ಅಂದ್ರೆ, ಯೂಶುವಲಿ ನೋಡಿ ಯಾವುದೇ ತೊಂದರೆಗಳನ್ನ ಸ್ಟಾರ್ಟ್ ಆಗೋ ಮುಂಚೆ ಸ್ವಲ್ಪ ಅದೇನಂತೀರ ಬೆಂಕಿ ಹಚ್ಚೋ ಮುಂಚೆ ಸ್ವಲ್ಪ ಕಿಡಿ ಬರ್ತಾ ಇರುತ್ತೆ, ಹೊಗೆ ಬರ್ತಾ ಇರುತ್ತೆ, ಅದನ್ನ ಯಾರು ನೋಡೋದಿಲ್ಲ ನಾವು. ಈಗ ಉದಾಹರಣೆಗೆ ನೋಡಿ, ಸಡನ್ ಆಗಿ ಒಂದು ಮನುಷ್ಯ ವಿಡ್ರಾಲ್ ಆಗ್ಬಿಡ್ತಾನೆ, ಅಂದ್ರೆ ಏನು ಕೆಲ್ಸಕ್ಕೆ ಬರೋದಿಲ್ಲ, ಯಾರ ಜೊತೆಗೂ ಮಾತಾಡೋದಿಲ್ಲ, ಎಕ್ಸ್ಟ್ರೀಮ್ ಮೂಡ್ ಸ್ವಿಂಗ್ ಅಂತ ಹೇಳ್ತೀವಿ, ಸಡನ್ ಆಗಿ ಕೋಪ ಆಗ್ತಾನೆ, ಸಡನ್ ಆಗಿ ಡೌನ್ ಆಗ್ಬಿಡ್ತಾನೆ, ಸಡನ್ ಆಗಿ ಜಾಸ್ತಿ ಮಾತಾಡ್ತಾನೆ, ಸಡನ್ ಆಗಿ ಮಾತಾಡೋದೇ ಬಿಟ್ಬಿಡ್ತಾನೆ, ಅಥವಾ ಮಾತಾಡೋಕ್ಕೆ ಕಷ್ಟ, ಅಯ್ಯೋ ಹೋಗ್ಬಿಡ್ರಿ ಏನ್ ಮಾತಾಡಬೇಕು, ಅಯ್ಯೋ ಹೋಗ್ಬಿಡ್ರಿ ಏನ್ ಊಟ ಮಾಡಬೇಕು, ಅಥವಾ ನಿದ್ದೆ ಮಾಡೋದಿಲ್ಲ. ಸೊ ಈ ತರ ಸಣ್ಣ ಸಣ್ಣ ವಿಷಯಗಳನ್ನ ಫ್ಯಾಮಿಲಿ ಮೆಂಬರ್ಸ್ ಆದ್ರೂ, ಫ್ರೆಂಡ್ಸ್ ಆದ್ರೂ, ಅಥವಾ ಅಕ್ಕಪಕ್ಕ ಮನೆಯವರಾದ್ರೂ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಏನೋ ತೊಂದರೆ ನಡೀತಾ ಇದೆ. ಅದನ್ನ ಇವರು ಗೊತ್ತಿಡಿದು ಇವರು ಡಾಕ್ಟರ್ ಹತ್ರ ಕಳಿಸಿದ್ರೆ ಎಷ್ಟೋ ಮಟ್ಟಿಗೆ ನಾವು ಈ ತೊಂದರೆಯನ್ನ ತಡೆಗಟ್ಬಹುದು. ಇದನ್ನ ಅವ್ರು ಮುಟ್ಸ್ಬೇಕು ಸೊಸೈಟಿಯಲ್ಲಿ. ಸೊ ಇದು ಒಂದು. ಇನ್ನ ಒಂದು ಏನಪ್ಪ ಅಂತಂದ್ರೆ, ಡೈರೆಕ್ಟ್ ಆಗಿ ಕೇಳ್ಬೇಕು ಪ್ರಶ್ನೆ, ಏನು ಇದನ್ನ ನಾವೇಂತೀವಿ ಡೈರೆಕ್ಟ್ ಕೇಳ್ಬಾರ್ದ್ರಿ, ಸತ್ತೋಗೋ ವಿಚಾರ ಬರ್ತಾ ಇದೆ ಅಂತ ಕೇಳ್ಬಾರ್ದ್ರಿ, ನಿನಗೆ ನಿಂದು ಜೀವನ ಇದು ಮಾಡ್ಬೇಕು ಅನ್ಕೋತಾ ಇದ್ದೀನಿ ಅಂತ ಕೇಳ್ಬಾರ್ದ್ರಿ ಅಂತ ಅನ್ಕೋತೀವಿ. ಸೊ ಇದು ತಪ್ಪು. ಇಮಿಡಿಯೇಟ್ ಆಗಿ ಫಸ್ಟ್ ಕ್ವಶನ್ ಡೈರೆಕ್ಟ್ ಆಗಿ ಕೇಳಿದ್ರೆ, ನಾನು ನಿನ್ನ ಜೊತೆಗೆ ಇದ್ದೀನಿ, ನಿನಗೇನು ತೊಂದರೆ ಇದೆ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಒಂದು 4 ಮಾತಾಡಿದ್ರೆ ಸಾಕು. ಆ್ಯಂಡ್ ಇನ್ನೂ ಒಂದು ಏನು ಮಾಡ್ತಾರೆ, ನೀನು ಸ್ಟ್ರಾಂಗ್, ನೀನು ಎಲ್ಲ ವಿಚಾರನ ಬಿಟ್ಟುಬಿಡು, ನೀ ಗಟ್ಟಿಯಾಗಿರ್ಬೋದು, ಎಲ್ಲ ಆರಾಮಾಗ್ಬಿಡ್ತೀಯ ಅಂತ ಹೇಳಿ ಮನೆಯಲ್ಲಿ ಯಾರಾದರೂ ಸ್ವಲ್ಪ ವಯಸ್ಸಾದರೂ ಮಾತಾಡಿದರೆ ಈ ಥರ ಪ್ರಶ್ನೆ ಏನಾದರೂ ಅವ್ರು ಹೇಳಕ್ಕೆ ಹೋದರೆ, ತಾತ ನನಗೆ ಸ್ವಲ್ಪ ತ್ರಾಸ ಅನಿಸ್ತಾ ಇದೆ, ಬೇಜಾರಾಗಿದೆ ಅಂತಂದರೆ, ಅವ್ರೇನು ಹೇಳ್ತಾರೆ, ಒಂದೇ ಸ್ಟೇಟ್ಮೆಂಟು, ಚಂದಾಗಿ ಊಟ ಮಾಡು, ಚಂದಾಗಿ ನಿದ್ದೆ ಮಾಡು, ಚಂದಾಗಿ ಥಿಂಕ್ ಮಾಡು, ಎಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ಬಿಡ್ತಾರೆ. ಸೊ ಈ ನರೇಷನ್ ಅನ್ನ ಅವರು ಇದಕ್ಕೆ ಲೆಕ್ಚರಿಂಗ್ ಅಂತ ಹೇಳ್ತೀವಿ, ಬಿಡಬೇಕು. ಅವ್ರು ಏನ್ ಹೇಳ್ಬೇಕು, ಸಹಜವಾಗಿ ಏನ್ ಮಾತಾಡಿದ್ರೆ ಕರೆಕ್ಟ್ ಅಂತಂದ್ರೆ, ಅವ್ರು ಹೇಳೋದೇ ಬೇಕಾಗಿಲ್ಲ, ಅವ್ರ ಜೊತೆಗೆ ಕೂತ್ಕೊಂಡು ಸುಮ್ನೆ ಮಾತು ಅವ್ರು ಹೇಳ್ತಿರೋ ಮಾತನ್ನ ಕೇಳಿ, ನನಗೆ ಅರ್ಥ ಆಗ್ತಾ ಇದೆ, ನಿನ್ನ ಕಷ್ಟ ಇದೆ ಅಂತ ಒಂದು ವರ್ಡ್ ಹೇಳಿ, ನಾನು ಇರ್ತೀನಿ ನಿನ್ನ ಜೊತೆಗೆ, ಏನಾದರೂ ಇದಕ್ಕೆ ಬಗೆಹರಿಸೋಣ ಅಂತಂದ್ರೆ ಸಾಕು, ಈ ಎರಡು ಮಾತೇ ಸಾಕು. ಅದು ಬಿಡ್ತಾರೆ, ಲೆಕ್ಚರಿಂಗ್ ಸ್ಟಾರ್ಟ್ ಮಾಡ್ತಾರೆ. ನೋಡು ನೀನು ಚಂದ ಊಟ ಮಾಡು, ಚಂದ ನಿದ್ದೆ ಮಾಡು, ಚಂದ ಕೆಲ್ಸಕ್ಕೆ ಹೋಗು, ಚಂದ ಓದು, ಫಸ್ಟ್ ರ್ಯಾಂಕ್ ಬಾ, ಎಲ್ಲ ಚಂದಾಗ್ಬಿಡ್ತದ. ಸೊ ಈ ತರ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಅವ್ರು ಯಾರು ಕಷ್ಟದಲ್ಲಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಸುಮ್ಮನೆ ಒಂದು 4 ಮಾತಾಡಿದರೆ ಸಾಕು, ನಾನು ಇರ್ತೀನಿ ನಿನ್ನ ಜೊತೆಗೆ, ನೀನು ತೊಂದರೆ ಆಗಿದೆ ಅಂತ ನಾನು ಫಸ್ಟ್ ಎಕ್ನಾಲೇಜ್ ಅಂದರೆ ಏನು ಒಪ್ಕೋಬೇಕು, ಹೌದು ನಿನಗೇನೋ ಕಷ್ಟ ಇದೆ, ನಾನು ನಿನ್ನ ಪ್ರಯತ್ನ ಮಾಡ್ತೀನಿ, ಏನೋ ಕೂತ್ಕೊಂಡು ಮಾತಾಡೋಣ ಅಂದರೆ ಸಾಕು. ಇದನ್ನು ಬಿಡ್ತೀವಿ, ಫಸ್ಟ್ ನಾವು ಏನು ಮಾಡ್ತೀವಿ, ಆಚಾರ ಸಮಾಚಾರ ಇದನ್ನು ಸ್ಟಾರ್ಟ್ ಮಾಡ್ತೀವಿ.
1: ಮೇಡಮ್, ಈಗ ನಾವು ಈ ಸ್ಪರ್ಧಾತ್ಮಕ ಯುಗದಲ್ಲಿದ್ದೀವಿ, ಡಿಜಿಟಲ್ ಯುಗದಲ್ಲಿದ್ದೀವಿ, ಎಲ್ಲದಕ್ಕೂ ಒಂಥರ ಅವಸರದಲ್ಲಿದೆ, ಎಲ್ಲ ಒತ್ತಡದ ಜೀವನ ನಡೆಸ್ತಾ ಇದ್ದೀವಿ. ಒಂದು ಕಡೆ ವಿದ್ಯಾರ್ಥಿಗಳ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಇನ್ನೊಂದು ಕಡೆ ಎಕ್ಸಾಮ್ಸ್ ಇರುತ್ತೆ. ಹೀಗಾಗಿ ವಿದ್ಯಾರ್ಥಿಗಳ ಗುಂಪು ಅನ್ನೋದು ತುಂಬ ಒತ್ತಡದಲ್ಲಿದೆ ಅಂತ ನಾವು ಹೇಳ್ಬೋದು. ಮೊದಲೆಲ್ಲ 60-70% ಮಾಡಿದ್ರೆ ಕುಟುಂಬದಲ್ಲಿ ಮಗ ಪಾಸ್ ಆದ ಅಂತ ಖುಷಿ ಪಡ್ತಿದ್ರು. ಇವಾಗ ಎಲ್ರಿಗೂ 90 ಮೇಲೆ ಮಾಡಬೇಕು, 95 ಮಾಡಬೇಕು. ಹೀಗಾಗಿ ವಿದ್ಯಾರ್ಥಿ ಸಮೂಹವನ್ನು ನೀವು ಟಾರ್ಗೆಟ್ ಗ್ರೂಪ್ ಹಾಕೊಂಡು ಯಾವ ರೀತಿ ಈ ಕಾರ್ಯಕ್ರಮದ ಅವೇರ್ನೆಸ್ ಮೂಡಿಸ್ತಾ ಇದ್ದೀರಾ?
2: ಸರ್, ನೀವು ಹೇಳ್ದಂಗೆ ವಿದ್ಯಾರ್ಥಿ ಅಂತ ಹೇಳಿದಾಗ ಒಂದು ನಾನು ಉದಾಹರಣೆ ಕೊಡೋಕೆ ಇಷ್ಟಪಡ್ತೀನಿ. ಇಬ್ಬರು ವೈದ್ಯ ದಂಪತಿಗಳು, ಅವ್ರಿಗೊಬ್ಬ ಮಗ, ಸೊ 10ನೇ ತರಗತಿ ಇರ್ತಾನೆ. ಎಕ್ಸಾಮ್ ದಿವಸ ಅವರು ಸರಿಯಾಗಿ ಮಾಡಪ್ಪ ಅಂತ ಹೇಳ್ತಾರೆ, ಬಟ್ ಅವ್ನು ಒಂದು ವಾರದಿಂದ ತುಂಬ ಚೇಂಜಸ್ ಇರ್ತವೆ, ತುಂಬ ಮಾನಸಿಕ ಬದಲಾವಣೆಗಳಿರ್ತವೆ, ಯಾರೂ ಅವ್ರ ಗಮನ ಹರಿಸಿರೋದಿಲ್ಲ. ಅವ್ರ ಮನೆ ಕೆಲಸ ಮಾಡೋ ಒಬ್ಳು ಸರ್ವಂಟ್ ಹೇಳ್ತಾಳೆ, ಏನೋ ಹುಡುಗ ತುಂಬ ಸೈಲೆಂಟ್ ಆಗಿದ್ದಾನೆ, ಅವ್ನು ಸರಿಯಾಗಿ ಮಾತಾಡ್ತಿಲ್ಲ, ಮಾನಸಿಕ ಖಿನ್ನತೆಗೆ ಒಳಗಿದ್ದಾನೆ, ಪ್ರೆಷರ್ ಅಲ್ಲಿದ್ದಾನೆ, ಸ್ಟ್ರೆಸ್ ಸ್ಟ್ರೈನ್ ಅಲ್ಲಿದ್ದಾನೆ, ಎಕ್ಸಾಮ್ ಅನ್ನೋ ಸ್ಟ್ರೆಸ್ ಅಂಡ್ ಸ್ಟ್ರೈನು. ತಂದೆ ತಾಯಿಗಳಂದ್ರೆ ನಾವು ವೈದ್ಯರಿದ್ದೀವಿ, ನೀನು ವೈದ್ಯನಾಗ್ಬೇಕು ಅನ್ನೋ ಒಂದು ಒತ್ತಡ. ಆ ಒತ್ತಡದಿಂದ ಏನ್ ಮಾಡ್ತಾನೆ ಅವನು, ಆಯ್ತು ಗುಡ್ ಲಕ್ ಅಂತ ಹೇಳಿ ಹೊರಡ್ತಾರೆ ತಂದೆ ತಾಯಿಗಳು, ಇಬ್ರು ವೈದ್ಯರು. ಅವ್ ಹೋದಾಗ ಏನ್ ಮಾಡ್ತಾನೆ ಇವನು, ಅವ್ರ ಸರ್ವಂಟ್ ಹೇಳ್ತಾನೆ ನಾನು ಒಂದು ಪೆನ್ ಪೆನ್ಸಿಲ್ ತಗೊಂಡ್ಬರ್ತೀನಿ ಅಂತ ಹೋಗ್ತಾನೆ. ಹೊರಗಡೆ ಹೋಗ್ಬಿಟ್ಟು ಅವನು ಶಾಪ್ಗೆ ಹೋಗೋದಿಲ್ಲ, ಅವನು ಹೋಗೋದು ಛತ್ ಮೇಲೆ ಹೋಗ್ತಾನೆ, ಛತ್ ಮೇಲೆ ಅದೊಂದು ಅಪಾರ್ಟ್ಮೆಂಟ್, ಆ ಛತ್ ಮೇಲಿಂದ ಬೀಳ್ತಾನೆ. ಅವಾಗ ಇದನ್ನ ನಾವು ಯಾಕೆ ಗುರುತಿಸ್ಕೊಳ್ಳಿಲ್ಲ? ಅವ್ರ ತಂದೆ ತಾಯಿ ವೈದ್ಯರಾಗ್ಬಿಟ್ಟು ತಮ್ಮ ಮಗನಲ್ಲಾಗುವ ಯೋಚನೆಗಳಾಗಿರ್ಬೋದು, ಅಥವಾ ಖಿನ್ನತೆಗೆ ಒಳಗಾಗಿದ್ದಾನೆ, ಶಾಂತ ರೀತಿಯಿಂದ ಒಂದು ವಾರದಿಂದ ಶಾಂತ ರೀತಿ ಇದ್ದಾನೆ, ಅವನ ಜೊತೆಗೆ ಅವ್ರು ಮಾತಾಡ್ಬಿಟ್ಟು ಏನ್ ಸಮಸ್ಯೆ ಇದೆ ಅಪ್ಪನಿಗೆ, ಹೋಗ್ಲಿ ನೀನ್ ಡಾಕ್ಟರ್ ಆಗ್ಬೇಕಂತಾನೆ ಇಲ್ಲ, ಅಥವಾ ನೀನ್ ಎಂಟ್ರೆನ್ಸ್ ಎಕ್ಸಾಮ್ ತಗೋಬೇಕು ಅಂತ ಇಲ್ಲ, ನಿನ್ ಜೀವನ ನಿನ್ಗೆ ಯಾವ್ದು ಇಷ್ಟಪಡ್ತೀವೋ ಅದೇ ಒಂದು ದಾಖಲಾತಿ ಮಾಡ್ತೀವಿ, ನಿಂಗೆ ಇಷ್ಟಪಟ್ಟಿದ್ದು ಕೋರ್ಸೇ ಮಾಡು, ಡಿಗ್ರಿ ಮಾಡು ಅಂತ ಹೇಳಿದಿದ್ರೆ ಅವ್ನು ಇಷ್ಟೊತ್ತಿಗೆ ಬದುಕಿರ್ತಿದ್ದ, ಅಥವಾ ತಂದೆ ತಾಯಿ ಜೊತೆ ಕೂಡ ಕುತ್ಕೊಂಡು ಅವನು ಒಂದು ಸಂವಾದ ಮಾಡಿದಿದ್ರೆ ಡೆಫಿನೆಟ್ಲಿ ಅವ್ರು ನಮ್ಮ ಜೊತೆ ನಿಮ್ಮ ಜೊತೆ ಎಲ್ಲರ ಜೊತೆ ಇರ್ತಾ ಇದೆ. ಇದು ತಂದೆ ತಾಯಿಯಿಂದ ಒತ್ತಡ ಆಗ್ತದೆ, ಶಿಕ್ಷಕರಿಂದ ಒತ್ತಡ ಆಗ್ತದೆ, ಇಷ್ಟೇ ಸ್ಕೋರ್ ಆಗಬೇಕು, ಇಷ್ಟೇ ತಗೋಬೇಕು ನೀವು, ಇಷ್ಟು ತಗೊಂಡ್ರೆ ನಮ್ಮ ಸಮಾಜ

ಮರ್ಯಾದೆ ಉಳಿತದೆ, ಅಥವಾ ಕಮ್ಮಿ ಮಾರ್ಕ್ಸ್ ತಗೊಂಡ್ರೆ ಮರ್ಯಾದೆ ಹೋಗ್ತದೆ, ಅಥವಾ ವೈದ್ಯ ದಂಪತಿಗಳ ಮಗ ಡಾಕ್ಟರ್ ಆಗ್ಲಿಲ್ಲ ಅಂದ್ರೆ ಮರ್ಯಾದೆ ಹೋಗ್ತದೆ. ಆ ತರದೆಲ್ಲ ಸನ್ನಿವೇಶಗಳಿದಾವೆ. ಈ ಸನ್ನಿವೇಶಗಳಲ್ಲಿ ನಾವು ಗುರುತು ಮಾಡಿರೋದು ಅಥವಾ ಅವ್ರ ಲಕ್ಷಣಗಳನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಖಿನ್ನತೆ ಹೋದ್ರೆ ಬಹಳ ಸೈಲೆಂಟ್ ಆಗ್ತಾರೆ, ಊಟ ಬಿಡ್ತಾರೆ, ನಿದ್ರೆ ಬಿಡ್ತಾರೆ, ಪ್ರತಿಯೊಂದು ಬಿಟ್ಟು ಒಂದು ಮೊಬೈಲ್ ಅಡಿಕ್ಟ್ ಆಗ್ತಾರೆ, ಇಲ್ಲ ಮೊಬೈಲ್ ಬಿಟ್ಟು ಒಂದ್ ಕಡೆ ಮೂಲೆಯಲ್ಲಿ ಕುತ್ಕೋಕ್ ಸ್ಟಾರ್ಟ್ ಮಾಡ್ತಾರೆ, ಸ್ನೇಹಿತರಿಂದ ದೂರ ಆಗ್ತಾರೆ, ತಂದೆ ತಾಯಿಂದ ದೂರ ಆಗ್ತಾರೆ, ಒಂದ್ ಮೂಲೆಯಲ್ಲಿ ಕುತ್ಕೊಂಡ್ಬಿಡೋದು, ತಮ್ಮ ಆಲೋಚನೆ ಇದ್ ಬಿಡೋದು, ಒಂದೇ ಕಡೆ ನೋಡ್ತಾ ಕೊಡೋದು, ಅಥವಾ ಎಲ್ಲ ಯೋಚನೆಗಳು ಬಿಟ್ಬಿಡ್ತಾರೆ, ಊಟ ಬಿಡ್ತಾರೆ, ಎಲ್ಲ ನಿದ್ದೆ ಬಿಡ್ತಾರೆ. ಅವಾಗ ನಾವು ಆ ಲಕ್ಷಣ ಕಂಡಿಡಿದು ಅವ್ರಿಗೆ ಏನ್ ಬೇಕು ಆಲ್ರೆಡಿ ನಿಮ್ಗೆ ಗೊತ್ತು, ಈ ಜಮಾನದಲ್ಲಿ ಇದು ಸಹ

0: ಅಂತ ಹೇಳ್ಕೊಳಕು, ಅಥವಾ ಆತ್ಮಹತ್ಯೆ ಆಲ್ರೆಡಿ ಪ್ರಕರಣಗಳಾದ್ರೂ ಅದನ್ನ ಮುಚ್ಚಿಡ್ತಾರೆ, ಆಮೇಲೆ ಆಸ್ಪತ್ರೆಗೆ ಬರೋದಿಲ್ಲ, ಆಮೇಲೆ ಸಮಾಲೋಚನೆಗೆ ಆತ್ಮ ಸಮಾಲೋಚನೆಗೆ ಸಹಕರಿಸೋದಿಲ್ಲ, ಸಂವಾದ ಅಂತೂ ಇನ್ನು ತುಂಬಾ ದೂರ ಉಳಿತು. ಸೊ ಈ ಸ್ಟಿಗ್ಮಾದಿಂದ ಹೊರಗಡೆ ಬಂದು ಈ ಮಾನಸಿಕ ರೋಗಿಗಳ ಬಗ್ಗೆ ತಿಳ್ಕೊಂಡು ನಾವು ಸಂವಾದ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ ಸರ್.
1: ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಲಕ್ಷಣಗಳನ್ನ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈಗ ಪ್ರಭುಕಿರಣ್ ಸರ್, ಈಗ ಸಾಮಾನ್ಯವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಕಪಲ್ಸ್ ಇಬ್ರು ನೌಕರಿಗೆ ಹೋಗ್ತಾ ಇದ್ದಾರೆ ಅಥವಾ ಅವರು ಉದ್ಯೋಗ ಮಾಡ್ತಿದ್ದಾರೆ, ಯಾಕಂದ್ರೆ ಈ ಯುಗದಲ್ಲಿ ನಾವು ಎಲ್ಲ ಫೆಸಿಲಿಟಿಯನ್ನು ನಮ್ಮ ಮಕ್ಕಳಿಗೆ ಅಥವಾ ಸ್ವತಃ ನಮಗೆ ಕೊಡಬೇಕಾದ್ರೆ ಅರ್ನಿಂಗ್ ಜಾಸ್ತಿ ಇರಬೇಕು ಅನ್ನೋದು ಎಲ್ಲರೂ ವಿಚಾರ. ಈಗ ಅವರು ತಮ್ಮ ಮಕ್ಕಳಿಗೆ ಕಮ್ಮಿ ಸಮಯ ಕೊಡ್ತಿದ್ದಾರೆ, ಇನ್ನೊಂದು ಹುಡುಗರು ಕಾಲೇಜ್ಗೆ ಹೋಗ್ತಾರೆ, ಟ್ಯೂಷನ್ಸ್ಗೆ ಹೋಗ್ತಾರೆ, ಮತ್ತೆ ಬೇರೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಹೋಗ್ತಾರೆ, ಸ್ವಿಮ್ಮಿಂಗ್ ಹೋಗ್ತಾರೆ, ಸ್ಪೋರ್ಟ್ಸ್ ಹೋಗ್ತಾರೆ. ಹೀಗಾಗಿ ಈ ಇಬ್ಬರ ಮುಖಾಮುಖಿ ಸರಿಯಾಗಿ ಆಗ್ತಿಲ್ಲ. ಒಂದು ಪೇರೆಂಟ್ಸ್ ಕೇಳ್ತಾ ಇಲ್ಲ, ಅಟ್ ದಿ ಸೇಮ್ ಟೈಮ್ ಮಕ್ಕಳು ಹೇಳ್ತಾ ಇಲ್ಲ. ಈ ಗೊಂದಲ ಪರಿಸ್ಥಿತಿಯಲ್ಲಿ ಯಾವ ರೀತಿ ಮಾನಸಿಕ ಆರೋಗ್ಯವನ್ನು ಸಮತೋಲನ ಕಾಪಾಡ್ಕೋಬೇಕು ಸರ್?
2: ನೋಡಿ, ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ದೀರಾ. ನೋಡಿ, ಎಲ್ಲರಿಗೂ ಇರೋದು 24 ತಾಸೇ ಟೈಮು. ಸೊ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನ ಅದರ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರಾ ಸಹಜವಾಗಿ. ಈಗ ನನಗೆ ಜಾಬೇ ಇಂಪಾರ್ಟೆಂಟು, ನನಗೆ ಸ್ಯಾಲ್ರಿನೇ ಇಂಪಾರ್ಟೆಂಟು ಅಂದು ಅಂದ್ಕೊಂಡು ಹೋಗ್ತಾ ಇರೋರಿಗೆ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡ್ಕೋತಾರೆ. ಸೊ ಅದು ಸಿಂಪಲ್ ಆಗಿ ಇದಕ್ಕೆ ಉತ್ತರ ಕೊಡ್ಬೇಕಂದ್ರೆ, ನೀವು ನಿಮ್ಮ ಮೋಸ್ಟ್ ಪ್ರೀಶಿಯಸ್ ಥಿಂಗ್ ಅಂದರೆ ಇಟ್ಸ್ ಕೆನಾಟ್ ಬಿ ಅಕೌಂಟೆಡ್ ಅಂತೇ, ಅಂದರೆ ದುಡ್ಡು ಬಗ್ಗೆ ಅಂತಲ್ಲ, ಟೈಮೇ ಮೋಸ್ಟ್ ಪ್ರೀಶಿಯಸ್ ಥಿಂಗ್. ಸೊ ನೀವು ಟೈಮ್ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಲ್ಲೇ ನೀವು ರಿಸಲ್ಟ್ ನೋಡ್ತೀರಾ. ನೀವು ನಿಮ್ಮ ಮಕ್ಕಳ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಮಕ್ಕಳು ಒಳ್ಳೆ ಇದು ರಿಸಲ್ಟ್ ನೋಡ್ತೀರಾ. ನೀವು ನೀವು ನಿಮ್ಮ ಮಕ್ಕಳ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಲಿಲ್ಲ ಅಂತಂತಂದರೆ ಅದು 18 ವರ್ಷ ಆದಮೇಲೆ ಅವ್ರ ಮಕ್ಕಳು ಏನಾಗಿರ್ತಾರೆ ಅದು ಕಂಡು ಬರುತ್ತೆ. ಸೊ ನೀವು ಜಾಬೇ ನಂದು ಸರ್ವಸ್ವ ಅಂದ್ಕೊಂಡು ಹೋದರೆ ಅದು ಮಕ್ಕಳಲ್ಲಿ ಕಷ್ಟ ಆಗುತ್ತೆ. ಮಕ್ಕಳಿಗೆ ಓದೋದೇ ಎಲ್ಲನೇ, ಓದೋದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಅವರಿಗೆ ನೀವು ಬೆಳಿಗ್ಗೆ 8 ಸ್ಕೂಲಿಗೆ ಕಳಿಸ್ತೀರಾ, ಸಾಯಂಕಾಲ 4-5 ಬರ್ತಾರೆ, ಮತ್ತೆ 4-5 ಒಂದು 3 ಟ್ಯೂಷನ್ಗಂತ ಕಳಿಸ್ತೀರಾ, ಮತ್ತೆ ಅದು ಮುಗಿದ್ಮೇಲೆ ಅವ್ರಿಗೆ ಸ್ಪೋರ್ಟ್ಸ್ ಅಂತೀರಾ, ಒಂದು ತಾಸು ಕ್ರಿಕೆಟು, ಒಂದು ತಾಸು ಮ್ಯೂಸಿಕ್ಕು, ಒಂದು ತಾಸು ಸ್ವಿಮ್ಮಿಂಗ್ ಅಂತೀರಾ. ಸೊ ಅವ್ರು ಆಮೇಲೆ ಊಟ ಮಾಡಿ ಮಲ್ಕೊಂಡು ಬೆಳಿಗ್ಗೆ ಹೋಗೋದೇ ಉಳಿಯುತ್ತೆ. ಸೊ ಈ ಇದರಲ್ಲಿ ಟೀಚರ್ಸ್ ಎಷ್ಟು ಅವ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಇದರಲ್ಲಿ ಅವರು ಬರೇ ಮಾರ್ಕ್ಸ್ ಬಗ್ಗೆನೇ ಹೇಳ್ಕೊಡ್ತಾ ಇದ್ದಾರಾ ಅಥವಾ ಮಾರಲ್ ಬಿಲ್ಡಿಂಗ್ ಇದೆನಾ, ಮಾರಲ್ ಸೈನ್ಸ್ ಕಲಿಸ್ತಾ ಇದ್ದಾರಾ? ಇವಾಗ ಮುಂಚೆ ನೋಡಿ ಸ್ವಲ್ಪ ಮಾರಲ್ ಸೈನ್ಸ್ ಕ್ಲಾಸಸ್ ಸ್ವಲ್ಪ ಇತ್ತು, ಜಾಸ್ತಿ ಇದು ಮಾಡ್ತಾ ಇತ್ತು. ಇವಾಗ ಓದಿದ್ದಾರೆ, ಮಾರ್ಕ್ಸ್ ಎಷ್ಟು ತೊಗೊಂಡು ಬಂದಿದ್ದಾರೆ ಅದು ಸ್ಕೂಲೂ ಅದೇ ಥರನೇ ಹೋಗ್ತಾ ಇದೆ. ಎಲ್ಲರೂ ಕಾಂಪಿಟೇಷನಲ್ಲೇ ಇದ್ದಾರೆ ತಪ್ಪ, ಹಿಂದ್ಗಡೆ ಯಾರು ಬೀಳ್ತಾ ಇದ್ದಾರೆ ಅವ್ರನ್ನ ಹಂಗೆ ಅದನ್ನ ಹೊರಗಡೆ ಹಾಕ್ತಾ ಇದ್ದೀವಿ, ಮುಂದ್ಗಡೆ ಯಾರು ಬರ್ತಾ ಇದ್ದಾರೆ ಅವ್ರನ್ನಷ್ಟೇ ತೋರಿಸ್ತಾ ಇದ್ದೀವಿ. ಈಗ 100 ಸ್ಟೂಡೆಂಟ್ಸಲ್ಲಿ ಒಂದು 50 ಸ್ಟೂಡೆಂಟ್ಸ್ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅಂದರೆ ಕೆಳಗಿನ 50 ಏನಾಗಿದ್ದಾರೆ ಅದು ನಮಗೆ ಮ್ಯಾಟ್ರೇ ಆಗ್ತಾ ಇಲ್ಲ, ಸ್ಕೂಲಿಗೂ ಆಗ್ತಾ ಇಲ್ಲ, ತಂದೆ ತಾಯಿನೂ ಪ್ರಯತ್ನ ಮಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಅವ್ರ ಲೆಕ್ಕದಲ್ಲಿ ಅವ್ರು ಇದ್ದಾರೆ. ಸೊ ಇಟ್ ವೆರಿ ಡಿಫಿಕಲ್ಟ್ ಕ್ವಶನ್ ಬಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಸಿಂಪಲ್ ಆನ್ಸರ್, ಟೈಮ್ ಈಸ್ ಪ್ರೀಷಿಯಸ್, ಯು ಇನ್ವೆಸ್ಟ್ ಯುವರ್ ಟೈಮ್ ವೆರಿ ಕಾಶಿಯಸ್ಲಿ.
1: ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸರ್. ಮೇಡಮ್, ಈಗ ಎರಡು ರೀತಿಯ ವಿದ್ಯಾರ್ಥಿಗಳಿರ್ತಾರೆ, ಒಬ್ಬರಿಗೆ 95-96 ತಗೊಂಡ್ರು ಸಮಾಧಾನ ಇರಲ್ಲ, ಇನ್ನೊಬ್ಬರಿಗೆ ಜಸ್ಟ್ ಪಾಸ್ ಆದರೆ ಪಾರ್ಟಿ ಮಾಡ್ತಿರ್ತಾರೆ. ಈ ಎರಡು ಮನಸ್ಥಿತಿಗಳಲ್ಲಿ ಯಾಕೆ ಗೊಂದಲ ಉಂಟಾಗ್ತಿದೆ? ಇಬ್ರು ಈ ಜಮಾನದವರೇನೆ, ಈ ಯುಗದವರೇನೆ, ಆದರೆ ಎಲ್ಲಿ ಲೋಪ ಆಗ್ತಿದೆ ಅಂತ ತಮಗೆ ಅನಿಸುತ್ತೆ?
0: ಸರ್, ನೀವು ಹೇಳೋದು ಕರೆಕ್ಟ್ ಇದೆ ಸರ್. ಯಾಕಂದ್ರೆ ಇದಕ್ಕೂ ಒಂದು ಉದಾಹರಣೆ ಕೊಡ್ತೀನಿ. ವೈದ್ಯರು, ಅವ್ರ ತಂಗಿ ನಮ್ದು ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಕ್ಲಾಸ್ ಇರ್ತದೆ, ಆ ಕ್ಲಾಸ್ ಅಲ್ಲಿ ಅವಳು ಬಾಡಿ ಬರ್ತದೆ, ಡೆಡ್ ಬಾಡಿ ಬರ್ತದೆ. ಯಾಕೆ ಅಂತಂದ್ರೆ ಅವಳು 85% ತಗೊಂಡಿದ್ದಾಳೆ, ಅವಳು ಮುಂದೆ ಅವಳಿಗೆ ನೀಟಲ್ಲಿ ಅವಳಿಗೆ ಒಂದು ಮೆಡಿಕಲ್ ಸೀಟ್ ಸಿಗಲ್ಲ CET ಅಂತ. ಎದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಂದ್ರೆ ತಾನು ಅಣ್ಣನ ತರ ವೈದ್ಯ ಆಗಲ್ಲ ಅಂತ ಹೇಳ್ಬಿಟ್ಟು. ಇದು ಒಂದು ಇನ್ಸಿಡೆನ್ಸ್ ಆಗಿರೋದು ನಾವು ಕಣ್ಣಾರೆ ನೋಡಿದೀವಿ, ಅದು ತಂದೆ ತಾಯಿಗಳ ತಪ್ಪು. ಅಣ್ಣ ವೈದ್ಯನಾಗಿದ್ದಾನೆ, ನೀನು ವೈದ್ಯರಾಗ್ಬೇಕು, ಅವಳು ಚಾಯ್ಸೇ ಇಲ್ಲ ಅಲ್ಲಿ. ಒಂದು ಮಕ್ಕಳಿಗೆ ಒಂದು ಚಾಯ್ಸ್ ಕೊಡ್ಬೇಕು, ಆ ಚಾಯ್ಸ್ ಕೊಟ್ಟಾಗ ಅದು ಅವ್ರು ಏನು ಜೀವನ ಮಾಡ್ಕೊಂತಾರೆ ಅವ್ರ ಕೈಲಿರ್ತದೆ ಜೀವನ, ಅದು ಡಿಸೈಡ್ ಮಾಡ್ಕೋಕೆ ಆಗೋದಿಲ್ಲ ಮಕ್ಕಳಿಗೆ. ಬಟ್ ತಂದೆ ತಾಯಿಗಳು ಅವರಿಗೆ ಒಂದು ಉಪದೇಶ ಹೇಳಬೇಕು, ಮಾರ್ಗದರ್ಶನ ಇಡಬೇಕು, ಬಟ್ ಅವ್ರಿಗೆ ಒತ್ತಡ ಹೇರಬಾರ್ದು. ಅದೇ ಥರ ಒತ್ತಡ ಹೇರದೇ ಇರೋ ಮಕ್ಕಳು ಎಂಜಾಯ್ ಮಾಡ್ತಾರೆ ಬಂದಿರೋ ಸ್ಕೋರ್ನ, ಒತ್ತಡ ಹೇರಿರೋ ಮಕ್ಕಳು ಏನು ಮಾಡ್ತಾರೆ, 95-96% ತೊಗೊಂಡ್ರು ಇದು ಸಾಕಾಗಲ್ಲ ಅಂತ ಇದ್ರ ಕಡೆ ಹೋಗ್ತಾರೆ, ಆತ್ಮಹತ್ಯೆ ಪ್ರಕರಣ ಕಡೆ ಹೋಗ್ತಾರೆ. ಆಮೇಲೆ ಇನ್ನೊಂದು ಸರ್, ಎಲ್ಲ ತಂದೆ ತಾಯಿಗಳು ಆದಷ್ಟು ನೆಗೆಟಿವ್ ಆಗಿರೋದನ್ನ ದೇ ಶುಡ್ ಸ್ಟೇ ಅವೇ ಫ್ರಮ್ ದಾಟ್. ಮಕ್ಕಳಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಕೌಟುಂಬಿಕ ಒತ್ತಡ ಆಗಿರ್ಬೋದು, ಸಾಮಾಜಿಕ ಒತ್ತಡ ಆಗಿರ್ಬೋದು, ಕೆಲಸದ ಒತ್ತಡ, ಪ್ರತಿಯೊಂದನ್ನು ಮಕ್ಕಳ ಮೇಲೆ ಫ್ರಸ್ಟ್ರೇಷನ್ ಅಂತ ಹೇಳ್ತೀವಲ್ಲ ಅದನ್ನ ಈಗ ತಂದೆ ತಾಯಿಗಳು ಜಾಸ್ತಿ ಆಸ್ತಿ ಮಾಡೋದ್ರಲ್ಲಿ ನೋಡ್ತಾರೆ. ಬಟ್ ಮಕ್ಕಳನ್ನೇ ಒಂದು ಆಸ್ತಿ ಮಾಡೋ ತರ ನೋಡಿದ್ರೆ ತುಂಬಾ ಒಳ್ಳೇದು. ಮುಂದಿನ ದಿನಗಳಲ್ಲಿ ಇದೇ ಡಿಗ್ರಿ ಮಾಡ್ಬೇಕು, ಇದೇ ಮಾಡ್ಬೇಕು ಅಂತ ಬೇಡ. ಅದು ವೈದ್ಯ ಇಂಜಿನಿಯರ್ ಬಿಟ್ಟು ಭಯಂಕರ ಇನ್ನು ಬೇರೆ ಪದವಿಗಳಿದಾವೆ, ಅದ್ರ ಬಗ್ಗೆ ತಿಳ್ಕೊಂಡು ಮುಂದೆ ಜೀವನದಲ್ಲಿ ಬರ್ಬೇಕು ಸರ್.
1: ಸಮಯ ತುಂಬಾ ಕಮ್ಮಿ ಇದೆ, ಆದರೆ ವಿಷಯ ತುಂಬಾ ವಾಸ್ಟ್ ಆಗಿದೆ. ಪ್ರಭುಕಿರಣ್ ಸರ್, ಈಗ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ಮಾನಸಿಕ ಆರೋಗ್ಯದಿಂದ ಬಳಲ್ತಾ ಇರೋರಿಗೆ ಯಾವ ರೀತಿ

0: ಟ್ರೀಟ್ಮೆಂಟ್ ಇರುತ್ತೆ ಸರ್, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾ, ಹೇಗೆ ಡಿಸೈಡ್ ಮಾಡ್ತೀರಾ ಅದನ್ನ?
1: ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಏನು ಇರೋದಿಲ್ಲ, ಏನೋ ಮೈಲ್ಡ್ ತೊಂದರೆ ಇದ್ರೆ ಅವರಿಗೆ ನಾವು ಕೌನ್ಸಿಲಿಂಗ್ ಅಥವಾ ಸೈಕೋಥೆರಪಿ ಅಂತ ಹೇಳ್ತೀವಿ. ಸೈಕೋಥೆರಪಿ ಮಾಡಿ ಅದರಲ್ಲಿ ಏನಾದರೂ ತೊಂದರೆ ಇದ್ರೆ ಅದನ್ನ ಹ್ಯಾಂಗ್ ಮ್ಯಾನೇಜ್ ಮಾಡಬೇಕು ಅಂದ್ರೆ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅಂತ ಹೇಳ್ತೀವಿ, ಅಥವಾ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ಕೌನ್ಸಿಲಿಂಗ್ ಮೆಥಡ್ಸ್ ಇದಾವೆ, ಅದನ್ನ ಮಾಡಿ ಅದರಿಂದ ಅವರಿಗೆ ಹೊರಗಡೆ ಹ್ಯಾಂಗ್ ಬರಬೇಕು ಅನ್ನೋದನ್ನ ಕಲಿಸ್ಕೊಡ್ತೀವಿ. ಅದೇ ಸ್ವಲ್ಪ ಸಿವಿಯರ್ ಇದ್ರೆ, ಸ್ವಲ್ಪ ಹೆಚ್ಚು ತೊಂದರೆ ಇದ್ರೆ ಅವರಿಗೆ ನಾವು ಮೆಡಿಕೇಶನ್ಸ್ ಕೊಡ್ತೀವಿ, ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಅಂಡ್ ಇದು ಟ್ಯಾಬ್ಲೆಟ್ಸ್ ಲೈಫ್ ಲಾಂಗ್ ಅಲ್ಲ. ಸೊ ಆ ಥರ ಯಾವ ಕಾಯಿಲೆಯನ್ನ ನೋಡಿ ಅದನ್ನ ಅಷ್ಟು ದಿನ ತಗೋಬೇಕಂತ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ, ಅವರು ಅಷ್ಟು ತಗೋಬೇಕು ಅಂದ್ರೇನೆ ಅದು ಆರಾಮಾಗುತ್ತೆ.
0: ಸರ್, ಈ ಚಿಕಿತ್ಸೆಗಿಂತ ಒಂದ್ ಸ್ಟೆಪ್ ಹಿಂದೆ ಹೋಗೋದಾದ, ಈಗ ಕುಟುಂಬದಲ್ಲಿ ಒಬ್ಬ ಮಾನಸಿಕ ರೋಗಿ ಇದ್ರೆ ಅವನನ್ನ ಡಾಕ್ಟರ್ ಕಡೆ ಕರ್ಕೊಂಡು ಹೋಗೋದೇ ಒಂದ್ ದೊಡ್ಡ ಕೆಲಸ ಆಗುತ್ತೆ. ಕುಟುಂಬದ ಸದಸ್ಯರ ಪಾತ್ರ ಅಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಕುಟುಂಬದ ಸದಸ್ಯರು ಯಾವ ರೀತಿ ಅವನನ್ನು ಕನ್ವಿನ್ಸ್ ಮಾಡ್ಬೇಕು ಸರ್, ಇವ್ ನೀಡ್ ಟ್ರೀಟ್ಮೆಂಟ್ ಅಂತ ಅವನಿಗೆ ಕನ್ವಿನ್ಸ್ ಮಾಡೋದು ಹೇಗೆ ಮಾಡಬೇಕು?
1: ಓಕೆ, ನೋಡಿ, ಈ ಎರಡು ಥರ ಕ್ಲಾಸ್ ಅಂತ ಹೇಳ್ತೀವಿ ಕಾಯಿಲೆಗಳಲ್ಲಿ. ಒಂದರಲ್ಲಿ ಏನಂದ್ರೆ ಇನ್ಸೈಟ್ ಇರುತ್ತೆ, ಇನ್ಸೈಟ್ ಇದೆ ಅಂದರೆ ಅವನಿಗೆ ಗೊತ್ತಾಗುತ್ತೆ ನನಗೆ ತೊಂದರೆ ಇದೆ ನಾನೇ ಹೋಗಬೇಕು ಅಂತ. ಇನ್ನೊಂದರಲ್ಲಿ ಇನ್ಸೈಟೇ ಇಲ್ಲ ಅಂತ ಹೇಳ್ತೀವಿ, ಅಂದರೆ ಏನು, ಅವನಿಗೆ ಸ್ಕಿಜೋಫ್ರೆನಿಯಾ ಇದೆ ಅಂದ್ಕೊಳ್ಳಿ, ಅವನಿಗೆ ಗೊತ್ತೇ ಆಗಲ್ಲ ಅವನಿಗೆ ಕಾಯಿಲೆ ಇದೆ ಅಂತ. ಓನ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಾಗುತ್ತೆ ಇವನಲ್ಲಿ ಕಾಯಿಲೆ ಇದೆ ಅಂತ. ಸೊ ಇವನು ಯಾರಿಗೆ ತನಗೆ ತೊಂದರೆ ಇದೆ ಅಂತಲೇ ಗೊತ್ತಿರೋದಿಲ್ಲ, ಅವನನ್ನು ಫ್ಯಾಮಿಲಿ ಮೆಂಬರ್ಸೇ ತೊಗೊಂಡು ಬರಬೇಕು, ತಪ್ಪ ಪೇಷಂಟ್ ಯೂಶಲಿ ಬರೋದಿಲ್ಲ. ಸೊ ಈಗ ಡಿಪ್ರೆಷನ್ ಅಂದ್ಕೊಳ್ಳಿ ಪೇಷಂಟೇ ಬರ್ತಾರೆ, ಆಂಗ್ಸೈಟಿ ಅಂದ್ಕೊಳ್ಳಿ ಪೇಷಂಟೇ ಬರ್ತಾರೆ, ಅದೇ ಸ್ಕಿಜೋಫ್ರೇನಿಯಾ ಆಯಿತು ಬೈಪೋಲಾರ್ ಕಾಯಿಲೆಯಲ್ಲಿ ಪೇಷಂಟ್ ಬರೋದಿಲ್ಲ, ಫ್ಯಾಮಿಲಿ ಮೆಂಬರ್ಸೇ ಕರ್ಕೊಂಡು ಬರೋಕೆ, ಯಾಕೆ ಅವ್ನು ತೊಂದರೆ ಮಾಡ್ತಾನೆ, ಯಾರೋ ನನಗೆ ಬೈತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಇಲ್ಲಿ ಏನೋ ಕಾಣ್ತಾ ಇದೆ ನನ್ನ ಕಣ್ಣಿಗೆ, ಏನೋ ಆಗ್ತಾ ಇದೆ ನನಗೆ, ವಿಷ ಹಾಕಿದ್ದಾರೆ, ಊಟದಲ್ಲಿ ವಿಷ ಹಾಕಿದ್ದಾರೆ, ಭಯದಲ್ಲಿ ಅವ್ನು ಬದುಕ್ತಾ ಇರ್ತಾನೆ. ಸೊ ಇವನು ಬರೋದಿಲ್ಲ. ಸೊ ಇವನಿಗೆ ಹ್ಯಾಂಗೆ ಕರ್ಕೊಂಡು ಬರಬೇಕು ಅನ್ನೋದಂತಂದ್ರೆ, ಒಂದು ಕ್ಲಿಯರ್ ಕಟ್ ಆಗಿ ಏನು ಒಂದ್ಸತಿ ಒಪಿನಿಯನ್ ತಗೊಳ್ಳೋಣ, ಡಾಕ್ಟರ್ದು ಏನೋ ತೊಂದರೆ ಇದ್ದರೆ ಇರ್ಬೋದು ಅಂತ ಫೇಸ್ ಟು ಫೇಸ್ ಡೈರೆಕ್ಟ್ ಆಗಿ ಕರ್ಕೊಂಡು ಕನ್ವಿನ್ಸ್ ಮಾಡಿ ಬರೋದು ಬೆಸ್ಟ್. ಯಾಕಂತಂದ್ರೆ ಅದರಲ್ಲಿ ಕಂಪ್ಲೈನ್ಸ್ ಚೆನ್ನಾಗಿರುತ್ತೆ. ಕಂಪ್ಲೈನ್ಸ್ ಅಂದ್ರೆ ಕರ್ಕೊಂಡು ಬಂದ್ರೆ ಡಾಕ್ಟರ್ ಹೇಳಿದ್ರೆ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೋತಾರೆ, ಟ್ಯಾಬ್ಲೆಟ್ಸ್ ಕರೆಕ್ಟ್ ಆಗಿ ತಗೋತಾರೆ, ಬಿಡೋದಿಲ್ಲ. ಸೊ ಈ ತರ ಬೆನಿಫಿಟ್ ಇದೆ ಡೈರೆಕ್ಟ್ ಆಗಿ ಕರ್ಕೊಂಡ್ ಬರೋದು. ಇನ್ ಬರ್ತಾನೆ ಇಲ್ಲ, ಅವ್ರು ತುಂಬಾನೇ ತೊಂದರೆ ಮಾಡ್ತಾ ಇದಾರೆ ಅಂತಂದ್ರೆ ಅವರು ಲೀಗಲ್ ಏಡ್ ತಗೋಬಹುದು. ಸೊ ಈಗ ಫ್ಯಾಮಿಲಿ ಮೆಂಬರ್ಸ್ ಏನೋ ತೊಂದರೆ ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಮಾಡ್ಬೋದು, ಪೊಲೀಸ್ ಅವರು ಮ್ಯಾಜಿಸ್ಟ್ರೇಟ್ ಆರ್ಡರ್ ತಗೋತಾರೆ, ಆ ತರ ಆರ್ಡರ್ಸ್ ತಗೊಂಡು ಒಂದು ಮೆಡಿಕಲ್ ಬೋರ್ಡ್ ಫಾರ್ಮ್ ಮಾಡ್ತಾರೆ. ಸೊ ಮೆಡಿಕಲ್ ಬೋರ್ಡ್ ಫಾರ್ಮ್ ಮಾಡಿ ಇವ್ರಿಗೆ ತೊಂದರೆ ಇದೆ ಅಂತಂದ್ರೆ ಅವ್ನಿಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಲೆಟರ್ ಇಶ್ಯೂ ಮಾಡಿದ್ರೆ ಅವನ್ನ ಟ್ರೀಟ್ಮೆಂಟ್ ಮಾಡ್ತಾರೆ.
0: ಮೇಡಮ್, ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದ್ದೀವಿ, ಕೊನೆಯದಾಗಿ ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
2: ಸರ್, ಈಗ ಸರ್ಕಾರಿ ಕಾರ್ಯಕ್ರಮದಿಂದ ರಾಜ್ಯ ಮಟ್ಟದಿಂದ ನಾನು ಜಿಲ್ಲಾ ಮಾನಸಿಕ ಅಧಿಕಾರಿ ಆಗಿರೋದ್ರಿಂದ, ಈಗ ಆತ್ಮಹತ್ಯೆ ಪ್ರಕರಣಗಳಿಂದ ಹೊರಗ್ ಬಂದವರು ಅಥವಾ ಮಾನಸಿಕ ಕಾಯಿಲೆಯಿಂದ ಹೊರಗ್ ಬಂದವರಿಗೆ ನಾವು ಮಾನಸಧಾರ ಅಂತ ಒಂದು ಸೆಂಟರ್ ಇದೆ, ಅಲ್ಲಿ ನಾವು ಅವ್ರಿಗೆ ಒಂದು ತರಬೇತಿಗಳು ಹೇಳ್ಕೊಡ್ತೀವಿ. ಸರ್, ಇಲ್ಲೇ ಇದ್ರು ಸೆಂಟ್ ಜೋಸೆಫ್ ಕಾಲೇಜ್ ಹತ್ರ ಇದೆ, ಅಲ್ಲಿ ಆ ಕೇಂದ್ರದಲ್ಲಿ ಅವರು ಒಂದು ಬಟ್ಟೆ ಹೊಲಿಯೋದಾಗಿರ್ಬೋದು ಅಥವಾ ಕಟಿಂಗ್ಸ್ ಗಳ ಬಗ್ಗೆ ಆಗಿರ್ಬೋದು, ಪೇಪರ್ ಕವರ್ಸ್ ಗಳು ಮಾಡೋದ್ ಬಗ್ಗೆ ಅವ್ರಿಗೆಲ್ಲ ತರದ ತರಬೇತಿ ಕೊಟ್ಟು ರಿಕವರಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಕಾರ್ಯಕ್ರಮ ಸರ್, ECRC ಅಂತ ಹೇಳ್ತೀವಿ, ಎಮರ್ಜೆನ್ಸಿ ಕೇರ್ ಅಂಡ್ ರಿಕವರಿ ಸೆಂಟರ್ ಅಂತ, ಅದು ಸರ್ಕಾರದಿಂದ ಶಾಂಕ್ಷನ್ ಆಗಿದೆ, ಮುಂದಿನ ದಿನಗಳಲ್ಲಿ ಅದು ಸ್ಟಾರ್ಟ್ ಮಾಡ್ತಾ ಇದೀವಿ. ECRC ಅಂತ ಅಂದ್ರೆ ಈ ತರ ಆತ್ಮಹತ್ಯೆ ಪ್ರಕರಣಗಳಾಗಿರ್ಬೋದು ಅಥವಾ ರೋಡಲ್ಲಿ ಅಲ್ದಾಡೋ ಜನ ಆಗಿರ್ಬೋದು ಅಥವಾ ಮೈ ಮೇಲೆ ಬಟ್ಟೆನೇ ಇರೋದಿಲ್ಲ ಅಥವಾ ಅಲ್ಲಿ ನಾನು ಸಾಯ್ತೀನಿ ಅಂತ ಓಡಾಡೋದು, ಈಗ ಆಲ್ರೆಡಿ ನೋಡಿದಿರಿ ನೀವು ಆತ್ಮಹತ್ಯೆ ಪ್ರಕರಣಗಳು ನೋಡಿದೀರಾ. ಈಗ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ರೈತರು ಪರಿಹಾರ ಸಿಕ್ಕಿಲ್ಲ ಅಂತ ಅಥವಾ ಬರಗಾಲದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ನೋಡಿದೀರಾ, ಅಥವಾ ಫೇಲ್ ಆದಿವಿ ಅಂತ, ಅಥವಾ ಬೈಕ್ ಕೊಡಿಸಿಲ್ಲ ಅಂತ, ಅಥವಾ ಬಂಗಾರ ಕೊಡಿಸಿಲ್ಲ ಅಂತ, ಅಥವಾ ದಂಪತಿಗಳ ಕಲಹದಿಂದ ಆತ್ಮಹತ್ಯೆ ಆಗಿರೋದು ಆಗಿರ್ಬೋದು, ಪ್ರತಿಯೊಂದು ತರದ ಆತ್ಮಹತ್ಯೆಗೆ ಪರಿಹಾರ ಐತೆ.
0: ಡಾಕ್ಟರ್ ಪ್ರಭುಕಿರಣ್ ಸರ್, ಅಂತಿಮವಾಗಿ ಈಗ ನಾವು ನೋಡಬಹುದು ಮಕ್ಕಳಿಗೆ ಮೊಬೈಲ್ ಇಲ್ಲದೆ ಅನೇಕ ಚಟುವಟಿಕೆಯಿಂದ ದೂರ ಇಡೋದು ತುಂಬಾ ಕಷ್ಟ ಆಗಿದೆ. ಈಗ ಪೇರೆಂಟ್ಸು ಈ ಬ್ಯುಸಿ ಯುಗದಲ್ಲಿ ಬೇಗ ಬೇಗ ಊಟ ಮಾಡಿದ್ರೆ ಸಾಕಪ್ಪ ಅಂತ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಿದ್ದಾರೆ, ಹುಡುಗರು ರೀಲ್ಸ್ಗೆ ಅಡಿಕ್ಷನ್ ಆಗ್ತಿದ್ದಾರೆ, ಅವ್ರ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗ್ತಿದೆ. ಈ ನಿಟ್ಟಿನಲ್ಲಿ ಕೊನೆಯದಾಗಿ ಮಕ್ಕಳು ಮತ್ತೆ ಮೊಬೈಲ್ ಈ ಕುರಿತಾಗಿ ಏನ್ ಹೇಳ್ತೀರಾ ಸರ್?
1: ನೋಡಿ, ಯಾವುದೇ ಹೆಚ್ಚಾದ್ರೆ ಅದು ತೊಂದ್ರೆನೆ, ಯಾವುದೇ ಸೀಮಿತದಲ್ಲಿ ಒಂದು ಲಿಮಿಟ್ ಅಲ್ಲಿ ಇದ್ರೆ ಎಲ್ಲಾನು ಒಳ್ಳೇದೇ. ಸೊ ನೀವು ಯಾವುದು ಕೆಲಸಕ್ಕೆ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ನೋಡಿಕೊಂಡು, ಅದರಲ್ಲಿ ಡಿಜಿಟಲ್ ವೆಲ್ಬಿಂಗ್ ಆ್ಯಪ್ ಅಂತೂ ಇದೆ, ಅದನ್ನು ನೋಡಿ ಅವರು ಮೊಬೈಲನ್ನು ಯೂಸ್ ಮಾಡೋದು ಬೆಸ್ಟ್ ಸಜೆಷನ್, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಬೇಕಂದ್ರೆ. ಆ್ಯಂಡ್ ಹೆಂಗೂ ಫೋನ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ, ಸೊ ಅದಕ್ಕೆ ಇದರಲ್ಲಿ ಇನ್ನೊಂದು ಆ್ಯಡ್ ಮಾಡಬೇಕೇನೆಂದರೆ, ಒಂದು ಟೆಲಿಮಾನಸ್ ಅಂತ ಒಂದು ಇದು ಇದೆ. ಸೊ ಅದು 24/7 ಹೆಲ್ಪ್ಲೈನ್ ನಂಬರ್ ಇದೆ, ಯಾವುದೇ ಮಾನಸಿಕ ತೊಂದರೆ ಆದಾಗ ಈ ನಂಬರನ್ನು ಕಾಲ್ ಮಾಡಿ ಅಂತ ಹೇಳಕ್ಕೆ ಬಯಸ್ತೀನಿ. 1-444-16
0: 1-444-16 24/7 ನಾವು
1: ಕರೆ ಮಾಡಬಹುದು.
0: ತುಂಬಾ ಧನ್ಯವಾದಗಳು ಸರ್, ತುಂಬಾ ಅತ್ಯುತ್ತಮವಾಗಿ ಮಾಹಿತಿಯನ್ನು ಹಂಚಿಕೊಂಡ್ರಿ. ಆತ್ಮಹತ್ಯೆ ಆಲೋಚನೆ ಬಂದಿದೆ ಅಂದ್ರೆ ಅದು ಬದುಕಿನ ಅಂತ್ಯ ಅಲ್ಲ, ಹೀಗಾಗಿ ಸರಿಯಾದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮ್ಮ ಮಾತುಗಳನ್ನು ಆಲಿಸುವ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್.

0: ಆಗುತ್ತೆ. ಅದು ಫ್ರೆಂಡ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ವಿಚಾರಗಳನ್ನು, ನಿಮ್ಮ ನೆಗೆಟಿವಿಟಿಯನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇದೆ. ದೇವರು ಈ ಬದುಕು ಜೀವನವನ್ನು ಕೊಟ್ಟಿದ್ದಾನಂದರೆ ಅದನ್ನು ಹಾಳು ಮಾಡಿಕೊಳ್ಳೋದು ಬೇಡ. ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸಿ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ, ನಮ್ಮ ಕುಟುಂಬಕ್ಕೆ ಉತ್ತಮ ರೀತಿಯಲ್ಲಿ ಕೊಡುಗೆ ಕೊಡೋಣ ಅಂತ ಹೇಳ್ತಾ ನಮ್ಮ ಸ್ಟುಡಿಯೋದಲ್ಲಿ ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡಂತಹ ಇಬ್ಬರು ಅತಿಥಿಗಳಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಮೊದಲಿಗೆ ಡಾಕ್ಟರ್ ರವಿಕಾಂತಿ ಮೇಡಮ್, ನಿಮಗೆ ಧನ್ಯವಾದಗಳು.
1: ಧನ್ಯವಾದಗಳು.
0: ಡಾಕ್ಟರ್ ಪ್ರಭು ಕಿರಣ್ ಸರ್, ನಿಮಗೂ ಕೂಡ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಆತ್ಮಹತ್ಯೆ ತಡೆ ದಿನದ ಬಗ್ಗೆ ಕಲಬುರಗಿ ಜಿಲ್ಲಾ ಮಾನಸಿಕ ಅಧಿಕಾರಿಗಳಾದ ಡಾಕ್ಟರ್ ರವಿಕಾಂತಿ ಎಸ್ ಕ್ಯಾತ್ನಾಳ್ ಹಾಗೂ ಕಲಬುರಗಿಯ ಜಿಮ್ಸ್ನ ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭುಕಿರಣ್ ಗೋಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇಂದು ACABC ಎಗ್ರಿ ಕ್ಲಿನಿಕ್ಸ್ ಮತ್ತು ಎಗ್ರಿ ಬಿಸ್ನೆಸ್ ಸೆಂಟರ್ಸ್ ಕುರಿತು ಸಂಭಾಷಣೆ.
5: ಶಂತಕ, ಓ ಶಂತಕ.
6: ಏ ಇರಣ, ಇರಣ ಬರ್ತೀನಿ. ನನಗೀಗ ಟೈಮ್ ಇಲ್ಲ.
5: ಯಾಕೆ ಟೈಮ್ ಇಲ್ಲ? ಎಲ್ಲಿ ಹೋಗ್ತಿದ್ದೆ?
6: ಎಸಿ ಮತ್ತೆ ಎಬಿಸಿಗೆ ಹೋಗ್ಬರ್ತೀನಿ ತಡಿ ಸ್ವಲ್ಪ.
5: ಎಸಿ ಎಬಿಸಿನ ನಮ್ಮ ಹಳ್ಳಿ ಎಸಿ ತರ ಆಗ್ಬಿಟ್ಟಿದೆ. ಮಡಿಕೇರಿ ಅಲ್ವಾ, ಫುಲ್ ಎಸಿ.
6: ಆ ಎಸಿ ಬೇರೆ, ಈ ಎಸಿ ಬೇರೆ. ಎಬಿಸಿ ಅಂದ್ರೆ ಮತ್ತೆ ಎಬಿಸಿಡಿ ಕಲೆ ಕೊಂಟಾಳೆ ಅಕ್ಕ ಅಂತ ಅನ್ಕೋಬೇಡ. ಇದು ಎಬಿಸಿ, ಎಬಿಸಿಡಿ ಅಲ್ಲ.
5: ಅದೇನದು ಎಸಿ ಹೇಳ್ತಿದ್ದೆ?
6: ಎಸಿ ಅಂದ್ರೆ ಅಗ್ರಿ ಕ್ಲಿನಿಕ್ ಅಂತ, ಮತ್ತೆ ಎಬಿಸಿ ಅಂದ್ರೆ ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಅಂತ.
5: ಕ್ಲಿನಿಕ್ ಅಂತನಾ? ಆಸ್ಪತ್ರೆಗೆ ಹೋಗ್ತಿದ್ಯೇನು
6: ಅಣ್ಣ? ನಿನಗ್ ಗೊತ್ತಿಲ್ಲ, ಎಲ್ಲ ಹೊಸ ಹೊಸದ್. ಈಗ 50 ವರ್ಷದಿಂದ 100 ವರ್ಷದಿಂದ ಈ ಶಾಂತಕ್ಕೆ ಏನೋ ಹೊಸದ್ ಹೇಳಕೊಂಟಾಳೆ ಅಂತ ಅನ್ಕೋಬೇಡ. ಕಾಲ ಬದಲಾದಂಗೆ, ನಮ್ಮ ವಾತಾವರಣ ಬದಲಾದಂಗೆ, ಈಗ 100 ವರ್ಷದಿಂದ ಕೃಷಿ ಬೇರೆ ತರ ಮಾಡೋರು. ಈಗ ಬೇರೆ ತರ ಅಂದ್ರೆ ಹೊಸ ಹೊಸ ಬೆಳವಣಿಗೆಗಳಾದಾದಂಗೆ, ಆಮೇಲೆ ನಮ್ಮ ವಾತಾವರಣನು ಬದಲಾವಣೆ ಆದಾದಂಗೆ, ಕೃಷಿನಲ್ಲೂ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನ, ಯೋಚನೆಗಳನ್ನ ನಮಗೆ ಹೇಳ್ಕೊಡ್ತಾ ಇರ್ತದೆ. ಈಗ ನಾನು ಎ ಸಿ ಅನ್ನಲ್ಲ, ಎ ಸಿ ಅಂದ್ರೆ ಏರ್ ಕೂಲರು, ಏರ್ ಕಂಡೀಷನರು ಅದೆಲ್ಲ. ಎ ಸಿ ಅಂದ್ರೆ ಅಗ್ರಿ ಕ್ಲಿನಿಕ್ ಅಂತ. ಅಗ್ರಿ ಅಂದ್ರೆ ಏನ್ ಹೇಳೋ? ಕೃಷಿ, ಕೃಷಿ, ಕೃಷಿ ಕ್ಲಿನಿಕ್ ಅಂತ. ಕೃಷಿ ದವಾಖಾನೆ,
5: ದವಾಖಾನೆ,
6: ಕೃಷಿ ಚಿಕಿತ್ಸಾಲಯ ಅಂದ್ರೆ ನೀವು ಮನುಷ್ಯರಿಗಷ್ಟೇ ಆಸ್ಪತ್ರೆಗಳು ಇರ್ತದೆ ಅನ್ಕೋಬೇಡ. ಈ ಕೃಷಿಗೂ ಆಸ್ಪತ್ರೆ ಬಂದಿದೆ. ಈಗ ನಮ್ದು ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಕೃಷಿಗೆ ಬಹಳ ಮಹತ್ವದ ಸ್ಥಾನ ಇದೆ. 70% ಜನ ಕೃಷಿನೇ ಅವಲಂಬಿಸಿದ್ದಾರೆ ಇವತ್ತಿಗೂ ಸಹ. ಹಂಗಾಗಿ ನಮ್ಮ ಸರ್ಕಾರ ಕೃಷಿಗೆ ಅನುಕೂಲ ಆಗಂಗೆ ಕೃಷಿ ಚಿಕಿತ್ಸಾಲಯಗಳನ್ನ, ಮತ್ತೆ ಏನಿದು ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಇದೆ ಅಂತ ಯೋಜನೆ ಬಂದೈತೆ ಅಂತ ಹೇಳಿದ್ರ, ನಾನು ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಬರೋಣ ಅಂತ ಅನ್ಕೊಂಡಿದ್ದೆ. ಯಾಕೆ ಹೋಗಿ ಬರ್ಬೇಕು ಅಂತ ನೀನೇನು ಕೇಳ್ತೇನೆ ಇಲ್ಲ, ನಿಂಗೆ ತಿಳ್ಕೋಬೇಕೋ ಬೇಡವಾ?
5: ಕೃಷಿ ಕ್ಲಿನಿಕ್ ಅಂದ್ರೆ ಏನು ಅಂತ ಮೊದಲೇ ಕೇಳಿದ್ದಲ್ಲ ನಿಂಗೆ?
6: ಕೇಳ್ದ? ಓಲಿ ಬಿಡು, ನಾನೇ ಮರ್ತೆ ಅನಿಸ್ತದೆ. ಈಗ ರೈತರಿಗೆ ಬೆಳೆ ಬೆಳೆಯುವಾಗ ಸಲೀಸಾಗಿ ಬೀಜ ಬಿತ್ತಿದ ತಕ್ಷಣ ಬೆಳೆ ಬಂದ್ಬಿಡ್ತದ? ಇಲ್ಲ. ಅದ್ರಾಗ ಅನೇಕ ಹಂತಗಳಿದೆ. ಅವರು ಬಹಳಷ್ಟು ಅದಕ್ಕೆ ಕಷ್ಟ ಪಡ್ಬೇಕಾಗತ್ತೆ, ಅವ್ರಿಗೆ ಗೊತ್ತಿರೋ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಇದೆಲ್ಲ ಮಾಡಿದಾಗ್ಲೂ ನೋಡೋಣ, ಮಣ್ಣನ್ನು ಹದ ಮಾಡೋದ್ರಿಂದ ಹಿಡಿದು ಮಣ್ಣಿನ ಗುಣಮಟ್ಟನ ಪರೀಕ್ಷೆ ಮಾಡೋದ್ರಿಂದ ಹಿಡಿದು ಬೀಜನ ಆಯ್ಕೆ ಮಾಡ್ಕೊಳ್ಳೋದು, ರಸಗೊಬ್ಬರ ಯಾವಾಗ ಕೊಡಬೇಕು, ಕೀಟನಾಶಕಗಳನ್ನ ಯಾವಾಗ ಬಳಸ್ಬೇಕು, ರೋಗ ನಿಯಂತ್ರಣ ಹೆಂಗ್ ಮಾಡ್ಬೇಕು, ನೀರಾವರಿ ಮತ್ತೆ ಬೆಳೆ ನಿರ್ವಹಣೆ, ಕೊಯ್ಲು, ಇವೆಲ್ಲಾನು ದಾಟಿದ ಮೇಲೂ ಅವ್ರಿಗೆ ಸಮಸ್ಯೆಗಳಿರುತ್ತೆ. ಬೀಜ ಹಾಕಿದ ತಕ್ಷಣದಿಂದ ಬೆಳೆ ಬರುವವರೆಗೂ ಏನೇನ್ ಸಮಸ್ಯೆಗಳಾಗಲ್ಲ, ಅವಾಗ ಏನಾದ್ರು ಸಮಸ್ಯೆಗಳಾದಾಗ ನೀವು ಅಗ್ರಿ ಕ್ಲಿನಿಕ್ ಅಂತ ಮಾಡಿದಾರಲ್ಲ, ರೈತರು ಅಲ್ಲಿ ಭೇಟಿ ಕೊಡಬೇಕು ಅಂತ ಹೇಳ್ತಾರೆ. ಆಮೇಲೆ ರೈತರು ಬರೀ ಬೆಳೆ

0: ಆಗ್ತದ, ಏನ್ ಮಾಡೋದು, ಬೆಳೆ ಬೆಳೆದು
1: ಕಟಾವ್ ಮಾಡ್ಬೇಕು.
0: ಅದೇಪ್ಪ, ಕಟಾವ್ ಆದ್ಮೇಲೆ ಏನ್ ಮಾಡ್ತೀಯಾ?
1: ಮಾರ್ಬೇಕಲ್ವಾ.
0: ಹಸನ್ ಮಾಡ್ತೀಯಾ ಅಲ್ವಾ, ಹಸನ್ ಮಾಡಿದ್ಮೇಲೆ ಬಿಸ್ನೆಸ್ ಆಗ್ಬೇಕಲ್ವಾ. ಈ ಬಿಸ್ನೆಸ್ ಆಗಿಲ್ಲ ಅಂದ್ರೆ ಅಷ್ಟೊಂದು ನಿನ್ಗೆ ತಿನ್ನಕಾಗತ್ತಾ? ಈ ಕ್ವಿಂಟಲ್ ಗಟ್ಲೆ ಟನ್ ಗಟ್ಲೆ ಕಾಫಿ ಬೆಳಿತೀಯ ನೀನು, ಏಲಕ್ಕಿ ಬೆಳಿತೀಯ, ಮೆಣಸ್ ಬೆಳಿತೀಯ, ನೀನು ಒಬ್ನೇ ಇಟ್ಕೊಂಡು ತಿನ್ನಕಾಗತ್ತಾ? ಇಲ್ಲ ಅಲ್ವಾ. ಅದನ್ನ ಮಾರುಕಟ್ಟೆಗೆ ತಗೊಂಡು ಹೋಗ್ಬೇಕು. ಮಾರುಕಟ್ಟೆಗೆ ಹೋದ್ಮೇಲೆ ನಿನಗೆ ವೈಜ್ಞಾನಿಕ ಬೆಲೆ ಸಿಗಬೇಕು. ಅದಕ್ಕೆ ಅದಕ್ಕೆಲ್ಲದಕ್ಕೂ ಉಪಯೋಗ ಆಗಲಿ ಅಂತ ಈ ಎಸಿ ಮತ್ತೆ ಎ ಬಿ ಸಿನ ಸರ್ಕಾರ ಮಾಡಿದ್ರು. ಗೊತ್ತಾಯ್ತಾ?
1: ಒಂಚೂರು ಚೂರು ಗೊತ್ತಾಯ್ತು.
0: ಈಗ ಕ್ಲಿನಿಕ್ ಅಲ್ಲಿ ಯಾರು ಇರ್ತಾರೆ ಹೇಳು?
1: ಡಾಕ್ಟರ್ ಇರ್ತಾರೆ.
0: ಈಗ ಅಗ್ರಿ ಕ್ಲಿನಿಕ್ ಅಲ್ಲಿ ಯಾರು ಇರ್ತಾರಕ್ಕ ಅಂತ ನೀನು ಕೇಳಿದ್ರೆ, ಅಗ್ರಿ ಕ್ಲಿನಿಕ್ ಅಲ್ಲಿ ಕೃಷಿ ಪದವೀಧರರು ಇರ್ತಾರೆ. ಅಂದ್ರೆ ಅವರು ಕೃಷಿನೇ ಓದ್ಕೊಂಡು ಬಂದಿರ್ತಾರೆ. ಗೊತ್ತಿಲ್ವಾ ನಿನಗೆ? ಕೃಷಿ ಓದೋರ್ದು ಗೊತ್ತಾನೆ, ಎಷ್ಟೊಂದು ವಿದ್ಯಾಲಯಗಳಿದೆ ನಮ್ಮಲ್ಲಿ. ಅವರೆಲ್ಲ ಅಂದ್ರೆ ಕೃಷಿ ಬಗ್ಗೆ ತರಬೇತಿಯನ್ನ ಪಡೆದಂತವ್ರು ಅಲ್ಲಿ ಇರ್ತಾರೆ. ನಿನ್ಗೇನೇ ಸಮಸ್ಯೆಗಳು ಬಂದ್ರು ಈಗ ಡಾಕ್ಟರ್ ಹತ್ರ ಹೋದ್ರೆ ತಾನೆ ನಮ್ಗೆ ಜ್ವರ ಬಂದಿತ್ತೋ ಕೆಮ್ಮು ಬಂದಿತ್ತೋ, ಯಾವ ಔಷಧಿ, ವೈರಲ್ ಇನ್ಫೆಕ್ಷನ್ ಆದಾಗ ಏನ್ ಕೊಡ್ಬೇಕು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಏನ್ ಕೊಡ್ಬೇಕು ಅಂತ ಡಾಕ್ಟ್ರಿಗೆ ಗೊತ್ತಿರ್ತಾನೆ. ಹಂಗೆ ನೀನು ಯಾವುದೇ ಬೆಳೆಗೆ ಏನೇ ಸಮಸ್ಯೆ ಆದ್ರೂ ಕೃಷಿ ಪದವೀಧರರು ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿರೋಂಥವ್ರು, ಪರಿಣಿತಿ ಪಡೆದಿರುವಂತವ್ರು ಈ ಅಗ್ರಿ ಕ್ಲಿನಿಕ್ ಅಲ್ಲಿ ಇರ್ತಾರೆ. ಅಲ್ಲಿ ಹೋಗ್ಬೇಕು ನೀನು. ಅವರು ನಿಮಗೆ ಮಣ್ಣಿನ ಪರೀಕ್ಷೆ ಬಗ್ಗೆ ಹೇಳ್ಕೊಡ್ತಾರೆ, ಬೆಳೆ ಸಲಹೆ ಬಗ್ಗೆ ಹೇಳ್ತಾರೆ, ಸಸ್ಯ ಸಂರಕ್ಷಣೆನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ, ಕೀಟ ಮತ್ತು ರೋಗಗಳ ನಿರ್ವಹಣೆನ ಹೇಗೆ ಮಾಡಬೇಕು, ಪಶುಪಾಲನೆ ಹೇಗೆ ಮಾಡಬೇಕು, ಹೈನುಗಾರಿಕೆ ಹೇಗೆ ಮಾಡಬೇಕು, ತೋಟಗಾರಿಕೆ ಹೇಗೆ ಮಾಡಬೇಕು, ಮೀನುಗಾರಿಕೆ ಹೇಗೆ ಮಾಡಬೇಕು, ಹೀಗೆ ಬೇರೆ ಬೇರೆ ಬೇರೆ ಬೇರೆ ವಿಧಾನಗಳನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಗೊತ್ತಾಯ್ತಾ?
1: ಹೊಸದಿನ್ನ ಹೇಳ್ತಿದ್ಯಪ್ಪ.
0: ಏ ಹೊಸದಲ್ಲ, ಈಗ ನೋಡು ನೀನು ಪಾರಂಪರಿಕ ಕೃಷಿ ಪದ್ಧತಿ ನೀನ್ ಮಾಡ್ತೀಯಲ್ಲ, ಅಷ್ಟ್ ಮಾಡಿದ್ರೆ ಸಾಲದಣ್ಣ, ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಬೇಕು. ಸ್ಮಾರ್ಟ್ ಏ ಅಲ್ಲೇ ಬರ್ತಾರೆ ತಗೊಂಡು ಹೋಗ್ತಾರೆ ಅನ್ಬಾರ್ದು. ನಿನಗ್ ಬೆಲೆ ಎಲ್ಲಿ ಸಿಗ್ತದೆ, ಬೆಳೆ ಹೆಂಗ್ ಹೆಚ್ಚು ಇಳುವರಿ ತೆಗಿಬೇಕು, ಮತ್ತ ಹೆಚ್ಚು ಇಳುವರಿಗೆ ನೀ ಹೆಚ್ಚು ಕಷ್ಟಪಟ್ಟಿರ್ತೀಯಲ್ವಾ, ಅದಕ್ಕೆ ನಿನಗೆ ಪ್ರತಿಫಲ ಸಿಗ್ಬೇಕಲ್ವಾ. ಪ್ರತಿಫಲ ಸಿಗ್ಬೇಕಂದ್ರೆ ನೀನು ಅದನ್ನ ಚೆನ್ನಾಗಿ ಬಿಸ್ನೆಸ್ ಮಾಡೋದನ್ನ ಕಲಿಬೇಕು, ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಬೇಕು. ನೀ ಸುಮ್ನೆ ಹೋಗ್ತೀನಿ ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿತೀನಿ ಬತ್ತೀನಿ ಅಂದ್ರೆ ನಡೆಯಂಗಿಲ್ಲ ಈಗ. ನಡೆಯಂಗಿಲ್ಲ, ಯಾಕಂದ್ರೆ ನೀನು ಬೆಳೆದ ಈ ಬೆಳೆಗಳಿದಾವಲ್ಲ, ಕಾಫಿ, ಏಲಕ್ಕಿ, ಇವೆಲ್ಲ ಎಲ್ಲ ಕಡೆಗೆ ಬೆಳೆಯಕ್ಕಾಗಲ್ಲ. ನಿನ್ನಂತವ್ರು ಮಾತ್ರ ಬೆಳೆಯಕ್ಕಾಗದ ಬೆಳೆಪ್ಪ, ತಿಳ್ಕ ಸ್ವಲ್ಪ. ಅದಕ್ಕೆ ಬೆಳೆದ್ಮೇಲೆ ನೀನು ಏನ್ ಮಾಡ್ಬೇಕಂದ್ರೆ, ಈಗ ಕಾಫಿನ ಬಹಳ ದಿವಸ ಇಟ್ಕೊಂಡ್ರೆ ಬೆಲೆ ಅಷ್ಟೇ ಬಿದ್ದು ಹೋಗೋದಿಲ್ಲ, ಕೆಟ್ಟೋಗ್ತದೆ ಅಣ್ಣ. ನೀನ್ ಹಂಗೆ ಇಟ್ಕೊಂಡ್ರೆ ಅದನ್ನ ಹೆಂಗ್ ಸಂಸ್ಕರಣೆ ಮಾಡ್ತೀಯ? ಹೌದಾನೆ, ಬೆಳೆ ಬೆಳೆದ್ಮೇಲೆ ಅದನ್ನ ಕಾಪಾಡ್ಕೊಂಡು ಇಟ್ಕೊಳ್ಳೋದು ಅಷ್ಟೇ ಮುಖ್ಯ. ಅದನ್ನು ಕೂಡ ನೀನು ತಿಳ್ಕೊಬೇಕಾಗ್ತದೆ, ಅದನ್ನ ಬೆಳೆ ಬೆಳೆದಂಥದನ್ನ ಹೆಂಗ್ ಸಂಗ್ರಹಿಸಿ ಇಟ್ಕೋಬೇಕು, ಹೆಂಗ್ ಸಂಸ್ಕರಣೆ ಮಾಡ್ಬೇಕು, ಹೆಂಗ್ ಪ್ಯಾಕಿಂಗ್ ಮಾಡ್ಬೇಕು, ಹೆಂಗೆ ಅದಕ್ಕೆ ಮೌಲ್ಯವರ್ಧನೆ ಮಾಡ್ಬೇಕು, ಮಾರುಕಟ್ಟೆ ಸಂಪರ್ಕನ ಹೆಂಗ್ ಮಾಡ್ಕೋಬೇಕು, ಕೃಷಿ ಯಂತ್ರೋಪಕರಣಗಳನ್ನ ಬಾಡಿಗೆಗೆ ತಗೋಬೇಕಾ ಅಥವಾ ಕೊಂಡ್ಕೋಬೇಕಾ, ನರ್ಸರಿ ಎಲ್ಲಾದ್ರೂ ಇದೆಯಾ, ಜೈವಿಕ ಗೊಬ್ಬರ ಅದನ್ನ ಹೆಂಗೆ ತಯಾರಿಕೆ ಮಾಡ್ಕೋಬೇಕು, ಆಮೇಲೆ ಸಾವಯವ ಕೃಷಿನ ಹೆಂಗೆ ಮಾಡ್ಕೋಬೇಕು. ಈಗ ಕೃಷಿ ಮಾಡ್ತಾನೆ ಇರ್ತೀಯ, ಜಮೀನಲ್ಲೇ ಇರ್ತೀಯ, ಅದ್ರ ಜೊತೆಗೆ ಒಂದ್ ನಾಲ್ಕು ಹಸು ಸಾಕಿದ್ರೆ ಹೆಂಗಾಗ್ತದೆ, ಆ ತರದ್ದೆಲ್ಲಾನು ನೀನು ಯೋಚನೆ ಮಾಡ್ಬೇಕಾಗ್ತದೆ. ಸುಮ್ನೆ ಬರೀ ದುಡಿಯೋದು ದುಡಿಯೋದು ಅಂತಲ್ಲ, ಆಮೇಲೆ ಇನ್ನೊಂದ್ ಸ್ವಲ್ಪ ಜಾಗಿದ್ರೆ ಜೊತೆಗೆ ಹಣ್ಣು ತರಕಾರಿ ಈ ತರದನ್ನೆಲ್ಲ ಬೆಳ್ಕಂಡ್ರೆ ಅಣ್ಣ, ಎಸಿನೂ ಆಗ್ತದೆ, ಎ ಬಿ ಸಿನೂ. ಏ ಬೆಳ್ಳಪ್ಪ ನಿನ್ಗೆ ಏನಪ್ಪ, ನಿಂಗೆ ಏನ್ ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ಆಮೇಲೆ ನೋಡಿಲಿ, ಹಿಂಗೆ ಅರ್ಥ ಆಗಲ್ಲ ಅಂತ ಕುತ್ಕೊಳಕ್ ಹೋಗ್ಬಿಡ, ನೀನು ಟ್ರೈನಿಂಗ್ ಹೋಗು.
1: ಟ್ರೈನಿಂಗ್ ಬೇರೆ ಕೊಡ್ತಾವ್ರ?
0: ಟ್ರೈನಿಂಗ್ ಎಷ್ಟು ಮಾಡೋದಿಲ್ಲ, ಕೃಷಿ ಸಂಪರ್ಕ ಅಧಿಕಾರಿಗಳು ಇರ್ತಾರೆ, ನಿನ್ ತೋಟಕ್ಕೆಲ್ಲ ಬಂದು ನೋಡ್ತಾರೆ. ನೀನು ಒಟ್ನಲ್ಲಿ ಅವ್ರು ಬರ್ತಾರೆ ಹೋಗ್ತಾರೆ ಅನ್ನೋದನ್ನ ಅಷ್ಟೇ ಗಮನಿಸ್ತೀಯ, ಏನ್ ಹೇಳಿದ್ರು ಏನ್ ಕೇಳಿದ್ರು ನಿನಗೇನ್ ಲಾಭ ಐತೆ, ನಿನಗೇನು ಅವರು ತರಬೇತಿ ಕೊಡ್ಬೇಕು ಅಂತಾರೆ, ಅದನ್ನೆಲ್ಲಾನು ತಿಳ್ಕೊಬೇಕಣ. ತಿಳ್ಕೊಂಡಿಲ್ಲ ಅಂದ್ರೆ ಆಗೋದಿಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾಡ್ತೀಯ, ಮತ್ತೆ ಈಗ ನೋಡು ಡಿಜಿಟಲ್ ಯುಗ ಆಗಿರೋದ್ರಿಂದ ಆನ್ಲೈನ್ ಅಲ್ಲಿ ಸಹ ಮಾರ್ಬೋದು ನೀನು. ಆನ್ಲೈನ್ ಅಲ್ಲಿ ಮಾರ್ಬೋದು, ತುಂಬ ಸುಮ್ನೆ ಈಗ ಬೆಳೆಯಪ್ಪ ನಾನು ಆನ್ಲೈನ್ ಅಲ್ಲಿ ಬಂದ್ ತಗೊಳ್ಳಿ ಅನ್ನಕ್ಕಾಗಲ್ಲ. ಅದಕ್ಕೊಂದು ವೆಬ್ಸೈಟ್ಸ್ ಇರುತ್ತೆ, ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಅಲ್ಲಿ ನೀನು ರಿಜಿಸ್ಟರ್ ಆಗ್ಬೇಕು. ರಿಜಿಸ್ಟರ್ ಆದ್ರೆ ನಿನ್ ಕಡೆಯಿಂದ ಅವರು ತಗೋತಾರೆ. ಗೊತ್ತಾಯ್ತಾ? ಇದೆಲ್ಲ ಇದೆ ಇದ್ರಲ್ಲಿ, ಎ ಸಿ ಮತ್ತೆ ಎ ಬಿ ಸಿ ನೆನ್ಪಿಟ್ಕ. ಏನ್ ಹೇಳು?
1: ಎ ಸಿ ಎ ಬಿ ಸಿ.
0: ಮತ್ತೆ ಹತ್ತಿರದಲ್ಲಿರುವಂತ ರೈತ ಸಂಪರ್ಕ ಅಧಿಕಾರಿಗಳು ಇರ್ತಾರಲ್ಲ, ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಪೊನ್ನಂಪೇಟೆಲೈತೆ, ಮಡಿಕೇರಿಲೈತೆ,

0: ಚಟ್ಟಲಿಲೈತೆ.
1: ನೀನ್
0: ಏನ್ ಮತ್ತೆ ಬರೀ ದುಡಿದ್ರೆ ಆಗಲ್ಲ, ಸ್ಮಾರ್ಟ್ ಆಗ್ಬೇಕು. ಗೊತ್ತಾಯ್ತಾ? ಅಲ್ಲಿಗೆ ಹೊಂಟಿದ್ದೆ, ನಿನ್ ತಡದೆ,
1: ನನಗೆ
0: ಏನೇನ್ ನೆನಪಾಯ್ತು ಅಷ್ಟು ಹೇಳಿದೀನಿ. ಹೋಗ್ ಬಂದ್ಮೇಲೆ ಇನ್ನ ಜಾಸ್ತಿ ಹೇಳ್ಕೊಡ್ತೀನಿ. ಆಯ್ತಾ? ಬಾ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಕುರಿತ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಸುಜಾತಾ ಎಫ್ ತಳ್ವಾರ್ ಹಾಗೂ ಪಂಕಜ್ ಡಿ ಕುರ್ತರ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ದೇಶದಲ್ಲಿ ಸೆಮಿಕಂಡಕ್ಟರ್ ವ್ಯವಸ್ಥೆ ಕ್ಷಿಪ್ರ ವಿಸ್ತರಣೆ, ನಾವೀನ್ಯತೆ ಹೂಡಿಕೆ ಹಾಗೂ ಬೆಳವಣಿಗೆಯ ಹೊಸ ಅವಕಾಶಗಳ ಸೃಷ್ಟಿ, ಪ್ರಧಾನಿ ನರೇಂದ್ರ ಮೋದಿ. ಸ್ಟೆಮ್ ಸೆಲ್ ಥೆರಪಿ ನಿಯಂತ್ರಣ ಕುರಿತು ಕೇಂದ್ರದಿಂದ ಎಲ್ಲಾ ರಾಜ್ಯಗಳಿಗೆ ಸೂಚನೆ ಬಿಡುಗಡೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆರಂಭ. ಹಾಗೂ ವಿಶ್ವ ಚೆಸ್ ಒಲಿಂಪಿಯಾಡ್, ಭಾರತದ ಮಹಿಳೆಯರು ಮತ್ತು ಪುರುಷರ ತಂಡಗಳ ಶುಭಾರಂಭ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಯಶೋಭೂಮಿಯಲ್ಲಿಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟಿಸಿದರು. ಇದೇ ವೇಳೆ ಪ್ರಧಾನಿಯವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಮತ್ತು ದೇಶದ 2 ಸೆಮಿಕಂಡಕ್ಟರ್ ಘಟಕಗಳಲ್ಲಿ ಉತ್ಪಾದನೆಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಪ್ರಧಾನಿ, ಒಂದೆಡೆ ಭಾರತದ ಆರ್ಥಿಕತೆ ಬೆಳೆಯುತ್ತಿದೆ, ಮತ್ತೊಂದೆಡೆ ಭಾರತದ ಮೇಲಿನ ಜಾಗತಿಕ ವಿಶ್ವಾಸವು ವೃದ್ಧಿಯಾಗುತ್ತಿದೆ. ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸಲು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಬದ್ಧತೆಯಿಂದ ದುಡಿಯುತ್ತಿದ್ದಾರೆ ಎಂದು ಹೇಳಿದರು.
2: ಭಾರತ್ ಕಿ ಕ್ವಾರ್ಟರ್ಲಿ ಜಿಡಿಪಿ ರಿಪೋರ್ಟ್ ಆಯಿ ಔರ್ ಇಸ್ ಚಾಲೆಂಜಿಂಗ್ ಪೀರಿಯಡ್ ಮೇ ಭೀ ಭಾರತ್ ನೇ 7.8% ಗ್ರೋಥ್ ಹಾಸಿಲ್ ಕರ್ಕೆ ದಿಖಾಯಿ ಹೈ ಔರ್ ಇಸಿ ದರಮಿಯಾನ್ ಜಪಾನ್ ಕಿ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ನೇ ಭಾರತ್ ಕಿ ಸೋವರಿನ್ ರೇಟಿಂಗ್ ಮೇ ಸುಧಾರ್ ಕಿಯಾ ಹೈ, ಅಪ್ಗ್ರೇಡ್ ಕಿಯಾ ಹೈ ಔರ್ ಯೇ ಭೀ 3 ದಶಕ್ ಕೆ ಬಾದ್ ಕರೀಬ್ 35 ಸಾಲ್ ಕೆ ಬಾದ್ ಹುವಾ ಹೈ.
1: ಭಾರತದ ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆ ಅತ್ಯಂತ ಕ್ಷಿಪ್ರವಾಗಿ ವಿಸ್ತರಣೆಗೊಳ್ಳುತ್ತಿದೆ ಮತ್ತು ಅದು ನಾವೀನ್ಯತೆ, ಹೂಡಿಕೆ ಮತ್ತು ಬೆಳವಣಿಗೆಯ ಹೊಸ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಇದಕ್ಕೂ ಮುನ್ನ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ದೇಶದ ಅಭಿವೃದ್ಧಿಗೆ ಸೆಮಿಕಾನ್ ಅತ್ಯಗತ್ಯವಾಗಿದ್ದು ಅದು ದಶಕಗಳ ಹಿಂದೆಯೇ ದೇಶಕ್ಕೆ ಬೇಕಾಗಿತ್ತು, ಆದರೆ ಅದು ಕೈಗೂಡಿರಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶದಲ್ಲಿ ಸೆಮಿಕಾನ್ 2.0 ಅಡಿ 6 ಪ್ರಮುಖ ವಿಷಯಗಳಿಗೆ ಒತ್ತು ನೀಡಿ ಸೆಮಿಕಂಡಕ್ಟರ್ ಉದ್ಯಮಕ್ಕೆ ಭದ್ರ ಬುನಾದಿ ಹಾಕಲಾಗಿದೆ. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಹಲವು ಮಹತ್ವದ ಪರಿವರ್ತನೆಗಳನ್ನು ಕಾಣಬಹುದಾಗಿದೆ ಎಂದರು.
3: Semicon 2.0 will build the semiconductor industry over 6 pillars. Pillar number 1 is design. The pillar number 2 is machines and materials. Pillar 3 will be more display, memory, silicon, compound and logic fabs. Pillar 4 will be more advanced packaging units. Pillar 5 will be research and development. The pillar 6 is about talent.
1: 3 ದಿನಗಳ ಈ ಸಮಾವೇಶದಲ್ಲಿ ಸಹಭಾಗಿತ್ವ, ಹೂಡಿಕೆ, ನಾವೀನ್ಯತೆ ಮತ್ತು ಪ್ರತಿಭೆಗಳ ಪೋಷಣೆಯನ್ನು ಮಾಡುವ ಕಾರ್ಯದ ಬಗ್ಗೆ ಚರ್ಚಿಸಲು ಒತ್ತು ನೀಡಲಾಗುವುದು. ಈ ಸಮಾವೇಶದಲ್ಲಿ 50 ಅಧಿಕ ರಾಷ್ಟ್ರಗಳ 300 ಅಂತಾರಾಷ್ಟೀಯ ಕಂಪನಿಗಳ 600 ಪ್ರದರ್ಶಕರು ಭಾಗವಹಿಸಿದ್ದಾರೆ. ಜಪಾನ್, ದಕ್ಷಿಣ ಕೊರಿಯಾ, ಮಲೇಷಿಯಾ, ನೆದರ್ಲ್ಯಾಂಡ್ಸ್, ಸಿಂಗಾಪುರ್ ಮತ್ತು ಸ್ವೀಡನ್ ಸೇರಿ 6 ರಾಷ್ಟ್ರಗಳ ಮಳಿಗೆಗಳನ್ನು ಸ್ಥಾಪಿಸಲಾಗಿದ್ದು ಅವುಗಳ ಜೊತೆಗೆ 12 ರಾಜ್ಯಗಳ ಮಳಿಗೆಗಳು ಮತ್ತು ಸ್ಮಾರ್ಟ್ಆ್ಯಪ್ ಪೆವಿಲಿಯನ್ ಕೂಡ ಸ್ಥಾಪನೆಯಾಗಿದೆ. ಸಿಲಿಕಾನ್ ಟು ಸಿಸ್ಟಮ್ಸ್, ಬಿಲ್ಡಿಂಗ್ ದಿ ಇಕೋಸಿಸ್ಟಮ್ಸ್, ಇದು ಸಮಾವೇಶದ ಘೋಷವಾಕ್ಯವಾಗಿದೆ. ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಸಾಧನಗಳ ಮೌಲ್ಯ ಸರಣಿಯಲ್ಲಿರುವ ಜಾಗತಿಕ ಮತ್ತು ಭಾರತೀಯ ಕಂಪನಿಗಳು, ನೀತಿ ನಿರೂಪಕರು

0: ಹೂಡಿಕೆದಾರರು, ಸಂಶೋಧಕರು, ನವೋದ್ಯಮಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ವಿದ್ಯಾರ್ಥಿಗಳು ಸಮಾವೇಶದಲ್ಲಿ ಭಾಗವಹಿಸಿ ನಾನಾ ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸುವರು. ಸ್ಟೆಮ್ ಸೆಲ್ ಥೆರಪಿ, ಕಾಂಡಕೋಶ ಚಿಕಿತ್ಸೆ ನಿಯಂತ್ರಣ ಕುರಿತಂತೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಲಹಾ ಸೂಚನೆಯನ್ನು ಹೊರಡಿಸಿದೆ. ಅದರಲ್ಲಿ ಸಚಿವಾಲಯ ಅನುಮೋದಿಸಿದ ಪಟ್ಟಿಯಲ್ಲಿರುವ ರೋಗಗಳನ್ನು ಹೊಂದಿರುವವರಿಗೆ ಮಾತ್ರ ಅಂತಹ ಚಿಕಿತ್ಸೆಯನ್ನು ನೀಡಲು ಅನುಮತಿ ನೀಡಬೇಕು ಎಂದು ಸೂಚಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಬಿಜೆಪಿ ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನವನ್ನು ಆರಂಭಿಸಿದೆ. ಈ ಅಭಿಯಾನ ಮುಂದಿನ ತಿಂಗಳು 17ರವರೆಗೆ ನಡೆಯಲಿದ್ದು, ಅಭಿಯಾನದ ಮೊದಲ ದಿನವಾದ ಇಂದು ದೇಶದ ಹಲವೆಡೆ ಸ್ವಚ್ಛತಾ ಕಾರ್ಯಕ್ರಮಗಳು, ರಕ್ತದಾನ ಶಿಬಿರಗಳು ಮತ್ತಿತರ ಚಟುವಟಿಕೆಗಳು ನಡೆದವು. ಪಕ್ಷದ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ದೆಹಲಿಯ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ರಕ್ತದಾನ ಶಿಬಿರ ಉದ್ಘಾಟಿಸಿದರು. ಈ ವೇಳೆ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತ ಕ್ಷಿಪ್ರ ಪ್ರಗತಿ ಕಾಣುತ್ತಿದ್ದು 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧಿಸಲಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯಲಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡ ಸುಧಾರಣೆಗಳ ಒಂದು ನೋಟ ಇಲ್ಲಿದೆ. ಬಾಹ್ಯಾಕಾಶವೆಂದರೆ ಭಾರತದಲ್ಲಿ ಕೇವಲ ಇಸ್ರೋ ಎಂದು ಮನೆ ಮಾತಾಗಿತ್ತು. ಆದರೆ 2020ರಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಪರಿಣಾಮ ಖಾಸಗಿಯವರಿಗೂ ಬಾಹ್ಯಾಕಾಶ ವಲಯದಲ್ಲಿ ಮುಕ್ತ ಅವಕಾಶ ದೊರಕಿಸಿಕೊಡಲಾಯಿತು. ಖಾಸಗಿ ವಲಯದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಅನಂತರ 2023ರಲ್ಲಿ ಭಾರತದ ಬಾಹ್ಯಾಕಾಶ ನೀತಿಯನ್ನು ಪ್ರಕಟಿಸಿ ಉಪಗ್ರಹಗಳ ಉಡಾವಣೆ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನು ಖಾಸಗಿಯವರಿಗೆ ಮುಕ್ತಗೊಳಿಸಲಾಯಿತು. 2014ರವರೆಗೆ ಭಾರತದಲ್ಲಿ ಒಂದೇ ಒಂದು ಬಾಹ್ಯಾಕಾಶ ನವೋದ್ಯಮವಿತ್ತು. ಇದೀಗ 2026ರಲ್ಲಿ ಸುಮಾರು 440 ಬಾಹ್ಯಾಕಾಶ ತಂತ್ರಜ್ಞಾನ ನವೋದ್ಯಮಗಳು ನೋಂದಣಿಯಾಗಿದ್ದು, ಅವುಗಳ ಬಂಡವಾಳ ಹೂಡಿಕೆ 618 ಮಿಲಿಯನ್ ದಾಟಿದೆ. ಇದಕ್ಕೆ ಸಾಕ್ಷಿ ಎಂದರೆ ಕಳೆದ 18ರಂದು ಖಾಸಗಿಯವರು ನಿರ್ಮಿಸಿದ ಮೊದಲ ಭಾರತೀಯ ರಾಕೆಟ್ನಿಂದ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್1ರ ಯಶಸ್ವಿ ಉಡಾವಣೆಯಾಗಿದೆ. ಇಂದು 75ನೇ ಜನ್ಮದಿನ ಆಚರಿಸಿಕೊಳ್ಳುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಗೃಹ ಸಚಿವರು ಸೇರಿದಂತೆ ಹಲವು ಗಣ್ಯರು ಶುಭ ಕೋರಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಸಂದೇಶದಲ್ಲಿ ಮೋದಿಯವರ ಅಸಾಧಾರಣ ಸಾರ್ವಜನಿಕ ಸೇವೆಯನ್ನು ಸ್ಮರಿಸಿ, ಕಳೆದ 25 ವರ್ಷಗಳಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತು ಪ್ರಧಾನಮಂತ್ರಿಯಾಗಿ ಅವರು ರಾಷ್ಟ ನಿರ್ಮಾಣಕ್ಕೆ ಅಪ್ರತಿಮ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಉತ್ತಮ ಆಡಳಿತದ ಹಲವು ಹೆಗ್ಗುರುತುಗಳನ್ನು ಮೂಡಿಸಿರುವ ಪ್ರಧಾನಿ ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿಗೆ ಅದ್ಭುತ ವೇಗವನ್ನು ತಂದುಕೊಟ್ಟಿದ್ದಾರೆ. ದೇಶವನ್ನು ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಉಪರಾಷ್ಟಪತಿ ಡಾ ಸಿಪಿ ರಾಧಾಕೃಷ್ಣನ್ ನರೇಂದ್ರ ಮೋದಿಯವರ ದೂರದರ್ಶಿ ನಾಯಕತ್ವದಲ್ಲಿ ಭಾರತ ಜಗತ್ತಿನಲ್ಲೇ ಅತ್ಯಂತ ಪ್ರಕಾಶಮಾನ ಸ್ಥಾನವನ್ನು ಅಲಂಕರಿಸುವುದಲ್ಲದೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಪ್ರಧಾನಿಯವರಿಗೆ ಶುಭ ಕೋರಿದ್ದಾರೆ ಮತ್ತು ನರೇಂದ್ರ ಮೋದಿಯವರ ಅವಿರತ ಪರಿಶ್ರಮ, ತ್ಯಾಗ ಮತ್ತು ದೂರದರ್ಶಿಯ ಸಂಕೇತವಾಗಿದ್ದಾರೆ. ದೇಶದ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿರುವ ಪ್ರಧಾನಿಯವರು 2047ರವರೆಗೆ ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ AICC ಅಧ್ಯಕ್ಷ M. ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ಗಣ್ಯರು ಪ್ರಧಾನಿಯವರಿಗೆ

0: ಲಾಭ ಕೋರಿದ್ದಾರೆ. ಪಿಎಂ ವಿಶ್ವಕರ್ಮ ಯೋಜನೆ ಇಂದಿಗೆ 3 ವರ್ಷ ಪೂರೈಸಿದೆ. 2023ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ ಈ ಮಹತ್ವದ ಯೋಜನೆಯಡಿ ಈವರೆಗೆ 30 ಲಕ್ಷ ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. 18 ಬಗೆಯ ಕಸುಬುಗಳಲ್ಲಿ ತೊಡಗಿರುವ ಸಾಂಪ್ರದಾಯಿಕ ವೃತ್ತಿಪರರು ಮತ್ತು ಕರಕುಶಲಕರ್ಮಿಗಳಿಗೆ ಈ ಯೋಜನೆಯಡಿ ಎಲ್ಲಾ ರೀತಿಯ ನೆರವು ನೀಡಲಾಗುವುದು. ಯೋಜನೆಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವನ್ನು ಹಂಚಿಕೊಂಡಿದ್ದು, ನಿರ್ಮಾಣ ಸೇರಿದಂತೆ ಎಲ್ಲಾ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಕರಕುಶಲಕರ್ಮಿಗಳನ್ನು ಅಭಿನಂದಿಸಿದ್ದಾರೆ. ಉಜ್ಬೇಕಿಸ್ತಾನದ ಸಮರಖಂಡದಲ್ಲಿ ನಡೆಯುತ್ತಿರುವ 46ನೇ ವಿಶ್ವ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತದ ಮಹಿಳೆಯರ ತಂಡ ಡೊಮಿನಿಕ್ ಗಣರಾಜ್ಯದ ವಿರುದ್ದ 4-0 ಗೆಲುವಿನಿಂದ ತನ್ನ ಅಭಿಯಾನವನ್ನು ಶುಭಾರಂಭ ಮಾಡಿದೆ. ಅಗ್ರಶಾಯಂಕಿತೆ ಕೊನೆರು ಹಂಪಿ ಫ್ರಾನ್ಚೆಸ್ಕಾ ರಾಮಿರೆಜ್ ಲೂ ಜೋನ್ ಎದುರು ಗೆಲುವು ಸಾಧಿಸಿದರೆ ಆರ್ ವೈಶಾಲಿ ಮಿಗುಲಿನಾ ಡಿಲಾ ರೋಸೋ ಮಾರ್ಟಿನೇಜ್ ವಿರುದ್ಧ ಸುಲಭ ಜಯ ದಾಖಲಿಸಿದರು. ಆದರೆ ವಂತಿಕಾ ಅಗರ್ವಾಲ್ ಗೆಲ್ಲಲು ತುಸುಶ್ರಮ ಪಟ್ಟರು. ಭಾರತೀಯ ಪುರುಷರ ತಂಡವೂ ಸಹ ಗೆಲುವಿನೊಂದಿಗೆ ತಮ್ಮ ಅಭಿಯಾನ ಆರಂಭಿಸಿದ್ದು, ವಿಶ್ವ ಚಾಂಪಿಯನ್ ಡಿ ಗುಕೇಶ್, ನಿಹಾಲ್ ಸರಿನ್ ಮತ್ತು ವಿದಿತ್ ಗುಜರಾತಿ ಥೈಲ್ಯಾಂಡ್ ವಿರುದ್ಧ 3-1 ಅಂತರದ ಭರ್ಜರಿ ಜಯ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಸೆಮಿಕಂಡಕ್ಟರ್ ವ್ಯವಸ್ಥೆ ಕ್ಷಿಪ್ರ ವಿಸ್ತರಣೆ, ನಾವೀನ್ಯತೆ ಹೂಡಿಕೆ ಹಾಗೂ ಬೆಳವಣಿಗೆಯ ಹೊಸ ಅವಕಾಶಗಳ ಸೃಷ್ಟಿ, ಪ್ರಧಾನಿ ನರೇಂದ್ರ ಮೋದಿ. ಸ್ಟೆಮ್ ಸೆಲ್ ಥೆರಪಿ ನಿಯಂತ್ರಣ ಕುರಿತು ಕೇಂದ್ರದಿಂದ ಎಲ್ಲಾ ರಾಜ್ಯಗಳಿಗೆ ಸೂಚನೆ ಬಿಡುಗಡೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆರಂಭ. ಹಾಗೂ ವಿಶ್ವ ಚೆಸ್ ಒಲಿಂಪಿಯಾಡ್, ಭಾರತದ ಮಹಿಳೆಯರು ಮತ್ತು ಪುರುಷರ ತಂಡಗಳ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಸಂತೋಷ್ ವೆಂಕಿ ಹಾಗೂ ಅನುರಾಧ ಭಟ್ ಹಾಡಿರುವ ಶಿವು ಪಾರು ಚಿತ್ರದ ಹಾಡು.

ಅರ್ಮಾನ್ ಮಲ್ಲಿಕ್, ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರ ಕಂಠದಲ್ಲಿ ದಿ ವಿಲನ್ ಚಿತ್ರದ ಹಾಡು. ಸಾಹಿತ್ಯ ಪ್ರೇಮ್, ಸಂಗೀತ ಅರ್ಜುನ್ ಚನ್ಯಾ.

ಸ್ನೇಹವೇ ಪ್ರೀತಿ ಚಿತ್ರದಿಂದ ಇದಾಗಿದ್ದೀನ ಕೇಳಿದ್ರಿ. ಸಂತೋಷ್ ವೆಂಕಿ ಅವರ ಕಂಠದಲ್ಲಿ ಸಾಯಿ ಚರಣ್ ಅವರ ಗೀತ ರಚನೆ ಇದು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ವೆನಿಲಾ ಚಿತ್ರದ ಹಾಡು ರಾಜೇಶ್ ಕೃಷ್ಣನ್ ಅವರ ಕಂಠದಲ್ಲಿ ಜಯಂತ್ ಕಾಕಿಣಿಯವರ ಸಾಹಿತ್ಯ ವಿಜಯ್ ಭರತ್ ಅವರ ಸಂಗೀತ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ವರುಣ ರಾಮಚಂದ್ರ, ಸಂಗೀತ ಜನಾರ್ದನ್ ಅವರ ಕಂಠದಲ್ಲಿ ವಂದನಾ ಚಿತ್ರದ ಗೀತೆಯನ್ನು, ಹಾಗೆಯೇ ಸಂತೋಷ್ ವೆಂಕಿ ಮತ್ತು ಮಾನಸ ಹೊಳ್ಳ ಅವರ ಸ್ವರದಲ್ಲಿ 2018 ತೆರೆಗೆ ಬಂದ ಶಂಖನಾದ ಚಿತ್ರದ ಗೀತೆಯನ್ನು ಆಲಿಸಿದ್ರಿ.

ಟಗರು ಚಿತ್ರದ ಗೀತೆಯನ್ನ ಸಿದ್ಧಾರ್ಥ ಬೆಳಮಣ್ಣು ಅವರ ಕಂಠದಲ್ಲಿ ಕೇಳಿದ್ರಿ. ಜಯಂತ್ ಕಾಕಿಣಿಯವರ ಸಾಹಿತ್ಯವಿದು, ಚರಣ್ ರಾಜ್ ಅವರ ಸಂಗೀತ. ಸಮ್ಮರ್ ಹಾಲಿಡೇಸ್ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ ವಾಸುಕಿ ವೈಭವ್ ಅವರ ಸ್ವರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಉತ್ಸವ ಹಿನ್ನೆಲೆ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ, 10 ನೂತನ ಕಾರ್ಯಕ್ರಮ ಘೋಷಣೆ. ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ಎತ್ತಿನಹೊಳೆ ಯೋಜನೆಯ ನೀರು ಪೂರೈಕೆ, ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ. ದಕ್ಷಿಣ ಕನ್ನಡದ ತಣ್ಣೀರು ಬಾವಿ ಬೀಚ್ನಲ್ಲಿ ಸ್ವಚ್ಛತೆಯ ಸೇವೆ ಅಭಿಯಾನಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ, ಇದೇ 19ರವರೆಗೆ ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧ. ಹಾಗೂ ಪ್ರಧಾನಿ ಜನ್ಮದಿನದ ಹಿನ್ನೆಲೆ ರಾಜ್ಯದಲ್ಲಿಯೂ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. 79ನೇ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿಯಲ್ಲಿಂದು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 50,000 ನಿವೇಶನ ಹಂಚಿಕೆ, 30 ಎಕರೆ ಪ್ರದೇಶದಲ್ಲಿ ಐಟಿ ಪಾರ್ಕ್ ಅಭಿವೃದ್ಧಿ, ಕ್ರೀಡಾನಗರ ಸ್ಥಾಪನೆ, ಕೋಟಿ ವೃಕ್ಷ ಅಭಿಯಾನ ಸೇರಿದಂತೆ 10 ನೂತನ ಕಾರ್ಯಕ್ರಮಗಳನ್ನು ಘೋಷಿಸಿದ್ದಾರೆ. ಈ ಭಾಗದ ಗಂಭೀರ ಸಮಸ್ಯೆಯಾದ ರಕ್ತಹೀನತೆ ತಡೆ ಯೋಜನೆ, ಅಪರಾಧ ತಡೆ, ಸಂಚಾರ ನಿಯಂತ್ರಣಕ್ಕೆ ಎಐ ಆಧಾರಿತ ಸಿಸಿಟಿವಿ ಕ್ಯಾಮರಾ, ನವೋದ್ಯಮಗಳು, ಯುವ ಉದ್ಯಮಿಗಳನ್ನು ಉತ್ತೇಜಿಸಲು ಕ್ರಿಯಾ ಸ್ಥಾಪನೆ, ಕಲ್ಯಾಣ ಕರ್ನಾಟಕ ಎಕಾನಮಿ ಮಿಷನ್ ಸ್ಥಾಪನೆ, ಜೈವಿಕ ಆರ್ಥಿಕ ಮಿಷನ್, 50 ಕೋಟಿ ವೆಚ್ಚದಲ್ಲಿ ಪ್ರವಾಸೋದ್ಯಮ ತಾಣಗಳ ಅಭಿವೃದ್ಧಿ ಈ ಹೊಸ ಘೋಷಣೆಗಳಲ್ಲಿ ಒಳಗೊಂಡಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಕರ್ನಾಟಕದ ಕಿರೀಟವಾಗಿದ್ದು ಕಲ್ಯಾಣ ಕರ್ನಾಟಕ ಶಕ್ತಿಪೀಠವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣವೇ ನಮ್ಮ ಆದ್ಯತೆ, ಇದೇ ನಮ್ಮ ಸರ್ಕಾರದ ಮೂಲ ಮಂತ್ರ. ಬೆಂಗಳೂರು ಕರ್ನಾಟಕದ ಕಿರೀಟ, ಕಲ್ಯಾಣ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಪೀಠ ಆಗಿ ಪರಿವರ್ತನೆ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಕಲ್ಯಾಣ ಕರ್ನಾಟಕದಲ್ಲಿ ತುಂಗಭದ್ರ ಕೃಷ್ಣೆಯಂತೆ ಅಭಿವೃದ್ಧಿ ಕೂಡ ತುಂಬಿ ಹರಿತಿದೆ.
0: ಇದಕ್ಕೂ ಮೊದಲು ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿ ನಗರದಲ್ಲಿನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಹಿಂದುಳಿದಿರುವ ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಅಭಿವೃದ್ಧಿಯ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಈ ಭಾಗದಲ್ಲಿ 371J ವಿಶೇಷ ಸ್ಥಾನಮಾನದಡಿ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಸ್ಥಳೀಯ ಯುವಕರಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತಿವೆ ಎಂದು ಹೇಳಿದ್ದಾರೆ. ದೇಶಕ್ಕೆ 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರೆತರೆ ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿದ್ದ ಈ ಭಾಗವು 1948ರ ಸೆಪ್ಟೆಂಬರ್ 17ರಂದು ವಿಮೋಚನೆಗೊಂಡಿತು ಎಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ಹೋರಾಟದ ಇತಿಹಾಸವನ್ನು ಸ್ಮರಿಸಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಹಾಗೂ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಿರ್ಧಾರದಂತೆ ನಡೆದ ಪೊಲೀಸ್ ಕಾರ್ಯಾಚರಣೆಯ ಬಳಿಕ ಈ ಪ್ರದೇಶ ನಿಜಾಮರ ಆಡಳಿತದಿಂದ ಮುಕ್ತವಾಯಿತು ಎಂದು ಹೇಳಿದ್ದಾರೆ. ಇನ್ನೊಂದೆಡೆ ಬಳ್ಳಾರಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಟಿ ರಘುಮೂರ್ತಿ ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ಮೀಸಲು ಪಡೆಯಿಂದ ಗೌರವ ವಂದನೆ ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಅವರು, ಸ್ವಾತಂತ್ರ್ಯ ನಂತರ ಅಭಿವೃದ್ಧಿಯಲ್ಲಿ ತೀವ್ರವಾಗಿ ಹಿಂದುಳಿದಿದ್ದ ಕಲ್ಯಾಣ ಕರ್ನಾಟಕದಲ್ಲಿನ ಅಸಮತೋಲನ ಸರಿಪಡಿಸಲು ಉದ್ಯೋಗ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ 371J ಜಾರಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯ ನೀರನ್ನು ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ಪೂರೈಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಕಂಚಿಗನಹಳ್ಳಿಯಲ್ಲಿ ನಡೆಯುತ್ತಿರುವ ಯೋಜನೆಯ ಪ್ಯಾಕೇಜ್ 11ರ ಕಾಮಗಾರಿ ಪರಿಶೀಲಿಸಿದ ಅವರು, ನಿರ್ಮಾಣ ಕಾರ್ಯವನ್ನು ತ್ವರಿತಗೊಳಿಸುವಂತೆ ಸೂಚಿಸಿದ್ದಾರೆ. ನೇತ್ರಾವತಿ ನದಿಯ ಉಪನದಿಯಾದ ಎತ್ತಿನಹೊಳೆ ನೀರನ್ನು ತಿರುಗಿಸುವ ಮೂಲಕ ರಾಜ್ಯದ ಪೂರ್ವ ಮತ್ತು ಮಧ್ಯಭಾಗದ ಬರಪೀಡಿತ ಜಿಲ್ಲೆಗಳಿಗೆ

0: ಕುಡಿಯುವ ನೀರನ್ನು ಒದಗಿಸುವ ಗುರಿ ಹೊಂದಲಾಗಿದೆ. ತುಮಕೂರು ಭಾಗದ ಕಾಮಗಾರಿಯನ್ನು ಅಕ್ಟೋಬರ್ 15ರೊಳಗೆ ಪೂರ್ಣಗೊಳಿಸಲಾಗುವುದು. ಯೋಜಿತ ನೀರು ಪೂರೈಕೆಯನ್ನು ಶೇಕಡ 100ರಷ್ಟು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಗುರುತ್ವಾಕರ್ಷಣ ಕಾಲುವೆ ನಿರ್ಮಾಣದಲ್ಲಿ ಗುಣಮಟ್ಟದ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. 8,000 ಕೋಟಿಗಳಷ್ಟಿದ್ದ ಈ ಯೋಜನೆಯ ಅಂದಾಜು ವೆಚ್ಚ 23,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. 100 ದಿನದಲ್ಲಿ ತುಮಕೂರಿಗೆ ಎತ್ತಿನಹೊಳೆ ನೀರು ಹರಿಸುವ ಗುರಿಯಿದೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಅರಸೀಕೆರೆ ತಾಲೂಕಿನ ತಳಲುತೊರೆಯಲ್ಲಿ ನಿರ್ಮಾಣವಾಗುತ್ತಿರುವ ಎತ್ತಿನಹೊಳೆ ಯೋಜನೆ ಗುರುತ್ವ ಕಾಲುವೆ ಪ್ಯಾಕೇಜ್ 8ರ ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಶೀಘ್ರದಲ್ಲೇ ತಾಲೂಕಿನ ಜನತೆ ನದಿ ನೀರನ್ನು ನೋಡುವ ದಿನಗಳು ಬರಲಿವೆ ಎಂದು ಹೇಳಿದ್ದಾರೆ. ಈ ಯೋಜನೆ ಪೂರ್ಣಗೊಂಡರೆ ಜಿಲ್ಲೆಗೆ ಕುಡಿಯುವ ನೀರು ದೊರೆಯಲಿದೆ, ಕೆರೆಗಳು ತುಂಬಲಿವೆ, ಅಂತರ್ಜಲ ವೃದ್ಧಿಗೆ ಕೊಳವೆ ಬಾವಿಗಳಲ್ಲಿ ನೀರು ಕಾಣಬಹುದು ಎಂದು ಆಶಾವಾದ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ನದಿ ನೀರಿನ ಹರಿವಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಗಳೂರಿನ ತಣ್ಣೀರು ಬಾವಿ ಬೀಚ್ನಲ್ಲಿ ಇಂದು ಸ್ವಚ್ಛತೆಯ ಸೇವೆ ಅಭಿಯಾನಕ್ಕೆ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪರಿಸರ ಹಾಗೂ ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಸ್ವಚ್ಛ ಹಾಗೂ ನೈರ್ಮಲ್ಯಯುತ ವಾತಾವರಣ ಪ್ರವಾಸಿಗರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುವುದರ ಜೊತೆಗೆ ಪ್ರವಾಸೋದ್ಯಮದ ಬೆಳವಣಿಗೆಯ ಮೂಲಕ ಸ್ಥಳೀಯ ಆರ್ಥಿಕತೆಗೂ ಉತ್ತೇಜನ ನೀಡಲಿದೆ ಎಂದು ಹೇಳಿದ್ದಾರೆ. ಸ್ವಚ್ಛತೆಯನ್ನು ಕೇವಲ ಒಂದು ದಿನದ ಕಾರ್ಯಕ್ರಮಕ್ಕೆ ಸೀಮಿತಗೊಳಿಸದೆ ನಿರಂತರ ಜನಾಂದೋಲನವಾಗಿ ರೂಪಿಸಬೇಕು ಎಂದು ಕರೆ ನೀಡಿದ್ದಾರೆ. ಅಭಿಯಾನದ ಅಂಗವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರೂ ಸಾಮೂಹಿಕವಾಗಿ ಸ್ವಚ್ಛತಾ ಪ್ರತಿಜ್ಞೆ ಸ್ವೀಕರಿಸಿದರು. ಬಳಿಕ ಬೀಚ್ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಭೆಯಲ್ಲಿ ಪ್ರಮುಖವಾಗಿ ಕರಾವಳಿಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರಾವಳಿಯ ಬಹುದಿನದ ಬೇಡಿಕೆಗಳು ಈಡೇರುವ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆ ಮುಖ್ಯ ವೇದಿಕೆಯಾಗಲಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಸಂಪುಟ ಸಚಿವರ ಭದ್ರತೆ ಮತ್ತು ಸಾರ್ವಜನಿಕರ ಸುರಕ್ಷತೆಯ ಹಿತದೃಷ್ಟಿಯಿಂದ ಇದೇ 19ರವರೆಗೆ ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧಿಸಲಾಗಿದೆ. ಮಂಗಳೂರಿನ ಮೇರಿ ಹಿಲ್ ಹೆಲಿಪ್ಯಾಡ್ನ ಸುತ್ತ ಹಾಗೂ ಮುಖ್ಯಮಂತ್ರಿ ವಾಸ್ತವ್ಯದ ಹೋಟೆಲ್ ಸುತ್ತಮುತ್ತ ಸಚಿವ ಸಂಪುಟ ಸಭೆ ನಡೆಯುವ ಪಡೀಲ್ನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದ ಸುತ್ತಲಿನ 1 ಕಿಲೋಮೀಟರ್ ವ್ಯಾಪ್ತಿಯನ್ನು ತಾತ್ಕಾಲಿಕ ರೆಡ್ ಜೋನ್ ಎಂದು ಘೋಷಿಸಲಾಗಿದೆ. ಈ ವ್ಯಾಪ್ತಿಯಲ್ಲಿ ಯಾವುದೇ ಮಾದರಿಯ ಡ್ರೋನ್ ಹಾರಾಟ, ಬಳಕೆ ಮತ್ತು ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಜನ್ಮದಿನದ ಅಂಗವಾಗಿ ರಾಜ್ಯದಲ್ಲಿಯೂ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಸೇವಾ ಸಂಕಲ್ಪ ದಿನದ ಅಭಿಯಾನದ ಅಂಗವಾಗಿ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಸಂಜೆ ಬೆಂಗಳೂರಿನ ಕೆಎಸ್ಆರ್ ರೈಲು ನಿಲ್ದಾಣದಲ್ಲಿ ಉತ್ತಮ ಕಾರ್ಯನಿರ್ವಹಣೆ ತೋರಿದ ನೈಋತ್ಯ ರೈಲ್ವೆಯ 25 ಸಿಬ್ಬಂದಿಯನ್ನು ಸನ್ಮಾನಿಸಲಿದ್ದಾರೆ ಹಾಗೂ ನೈಋತ್ಯ ರೈಲ್ವೆ ಸಿಬ್ಬಂದಿಯೊಂದಿಗೆ ಆಶೀರ್ವಾದದ ದೀಪವನ್ನು ಹಚ್ಚಲಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನ ಸುಬೇದಾರಪಾಳ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸಲಾದ ಆರೋಗ್ಯ ಶಿಬಿರ ಮತ್ತು ಅನ್ನದಾನ ಕಾರ್ಯಕ್ರಮಕ್ಕೆ ವಿಧಾನಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥ್ ನಾರಾಯಣ್ ಚಾಲನೆ ನೀಡಿದರು. ಪ್ರಧಾನಿ ಜನ್ಮದಿನದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಮಂಗಳೂರಿನ ಕದ್ರಿ ಮಂಜುನಾಥ ದೇವಾಲಯದಲ್ಲಿ ವಿಶೇಷ ರುದ್ರಾಭಿಷೇಕ ಹಾಗೂ ಪೂಜೆ ನೆರವೇರಿಸಲಾಯಿತು. ಚಿಕ್ಕಮಗಳೂರು ಜಿಲ್ಲೆಯ ಹಿರೇಗೌಜ ಗ್ರಾಮದಲ್ಲಿಂದು ಪ್ರಧಾನಿ ಅವರ ಜನ್ಮದಿನಾಚರಣೆಯನ್ನು ಸ್ವಚ್ಛತಾ ಅಭಿಯಾನದ ಮೂಲಕ ಆಚರಿಸಲಾಯಿತು. ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಬಿಜೆಪಿ ಕಾರ್ಯಕರ್ತರೊಂದಿಗೆ ಪಾಲ್ಗೊಂಡು ಗ್ರಾಮದ ದೇವಾಲಯದ ಸುತ್ತಮುತ್ತ ಸ್ವಚ್ಛತಾ ಅಭಿಯಾನ ನಡೆಸಿದರು. ಇದೇ ವೇಳೆ ನಡೆದ ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತೆಯರನ್ನು ಸಿಟಿ ರವಿ ಸನ್ಮಾನಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 75ನೇ ಜನ್ಮದಿನವನ್ನು ದಾವಣಗೆರೆಯ ದೇವರಾಜರಸು ಬಡಾವಣೆಯಲ್ಲಿರುವ ವಿಶೇಷ ಚೇತನ ಹೆಣ್ಣುಮಕ್ಕಳ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೇಂದ್ರದ ಮಾಜಿ ಸಚಿವ ಡಾಕ್ಟರ್ ಜಿಎಂ ಸಿದ್ದೇಶ್ವರ್ ಮಕ್ಕಳ ಶೈಕ್ಷಣಿಕ ಬಳಕೆಗೆ ಅನುಕೂಲವಾಗುವಂತೆ ವಿವಿಧ ಪರಿಕರಗಳು ಹಾಗೂ ದಿನನಿತ್ಯದ ಅಗತ್ಯ

0: ಅಗತ್ಯ ವಸ್ತುಗಳನ್ನು ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಉತ್ಸವ ಹಿನ್ನೆಲೆ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ, 10 ನೂತನ ಕಾರ್ಯಕ್ರಮ ಘೋಷಣೆ. ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ಎತ್ತಿನಹೊಳೆ ಯೋಜನೆಯ ನೀರು ಪೂರೈಕೆ, ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ. ದಕ್ಷಿಣ ಕನ್ನಡದ ತಣ್ಣೀರುಬಾವಿ ಬೀಚ್ನಲ್ಲಿ ಸ್ವಚ್ಛತೆಯ ಸೇವೆ ಅಭಿಯಾನಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ. ಇದೇ 19ರವರೆಗೆ ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧ. ಹಾಗೂ ಪ್ರಧಾನಿ ಜನ್ಮದಿನದ ಹಿನ್ನೆಲೆ ರಾಜ್ಯದಲ್ಲಿಯೂ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಬ್ಯಾಂಗ್ಲೋರ್.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಇನ್ನು 6:30 ಜಿಲ್ಲಾ ವಾರ್ತಾ ಪತ್ರ. ಕಿಸಾನ್ ವಾಣಿ ಕಾರ್ಯಕ್ರಮ 6:50 ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಇದು. ಇಂದಿನ ಈ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾಕುಪ್ರಾಣಿಗಳಲ್ಲಿ ಕಂಡುಬರುವಂತಹ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮಗಳು, ಈ ಕುರಿತಾಗಿ ಡಾಕ್ಟರ್ ವೀರೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ಕೃಷಿ ರಂಗದಲ್ಲಿ 7:20 ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ ಕೇಳಬಹುದು. 7:45 ರಾತ್ರಿ 8:00 ಮತ್ತು

8:30 8:45 ಸಿರಿಗಂಧ. ಶ್ರೋತೃಗಳೇ, ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ 20ನೇ ಏಷ್ಯನ್ ಗೇಮ್ಸ್ 2026 ಭಾಗವಹಿಸುತ್ತಿರುವ ಹೆಮ್ಮೆಯ ಭಾರತೀಯ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಚಿಯರ್ ಫಾರ್ ಭಾರತ್ ವಿಶೇಷ ಕಾರ್ಯಕ್ರಮ ಮೂಡಿಬರ್ತಾ ಇದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಗಮನಿಸಿ, ಸಮಯ ಇಂದು ರಾತ್ರಿ 8 ಗಂಟೆ. ಇನ್ನು 9:15 ವರ್ಷಾ ಬಿ ಸುರೇಶ್ ಹಾಡಿರುವ ಭಾವಗೀತೆಗಳು. ಕನ್ನಡ ಭಾರತಿ ಕಾರ್ಯಕ್ರಮ ರಾತ್ರಿ 9:30. ಕಾದಂಬರಿಗಾರ್ತಿ ಕವಯತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತಾಗಿ ವಿಶೇಷ ಸಂವಾದವಿದೆ. ಇವರೊಂದಿಗೆ ಭಾಗವಹಿಸ್ತಾ ಇದ್ದಾರೆ ಎಸ್ಆರ್ ಭಟ್. ಇನ್ನು ರಾತ್ರಿ 10 ಗಂಟೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಮರುಪ್ರಸಾರವಿದೆ. ಋತುಮಾನಕ್ಕೆ ಅನುಗುಣವಾಗಿ ಆಹಾರ, ಈ ಕುರಿತಾಗಿ ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.

ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 611 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಜ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ವಾರಿಯರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿ

3:42 ಹೊತ್ತಿನಲ್ಲಿ ಹೋಮ್ ಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಹೌದು ಸರ್, ನಾನು ಪ್ರಶ್ನೆಗಳನ್ನ ಕೇಳೋದಕ್ಕೆ ಸಿದ್ಧವಾಗಿ ಕಾಯ್ತಾ ಇದ್ದೀನಿ, ನೀವು ಕೂಡ ಉತ್ತರ ಕೊಡೋದಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದೀರಾ. ಅಂದಮೇಲೆ ನಿಧಾನ ಮಾಡೋ ಮಾತೇ ಇಲ್ಲ, ಮೊದಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಶ್ನೆ ಹೀಗಿದೆ, ಲೇಖಕಿ ಇಸ್ಮತ್ ಚುಗ್ನಾಯ್ ಅವರು ದೇಶ ವಿಭಜನೆಯ ಹಿನ್ನೆಲೆಯಲ್ಲಿ ರಚಿಸಿದಂತ ಸಣ್ಣ ಕಥೆಯೊಂದು ಸಿನಿಮಾ ಆಗತ್ತೆ. ಆ ಸಿನಿಮಾ ರಾಷ್ಟ್ರೀಯ ಭಾವೈಕ್ಯತೆ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆಯುತ್ತೆ. ಯಾವುದು ಆ ಚಿತ್ರ ಅನ್ನೋದು ನನ್ನ ಪ್ರಶ್ನೆ. ಮತ್ತೊಮ್ಮೆ, ಲೇಖಕಿ ಇಸ್ಮತ್ ಚುಗ್ನಾಯ್ ಅವರು ದೇಶ ವಿಭಜನೆ ಹಿನ್ನೆಲೆಯಲ್ಲಿ ರಚಿಸಿದಂತ ಸಣ್ಣ ಕಥೆಯೊಂದು ಸಿನಿಮಾ ಆಗತ್ತೆ. ಆ ಸಿನಿಮಾ ರಾಷ್ಟ್ರೀಯ ಭಾವೈಕ್ಯತೆ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆಯುತ್ತೆ. ಯಾವುದು ಆ ಚಿತ್ರ? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9480901013 ನಮ್ಮ ವಾಟ್ಸಪ್ ನಂಬರು. ಸರಿಯಾದ ಉತ್ತರ ಜೊತೆಗೆ ನಿಮ್ಮ ಮುದ್ದಾದ ಹೆಸರು ಇಷ್ಟು ಕೂಡ ಸಂದೇಶದಲ್ಲಿ ಇರಲಿ.

ಪ್ರಶ್ನೆ ಕೇಳಿ ಆಗಿತ್ತು. ಲೇಖಕಿ ಇಸ್ಮತ್ ಚುಗ್ನಾಯ್ ಅವರು ದೇಶ ವಿಭಜನೆಯ ಹಿನ್ನೆಲೆಯಲ್ಲಿ ರಚಿಸಿದಂತ ಸಣ್ಣ ಕಥೆಯೊಂದು ಸಿನಿಮಾ ಆಗತ್ತೆ. ಆ ಸಿನಿಮಾ ರಾಷ್ಟ್ರೀಯ ಭಾವೈಕ್ಯತೆ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆಯುತ್ತೆ. ಯಾವುದು ಆ ಚಿತ್ರ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸಿ ಎನ್ ಲಕ್ಷ್ಮಣ ಬೆಂಗಳೂರಿನಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಅನಿಲ ಭೀಷಣ್ಣವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಸುಮಿತ್ರಾ ಸಂಡೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ. ಇನ್ನು ಬಹಳಷ್ಟು ಜನ ಸರಿ ಉತ್ತರವನ್ನ ಕಳಿಸಿದ್ರಿ. ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಕನ್ನಡಿಗರಾದಂತ ಎಂ ಎನ್ ಸತ್ಯು ಅವರು ನಿರ್ದೇಶನ ಮಾಡಿದಂತ ಹವ ಚಿತ್ರ. 1973 ತೆರೆ ಕಂಡಂತ ಈ ಚಿತ್ರ ಇಸ್ಮತ್ ಚುಗ್ನಾಯ್ ಅವರ ದೇಶ ವಿಭಜನೆಯ ಹಿನ್ನೆಲೆಯಲ್ಲಿ ಅವರು ಬರೆದಂತ ಒಂದು ಸಣ್ಣ ಕಥೆಯನ್ನ ಆಧರಿಸಿ ಬಂದಂತ ಚಿತ್ರವಾಗಿತ್ತು. ರಾಷ್ಟ್ರೀಯ ಭಾವೈಕ್ಯತೆಯ ವಿಭಾಗದಲ್ಲಿ ಈ ಒಂದು ಚಿತ್ರ ರಾಷ್ಟ್ರ ಪ್ರಶಸ್ತಿಗೆ ಕೂಡ ಭಾಜನವಾಗತ್ತೆ. ಗರಂ ಹವ ಸಿನಿಮಾ. ಓಕೆ, ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಡ್ರೀಮ್ಲ್ಯಾಂಡ್ ಸಿನಿಮಾ ಹಂಚಿಕೆ ಸಂಸ್ಥೆ, ಇವತ್ತಿನ ಹೆಸರು ಅದರದು ಏನು? ಡ್ರೀಮ್ಲ್ಯಾಂಡ್ ಸಿನಿಮಾ ಹಂಚಿಕೆ ಸಂಸ್ಥೆಯ ಇಂದಿನ ಹೆಸರೇನು? ಸರಿ ಉತ್ತರ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಡ್ರೀಮ್ಲ್ಯಾಂಡ್ ಹೆಸರಿನ ಸಿನಿಮಾ ಹಂಚಿಕೆ ಸಂಸ್ಥೆಯ ಇಂದಿನ ಹೆಸರೇನು ಅನ್ನೋದು ನನ್ನ ಪ್ರಶ್ನೆ. ಅಂದು ಸಿನಿಮಾ ಹಂಚಿಕೆ ಸಂಸ್ಥೆ ಆಗಿತ್ತು, ಆದರೆ ಹೆಸರು ಬದಲಾಯಿಸಿದ ಚಿತ್ರ ನಿರ್ಮಾಣ ಸಂಸ್ಥೆ ಕೂಡ ಇದು ಆಯಿತು. ಕನ್ನಡದ ಹೆಮ್ಮೆಯ ಸಂಸ್ಥೆ ಕೂಡ ಇದು. ಯಾವುದು ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಮಾಡಲಿ, ಮೂರೇ ಜನ ಸರಿಯಾದ ಉತ್ತರವನ್ನು ಕೊಟ್ಟಿರುವಂಥವರು. ಪ್ರಶ್ನೆ ಸ್ಪಷ್ಟವಾಗಿತ್ತು. ಡ್ರೀಮ್ಲ್ಯಾಂಡ್ ಸಿನಿಮಾ ಹಂಚಿಕೆ ಸಂಸ್ಥೆ ಇಂದು ಹೆಸರನ್ನು ಬದಲಾಯಿಸ್ಕೊಂಡಿದೆ. ಅಂದರೆ ಇವತ್ತಿನ ಇದರ ಹೆಸರು ಬೇರೆಯೇ ಇದೆ. ಇದಕ್ಕೆ ಕಾರಣ ಕೂಡ ಸಾಕಷ್ಟಿದೆ. ಆದರೆ ಈ ಸಂಸ್ಥೆ ಸಿನಿಮಾ ಹಂಚಿಕೆ ಸಂಸ್ಥೆಯಾಗಿ ಪ್ರಾರಂಭದಲ್ಲಿದ್ದರು, ನಂತರ ಪ್ರೊಡಕ್ಷನ್ ಇದು ನಿರ್ಮಾಣ ಸಂಸ್ಥೆ ಕೂಡ ಆಯಿತು ಅನ್ನೋದನ್ನು ಕೂಡ ನಾನು ಹೇಳಿದ್ದೆ. ಕನ್ನಡದ ಹೆಮ್ಮೆಯ ಸಂಸ್ಥೆ ಅನ್ನುವಂಥ ಮಾತು ಕೂಡ ಹೇಳಿದ್ದೆ. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದರೆ ಈ ಇನ್ನೊಬ್ರು ಕೊಟ್ಟರು. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ನಿಮ್ಮ ಉತ್ತರ ಸರಿಯಾಗಿತ್ತು. ಕಾಂತರಾಜ ಹುಳಿಯಾರ ಅವರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಕಬಾಡಿ ಇಂದಿರಾ ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಇಷ್ಟು ಜನರ 4 ಜನರ ಉತ್ತರ ಸರಿಯಾಗಿತ್ತು. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಈಶ್ವರಿ ಪಿಕ್ಚರ್ಸ್, ವೀರಸ್ವಾಮಿಯವರ ರವಿಚಂದ್ರನ್ ಅವರ ಈಶ್ವರಿ ಪಿಕ್ಚರ್ಸ್

ಈಶ್ವರಿ ಪಿಕ್ಚರ್ಸ್ ಇವರು ಸ್ವತಃ ನಿರ್ಮಾಣ ಮಾಡಿದ್ದಲ್ಲ, ಇದು ಮೊದಲು ಡ್ರೀಮ್ಲ್ಯಾಂಡ್ ಸಿನಿಮಾ ಹಂಚಿಕೆ ಸಂಸ್ಥೆ ಇದು. ಅಲ್ಲಿ ಕೆಲಸ ಮಾಡ್ತಾ ಇದ್ರು ವೀರಸ್ವಾಮಿ ಅವರು. ಆ ನಂತರ ಆ ಸಂಸ್ಥೆಯನ್ನು ಮುಚ್ಚುವಂತ ಸ್ಥಿತಿ ಬಂದಾಗ ಅದನ್ನ ಟೇಕ್ ಓವರ್ ಮಾಡಿಕೊಂಡಿದ್ದು ವೀರಸ್ವಾಮಿ ಅವರು. ಅದಕ್ಕೆ ಈಶ್ವರಿ ಪಿಕ್ಚರ್ಸ್ ಅಂತ ಹೇಳಿ ಹೆಸರನ್ನ ಕೊಡ್ತಾರೆ. ಆ ನಂತರ ಸಿನಿಮಾ ಹಂಚಿಕೆಯ ಜೊತೆ ಜೊತೆಯಲ್ಲಿ ನಿರ್ಮಾಣದ ಕೆಲಸವನ್ನ, ಚಿತ್ರ ನಿರ್ಮಾಣ ಕೆಲಸವನ್ನ ಕೂಡ ಶುರು ಮಾಡ್ಕೊಳ್ತಾರೆ. ಸೊ ಈಶ್ವರಿ ಪಿಕ್ಚರ್ಸ್ ಅಂತ ಹೇಳಿ ಮರುನಾಮಕರಣ ಮಾಡಿದ್ದು ವೀರಸ್ವಾಮಿ ಅವರು. ಓಕೆನಾ? ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಹಿಂದೂಸ್ತಾನಿ ಗಾಯಕ ಗುಲಾಂ ಅಲಿ ಖಾನ್ ಅವರು ಪ್ರಥಮವಾಗಿ ಹಿನ್ನೆಲೆ ಗಾಯನ ನೀಡಿದ್ದು ಯಾವ ಸಿನಿಮಾದಲ್ಲಿ? ಇವರು ಹಿಂದೂಸ್ತಾನಿ ಗಾಯಕರಾಗಿರ್ತಾರೆ. ಚಿತ್ರರಂಗದಲ್ಲಿ ನಾನು ಕೆಲಸ ಮಾಡಲ್ಲ, ಚಿತ್ರರಂಗಕ್ಕೆ ನಾನು ಹಾಡಲ್ಲ ಅಂತಾನೆ ಇರ್ತಾರೆ. ಆದರೆ ಒತ್ತಾಯದ ಮೇರೆಗೆ ಒಂದು ಸಿನಿಮಾಕ್ಕೆ ತಮ್ಮ ಗಾಯನವನ್ನು ಕೊಡ್ತಾರೆ. ಪ್ರಥಮವಾಗಿ ಈ ರೀತಿ ಹಿನ್ನೆಲೆ ಗಾಯನ ನೀಡಿದ್ದು ಅವರು ಯಾವ ಚಿತ್ರಕ್ಕೆ ಅನ್ನೋದು ನನ್ನ ಪ್ರಶ್ನೆ. ಹಿಂದೂಸ್ತಾನಿ ಗಾಯಕ ಗುಲಾಂ ಅಲಿ ಖಾನ್ ಅವರು ಪ್ರಥಮವಾಗಿ ಹಿನ್ನೆಲೆ ಗಾಯನ ನೀಡಿದ್ದು ಯಾವ ಸಿನಿಮಾದಲ್ಲಿ?

ರಾಮಚಂದ್ರಪುರಂನಿಂದ ಸುಜತಾ ಆರ್ ಗಣೇಶ್, ರಾಜಾಜಿನಗರದಿಂದ ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ನವೀನ್ ಕೃಷ್ಣ ಬೆಂಗಾಲಿ ರಾಯಚೂರಿನಿಂದ, ಚಂದ್ರಶೇಖರ್ ತಾವರೆಕೆರೆಯಿಂದ, ವಿಲ್ಫ್ರೆಡ್ ಕೊತ್ತನೂರಿನಿಂದ, ಶ್ವೇತಾ ಎಸ್ ರಾವ್ ಸುಳ್ಯಿಂದ, ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರಿ. ಸರಿಯಾದ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ಮೊಘಲ್ ಎ ಅಜಮ್ ಚಿತ್ರ. 1960 ತೆರೆ ಕಂಡಂತ ಮೊಘಲ್ ಎ ಅಜಮ್ ಚಿತ್ರ, ಪ್ರೇಮ್ ಜೋಗನ್ ಬನ್ಕೆ ಮತ್ತೆ ಶುಭದಿನ್ ಆಯೋ ಅನ್ನುವಂಥ ಗೀತೆಗಳನ್ನು ಹಿಂದೂಸ್ತಾನಿ ಗಾಯಕರಾದಂಥ ಗುಲಾಂ ಅಲಿ ಖಾನ್ ಅವರು ಪ್ರಪ್ರಥಮವಾಗಿ ಹಾಡ್ತಾರೆ ಚಿತ್ರರಂಗಕ್ಕೋಸ್ಕರ. ಓಕೆ, ಇದಾಗಿತ್ತು ಇವತ್ತಿನ ಹೊಂಬೆಸಲು. ಮಾಹಿತಿ ಜೊತೆ ಮನರಂಜನೆ ಕೂಡ ನಿಮ್ಮದಾಯಿತು ಅಂತ ಭಾವಿಸ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 5:30. ಆತ್ಮೀಯ ಶ್ರೋತೃಗಳಿಗೆಲ್ಲ ಸಂಜೆ ಪ್ರಸಾರ ಕಾರ್ಯಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ಆರ್ಜೆ ಮುತ್ತುರಾಜ್ ಯಲಗಟ್ಟಿ. ಕೇಳುಗರೆ, ಈ ವೇಳೆಯ ಕಾರ್ಯಕ್ರಮ ಸವಿಗಾನ ಮಧುರ ಗೀತೆಗಳ ಗಾಯನ. ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಹಾಲು ಜೇನು ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ ಅವರು.

0: ಅಗಿಲ ಬಳಿಯಲ್ಲಿ ಆಫೀಸರ್ ಕಂಡೆ ಏನಪ್ಪ ಮಾಡು.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಪ್ರಿಯ ಕೇಳುಗರೆ, ಇದೊಂದು ಪ್ರಕಟಣೆ. ವೃಕ್ಷತಾನ್ ಮ್ಯಾರಥಾನ್ 2026 ಕುರಿತು ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾತ್ರಿ 7:45. 10 ಲಕ್ಷ ರೂಪಾಯಿಗಳ ಬಹುಮಾನ ಸೇರಿದಂತೆ ಈ ವರ್ಷದ ಮ್ಯಾರಥಾನ್ನ ವಿಶೇಷತೆಗಳೇನು, ನೋಂದಣಿ ಮಾಡಿಕೊಳ್ಳುವುದು ಹೇಗೆ, ಮ್ಯಾರಥಾನ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳೊಂದಿಗೆ ವೃಕ್ಷತಾನ್ ಟೀಮ್ ನಿಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರಲಿದ್ದಾರೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 08352270340, ಮತ್ತೊಂದು ಸಂಖ್ಯೆ 08352270350. ಕೇಳಿ, ವೃಕ್ಷತಾನ್ ಮ್ಯಾರಥಾನ್ 2026 ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾತ್ರಿ 7:45. ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ ಕೇಳ್ತಿದ್ದೀರಿ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಆಪ್ತ ಮಿತ್ರ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರು.

ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಅಭಿಮನ್ಯು ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

101.8 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಿದ್ದೀರಾ ಆಕಾಶವಾಣಿ ವಿಜಯಪುರ ಕೇಂದ್ರ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕೇಳುಗರೆ, ವೃಕ್ಷಥಾನ್ ಮ್ಯಾರಥಾನ್ 2026 ಕುರಿತು ವಿಶೇಷ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 7:45 ₹1,00,000 ಬಹುಮಾನ ಸೇರಿದಂತೆ ಈ ವರ್ಷದ ಮ್ಯಾರಥಾನ್ನ ವಿಶೇಷತೆಗಳೇನು, ನೋಂದಣಿ ಮಾಡಿಕೊಳ್ಳುವುದು ಹೇಗೆ, ಮ್ಯಾರಥಾನ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳೊಂದಿಗೆ ವೃಕ್ಷಥಾನ್ ಟೀಮ್ ನಿಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರಲಿದ್ದಾರೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 08352 270 340, ಮತ್ತೊಂದು ಸಂಖ್ಯೆ 08352 270 350. ಕೇಳಿ, ವೃಕ್ಷಥಾನ್ ಮ್ಯಾರಥಾನ್ 2026 ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 7:45. ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಕಿಲಾಡಿಗಳು ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಜಯಚಂದ್ರನ್ ಅವರು. ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕ ರಾಜ್ ಖೋಟಿ ಅವರ ಸಂಗೀತ ಇದೆ.

ಕೆ ಎಸ್ ಚಿತ್ರ ಹಾಗೂ ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಕೌರವ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮಾಸ್ತಿಗುಡಿ ಚಿತ್ರದ ಗೀತೆ ಮೂಡಿ

0: ಇದುವರೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮೊಟ್ಟಿಗೆದ್ದು ನಾನು ಆರ್ಜೆ ಮುತ್ತುರಾಜ್ ಯಲಗಟ್ಟಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, FM ಕಂಪನಾಂಕ 101.8 MHz. ಈಗ ಕೇಳಿ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
0: ಈ ಓಣೆಗೆ ಎಲ್ಲರಿಗೆ ಹೇಳ್ಬರಮ್ಮಂತ
2: ನಡಿ ಆ ಮನ್ ಸರ್ 1,000 ರೂಪಾಯಿ ಕೊಟ್ಟಿದ್ರೆ ಮೊದಲು ಅವ್ರಿಗೆ ಹೇಳು.
0: ಹ್ಞೂ ಭಾಳ ಅವ್ರು ನಾವು ಏನೇನೋ ಮಾಡ್ತೀವಿ ಅಂತ ತಿಳ್ಕೊಂಡ್ರೆ ಅವ್ರಿಗೆ ಕರೆ ಮಾಡಿ ಅವ್ರಿಗೆ ಬಿಡ ಮಾಡಿ
2: ಅವ್ರು ಹೇಳು ಹೋಗಿ ನಾವ್ ಇವತ್ತು ಇಂಥ ಆಟ ಮಾಡೇವ್ರಿ ಅಂತ ಹೇಳು. ಮತ್ತೆ ಆಟ ಆಡ್ಸಿ
0: ಇಬ್ಬರಿಗೆ ಕರೆ ಮತ್ತೆ ನಡಿ
2: ಅಂಟಿರೇ ಅಂಟಿರೇ
0: ಸರ ಸರ
3: ಯಾರು
2: ನಾವ ಸರ ಮಾನ್ಯ ಗಣಪತಿ ಪಟ್ಟಿ ಕೇಳಕ್ ಬಂದಿಲ್ರಿ.
4: ಮತ್ತೇನ್ ಬೇಕು ನೋಡ್ರಿ ಬಂದಾರವ್ರು.
0: ಅಂಟಿ ಸರಿ ಏನು ಪಟ್ಟಿ ಗಿಟ್ಟಿ ಬೇಡಕ್ ಬಂದಿಲ್ರಿ ನಾವು. ನಾವು ಇವತ್ತು ಗಣಪತಿ ವಿಸರ್ಜನೆ ಆದ್ರೆ ನಮ್ದು ಈಗ ಆಟ ಇಟ್ಟಿವ್ರಿ ಎಲ್ಲ ಓಣನವ್ರಿಗೆಲ್ಲ
2: ರಂಗೋಲಿ ಸ್ಪರ್ಧೆ ಇಟ್ಟಿವ್ರಿ, ಹುಡುಗರಿಗೆ ಡ್ಯಾನ್ಸ್ ಇಟ್ಟಿವ್ರಿ, ಮತ್ತೆ ನಿಮ್ಮಂತ ಅಂಟಿಗಳಿಗೆಲ್ರಿ ಓಣ್ಯಾಗ ಇರ್ತಾರಲ್ಲ ಮ್ಯೂಸಿಕಲ್ ಚೇರ್ ಆಟ ರೀ, ಕುರ್ಚಿ ಆಟ ರೀ, ಅದನ್ನ ಇಟ್ಟಿವ್ರಿ.
4: ಇಂಥವೆಲ್ಲ ನಮ್ಗೆ ಇಟ್ಟರೆ
2: ಹೌದ್ರಿ
4: ಮಕ್ಳಿಗೆ
2: ಹೌದ್ರಿ.
4: ಮತ್ತೇನು ಆಟದೊಳಗೆ ಎದೇನ ಏನ್ ಕೊಡ್ತಿರೇನ?
0: ಹ್ಞೂ ರೀ ಅಣ್ಣಗಳಿಗೆ ಬಿಡಿಸಿ ನಾವೇ ಎಲ್ಲಾ ದೋಸ್ತರು ಸೇರಿ ಕುಡಿಸ್ಲಾತೀವ್ರಿ. ಎಲ್ಲಾ ನೀವೇನ್ ಹೇಳಿದ್ರಲ್ರಿ ಹಂಗೆ ಮಾಡತ್ತೀವ್ರಿ. ನಾವೇನ್ 5 ದಿನ ದಿನಾ ಒಂದೊಂದು ಆಟ ರೀ, ದಿನಾ ಪ್ರಸಾದ ರೀ, ಯಾರು ಹಾಡಾಡ್ತಾರಲ್ಲ ಚಂದ ಹಾಡಾಡ್ಕಂದ ಹಾಡಾಡ್ಸೀವ್ರಿ,
2: ಭಾಷಣ ಮಾಡಿದ್ರೆ ಭಾಷಣದು,
0: ಹ್ಞೂ ರಂಗೋಲಿ ಹಾಕೋರಿ ರಂಗೋಲಿ ಹಾಕ್ಸೀವ್ರಿ, ಎಲ್ಲಾ ನೀವ್ ಹೇಳಿದ್ರಲ್ರಿ ಹಂಗೆ ಮಾಡಿವ್ರಿ ನಾವು.
3: ಶಪಾಶಪ ಅಂತೂ ವಾ ಖುಷಿ ಆಯ್ತು
2: ಸಾರ್ಥಕ
3: ಆಯ್ತು
0: ನೋಡ್ರಿ. ಇನ್ನ ಮುಂದಿನ ವರ್ಷ ನಮ್ಮ ಓಣ್ ಹೆಂಗ್ ಮಾಡ್ತೀವಿ ನೋಡ್ರಿ. ಈ ಸಲ ಎಲ್ಲಾ ಐಟಮ್

0: ಪ್ರಶ್ನೆಗಳು ಸವಾಲ್ ಮಾಡ್ಬೇಕಂತ ಮಾಡೀವ್ರಿ ನಾವು, ಅದಕ್ಕೆ ಬರ್ರಿ ನೀವು ರೀ.
1: ಆಯ್ತು, ಗಣಪತಿ ಸವಾಲ್ದಾಗ ಏನೇನು ತಂದಿರಪ್ಪ ಸಾಮಾನ?
2: ಇಲ್ರಿ, ಗಣಪತಿ ಹಾಕಿದವ ಸವಾಲ್ ಅಲ್ರಿ ಅಂಟಿ.
1: ಹೌದಾ?
0: ಕಾಯಿ ಅದಾವ್ರಿ, ಹಾರ ಅದಾವ್ರಿ, ಹಣ್ಣ ಅದಾವ್ರಿ,
2: ನಿಂಗದ ಕಾಯಿ
0: ಲಿಂಗದ ಕಾಯಿ ಅದಾರಿ. ಇಲ್ರಿ, ಕರ್ಕರೆ ಬೆಳಿದ ತಂದೇವ್ರಿ.
2: ತಂದೇವ್ರಿ
1: ಅಲ್ಲೋ, ಅದು ಮುತ್ತಿನ ಕುಂಚಿಗೆ ತಂದಿರಲ್ಲ ನಿಮ್ ಗಣಪತಿ
0: ಎಲ್ಲಾರಿ
2: ಪೂಜೆಗ್ ಬಂದಾಗ ಎಲ್ಲ ನೋಡ ಅಂಟಿ, ಹಂಗ ನೋಡ್ಯಾರ ನೋಡು.
1: ಅದಕ್ಕೆ
0: ತಗೋರಿ ಅಂಟಿ, ಅದ ನೀವು ಸವಾಲ್ ನೇ ತಗೋರಿ.
1: ಅದಕ್ಕ ನನಗ ಅನಿಸ್ತು ರೊಕ್ಕ ಕೊಟ್ಟಿದ್ಕು ಚಲೋ ಆಯ್ತು, ಚಂದ ಶಿಂಗಾರ ಮಾಡಿದ್ರಲ್ಪ ಗಣಪತಿಗೆ. ಎಷ್ಟು ಹತ್ತು ಮುಣಿಗೆ ಎಷ್ಟೊತ್ತಿಗೆ ಮಾಡ್ತೀರಿ ನೀಲಾವ?
0: ಹನ್ನೊಂದೂರಿ ಹನ್ನೆರಡರ ತನಕ ಮಾಡ್ತೀವಿ.
1: ಅಲ್ಲೋ ತಮ್ಮ, ಸವಾಲ್ ಮಾಡಿ ಊಟ ಮಾಡಿ ಗಣಪತಿ ಕಳಿಸ್ಬೇಕಾದ್ರ ನೀವು ಬೆಳಗು ಮುಂಜಾನೆ ಆತೈತಿ.
0: ಏನ್ ಒಂದ್ ರಾತ್ರಿ
1: ಅಲ್ಲ, ಹಂಗ್ ಮಾಡಬಾರ್ದು, ಅದನ್ನು ತಪ್ಪ.
2: ವರ್ಷಕ್ಕೆ ಒಂದ್ ದಿವ್ಸ ಬರತ್ರಿ, ಏನಾಗುದಿಲ್ರಿ.
1: ಅಲ್ಲೋ ರಾತ್ರಿ ಹೊತ್ನ್ಯಾಗ ಕೌನಾಳದಾಗ ಎಲ್ಲರೇ ಕಾಲ್ ಜಾರಿ ನೀರಾಗ ಬಿದ್ರಿ ಏನ್ ಮಾಡ್ತೀರಿ?
0: ಲೈಟ್ ಎಲ್ಲ ಮಾಡಿವ್ರಿ ಆಂಟಿ.
3: ಈಗ ಅಂದಂಗ ನೀವು ಏನ್ ಸವಾಲ್ ಮಾಡಿದ್ರಲ್ಲ, ಈಗ ಮಾಡ್ತಿರ್ಲ, ಎಟ್ಟಕ್ ಹೋಗ್ತಾವ?
2: ಅದ್ ನೋಡ್ಬೇಕ್ರಿ, ಬೇಡೋರ್ ಮ್ಯಾಗ್ರಿ ಅದ. ನಾವ್ ಸವಾಲ್ ಇಡ್ತೇವ್ರಿ, ಒಂದ್ ನಿಂಗದ ಕಾಯಿ ಸವಾಲ್ ಇಟ್ಟು ಎಟ್ಟಕ್ ಬಿಡ್ತಾರ ಬಿಡ್ತಾರ್ರಿ ಅವ್ರು.
0: ನಾವೇನ್ ತಂದ್ ರೇಟಿಗೆ ಹೇಳ್ತೀವ್ರಿ, ಅವ್ರೇನ್ ಕೇಳಿ ಇದು ಮಾಡ್ತಾರಲ್ಲ ಅವ್ರವ್ರು ಬಗ್ತೀರಿ.
3: ಮತ್ತೀಗ ವಿಸರ್ಜನಾ ಶೋಭಾಯಾತ್ರೆಯನ್ನ ನೀವು ಯಾವಾಗ ಶುರು ಮಾಡ್ತೀರಿ, ಎಷ್ಟಕ್ಕೆ ಮುಗಿಸ್ತೀರಿ, ಎಷ್ಟಕ್ಕೆ ವಿಸರ್ಜನೆ ಮಾಡ್ತೀರಿ?
0: ಅದು ಜಲ್ದಿನೇ ಮಾಡ್ತೀವ್ರಿ.
2: ಅಂದ್ರೆ
0: ಸಾಯಂಕಾಲ ಪೂಜಾಗಣ, ಪೂಜಾಗಣ ಮೇಡಮ್, ಪೂಜಾಗಣ ಮಾಡ್ತೀವ್ರಿ. ಪೂಜಾಗಣ ಮಾಡಿ ಅವೆಲ್ಲ ಪ್ರಸಾದ ಎಲ್ಲ ಕೊಟ್ಟು ಅಲ್ಲಿ ತಾನು ಹೋಗೋಟ್ಗೆ ಒಂದು ಮೂರ್ನಾಲ್ಕು ತಾಸು ಆತದ್ರಿ.
3: ನೋಡಪ್ಪ, ಅಲ್ಲೆಲ್ಲ ಭಾಳ ಜಾಕ್ ಇರಬೇಕು, ನೀರಾಗ ಈಸ್ ಬಂದವ್ರೆ ಅಟ್ಟಿ ಇಳಿಬೇಕು, ಮತ್ತ ನೀವು ನೀರಾಗ ಈಸ್ ಬರ್ಲಾರ್ದವ್ರಿಗೆ ಅದೆಲ್ಲ ದೂರ ನಿಂದ್ರಿಸ್ಬೇಕು. ಅಲ್ಲಿ ವಿಸರ್ಜನೆ ಮಾಡ್ಲಿಕ್ಕೆ ಹೋಗಾಗ ಭಾಳಷ್ಟು ಅನಾಹುತ ಆಗ್ಯಾವ. ಅದಕ್ಕೆ ಎಲ್ಲ ಜಾಗೃತಿಯಿಂದ ನೋಡ್ಕೋಬೇಕು ನೋಡ್ರಪ್ಪ.
2: ನಾವು ಹೇಳೇವ್ರಿ, ಈ ಸೈಡಾಗ ಬಂದ್ರೆ ಅಷ್ಟೇ ಮುಂದೆ ಹೋಗುಮಂತ ಅಂದೇವ್ರಿ, ಮಾತಾಡೇ.
0: ಈ ಸಲ ಮನ್ ಹೇಳಕ್ರಿಂದ್ರ ಬಾಜು ಉಣ್ಣನವ್ರು ಈ ಗಣಪತಿಗೆ ಎಲ್ಲ ಜಿಲ್ಲಾಡಳಿತದವ್ರು ಏನು ವ್ಯವಸ್ಥೆ ಮಾಡ್ಯಾರಂತ್ರಿ, ಎಲ್ಲ ನಾವು ಒಯ್ದು ಕೊಟ್ಬಿಡ್ದಂತ, ಎಲ್ಲ ಸವಾಲೆಲ್ಲ ಮಾಡಿ ಅವ್ರಿಗೆ ಕೊಟ್ಬಿಡ್ದ್ರೆ ಅವ್ರು ವಿಸರ್ಜನೆ ಮಾಡ್ಬಿಡ್ತಾರಂತ.
1: ಅಟ್ಟೆ ಅಲ್ಲ, ಕುಡಿದು ಪಡೆದು ಬಾ ಮಾಡ್ತಾರ ಕೇಳಿ.
0: ನಮ್ಮಲ್ಲಿ ಯಾರು
2: ಹುಡುಗರು ಯಾರು ಇಲ್ರಿ, ನಾವ್ ಯಾರು ಅಂತಾರಲ್ಲರಿ.
1: ಮತ್ತ ಪಟಾಕ್ಷಿ ಪಿಟಾಕ್ಷಿ ಆರಿಸ್ಬೇಡ್ರಪ್ಪ, ಅಪ್ಪ ದೂರ್ ನಿಂತಾರ.
0: ಪಟಾಕಿ ಸ್ವಲ್ಪ ಹೊಡಿತೀವ್ರಿ,
2: ಪರಿಸರಕ್ಕೆ ಹಾನಿ ಮಾಡ್ಲಾರ್ದಂಗ
0: ಅವೇ ಹೊಡಿತೀವಿ.
3: ನಟ್ಟೆ ಉಳಿಸ್ರಿ, ಮತ್ತ ಇದ್ರಾಗ ಮುಖ್ಯವಾಗಿ ಸ್ವದೇಶದ ಪಟಾಕ್ಷಿಗಳನ್ನ ಮಾತ್ರ ತಗೊಂಬರ್ರಿ. ನೀವು ಯಾವ್ದೋ ಒಂದು ದೇಶದ್ದು ತರಿಸಿದ್ದು ಅವು ಸ್ವಯ್ ಅದಾವ ಅಂತೇಳಿ ತರ್ಲಕ್ ಹೋಗ್ಬೇಡ್ರಿ, ಒಟ್ಟೂಸ್ ಪಟಾಕಿ ಇರ್ತಾವ.
0: ಕೈಯಾಗಿಡಲ್ರಿ, ನಾವ್ ಬೈತೀವ್ರಿ, ನಮ್ ದೋಸ್ತರಿಗೆಲ್ಲ ಮಾಡ್ಬೇಡ್ರಿ.
2: ಒಬ್ಬೊಬ್ರು ಹಾರಿಸ್ತಿರ್ತಾರ್ರಿ, ಕೈಯಾಗಿಡದ ಹಾರಿಸ್ಬೇಡ ಅಂತ ನಾವ್ ಅವ್ರು ಹೇಳ್ತಿರ್ತೇವ್ರಿ.
1: ಏನ್ ನಿಮ್ ಮಾತ್ ಕೇಳೋಣ, ಬಾ ಸುಧಾರಣೆ ಆಗಿರೋ ಅನ್ಸಕತ್ತೈತಿ ಅನ್ಸಕತ್ತೈತಿ ನೋಡ್ ನನಗ.
0: ಮಾನ್ಯ ಸರ್ ಹೇಳಿದ್ರಲ್ರಿ, ಅದಕ್ಕೆಲ್ಲ ಕೇಳಿವ್ರಿ, ಕರೆ ಅನಿಸ್ತ್ರಿ ನಮ್ಗ ಓದೆಲ್ಲ.
1: ಸರಿ ಆಯ್ತಪ್ಪ, ಹಂಗಂದ್ರ ನೀಲಾವ ಏಳಕ್ಕೆ ಚಾಲೂ ಮಾಡ್ರಿ, ನಮಗೂ ಒಂದ್ರೆ ಧಾರವಾಹಿ ಪರ್ವ ಇರ್ತಾವ ನೋಡಾಕ, ಲಘು ನೀಲಾವ ಮುಗಿಸ್ಕೊಂಡ್ ಬರ್ತೇವೆ.
3: ಮತ್ತೆ ಈಗ ನೀಲಾವ ಮಾಡಿದ್ದು ಈಗ ಕೊಡ್ಬೇಕು ಏನ್ ರೊಕ್ಕ ನಿಮ್ಗ?
0: ನಿಮ್ ಅನುಕೂಲ ನೋಡ್ರಿ, ಈಗಿದ್ರ ಈಗ ಕೊಡ್ರಿ, ನಾವು ಅಲ್ಲಿ ಒಂದ್ ಕಡೆ ಎಲ್ಲರ ಇಡ್ತೀವಿ ಬ್ಯಾಂಕ್ನಾಗ. ಅದು ಇಲ್ಲಪ್ಪ ಅಂದ್ರೆ ಮುಂದಿನ ಗಣಪತಿ ಬಂದಾಗ ನಾವು ಏನ ಐಟಮ್ ಪಟ್ಟಿ ಬಿಡಕ್ ಬರ್ತೀವಲ್ರಿ, ಅವಾಗ ಎರಡು ಸೇರ್ಸಿ ಕೊಟ್ಬಿಡ್ರಿ.
1: ಏ ದಮ್ಮಿಡ್ರಿ ದಮ್ಮಿಡ್ರಿ, ಮತ್ತ ಅದು ಬಣ್ಣಗಿಣ್ಣ ಏನ ಹೋಗ್ತಾ ಇರತ್ಲ ಗುಲಾಲ, ಅದು ಕಣ್ಣಾಗ ಪಣ್ಣ
0: ನಾವೆಲ್ಲ ಮಾಡಲ್ರಿ,
1: ಇಲ್ಲಿಲ್ಲ
0: ಹೊಟ್ಟೆ ಮಾಡಲ್ರಿ ನಾವು.
1: ಎರಡು ಪಾರ್ಗಳು ಹೋಗ್ಯಾವು,
2: ಮೊದಲು ಮಾಡ್ತಿದ್ದೀರಂಟಿ, ಎಲ್ಲ ಬಿಟ್ಟುಬಿಟ್ಟಿವ್ರಿ ನಾವು.
0: ಬರ್ರಿ ಸಂಜೆಗೆ ಬರ್ರಿ, ಹೊಟ್ಟೆ ತಪ್ಪಿಸ್ಬೇಡ್ರಿ
2: ಸರ, ತಪ್ಪಿಸ್ಬೇಡ್ರಿ.
0: ನಡಿ ಮುಂದಿನ ಮನೆ ಹೋಗಂತ. ಗಣಪತಿ ಬಪ್ಪ
2: ಮೋರಯ್ಯ,
0: ಮಂಗಲ ಮೂರ್ತಿ
2: ಮೋರಯ್ಯ,
1: ಮುಂದಿನ ವರ್ಷ
2: ಬೇಗ ಬಾ
1: ಗಣಪತಿ ಮಪ್ಪ
0: ಮೋರಯ್ಯ.
4: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
5: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮುತ್ತುರಾಜ್ ಯಲಗಟ್ಟಿ, ರೇವಣಸಿದ್ದ ಚಾಂದಕವಟೆ, ಮಹಾಂತೇಶ್ ಕೋತಿನ್ ಹಾಗೂ ಭಾರತಿ ಸುನಗಾರ್.
4: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ನಮಸ್ಕಾರ ಶ್ರೋತೃಗಳೇ, ಕೇಳಿ ಇವತ್ತಿನ ನೀತಿ ಕಥೆ. ರಾಮು ಮತ್ತು ರಾಜು ಇಬ್ರು ಅಣ್ಣ ತಮ್ಮಂದ್ರು. ಊರೂರು ಅಲೆದು ಬಟ್ಟೆ ವ್ಯಾಪಾರ ಮಾಡಿಕೊಂಡಿದ್ರು. ಒಮ್ಮೆ ಇಬ್ರೆ ಅಷ್ಟು ಪರಿಚಿತವಲ್ಲದ ಊರೊಂದಕ್ಕೆ ಹೋದ್ರು. ವ್ಯಾಪಾರವೇನೋ ಚೆನ್ನಾಗಿ ಆಯ್ತು, ಆದ್ರೆ ಮರಳಿ ಬರುವಾಗ ದಾರಿ ಯಾವುದು ಅಂತ ಗೊತ್ತಾಗ್ಲಿಲ್ಲ. ಆ ಊರಿನ ಜನ ಎರಡು ದಾರಿಗಳನ್ನ ತೋರಿಸಿ ಹೇಳಿದ್ರು. ನೋಡಿ, ಈ ಬಲಗಡೆಯ ದಾರಿಯಲ್ಲಿ ಕಳ್ಳಕಾಕರ ಕಾಟ ಹೆಚ್ಚು. ಎಡಗಡೆಯ ದಾರಿ ಹಿಡಿದು ಹೋದ್ರೆ ದಟ್ಟ ಅರಣ್ಯವೊಂದನ್ನ ದಾಟಬೇಕಾಗ್ತದೆ. ಅಲ್ಲಿ ವನ್ಯ ಮೃಗಗಳ ಹಾವಳಿ ಹೆಚ್ಚು. ಯಾವ ದಾರಿ ಹಿಡಿಯುವುದು ನೀವೇ ನಿರ್ಧಾರ ಮಾಡಿ ಅಂತ ಹೇಳಿದ್ರು. ಯಾವ ದಾರಿಯಲ್ಲಿ ಹೋದ್ರೂ ಕೂಡ ಪ್ರಾಣ ಉಳಿದ್ರೆ ಮಾತ್ರ ನಿಮ್ಮ ಊರನ್ನ ತಲುಪ್ತೀರಿ ಅನ್ನೋ ಎಚ್ಚರಿಕೆಯ ಮಾತನ್ನು ಕೂಡ ಹೇಳಿದ್ರು. ಅಣ್ಣ ತಮ್ಮಂದರಿಬ್ರಿಗೂ ಕೂಡ ಇನ್ನಷ್ಟು ಗೊಂದಲವಾಯಿತು. ರಾಮು ಹೇಳ್ದ, ತಮ್ಮ ನಡೆ, ಬಲಗಡೆಯ ದಾರಿಯಲ್ಲೇ ಹೋಗೋಣ. ವ್ಯಾಪಾರ ಮಾಡಿ ಬಂದ ಹಣವೇನೋ ನಮ್ಮ ಬಳಿ ಇದೆ, ಆದ್ರೆ ಪ್ರಾಣ ಉಳಿದ್ರೆ ಮತ್ತೆ ಹಣ ಗಳಿಸಬಹುದು. ಕಳ್ಳರು ಎದುರಾದ್ರೆ ಅವರಿಗೆ ಹಣ ಕೊಟ್ಟು ಬಿಟ್ರಾಯ್ತು, ಅಥವಾ ಏನಾದ್ರೂ ಉಪಾಯ ಮಾಡಿ

0: ತಪ್ಪಿಸ್ಕೊಳ್ಬಹುದು. ಆದ್ರೆ ಹುಲಿ ಕರಡಿಗಳ ಕೈಗೆ ಸಿಕ್ಕರೆ ನಮ್ಮ ಕಥೆ ಮುಗ್ದೇ ಹೋಗುತ್ತೆ. ಅದೃಷ್ಟ ಚೆನ್ನಾಗಿದ್ರೆ ಕಳ್ಳರು ಎದುರಾಗದೇ ಹೋಗಬಹುದು. ಆದ್ರೆ ರಾಜು ಅಣ್ಣನ ವಾದವನ್ನ ಒಪ್ಪಲಿಲ್ಲ. ಬೇಡ ಅಣ್ಣಯ್ಯ, ಯಾವ ವನ್ಯ ಮೃಗವು ಮನುಷ್ಯನಷ್ಟು ಕ್ರೂರಿಯು ಬುದ್ಧಿಯುಳ್ಳದ್ದು ಅಲ್ಲ. ನಾವು ಅದಕ್ಕೆ ಅಪಾಯಕಾರಿ ಅಲ್ಲದಿದ್ರೆ ಅವು ನಮಗೆ ಏನನ್ನು ಮಾಡುವುದಿಲ್ಲ. ಆದ್ರೆ ಕಳ್ಳರು, ಕುಟಿಲರು, ಕುತಂತ್ರಿಗಳು ಹಾಗಲ್ಲ. ಕಷ್ಟಪಟ್ಟು ವ್ಯಾಪಾರ ಮಾಡಿ ಗಳಿಸಿದ ಹಣ ನಮ್ದು, ಯೋಚನೆ ಮಾಡುವಂತ ಅಣ್ಣನ್ಗೆ ಹೇಳ್ದ. ಆದ್ರೆ ರಾಮು ಕೇಳಲಿಲ್ಲ. ಕೊನೆಗೆ ಅಣ್ಣ ತಮ್ಮಂದಿರಿಬ್ರು ಬೇರೆ ಬೇರೆ ದಾರಿಯನ್ನ ಹಿಡಿದ್ರು. ರಾಮು ಬಲಗಡೆಯ ದಾರಿ ಹಿಡಿದ್ರೆ ರಾಜು ಎಡಗಡೆಯ ದಾರಿ ಹಿಡ್ದ. ರಾಜು ಕಾಡಿನೊಳಗೆ ಬರುವಷ್ಟರಲ್ಲಿ ತುಂಬಾ ಕತ್ತಲಾಗಿತ್ತು. ನರಿಗಳ ಉಳು ಕೇಳಿಸ್ತಾ ಇತ್ತು. ಸ್ವಲ್ಪ ದೂರ ಬರುವಷ್ಟರಲ್ಲಿ ಪೊದೆಯೊಳಗಿನಿಂದ ಎರಡು ಉರಿಯುವ ಕೆಂಡದಂತಹ ಕಣ್ಣುಗಳು ಕಾಣಿಸಿದ್ವು. ರಾಜುವಿಗೆ ಭಯವಾದ್ರೂ ತೋರಿಸಿಕೊಳ್ಳದೆ ಕಂಬದಂತೆ ನಿಂತಲ್ಲಿ ನಿಶ್ಚಲವಾಗಿಬಿಟ್ಟ. ಕೆಲವು ನಿಮಿಷಗಳ ಸತ್ವ ಪರೀಕ್ಷೆಯ ನಂತರ ಭಾರಿ ಹುಲಿಯೊಂದು ಪೊದೆಯಿಂದ ಹೊರಬಂದು ರಾಜುನನ್ನ ಒಮ್ಮೆ ಗುರಾಯಿಸಿ ನೋಡಿತು. ನೋಡಿ ಗಂಭೀರವಾಗಿ ಸುಮ್ಮನೆ ತನ್ನ ಪಾಡಿಗೆ ತಾನು ಹೊರಟು ಹೋಯಿತು. ಇನ್ನೊಂದು ಮೈಲು ಸಾಗಿದಾಗ ಸೀಳು ನಾಯಿಗಳ ಕೂಗು ಕೇಳಿಸಿತು. ರಾಜು ಮಾತ್ರ ಸರಸರನೆ ಮರವೇರಿ ಕುಳಿತುಬಿಟ್ಟ. ಸೀಳು ನಾಯಿಗಳ ಗುಂಪೊಂದು ಜಿಂಕೆಯನ್ನ ಬೆನ್ನಟ್ಟಿ ಹೋದುವು. ರಾಜು ಸುರಕ್ಷಿತವಾಗಿ ಊರು ಸೇರಿಕೊಂಡ. ಆದ್ರೆ ಇನ್ನೂ ಬಾರದ ಅಣ್ಣನ ದಾರಿಯನ್ನ ಆತಂಕದಿಂದ ಕಾಯತೊಡಗಿದ. ಬಿಸಿಲೇರಿದ ನಂತರ ರಾಮನನ್ನ ಯಾರೋ ದಾರಿ ಹೋಕರು ಮನೆಗೆ ತಂದು ಹಾಕಿದರು. ಕಳ್ಳರ ಆಕ್ರಮಣದಿಂದ ಆತನ ಮೈ ತುಂಬಾ ಗಾಯಗಳಾಗಿದ್ವು. ಕಳ್ಳರು ಒಂದು ಬಿಡಿಗಾಸನ್ನು ಬಿಡದೆ ದೋಚಿಕೊಂಡು ರಾಮು ಕಾಲು ಹಿಡಿದು ಬೇಡಿದ್ರು ಕೂಡ ಕರುಣೆ ತೋರದೆ ಬಡಿದು ಚಚ್ಚಿ ಹೋಗಿದ್ರು. ಆಗ ತಮ್ಮನಿಗೆ ಅಣ್ಣ ಹೇಳ್ದ, ರಾಜು, ನೀನು ಹೇಳಿದ್ದು ನಿಜ ಕಣು. ಮನುಷ್ಯರಿಗಿಂತ ಪ್ರಾಣಿಗಳು ಎಷ್ಟೋ ಮಿಗಿಲು. ಮನುಷ್ಯರಿಗಿರುವ ದುರಾಸೆ, ಕ್ರೌರ್ಯ, ಸ್ವಾರ್ಥ ಯಾವ ವನ್ಯ ಮೃಗಕ್ಕೂ ಇಲ್ಲ. ಊರಿಗಿಂತ ಕಾಡೆ ಮೇಲು. ಈ ಮಾತನ್ನ ಕೇಳಿ ರಾಜು ತಲೆ ತೂಗಿದ. ಶ್ರೋತೃಗಳೇ, ತಿಳಿದುಕೊಂಡ್ರಲ್ಲ ಇಂದಿನ ಕಥೆಯ ನೀತಿಯನ್ನ, ವನ್ಯ ಮೃಗಗಳಿಗಿಂತ ಮಾನವರೇ ಹೆಚ್ಚು ಅಪಾಯಕಾರಿಗಳು ಅಂತ. ಶ್ರೋತೃಗಳೇ, ಇಂತಹದೇ ನೀತಿ ಕಥೆಗಳು ತಮಗೂ ಕೂಡ ಗೊತ್ತಿದ್ರೆ ಆ ನೀತಿ ಕಥೆಗಳನ್ನ ನಮ್ಮ ನಿಲಯಕ್ಕೆ ಕಳಿಸಿಕೊಡಿ. ನೀವು ಕಳಿಸಿಕೊಟ್ಟಂತಹ ನೀತಿ ಕಥೆಗಳನ್ನ ನಮ್ಮ ಎಲ್ಲಾ ಕೇಳುಗರಿಗೂ ಕೂಡ ನಮ್ಮ ಆಕಾಶವಾಣಿಯ ಮುಖಾಂತರ ಕೇಳಿಸ್ತೀವಿ. ಇಲ್ಲಿಗೆ ಇಂದಿನ ನೀತಿ ಕಥೆ ಮುಕ್ತಾಯವಾಯಿತು. ಶ್ರೋತೃಗಳೇ, ಮತ್ತೊಂದು ನೀತಿ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.
1: ಇದುವರೆಗೆ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಸ್. ಇನ್ನೇನು ಸಮಯ 6:05 ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
2: This is Akashwani, the news read by Nishit Kumar. Prime Minister Narendra Modi today said India is emerging as a reliable destination for global manufacturing and is preparing to meet new challenges. Mr. Modi stated this while inaugurating the fifth edition of Semicon India at Yashobhoomi, New Delhi today. The Prime Minister highlighted the growing demand for artificial intelligence, saying the focus is now shifting beyond transistor size to overall system integration, including memory placement and heat management.
3: बीते एक दशक में भारत ने अपने ट्रांसमिशन नेटवर्क को भी एक्सपेंड किया है. साथियों, भारत में पावर इंफ्रास्ट्रक्चर का यह विस्तार हमारे सेमीकंडक्टर इकोसिस्टम के लिए भी एक बड़ी स्ट्रेंथ है. भारत हर वो कदम उठा रहा है जो हमें सेमीकंडक्टर इंडस्ट्री का एक प्रीफर्ड डेस्टिनेशन बनाए.
2: Later, addressing a press conference on the sidelines of the event, Electronics and Information Technology Minister Ashwini Vaishnaw said India's semiconductor design capabilities are recognized globally and Semicon 2.0 will focus on promoting semiconductor design companies in the country. The three-day conference and exhibition bring together global semiconductor and electronics ecosystem to foster collaboration, drive innovation, strengthen manufacturing capabilities, attract investment and develop future-ready talent. Prime Minister Modi today said the BJP government in West Bengal aims to ensure that not a single eligible woman is deprived of the benefits of the Annapurna Yojana and is working relentlessly towards the goal. Mr. Modi stated this while virtually addressing a gathering in West Bengal on the occasion of the release of the fourth installment under the Annapurna Yojana, providing 3,000 rupees per month to around 1.5 crore women.
3: आज विश्वकर्मा पूजा का पावन अवसर भी है. मैं आप सभी को विश्वकर्मा पूजा की बहुत बहुत शुभकामनाएं देता हूं. साथियों, इसी पावन समय में आज बंगाल में

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:10:15. ಈಗ ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 6:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪಿಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. ಇನ್ನು 6:20 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು. 6:30 ಜಿಲ್ಲಾ ವಾರ್ತಾಪತ್ರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:40 ಪ್ರದೇಶ ಸಮಾಚಾರ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆನಂತರ 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಿನಿಸ್ಟರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ. ನಮ್ಮ ನಿಲಯದಿಂದ ಜನಪದ ಗೀತೆಗಳನ್ನು ಕೇಳಬಹುದು. ಇನ್ನು 7:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು. ನಮ್ಮ ನಿಲಯದಿಂದ ವೃಕ್ಷತಾನ್ ಮ್ಯಾರಥಾನ್ 2026 ಕುರಿತು ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. 8:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಏಷ್ಯಾ ಗೇಮ್ಸ್ 2026 ವಿಶೇಷ ಕಾರ್ಯಕ್ರಮ ಚಿಯರ್ಸ್ ಆಫ್ ಭಾರತ್ ಮೂಡಿಬರಲಿದೆ. ಇನ್ನು 8:30 ನಮ್ಮ ನಿಲಯದಿಂದ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ

ಚಾರ್ ಸಂಧ್ಯ 9 ಗಂಟೆಗೆ ನ್ಯೂಸ್ ಅಟ್ 9 ಕಾರ್ಯಕ್ರಮಗಳು ಮೂಡಿಬರಲಿವೆ. 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರೀಜನಲ್ ಓಷನ್ ಆಫ್ ಸ್ಪಾಟ್ಲೈಟ್ ಕಾರ್ಯಕ್ರಮ ಕೇಳುವಿರಿ. ಆನಂತರ 9:30 ಕನ್ನಡ ಭಾರತಿ ಮೂಡಿಬರಲಿದೆ. ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ. ಇವರೊಡನೆ ಸಂವಾದದಲ್ಲಿ ಭಾಗವಹಿಸುವವರು ಎಸ್ಆರ್ ಭಟ್. ಈ ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರಲಿದೆ. ಇನ್ನು ಇಂದು ರಾತ್ರಿ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು ಕೇಳಬಹುದು. 11 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆಗಳು.

ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಕೆಳಗಡೆ ವೃಕ್ಷತಾನ್ ಮ್ಯಾರಥಾನ್ 2026 ಕುರಿತು ವಿಶೇಷ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 7:45. 10 ಲಕ್ಷ ಬಹುಮಾನ ಸೇರಿದಂತೆ ಈ ವರ್ಷದ ಮ್ಯಾರಥಾನ್ನ ವಿಶೇಷತೆಗಳೇನು, ನೋಂದಣಿ ಮಾಡಿಕೊಳ್ಳುವುದು ಹೇಗೆ, ಮ್ಯಾರಥಾನ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳೊಂದಿಗೆ ವೃಕ್ಷತಾನ್ ಟೀಮ್ ನಿಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರಲಿದ್ದಾರೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 08352270340, ಮತ್ತೊಂದು ಸಂಖ್ಯೆ 08352270350. ಕೇಳಿ ವೃಕ್ಷತಾನ್ ಮ್ಯಾರಥಾನ್ 2026 ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 7:45. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೊಂದು ಸಮಯ 6:15 ಆಗಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪಿಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರೆಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯ

ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र, अथ न्यूज़ ऑन एआईआर चलदूरभाषीय तन्त्रांशे अपि समुपलब्धो भविष्यति। पारंपरिक शिल्पकलानां पुनरुद्धारं कुर्वती पीएम विश्वकर्मा योजना अद्य वर्षत्रयं पूर्णमकरोत्। प्रधानमन्त्रिणा मोदिना देशस्य शिल्पीवृन्दस्य अभ्युदयाय अस्याः योजनायाः बीजारोपणं कृतम्। एतेन स्वर्णकार कुम्भकारादयः अंकीयशक्त्या स्वावलम्बिनः सञ्जाताः, येन ग्रामीणार्थव्यवस्था समुदञ्चिता अभवत्। संयुक्तराष्ट्र सुरक्षा परिषदि अफगानिस्तान विषयिणीं चर्चाम् अधिकृत्य भाषमाणेन भारतस्य स्थायी प्रतिनिधिना पी हरीश महोदयेन पाकिस्तान देशाय आतंकवादिभ्यः अबाधित अनुकूल पर्यावरण प्रदानस्य कारणेन तीक्ष्णः उद्वेगः प्रकटितः। हरीशवर्येण पाकिस्ताने स्थितानां आतंकवादी सुरक्षित शरणस्थलानां तथा च संयुक्त राज्य अमेरिकायां संजातस्य भीषण आतंकी आक्रमणस्य उत्तरदायिनां अलकायदा नेतृणां मध्ये हेतुसाध्यभावः रेखांकितः। न्यूयॉर्क नगरे स्मारकस्य सुरक्षा परिषदः सम्प्रति निवृत्तं भ्रमणं स्मरयन् तेन जागतिक समुदायः आहूतः यत् न केवलम् आतंकवादिनः प्रत्युत तेभ्यः साहाय्य वित्त आश्रय प्रदातारः अपि दण्डनीयाः। मन्त्रिणा प्रतिपादितं यत् वातावरणम् आक्रमणस्य सूत्रधारान् अशिश्रियत्। तदेव अद्यत्वे अपि लश्करे तैयब्बा, जैश ए मोहम्मद इत्येतादृशानाम् अलकायदा सम्बद्धानाम् आतंकी संघटनानां निरुपाधिकं पोषणं करोति। पुरुष क्रिकेट क्रीडायां भारत अफगानिस्तान देशयोर्मध्ये प्रवृत्तायाः त्रिस्पर्धा मालिकायाः विंशति प्रतिविंशति अन्ताराष्ट्रीय श्रृङ्खलायाः अन्तिमस्पर्धा अद्य नवदिल्ल्याः अरुण जेटली क्रीडाङ्गणे आयोजयिष्यते। इयं हि स्पर्धा तावत् भारतीय समयानुगुणं सायं सार्धसप्तवादने समारप्स्यते। इति वार्ताः।
1: ಇನ್ನು ಮುಂದೆ ಜಿಲ್ಲಾ ವಾರ್ತಾಪತ್ರ.
2: ಆಕಾಶವಾಣಿ ಮಂಡ್ಯ ಜಿಲ್ಲಾ ವಾರ್ತಾಪತ್ರ, ಬರೆದವರು ಎಂಕೆ ಮೋಹನ್ರಾಜ್, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ನಾಡಹಬ್ಬ ಮೈಸೂರು ದಸರಾದ ಮೂಲ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಐತಿಹಾಸಿಕ ಹಿನ್ನೆಲೆ ಹಾಗೂ ಸಾಂಸ್ಕೃತಿಕ ಪರಂಪರೆಗೆ ತಕ್ಕಂತೆ ಈ ಬಾರಿ ಇನ್ನಷ್ಟು ವೈಭವಯುತವಾಗಿ ಹಾಗೂ ವಿಶೇಷವಾಗಿ ಆಯೋಜಿಸಲು ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಳೆದ ಮಂಗಳವಾರ ನಡೆದ ಶ್ರೀರಂಗಪಟ್ಟಣ ದಸರಾ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಅವರು, ಮೈಸೂರು ದಸರಾ ತನ್ನ ಪುರಾತನ ಇತಿಹಾಸ ಪರಂಪರೆ ಹಾಗೂ ವೈಭವದಿಂದ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಅದೇ ರೀತಿ ಶ್ರೀರಂಗಪಟ್ಟಣ ದಸರಾಗೂ ತನ್ನದೇ ಆದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವವಿದೆ. ಈ ಹಿನ್ನೆಲೆಯಲ್ಲಿ ದಸರಾವನ್ನು ಪ್ರತಿ ವರ್ಷದ ಮಾದರಿಯಲ್ಲಿ ನಡೆಸುವುದರ ಬದಲಾಗಿ ಈ ಬಾರಿ ಹೊಸತನ ಹಾಗೂ ವೈಶಿಷ್ಟ್ಯವನ್ನು ಒಳಗೊಂಡಂತೆ ರೂಪಿಸಲು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಹಲವು ಆಲೋಚನೆಗಳನ್ನು ಮಾಡಲಾಗಿದೆ ಎಂದರು. ಇದರ ಭಾಗವಾಗಿ ಅಕ್ಟೋಬರ್ 12 ಹಾಗೂ 13ರಂದು ಶ್ರೀರಂಗಪಟ್ಟಣ ತಾಲೂಕು ಕ್ರೀಡಾಂಗಣದಲ್ಲಿ ಯುವ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗುವುದು. ಮೈಸೂರಿನಲ್ಲಿ ನಡೆಯುವ ಯುವ ಸಂಭ್ರಮದ ಮಾದರಿಯಲ್ಲಿ ಮಂಡ್ಯ ಜಿಲ್ಲೆಯ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆ ಕಲ್ಪಿಸುವುದು ಇದರ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರು ತಿಳಿಸಿದರು. ರಾಜ್ಯ ಸರ್ಕಾರದಿಂದ ಸಾರಿಗೆ ಇಲಾಖೆಗೆ 7,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ನೀರು ಎಂದಿಗೂ ಮುಗಿಯದ ಸಂಪತ್ತು ಎಂಬ ಭಾವನೆಯಿಂದ ಅದರ ಸಂರಕ್ಷಣೆಯನ್ನು ನಿರ್ಲಕ್ಷಿಸದೆ ಭವಿಷ್ಯದ ಪೀಳಿಗೆಗಾಗಿ ಜಲಮೂಲಗಳನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಸಾಮಾಜಿಕ ಜವಾಬ್ದಾರಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಹೇಳಿದರು. ಇತ್ತೀಚೆಗೆ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅಂತರ್ಜಲ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಜಿಲ್ಲಾ ಅಂತರ್ಜಲ ಕಚೇರಿ ಮಂಡ್ಯ ವತಿಯಿಂದ ಅಂತರ್ಜಲ ಸಂರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಜಲ ನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಈ ಬಾರಿ ಭೀಕರ ಬರಗಾಲ ಎದುರಾಗಿದ್ದು ರಾಜ್ಯ ಸರ್ಕಾರ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಸಿದ್ಧತೆ ಮಾಡಿಕೊಂಡಿದೆ ಎಂದು ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು. ಮಂಡ್ಯ ಜಿಲ್ಲೆಯ ಹಲಗೂರಿನಲ್ಲಿ ಇತ್ತೀಚೆಗೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು,

ಮಳೆಯ ತೀವ್ರ ಕೊರತೆ ಎದುರಾಗಿದ್ದು ಅಂತರ್ಜಲ ಮಟ್ಟವೂ ಸಹ ಕುಸಿದಿದೆ. ಪ್ರಕೃತಿಯ ವಿಕೋಪಕ್ಕೆ ಯಾರೂ ಹೊಣೆಯಾಗಲು ಸಾಧ್ಯವಿಲ್ಲ. ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಎದುರಿಸಲು ರಾಜ್ಯ ಸರ್ಕಾರ ಹಲವು ಕಾರ್ಯಯೋಜನೆಗಳನ್ನು ಹಾಕಿಕೊಂಡಿದೆ ಎಂದು ಹೇಳಿದರು. ಕೆಆರ್ಎಸ್ನಲ್ಲಿ ನೀರಿನ ಮಟ್ಟ 108 ಅಡಿಗೆ ಕುಸಿದಿದ್ದು ಬೆಳೆಗೆ ನೀರು ಕೊಡಲು ಸಾಧ್ಯವಿಲ್ಲ. ಕುಡಿಯುವ ಉದ್ದೇಶಕ್ಕಾಗಿ ಈಗಾಗಲೇ ನೀರು ಹರಿಸಲಾಗುತ್ತಿದ್ದು ಕೆರೆ ಕಟ್ಟೆಗಳನ್ನು ತುಂಬಿಸುವ ಉದ್ದೇಶ ಹೊಂದಲಾಗಿದೆ. ಈಗಾಗಲೇ ನಾಟಿ ಅವಧಿ ಮುಗಿದಿದ್ದು ರಾಜ್ಯದಲ್ಲಿ ಈ ವೇಳೆಗೆ 90% ಬಿತ್ತನೆ ಬೀಜ ವಿತರಣೆಯಾಗಬೇಕಿತ್ತು. ಆದರೆ ಮಳೆಯ ಕೊರತೆಯಿಂದ ಬೆಳೆ ಬೆಳೆಯಲು ರೈತರು ಹಿಂದೇಟು ಹಾಕುತ್ತಿರುವುದರಿಂದ 20% ಮಾತ್ರ ಬಿತ್ತನೆ ಬೀಜವನ್ನು ರೈತರಿಗೆ ವಿತರಿಸಲಾಗಿದೆ ಎಂದು ತಿಳಿಸಿದರು. 50 ವರ್ಷಗಳ ನಂತರ ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದೆ. ಇದು ಹೀಗೆ ಮುಂದುವರಿದರೆ ಶತಮಾನದಲ್ಲೇ ಅತಿ ಭೀಕರ ಬರಗಾಲ ಎಂಬ ಕೆಟ್ಟ ಸ್ಥಿತಿ ದಾಖಲಾಗುವ ಸಾಧ್ಯತೆ ಇದೆ. ಜನವರಿಯಲ್ಲಿ ಇನ್ನೂ ಭೀಕರ ಪರಿಸ್ಥಿತಿ ಎದುರಾಗುವ ಆತಂಕ ಸಹ ಇದೆ. ಆದ್ದರಿಂದ ಕೃಷಿ ಅಧಿಕಾರಿಗಳನ್ನು ತಂಡವಾಗಿ ಆಯಾ ಜಿಲ್ಲೆಗೆ ಕಳುಹಿಸಲಾಗುತ್ತಿದ್ದು ರೈತರಿಗೆ ಅರೆ ಖುಷ್ಕಿ ಬೆಳೆಗಳನ್ನು ಬೆಳೆಯುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ವಾತಾವರಣ ಭೀಕರವಾಗಿದ್ದು ಆಗಸದಲ್ಲಿ ಮಳೆಯ ಮೋಡಗಳೇ ಕಾಣುತ್ತಿಲ್ಲ. ಸ್ಯಾಟಲೈಟ್ ಚಿತ್ರಣ ನೋಡಿದರೆ ಗಾಬರಿಯಾಗುತ್ತದೆ. ಸಂಪುಟ ಉಪಸಮಿತಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶದಲ್ಲೇ ಇಂತಹ ವಾತಾವರಣವಿದೆ. ಸೆಪ್ಟೆಂಬರ್ 21 3 ದಿನಗಳ ಕಾಲ ವಿಶೇಷ ಅಧಿವೇಶನವಿದ್ದು ಅಧಿವೇಶನದಲ್ಲಿ ಕಸ್ತೂರಿ ರಂಗನ್ ವರದಿ, ರೈತರ ಕೃಷಿ ಬೆಳೆ ಬಗ್ಗೆ ಮುಕ್ತ ಚರ್ಚೆ ನಡೆಸಲಾಗುವುದು. ಸದನದ ಮೂಲಕ ರಾಜ್ಯದ ವಾಸ್ತವ ಚಿತ್ರಣವನ್ನು ಜನರ ಮುಂದಿಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿರುವ ಹಗರಣದ ಬಗ್ಗೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದು ತನಿಖಾ ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮವಾಗಲಿದೆ ಎಂದು ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಹೇಳಿದರು. ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮದ್ದೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿರುವ ಹಗರಣದ ಸಂಬಂಧ ಈಗಾಗಲೇ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ಆದೇಶ ನೀಡಿದೆ. ಅಧಿಕಾರಿಗಳೂ ಸೇರಿದಂತೆ ಹಲವರನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಈ ಹಗರಣದಲ್ಲಿ ಯಾರೇ ತಪ್ಪಿತಸ್ಥರು ಭಾಗಿಯಾಗಿದ್ದರೆ ಅವರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮವಾಗಲಿದೆ ಎಂದರು. ಇದುವರೆಗೂ ಮಂಡ್ಯ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಎಂಕೆ ಮೋಹನ್ ರಾಜ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ 6:35:15.
1: ಹಿಂಗ ನೆಲ ಒರೆಸುದು ಕೈಯಾಗ ಏನದು ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ ಒಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
2: ಅವರ ನಾನು ಸಾಲಿಗೆ ಹೋಗ್ತೀನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನ್ರಿ, ಓದ್ಕೋತೀನಿ.
1: ನಿನಗೆ ಯಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡು ಹೋಗ್ತಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟಿಗೆ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
2: ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ.
3: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇಂದಿನ ಸಮಯ 6:37 ಆಗಲಿದೆ. ಮೊದಲಿಗೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆನಂತರ 6:40 ಪ್ರದೇಶ ಸಮಾಚಾರ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ, ಈಗ ಸಮಯ 6:37. ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು. ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಎರಡನೇ ಹಂತದಲ್ಲಿ 23 ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರಿಸಿದ ಸರ್ಕಾರ. ರೇಷನ್ ಕಾರ್ಡ್ ಇಕೆವೈಸಿ ಗಡುವು ಅಕ್ಟೋಬರ್ 20ರವರೆಗೆ ವಿಸ್ತರಿಸಿ ಆಹಾರ ಇಲಾಖೆ ಆದೇಶ. ಕಣಗಾಪುರದಲ್ಲಿ ಹಂತ ಹಂತವಾಗಿ ಅಭಿವೃದ್ದಿ ಕಾರ್ಯ ಕೈಗೊಳ್ಳಲು ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರವಾಸಿ ತಾಣಗಳ ಅಭಿವೃದ್ದಿಗೆ ಶಾರ್ಜಾದಲ್ಲಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪರಿಶೀಲಿಸಿದ ಸಚಿವ ಕೆಜೆ ಜಾರ್ಜ್ ನೇತೃತ್ವದ ನಿಯೋಗ. ಬಿಜೆಪಿ ಸೇವಾ ಸಂಕಲ್ಪ ಅಭಿಯಾನ. ಹುಬ್ಬಳ್ಳಿಯಲ್ಲಿ ಹೊಲಿಗೆ ಯಂತ್ರ ವಿತರಿಸಿದ ಸಚಿವ ಪ್ರಹ್ಲಾದ್ ಜೋಶಿ. ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾದ ಸಚಿವ ವಿ ಸೋಮಣ್ಣ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ. ನಗರದಲ್ಲಿ ಬಿಗಿ ಭದ್ರತೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಮುಂಗಾರು ಋತುವಿನಲ್ಲಿ ಒಣಹವೆ ಮುಂದುವರೆದಿದ್ದು ಮಳೆಯ ಅಭಾವದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಹೆಚ್ಚುವರಿ 23 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಎಂದು ಸರ್ಕಾರ ಘೋಷಣೆ ಮಾಡಿದೆ. ಮೊದಲ ಹಂತದ ಅಧಿಸೂಚನೆಯಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿತ್ತು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ನಡೆದ ನೈಸರ್ಗಿಕ ವಿಕೋಪಗಳ ಸಂಪುಟ ಉಪಸಮಿತಿ ಸಭೆಯಲ್ಲಿ ನೀಡಿದ ನಿರ್ದೇಶನದಂತೆ 24 ತಾಲೂಕುಗಳ 214 ಹಳ್ಳಿಗಳಲ್ಲಿ ಮೊಬೈಲ್ ಆಪ್ ಮೂಲಕ ಸ್ಥಳ ಪರಿಶೀಲನೆ ನಡೆಸಲಾಗಿತ್ತು. ಇವುಗಳಲ್ಲಿ 21 ತಾಲೂಕುಗಳು ತೀವ್ರ ಬರಪೀಡಿತ ಹಾಗೂ 2 ತಾಲೂಕುಗಳು ಸಾಧಾರಣ ಬರಪೀಡಿತ ಎಂದು ವರ್ಗೀಕರಿಸಲ್ಪಟ್ಟಿದೆ. ತಿಪಟೂರು, ಕಾರಟಗಿ, ಮಾನ್ವಿ, ಸಿಂಧನೂರು ಮತ್ತು ಸಿರಿವಾರ, ಅಫ್ಸಲ್ಪುರ, ಆಳಂದ, ಚಿತ್ತಾಪುರ, ಕಲಬುರಗಿ, ಯಡ್ರಾಮಿ ಮತ್ತು ಶಹಾಬಾದ್, ಭಾಲ್ಕಿ, ಬಸವನ ಬಾಗೇವಾಡಿ, ಬಬಲೇಶ್ವರ ಮತ್ತು ತಿಕೋಟ, ರಟ್ಟಿಹಳ್ಳಿ, ಹುಬ್ಬಳ್ಳಿ, ನವಲಗುಂದ, ಹುಬ್ಬಳ್ಳಿ ನಗರ ಮತ್ತು ಅಣ್ಣಿಗೇರಿ, ಕಡೂರು ತೀವ್ರ ಬರಪೀಡಿತ ತಾಲೂಕುಗಳಾದರೆ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಮತ್ತು ವಿರಾಜಪೇಟೆಯನ್ನು ಸಾಧಾರಣ ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಎದುರಾಗುತ್ತಿರುವಂತಹ ಸರ್ವರ್ ಸಮಸ್ಯೆಯಿಂದಾಗಿ ಇಕೆವೈಸಿಗೆ ಅಡಚಣೆ ಉಂಟಾದ ಹಿನ್ನೆಲೆ ಪಡಿತರ ಇಕೆವೈಸಿ ಅವಧಿ ವಿಸ್ತರಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ 30ರವರೆಗೆ ಇದ್ದಂತಹ ಕೊನೆಯ ದಿನಾಂಕವನ್ನು 20 ಅಕ್ಟೋಬರ್

0: ವರೆಗೆ ಅವಧಿ ವಿಸ್ತರಿಸಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆದೇಶ ಹೊರಡಿಸಿದೆ. ನ್ಯಾಯಬೆಲೆ ಅಂಗಡಿಗಳ ಸಮಯವನ್ನು ಪರಿಷ್ಕರಣೆ ಮಾಡಲಾಗಿದ್ದು ಅಕ್ಟೋಬರ್ 1ರಿಂದ ನೂತನ ಸಮಯ ಜಾರಿಗೆ ಬರಲಿದೆ ಎಂದು ಆಹಾರ ಸಚಿವ ರಿಜ್ವಾನ್ ಅರ್ಷದ್ ಮಾಹಿತಿ ನೀಡಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳ ಸಮಯ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 8 ಗಂಟೆಯವರೆಗೆ ಪಡಿತರ ನೀಡಲು ಸಮಯ ನಿಗದಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಎದುರಾಗಿದ್ದು ಈ ಕುರಿತು ಚರ್ಚಿಸಲು ಈ ತಿಂಗಳ 21ರಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗಾಣಗಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಅಧಿವೇಶನದಲ್ಲಿ ಚರ್ಚೆ ಮಾಡದೆ ಕೇವಲ ರಾಜಕೀಯ ಮಾಡಿದ್ದರು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗಾಣಗಾಪುರ ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ಪುಣ್ಯಕ್ಷೇತ್ರವಾಗಿದೆ. ಗಾಣಗಾಪುರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮತ್ತು ಭಕ್ತರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಸರ್ಕಾರ ಈಗಾಗಲೇ ಸೂಕ್ತ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿಯಂತೆ ಹಂತ ಹಂತವಾಗಿ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಸಂಪರ್ಕ ವ್ಯವಸ್ಥೆಯನ್ನು ಸುಧಾರಿಸುವುದು ಮತ್ತು ಆಧುನಿಕ ಸಾರಿಗೆ ತಂತ್ರಜ್ಞಾನಗಳ ಬಳಕೆಯ ಸಾಧ್ಯತೆಯನ್ನು ಪರಿಶೀಲಿಸುವ ಉದ್ದೇಶದಿಂದ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ನೇತೃತ್ವದ ನಿಯೋಗ ಶಾರ್ಜಾದಲ್ಲಿ ಸ್ಟ್ರಿಂಗ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಿತು. ಹಂಪಿಯಂತಹ ವಿಶಾಲ ಪ್ರವಾಸಿ ವಲಯಗಳು, ಘಟ್ಟ ಪ್ರದೇಶ, ನಗರಗಳಿಗೆ ಹೊಂದಿಕೊಂಡಿರುವಂತಹ ಪ್ರವಾಸಿ ತಾಣ ಮತ್ತು ಭೂಸ್ವಾಧೀನಕ್ಕೆ ಅವಕಾಶ ಕಡಿಮೆ ಇರುವ ಪ್ರದೇಶಗಳಲ್ಲಿ ಇಂತಹ ಎಲಿವೇಟೆಡ್ ಸಾರಿಗೆ ವ್ಯವಸ್ಥೆಗಳ ಉಪಯುಕ್ತತೆ ಕುರಿತು ಪರಿಶೀಲನೆ ನಡೆಸಲು ನಿಯೋಗ ನಿರ್ಧರಿಸಿದೆ. ಇದೇ ವೇಳೆ ಮಾತನಾಡಿದಂತಹ ಸಚಿವ ಕೆಜೆ ಜಾರ್ಜ್, ಜಗತ್ತಿನ ವಿವಿಧ ಭಾಗಗಳಲ್ಲಿ ಬಳಕೆಯಾಗುತ್ತಿರುವಂತಹ ನೂತನ ಸಾರಿಗೆ ತಂತ್ರಗಳನ್ನು ಅಧ್ಯಯನ ಮಾಡಿ ರಾಜ್ಯಗಳಿಗೆ ಅಗತ್ಯಗಳಿಗೆ ಯಾವ ಮಾದರಿ ಸೂಕ್ತ ಎಂಬುದನ್ನು ಪರಿಶೀಲನೆ ಮಾಡಲಾಗುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಮಂಗಳೂರಿನಲ್ಲಿ ಇಂದು ವಿವಿಧ ಇಲಾಖೆಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ನಗರಾಭಿವೃದ್ಧಿ ಕಾಮಗಾರಿಗಳ ಪ್ರಗತಿ, ಕುಡಿಯುವ ನೀರು, ಒಳಚರಂಡಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಪರಿಶೀಲನೆ ನಡೆಸಿದರು. ಈ ವೇಳೆ ನಗರಾಭಿವೃದ್ಧಿ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ 13 ಮಹಾನಗರ ಪಾಲಿಕೆಗಳನ್ನು ಡಿಜಿಟಲೀಕರಣಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು, ಪಾಲಿಕೆಯ ಎಲ್ಲಾ ಸೇವೆಗಳು ಹಾಗೂ ಅಗತ್ಯ ಮಾಹಿತಿಗಳು ಸಾರ್ವಜನಿಕರಿಗೆ ಡಿಜಿಟಲ್ ರೂಪದಲ್ಲಿ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಬಳಿಕ ಅವರು ಪಚ್ಚನಾಡಿಯಲ್ಲಿರುವಂತಹ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ಹಾಗೂ ನಿರ್ವಹಣಾ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದರು. ಮೂಲದಲ್ಲೇ 100% ಕಸ ವಿಂಗಡಣೆ ಕಡ್ಡಾಯ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮನುಷ್ಯನಿಗೆ ನೈರ್ಮಲ್ಯ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯ. ಸ್ವಚ್ಛತೆ ನಮ್ಮೆಲ್ಲರ ಆದ್ಯತೆಯಾಗಬೇಕು ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 76ನೇ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದಂತಹ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಪ್ರಧಾನಿ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಸ್ವಚ್ಛತಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ರೈಲ್ವೆ ನಿಲ್ದಾಣದಲ್ಲಿ ಪೌರ ಕಾರ್ಮಿಕರ ಜೊತೆಗೆ ಸ್ವಚ್ಛತಾ ಕಾರ್ಯದಲ್ಲಿ ಸಚಿವ ಬಿ ಸೋಮಣ್ಣ ಭಾಗಿಯಾದರು. ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉತ್ತಮವಾಗಿ ವ್ಯಾಸಂಗ ಮಾಡುವಂತೆ ಅವರು ಕರೆ ನೀಡಿದರು. ದೇಶದಲ್ಲಿ ಭದ್ರತೆ ಮತ್ತು ಅಭಿವೃದ್ಧಿಗೆ ಹೊಸ ಆಯಾಮವನ್ನು ನೀಡಲಾಗಿದ್ದು, ಉಚಿತ ಧಾನ್ಯ ವಿತರಣೆ, ಎಂಎಸ್ಪಿ ದರ ಏರಿಕೆ ಮತ್ತು ಗೊಬ್ಬರದ ಮೇಲೆ ಹೆಚ್ಚಾಗದಂತೆ ಸಬ್ಸಿಡಿ ನೀಡುವ ಮೂಲಕ ರೈತರು ಮತ್ತು ಸಾರ್ವಜನಿಕರ ಹಿತ ಕಾಯಲಾಗಿದೆ ಎಂದು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರಧಾನಿಯವರ ಜನ್ಮದಿನದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಧಾರವಾಡ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹರ್ ಘರ್ ನಲ್ ಸೆ ಜಲ್ ಯೋಜನೆಯಡಿ ಪ್ರತಿಯೊಂದು ಮನೆಗೆ ಕುಡಿಯುವ ನೀರು ಒದಗಿಸಲಾಗಿದ್ದು, ಡಿಸೆಂಬರ್ ವೇಳೆಗೆ ಮಲಪ್ರಭಾ ನದಿಯ ನೀರನ್ನು ಪೂರೈಸಲು 1,100 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಕಾಯ್ದಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ.
3: ನಮ್ಮನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿವಸ ಇವತ್ತು. ಅವರು ಇಷ್ಟರಲ್ಲಿ 25 ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ದೇಶದ ಸಂವಿಧಾನ ಬದ್ಧ ಹುದ್ದೆಯನ್ನ ಸತತವಾಗಿ ಅಲಂಕರಿಸಿರುವಂತ ಮೊದಲನೇ ವ್ಯಕ್ತಿ ಆಗ್ತಾರೆ. ಇಡೀ ಧಾರವಾಡ ಜಿಲ್ಲೆಗೆ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯಿಂದ ನಳದ ಮೂಲಕ ನೀರನ್ನಂತೂ ಕೊಟ್ಟಿದ್ದೀವಿ. ಅದರ ಜೊತೆ

0: ಜೊತೆಗೆ ಹರ್ ಘರ್ ನಲ್ ಜಲ್ ಮೂಲಕ ಈಗ ಪ್ರತಿ ಮನೆಗೆ ಮಲಪ್ರಭಾ ನೀರನ್ನು ಸಹಿತ ಡಿಸೆಂಬರ್ ವರೆಗೆ ಕೊಡ್ತೀವಿ. ಅದಕ್ಕೂ ಪ್ರಧಾನಮಂತ್ರಿಗಳು 1100-1200 ಕೋಟಿ ರೂಪಾಯಿಗಿಂತ ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ.
1: ಇದೇ ವೇಳೆ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಲಖಪತಿ ದೀದಿ ಯೋಜನೆಯಡಿ ಸುಮಾರು 12,000 ಹೆಚ್ಚು ಮಹಿಳೆಯರಿಗೆ ತರಬೇತಿಯನ್ನು ನೀಡಲಾಗಿದ್ದು, ಇಂದು 300 ಅರ್ಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡ ಸುಧಾರಣೆಗಳ ಕುರಿತ ಒಂದು ನೋಟ ಇಲ್ಲಿದೆ. 2020 ಕೇಂದ್ರ ಸರ್ಕಾರ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಪರಿಣಾಮ ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿಯವರಿಗೂ ಮುಕ್ತ ಅವಕಾಶವನ್ನು ನೀಡಲಾಯಿತು. ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಇದು ಖಾಸಗಿ ಕಂಪನಿಗಳಿಗೆ ಅನುವು ಮಾಡಿಕೊಡುವ ಏಕಗವಾಕ್ಷಿ ನಿಯಂತ್ರಕ ಹಾಗೂ ಪ್ರವೇಶದ ಅಡೆತಡೆಗಳನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ. ಇದರ ಪರಿಣಾಮ 2026 ವೇಳೆಗೆ ಸುಮಾರು 440 ನವೋದ್ಯಮಗಳು ನೋಂದಣಿಯಾಗಿದ್ದು ಬಂಡವಾಳ ಹೂಡಿಕೆ 618 ಮಿಲಿಯನ್ ದಾಟಿದೆ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ ಜರುಗಲಿದೆ. ಪಡೀಲ್ನಲ್ಲಿರುವಂತಹ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದಲ್ಲಿ ಸಂಪುಟ ಸಭೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ತಾತ್ಕಾಲಿಕವಾಗಿ ಬದಲಾವಣೆಯನ್ನು ಮಾಡಲಾಗಿದೆ. ಇಂದು ಸಂಜೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಹಾಗೂ ಸಚಿವರು ನಗರಕ್ಕೆ ಆಗಮಿಸಲಿದ್ದಾರೆ. ಗಣ್ಯರ ಭದ್ರತೆ ಮತ್ತು ಸುಗಮ ವಾಹನ ಸಂಚಾರದ ದೃಷ್ಟಿಯಿಂದ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಸೂಚನೆಗಳನ್ನು ಪಾಲಿಸಿ ಪರ್ಯಾಯ ಮಾರ್ಗಗಳನ್ನು ಬಳಸುವಂತೆ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಸಭೆಯಲ್ಲಿ ಪ್ರಮುಖವಾಗಿ ಕರಾವಳಿಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರಿನಲ್ಲಿ ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಕಾಫಿ ಬೆಳೆಗಾರರ ತಾಂತ್ರಿಕ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ರತೀಶ್ ತಿಳಿಸಿದ್ದಾರೆ. ಭಾರತ್ ಜೋಡೋ ಯುವಕ ಸಂಘಗಳ ಸದಸ್ಯರ ನೋಂದಣಿ ಪ್ರಕ್ರಿಯೆಯನ್ನು ನಿಗದಿತ ಗುರಿಯಂತೆ ಪೂರ್ಣಗೊಳಿಸುವುದರ ಜೊತೆಗೆ ಪ್ರತಿಯೊಬ್ಬ ಸದಸ್ಯರ ಮಾಹಿತಿಯನ್ನು ನಿಖರವಾಗಿ ದಾಖಲಾಗುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎರಡನೇ ಹಂತದಲ್ಲಿ 23 ತಾಲೂಕುಗಳನ್ನು ಬರ ಪೀಡಿತ ಪಟ್ಟಿಗೆ ಸೇರಿಸಿದ ಸರ್ಕಾರ. ರೇಷನ್ ಕಾರ್ಡ್ ಇಕೆವೈಸಿ ಕಡುವು 20 ಅಕ್ಟೋಬರ್ವರೆಗೆ ವಿಸ್ತರಿಸಿ ಆಹಾರ ಇಲಾಖೆ ಆದೇಶ. ಗಾಣಗಾಪುರದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲು ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಶಾರ್ಜಾದಲ್ಲಿ ಸ್ಟ್ರಿಂಗ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪರಿಶೀಲಿಸಿದ ಸಚಿವ ಕೆಜೆ ಜಾರ್ಜ್ ನೇತೃತ್ವದ ನಿಯೋಗ. ಬಿಜೆಪಿ ಸೇವಾ ಸಂಕಲ್ಪ ಅಭಿಯಾನ. ಹುಬ್ಬಳ್ಳಿಯಲ್ಲಿ ಹೊಲಿಗೆ ಯಂತ್ರ ವಿತರಿಸಿದ ಸಚಿವ ಪ್ರಹ್ಲಾದ್ ಜೋಶಿ. ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾದ ಸಚಿವ ವಿ ಸೋಮಣ್ಣ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ, ನಗರದಲ್ಲಿ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಈಗ ಕಿಸಾನ್ ವಾಣಿ ಆಕಾಶವಾಣಿ.

0: ಎಲ್ಲ ಕೇಳುಗರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಡಾಕ್ಟರ್ ವೀರೇಗೌಡ ಅವರೇ.
1: ನಮಸ್ಕಾರ ತಿಮ್ಮಪ್ಪ ಗೌಡ್ರಿಗೆ.
0: ನಮ್ಗಿವತ್ತು ಸಾಕು ಪ್ರಾಣಿಗಳಲ್ಲಿ ಕಂಡು ಬರುವಂತಹ ಪ್ರಮುಖ ರೋಗಗಳ ಬಗ್ಗೆ ಮಾಹಿತಿ ಮಾಡ್ಕೊಳ್ಳಿ, ಮತ್ತೆ ಅವಕ್ಕೆ ಯಾವ್ಯಾವ ಲಸಿಕೆಯನ್ನು ಹಾಕ್ಸ್ಬೇಕು ಒಂದೊಂದಾಗಿ ಹೇಳಬೇಕು ಡಾಕ್ಟ್ರೇ.
1: ಅಗತ್ಯವಾಗಿ ಒಳ್ಳೆ ವಿಷಯವನ್ನ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ನೋಡಿ, ಮನುಷ್ಯ ಈ ಅನಾದಿ ಕಾಲದಿಂದಲೂ ತನ್ನ ಉಪಯೋಗಕ್ಕಾಗಿ ಇಲ್ಲವೇ ಆ ಪ್ರೀತಿಯಿಂದನೋ ಅಲ್ಲ ಮುದ್ದಿಗಾಗಿ ತನ್ನ ವಾಸದ ಜೊತೆಗೆ ಅನೇಕ ಪ್ರಾಣಿಗಳನ್ನು ಸಾಕ್ತಾ ಇದ್ದ. ಈ ಹಸು, ಎಮ್ಮೆ, ಕುರಿ, ಮೇಕೆ, ಹಂದಿ, ನಾಯಿ, ಬೆಕ್ಕು ಇವನ್ನು ತಮ್ಮ ಹಿತ್ತಲಿನ ಜಾಗದಲ್ಲಿ ಕೋಳಿಗಳನ್ನು ಕೂಡ ಅವುಗಳು ಸಾಕಿ ಅವುಗಳಿಂದ ಅನೇಕ ರೀತಿಯಲ್ಲೂ ಉಪಯೋಗ ಪಡ್ಕೊತಾ ಇದ್ದ. ಅದರಿಂದ ಆರ್ಥಿಕವಾಗಿ ಅವನು ಲಾಭ ಪಡೆದು ತನ್ನ ಬದುಕನ್ನು ಸುಸ್ಥಿರವಾಗಿಸುವಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದಾನೆ. ಹಾಗೆಯೇ ನಮ್ಮ ಮುದ್ದು ಪ್ರಾಣಿಯಾದ ಈ ನಾಯಿ, ಬೆಕ್ಕು, ಮೊಲ ಸಹ ಅವುಗಳನ್ನು ಸಾಕಿ ಅವುಗಳ ಒಡನಾಟವನ್ನು ಬಯಸಿ ಸಂತೋಷಮಯವಾಗಿ ತನ್ನ ಜೀವನವನ್ನು ಸಾಗಿಸುತ್ತಾ ಬಂದಿದ್ದ. ಈಗ ನಮಗೆ ಹೇಗೆ ಈ ಕಾಯಿಲೆಗಳು ಬಂದಾಗ ನಾವು ಅದೇ ರೀತಿ ನಮ್ಮ ಸಾಕು ಪ್ರಾಣಿಗಳಿಗೂ ಸಹ ವಿವಿಧ ಬಗೆಯ ರೋಗೋರ್ಜನಗಳು ಬರಬಹುದು ಗೌಡ್ರೆ. ಇನ್ನು ಕೆಲವು ಪ್ರಮುಖ ಕಾಯಿಲೆಗಳು ಅಂತಂದ್ರೆ ವಿಶೇಷವಾಗಿ ನಮ್ಮ ದನ, ಎಮ್ಮೆ, ಕುರಿ, ಮೇಕೆಗಳಲ್ಲಿ ಕಂಡುಬರುವ ಈ ಕಾಲುಬಾಯಿ ಜ್ವರನ ನಾವು ಮೊದಲು ವಿಶೇಷವಾಗಿ ಚರ್ಚೆ ಮಾಡೋದಾದ್ರೆ, ಇದೇ ನಮ್ಮ ಪ್ರಾಣಿ ಸಂಕುಲದಲ್ಲಿಯೇ ಅತ್ಯಂತ ಒಂದು ಅಂಟು ಜಾಡ್ಯ ಅಂತಾನೆ ಹೇಳ್ಬೋದು. ಇದು ಒಂದು ವೈರಾಣುವಿನಿಂದ ಬರುವ ಕಾಯಿಲೆ. ಇದಕ್ಕೆ ಯಾವುದೇ ರೀತಿಯಾದ ಒಂದು ನಿರ್ದಿಷ್ಟ ಚಿಕಿತ್ಸೆ

ಹಾಗೆಯೇ ನಮ್ಮ ಮುದ್ದು ಪ್ರಾಣಿಯಾದ ಈ ನಾಯಿ, ಬೆಕ್ಕು, ಮಲ ಸಹ ಅವುಗಳನ್ನು ಸಾಕಿ ಅವುಗಳ ಒಡನಾಟವನ್ನು ಬಯಸಿ ಸಂತೋಷಮಯವಾಗಿ ತನ್ನ ಜೀವನವನ್ನು ಸಾಗಿಸುತ್ತಾ ಬಂದಿದ್ದ. ಈಗ ನಮಗೆ ಹೇಗೆ ಈ ಕಾಯಿಲೆಗಳು ಬಂದಾಗ ನಾವು ಅದೇ ರೀತಿ ನಮ್ಮ ಸಾಕು ಪ್ರಾಣಿಗಳಿಗೂ ಸಹ ವಿವಿಧ ಬಗೆಯ ರೋಗೋರ್ಜನಗಳು ಬರಬಹುದು ಗೌಡ್ರೆ? ಇನ್ನು ಕೆಲವು ಪ್ರಮುಖ ಕಾಯಿಲೆಗಳು ಅಂತಂದ್ರೆ ವಿಶೇಷವಾಗಿ ನಮ್ಮ ದನ, ಎಮ್ಮೆ, ಕುರಿ, ಮೇಕೆಗಳಲ್ಲಿ ಕಂಡುಬರುವ ಈ ಕಾಲುಬಾಯಿ ಜ್ವರನ ನಾವು ಮೊದಲು ವಿಶೇಷವಾಗಿ ಚರ್ಚೆ ಮಾಡೋದಾದ್ರೆ, ಇದೇ ನಮ್ಮ ಪ್ರಾಣಿ ಸಂಕುಲದಲ್ಲಿಯೇ ಅತ್ಯಂತ ಒಂದು ಅಂಟು ಜಾಡ್ಯ ಅಂತಾನೆ ಹೇಳ್ಬೋದು. ಇದು ಒಂದು ವೈರಾಣುವಿನಿಂದ ಬರುವ ಕಾಯಿಲೆ. ಇದಕ್ಕೆ ಯಾವುದೇ ರೀತಿಯಾದ ಒಂದು ನಿರ್ದಿಷ್ಟ ಚಿಕಿತ್ಸೆ ವಿಧಾನಗಳು ಇರುವುದಿಲ್ಲ. ಹಾಗಾಗಿ ಈ ಕಾಯಿಲೆ ಬರೋಕ್ಕಿಂತ ಮೊದಲೇನೆ ಇದನ್ನು ಮುಂಜಾಗ್ರತೆಯ ಕ್ರಮವಾಗಿ ಲಸಿಕೆಗಳನ್ನು ಉಪಯೋಗಿಸಿ ಇದನ್ನು ನಾವು ನಿಯಂತ್ರಣ ಮಾಡಬಹುದು. ಇನ್ನು ಭಾರತ ಸರ್ಕಾರ ಇದರ ತೀವ್ರತೆಯನ್ನು ಮನಗಂಡು 2001 ಉತ್ತರ ಭಾರತದಲ್ಲಿ, ತದನಂತರ 2004 ದೇಶಾದ್ಯಂತ ಇದರ ಹತೋಟಿ ನಿಯಂತ್ರಣ ಕಾರ್ಯಕ್ರಮಗಳನ್ನು ವಿಸ್ತರಿಸಿ ರೈತರಿಗೆ ಇದಕ್ಕೆ ಸೂಕ್ತವಾದ ಲಸಿಕೆಗಳನ್ನು ಸರಬರಾಜು ಮಾಡ್ತಾ ಇದ್ರು. ಆದರೆ 2016 ಈಚೆಗಷ್ಟೇ ನಮ್ಮ ಭಾರತ ಸರ್ಕಾರದ ಜಾನುವಾರು ಆರೋಗ್ಯ ಮತ್ತು ರೋಗ ನಿಯಂತ್ರಣ ಕಾರ್ಯಕ್ರಮದಲ್ಲಿ, ತದನಂತರ 2025 ಈಚೆಗೆ ಇದನ್ನು ಪ್ರತಿಯೊಂದು ರೈತನ ಮನೆ ಬಾಗಿಲಿಗೆ ಉಚಿತವಾಗಿ ಈ ಲಸಿಕೆಗಳನ್ನು ಸರಬರಾಜು ಮಾಡಿ ಆ ಒಂದು ಹಳ್ಳಿಯಲ್ಲಿರುವ ಎಲ್ಲ ರಾಸುಗಳಿಗೆ ಲಸಿಕೆಗಳನ್ನು ಕೊಡಬೇಕು, ಪ್ರತಿಯೊಬ್ಬರು ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ತಪ್ಪದೆ ಭಾಗವಹಿಸಿ ಇದನ್ನು ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಒಂದು ಕಾನೂನಿನ ರೀತಿಯಲ್ಲಿ ಇದನ್ನ ಜಾರಿಗೊಳಿಸಿದ್ದಾರೆ. ಇದರ ವಿಶೇಷತೆ ಏನಂತಂದ್ರೆ, ವರ್ಷಕ್ಕೆ 2 ಅಂದ್ರೆ ಮೊಟ್ಟೆ ಮೊದಲನೇ ವರ್ಷದಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ನಿಂದ ತಿಂಗಳಲ್ಲಿ ಇರಬಹುದು, ತದನಂತರ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ತಿಂಗಳಲ್ಲಿ ಉಚಿತವಾಗಿ ಈ ಲಸಿಕೆಗಳನ್ನ ನಮ್ಮ ರೈತರ ಮನೆ ಬಾಗಿಲಿಗೆ ಕೊಟ್ಟು ಆ ಎಲ್ಲ ರಾಸುಗಳಿಗೆ ಇದನ್ನು ಕೊಟ್ಟಿರ್ತಾರೆ. ಇದನ್ನು ವಿಶೇಷವಾದ ಏನಪ್ಪಾ ಅಂತಂದ್ರೆ, ಇದಕ್ಕೆ ನಾವು ಬೂಸ್ಟರ್ ಲಸಿಕೆ ಒಮ್ಮೆ ಕೊಟ್ಟ ನಂತರ ಬೂಸ್ಟರ್ ಲಸಿಕೆ ಕೊಡುವುದು ಅತ್ಯವಶ್ಯಕವಾಗಿರುತ್ತದೆ. ಈಗ ಇಲ್ಲಿವರೆಗೂ ಕಡಿಮೆ ಅಂದ್ರೆ 25 ನಾವು ನಮ್ಮ ಜಾನುವಾರುಗಳಿಗೆ ಈ ಲಸಿಕೆಗಳನ್ನು ಕೊಟ್ಟು ಈ ಕಾಯಿಲೆಯನ್ನು ನಾವು ಹತೋಟಿಯಲ್ಲಿ ಇಟ್ಟಿದ್ದೇವೆ ಅಂತಾನೆ ಹೇಳ್ಬೋದು. ಇನ್ನು ಜಾನುವಾರುಗಳಲ್ಲಿ ವಿಶೇಷವಾಗಿ ಹಸು ಮತ್ತು ಎಮ್ಮೆಗಳಲ್ಲಿ ಇತ್ತೀಚೆಗಷ್ಟೇ ನಾವು 1920 ಈಚೆಗೆ ಒಂದು ಹೊಸ ಕಾಯಿಲೆ ಬಂದಿದೆ ಅಂತಾನೆ ಹೇಳ್ಬೋದು. ನಾವು ಇದ್ರ ಬಗ್ಗೆ ಈಗಾಗಲೇ ನಾವು ಹೆಚ್ಚು ಚರ್ಚೆ ಮಾಡಿದ್ದೀವಿ. ಅದು ಚರ್ಮಗಂಟು ರೋಗ ಅಂತ ಅಂದ್ಬಿಟ್ಟು ಈ ಏಪ್ರಿಲ್ 20 2020 ನಮ್ಮ ಕನಕಪುರ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಏನು ಹೇಳ್ತೀವಿ ನಾವೀಗ, ಕನಕಪುರ ತಾಲೂಕಿನ ಕಬ್ಬಾಳ ಹೊಸಹಳ್ಳಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಕಾಯಿಲೆ ಪತ್ತೆ ಆಯಿತು. ಇದು ಒಂದು ವಿದೇಶಿ ಕಾಯಿಲೆ. ಇದು ನಮ್ಮ ಭಾರತದ ವಿವಿಧ ರಾಜ್ಯಗಳಲ್ಲಿ 2019 ಈ ಕಾಯಿಲೆ ಬಂದಿತ್ತು. ಇದು ಏನಪ್ಪಾ ಅಂತಂದ್ರೆ, ಆರ್ದ್ರತೆ ಹೆಚ್ಚಾಗಿರುವ ಒಂದು ಸಮಯದಲ್ಲಿ ಅಂದ್ರೆ ಮಳೆಗಾಲಕ್ಕೆ ಮುನ್ನ, ನಮ್ಮ ಸ್ವಲ್ಪ ಬೇಸಿಗೆನೇ ಇರುತ್ತದೆ, ಸ್ವಲ್ಪ ಮಳೆಗಾಲ ಶುರುವಾಗಿರ್ತದೆ, ಈ ಒಂದು ಸಮಯದಲ್ಲಿ ಈ ಕೀಟಗಳು ಅಂದ್ರೆ ಉಣ್ಣೆಗಳಿರ್ಬೋದು, ನೊಣಗಳಿರ್ಬೋದು, ಅವು ಒಂದು ಸಂವರ್ಧನೆಗೊಂಡು ಆ ಕೀಟಗಳ ಆವಳಿ ಹೆಚ್ಚಾದಾಗ ಕೀಟಗಳಿಂದ ಹರಡುವಂತ ಒಂದು ಈ ಕಾಯಿಲೆ ಅಂತ ಹೇಳ್ಬೋದು, ಚರ್ಮಗಂಟು ರೋಗ. ಇದಕ್ಕೆ ನಮ್ಮ ಭಾರತದಲ್ಲಿ ಈಗಾಗಲೇ ಪರಿಣಾಮಕಾರಿ ಲಸಿಕೆಯ ಲಭ್ಯತೆ ಇದೆ. ಈ ಕುರಿ ಸಿಡುಬು ಅಥವಾ ಮೇಕೆ ಸಿಡುಬುಗಾಗಿ ಉಪಯೋಗಿಸುವಂತ ಲಸಿಕೆಯನ್ನೇ ಈ ಚರ್ಮಗಂಟು ರೋಗದ ವಿರುದ್ಧ ನಾವು ಪ್ರಯೋಗಿಸಿ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಈ ಕಾಯಿಲೆಯನ್ನು ನಾವು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಟಿದ್ದೇವೆ. ಇನ್ನೇನು ನಾವು ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ದಿಸೆಯಲ್ಲಿ ಕೂಡ ನಾವು ಇದೋಪಾದಿಯಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೇವೆ. ಇದಿಷ್ಟು 2 ಕಾಯಿಲೆಗಳು ವೈರಾಣುವಿನಿಂದ ಬರೋ ಕಾಯಿಲೆ. ಆದರೆ ಇನ್ನು ಅತಿ ಮುಖ್ಯವಾಗಿ ಜಾನುವಾರುಗಳಲ್ಲಿ ಕಂಡುಬರುವ, ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ, ಮನುಷ್ಯರಿಗೂ ಹರಡಬಹುದಾದಂಥ ಒಂದು ಕಾಯಿಲೆ ಯಾವುದಪ್ಪ ಅಂದರೆ ಈ ಬ್ರುಸಲೋಸಿಸ್ ಅಥವಾ ಕಂದು ರೋಗ ಅಂತ ನಾವು ಹೇಳ್ತೀವಿ. ಯಾಕೆ ಇದು ಅಷ್ಟೊಂದು ಮುಖ್ಯ, ಮನುಷ್ಯರಿಗೆ ಹರಡಬಹುದಾದ ಕಾಯಿಲೆ ನಾವು ಅಂತ ಮುಖ್ಯನೋ, ಯಾಕಂದ್ರೆ ನಾವು ಪಶುವೈದ್ಯರು ಅಥವಾ ಪಶು ಪರಿಚಾರಕರು ಆಗಿರ್ಬೋದು, ಕಸಾಯಿಖಾನೆಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಆಗ್ಬೋದು, ನಮ್ಮ ರೈತ ಬಾಂಧವರೇ ಆಗ್ಬೋದು ಅಥವಾ ಇನ್ನಿತರ ಪ್ರಯೋಗಾಲಯ ಸಿಬ್ಬಂದಿ ಆಗ್ಬೋದು, ಪಶುವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿರುವಂತಹ ಯಾರೇ ಒಂದು ಮಂದಿ ಆಗ್ಬೋದು, ಈ ಕಾಯಿಲೆಗೆ ಸುಲಭವಾಗಿ ತುತ್ತಾಗುವಂತಹ ಸಾಧ್ಯತೆಗಳಿರ್ತದೆ. ಅದಷ್ಟೇ ಅಲ್ಲದೆ ಈ ಒಂದು ಹೈನುಗಾರಿಕೆಗೆ ಇದು ಒಂದು ಮಾರಕವಾದ ಕಾಯಿಲೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇದಕ್ಕೆ ಈ ಕಾಯಿಲೆಯಿಂದ ಸಂಪರ್ಕ ಹೊಂದಬಹುದಾದ ದನ, ಎಮ್ಮೆ, ಕುರಿ, ಮೇಕೆ, ಹಂದಿ, ಈ ಕಾಯಿಲೆ ಬಂದ್ರೆ ಗರ್ಭಾವಸ್ಥೆಯ ಕೊನೆ ಅವಧಿಯಲ್ಲಿ ಅಥವಾ ಕೊನೆ ಹಂತ ಅಂತ ನಾವೇನು ಹೇಳ್ತೀವಿ, ಗರ್ಭಪಾತವಾಗಿ ಈ ರೈತರಿಗೆ ಆರ್ಥಿಕವಾಗಿ ಇದರಿಂದ ತುಂಬಾ ಕಷ್ಟ ನಷ್ಟಗಳು ಆಗ್ತವೆ. ಅಷ್ಟೇ ಅಲ್ಲ, ಈ ಒಂದು ಕಾಯಿಲೆಯಿಂದ ಒಮ್ಮೆ ಗರ್ಭಪಾತ ಆದ್ರೆ ಮಾಸು ಅಥವಾ ಆ ಒಂದು ಭ್ರೂಣದ ಚೀಲ ಅಥವಾ ಜರಾಯು ಅಂತ ಏನು ಹೇಳ್ತೀವಿ ಅದು ಹೊರಗಡೆ ಬೀಳಲ್ಲ. ಅದು ಹಾಗಾಗಿ ಒಮ್ಮೆ ಈ ಕಾಯಿಲೆಯಿಂದ ಬಳಲಿದ್ದೆ ಆದ್ರೆ ಆ ರಾಸುವು ಪದೇ ಪದೇ ಗರ್ಭ ಕಟ್ಟದೆ ರೈತನಿಗೆ ಸತಾಯಿಸ್ತಾ ಇರ್ತದೆ.
ಅನೇಕ ಬಾರಿ ನಾವು ಗರ್ಭದಾನ ಮಾಡಿದ್ರು ಕೂಡ

ಅಥವಾ ಅದು ಬಂಜೆತನ ಕಾಡಿಬಿಟ್ಟು ಈ ರೈತರಿಗೆ ಇದು ಒಂದು ಹೊರೆ ಆಗಿ ಅದನ್ನು ಬರಡರಾಸು ಆಗಿ ಪರಿವರ್ತನೆ ಆಗಿ ಇದರಿಂದ ರೈತನಿಗೆ ಆರ್ಥಿಕವಾಗಿ ನಷ್ಟ ಉಂಟಾಗುತ್ತೆ. ಇದಷ್ಟೇ ಅಲ್ಲದೆ ಆ ಒಂದು ಒಮ್ಮೆ ಬ್ರುಸಲೋಸಿಸ್ ಅಥವಾ ಕಂದು ರೋಗ ಬಂದ ಒಂದು ಹಸುವಿನಿಂದ ಬರುವ ಹಾಲಾಗ್ಬೋದು, ಅದು ಪ್ಯಾಶ್ಚರೀಕರಿಸದೆ ನಾವು ಉಪಯೋಗಿಸಿದ್ದೆ ಆದರೆ, ಅಥವಾ ಮೇಕೆಗಳಿಂದ ಕೆಲವರು ಹಾಲನ್ನು ಉಪಯೋಗಿಸ ನೇರವಾಗಿ ಹಸಿ ಹಾಲನ್ನು ಕುಡಿಯೋ ಒಂದು ಪದ್ಧತಿ ನಮ್ಮ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಹಾಲಿನ ಮುಖಾಂತರ ಅಂದರೆ ಹಸಿ ಹಾಲಿನ ನಾವು ಸೇವಿಸಿದ್ರೆ ಮಾತ್ರ ಪ್ಯಾಶ್ಚರೀಕರಿಸಿದ ಹಾಲಿನಿಂದ ಈ ಕಾಯಿಲೆ ಬರುವುದಿಲ್ಲ. ಇನ್ನು ಗರ್ಭಕೋಶದ ಸ್ರವಿಕೆ ಆಗ್ಬೋದು, ಕಲುಷಿತ ಮೇವು ನೀರಿನಿಂದ ಈ ಕಾಯಿಲೆ ಬೇರೆ ದನಗಳಿಗೆ, ಕುರಿ ಮೇಕೆಗಳಿಗೆ ಅಥವಾ ಮನುಷ್ಯರಿಗೂ ಕೂಡ ಹರಡುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನು ಇದಕ್ಕೆ ಲಸಿಕೆ ಇದೆಯಾ? ಹೌದು, ಇದಕ್ಕೆ ಒಂದು ಪರಿಣಾಮಕಾರಿ ಲಸಿಕೆ ಇದೆ. ಇದು ಒಂದು ಜೀವಂತ ಲಸಿಕೆ. ಇದು ವಿಶೇಷತೆ ಏನಪ್ಪಾ ಅಂದರೆ ಕೇವಲ ಹೆಣ್ಣು ಕರುಗಳಿಗೆ ಮಾತ್ರ ಈ ಒಂದು ಲಸಿಕೆಯನ್ನು ಕೊಡಬೇಕಾಗುತ್ತೆ. ಆ ಹೆಣ್ಣು ಕರುಗಳಿಗೆ ಕೊಡುವ ಒಂದು ಅವಧಿ ತುಂಬಾ ಮುಖ್ಯ ಆಗ್ತದೆ. 4-8 ತಿಂಗಳ ಅವಧಿಯಲ್ಲಿ ಇರುವಂಥ ಹೆಣ್ಣು ಕರುಗಳಿಗೆ ಮಾತ್ರ ಈ ಲಸಿಕೆಯನ್ನು ಕೊಡಬೇಕು. ವರ್ಷಕ್ಕೆ 2 ಅಥವಾ 3 ಬಾರಿ ನಮ್ಮ ಪಶುವೈದ್ಯ ಸಂಸ್ಥೆಗಳಿಂದ ಅಥವಾ ಕರ್ನಾಟಕ ಹಾಲು ಮಹಾಮಂಡಳಿಯಿಂದ ನಮ್ಮ ಎಲ್ಲ ಪಶುವೈದ್ಯರು ಅಥವಾ ಸಿಬ್ಬಂದಿಗಳು ಆ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಆ ಒಂದು ಗ್ರಾಮದಲ್ಲಿ ಇರಬಹುದಾದಂಥ 4-8 ತಿಂಗಳ ಒಂದು ಹೆಣ್ಣು ಕರುಗಳಿಗೆ ಈ ಒಂದು ಲಸಿಕೆಯನ್ನು ಕೊಡ್ತಾರೆ. ಅದನ್ನು ದಯಮಾಡಿ ಎಲ್ಲ ರೈತ ಬಾಂಧವರು ಸ್ವೀಕರಿಸಬೇಕು. ಇನ್ನು ವಯಸ್ಕ ರಾಸುಗಳಿಗೆ ಆಗಲಿ ಅಥವಾ ಗಂಡು ಕರುಗಳಿಗೆ ಆಗಲಿ ಈ ಲಸಿಕೆಯನ್ನು ಯಾವುದೇ ಕಾರಣಕ್ಕೂ ಕೊಡುವಂತಿಲ್ಲ. ಇದನ್ನು ತಾವು ವಿಶೇಷ ಒಂದು ಪರಿಗಣಿಸಬೇಕಾಗುತ್ತೆ. ಇದು ಈ 3 ಕಾಯಿಲೆಗಳು ಏನು, ಚರ್ಮಗಂಟು ರೋಗ ಆಗಿರ್ಬೋದು, ಕಾಲುಬಾಯಿ ಜ್ವರ ಇರ್ಬೋದು ಅಥವಾ ಕಂದು ರೋಗ ಇರ್ಬೋದು, ಇದು ಒಂದು ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ಬರೋದ್ರಿಂದ ಎಲ್ಲ ರೈತ ಬಾಂಧವರು ಈ ಲಸಿಕೆಗಳನ್ನು ಕಡ್ಡಾಯವಾಗಿ ಅರ್ಹ ಜಾನುವಾರುಗಳಿಗೆ ಕೊಡಿಸಿ ಈ ರೋಗಗಳನ್ನು ತಡೆಗಟ್ಟಿಸಿ ತಮ್ಮ ಆರ್ಥಿಕ ಮಟ್ಟವನ್ನು ಅವರು ಸುಧಾರಿಸ್ಕೊಳ್ಬೋದಾಗಿದೆ. ಇನ್ನು ಕೆಲವೊಂದು ಬೇರೆ ಕಾಯಿಲೆಗಳಿದ್ದಾವೆ. ನಮ್ಮಲ್ಲಿ ನೆರಡಿ ರೋಗ ಅಂತ ಬರ್ತದೆ, ಆಂಥ್ರಾಕ್ಸ್ ಕಾಯಿಲೆ ಅಂತ ಹೇಳ್ತೀವಿ ನಾವು ಅದನ್ನು. ಇದು ಕೂಡ ಮನುಷ್ಯನಿಗೆ ಹರಡಬಹುದಾದ ಒಂದು ಪ್ರಮುಖ ಸಾಂಕ್ರಾಮಿಕ ರೋಗ. ಇದು ಯಥೇಚ್ಛವಾಗಿ ದನ ಎಮ್ಮೆಗಳಲ್ಲದೆ ಕುರಿ ಮತ್ತು ಮೇಕೆಗಳಲ್ಲೂ ಕೂಡ ಒಂದು ಕಂಡುಬರಬಹುದಾದ ಅತ್ಯಂತ ಸಾಮಾನ್ಯ ಕಾಯಿಲೆ ಅಲ್ಲದೆ ಇದ್ರೂ ಆಗಿಂದಾಗ್ಗೆ ನಮ್ಮ ರಾಜ್ಯದಲ್ಲಿ ವರದಿಯಾಗಿದೆ ಅಂತ ಕೂಡ ನಾವು ಹೇಳ್ಬೋದಾಗುತ್ತೆ. ಮತ್ತೊಂದು ವಿಶೇಷತೆ ಈ ಒಂದು ರೋಗಾಣುವಿದೆ ಅಂತಂದರೆ ಇದು ಶುಷ್ಕ ಹವಾಮಾನದಲ್ಲಿ ಅಂದರೆ ಡ್ರೈ ಎನ್ವಿರಾನ್ಮೆಂಟ್ ಅಂತ ಏನು ಹೇಳ್ತೀವೋ ಇದರಲ್ಲಿ ಈ ರೋಗಾಣು ಬದುಕಿ ಉಳಿಯಬಹುದಾದ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಅದು ಬೀಜದ ರೂಪಕ್ಕೆ ಪರಿವರ್ತನೆ ಆಗ್ತದೆ. ಅಂದರೆ ನಾವು ಸ್ಪೋರ್ಸ್ ಅಂತ ನಾವೇನು ಕರಿತೀವಿ ಆ ಬೀಜದ ರೂಪಕ್ಕೆ ಪರಿವರ್ತನೆಗೊಂಡು ಅನೇಕ ವರ್ಷಗಳವರೆಗೆ ಈ ಶುಷ್ಕ ಹವಾಮಾನದಲ್ಲಿ ಆಗ್ಬೋದು ಅಥವಾ ಮಣ್ಣಿನಲ್ಲಿ ಇದು ಬದುಕಿ ಉಳಿಬಹುದಾಗಿದ್ದು ಮಳೆಗಾಲದ ಶುರುವಾಗಿ ಬಂದಾಗ ಇದು ಬಹುದೂರವಾಗಿ ನೀರಿನಲ್ಲಿ ನದಿ ಮುಖಜ ಭೂಮಿಗಳಿಗೆ ಅಥವಾ ಒಂದು ಏನೋ ಆ ಒಂದು ತೇವಾಂಶ ಇರುವಂಥ ಜಾಗದಲ್ಲಿ ಹೋಗಿ ಅದೇ ರೀತಿಯಲ್ಲಿ ಮಣ್ಣಿನಲ್ಲಿ ನಾವೇನು ಮಣ್ಣಿನ ಸಾರಾಂಶದಲ್ಲಿ ಆಲ್ಕಲಿನಿಟಿ ಅಥವಾ ನಾವು ಕ್ಷೀರ ಮಣ್ಣು ಅಂತ ಏನು ಹೇಳ್ತೀವಿ ನಾವು ಆ ಒಂದು ಮಣ್ಣಿನಲ್ಲಿ ಇದು ಬಹುಕಾಲದ ಒಳಗೆ ಉಳಿಯುತ್ತದೆ. ಅಷ್ಟೇ ಏಕೆ ಈ ಒಂದು ಆಂಥ್ರಾಕ್ಸ್ಗೆ ಅಥವಾ ನೆರಡಿ ರೋಗಕ್ಕೆ ಕಾರಣವಾದ ಒಂದು ಕ್ರಿಮಿ ಏನಿದೆಯೋ ಇದನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೈವಿಕ ಶಸ್ತ್ರಾಸ್ತ್ರಗಳು ಆಗಿ ಬಯಾಲಾಜಿಕಲ್ ವಾರ್ಫೇರ್ ಅಂತ ಕರಿತೀವಿ ಅದಕ್ಕೂ ಕೂಡ ಒಂದು ಉಪಯೋಗಿಸಿರುವ ನಿದರ್ಶನಗಳು ಕೂಡ ಕಂಡು ಬಂದಿದೆ. ಆದ್ದರಿಂದ ಈ ಕಾಯಿಲೆಗೆ ಲಸಿಕೆಯ ಲಭ್ಯತೆ ಇದ್ದು ರೋಗಸ್ಥಾನಿಕ ಪ್ರದೇಶಗಳು ಅಂದರೆ ಆಗಿಂದಾಗೆ ಪದೇ ಪದೇ ಅದೇ ವರ್ಷದಲ್ಲಿ ರೋಗ ಎಲ್ಲಿ ಕಂಡು ಬರ್ತಾ ಇದೆಯೋ ಆ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ಮತ್ತು ಬೇರೆ ಪ್ರದೇಶಗಳಲ್ಲಿ ವರ್ಷಕ್ಕೆ ಒಮ್ಮೆ ಇದನ್ನು ಲಸಿಕೆಯನ್ನು ಹಾಕಿಸಿಕೊಂಡಿದ್ದಾಗಿದ್ದಲ್ಲಿ ಈ ಕಾಯಿಲೆಯಿಂದ ನಮ್ಮ ಜಾನುವಾರುಗಳು ದನ ಎಮ್ಮೆ ಕುರಿ ಮೇಕೆಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಮತ್ತು ಸತ್ಯ ಕಳೆಬರವನ್ನು ನಾವು ಯಾವುದೇ ರೀತಿಯಲ್ಲಿ ಅದನ್ನು ಪರೀಕ್ಷೆಗೆ ಒಳಪಡಿಸಬಾರದು. ಸೂಕ್ತವಾಗಿ ವಿಲೇವರಿ ಮಾಡಬೇಕು, ಆಳವಾದ ಮಣ್ಣಿನ ಗುಂಡಿಗಳಲ್ಲಿ ಅದನ್ನು ಉಣಬೇಕು. ಮತ್ತು ಇದು ಮನುಷ್ಯರಿಗೆ ಹರಡಬಹುದಾದ ಒಂದು ಕಾಯಿಲೆ ಆಗಿರೋದ್ರಿಂದ ಯಾವುದೇ ರೀತಿಯಲ್ಲಿ ಇದನ್ನು ಮರಣೋತ್ತರ ಪರೀಕ್ಷೆಗೆ ಈ ಒಂದು ಕಳೆಬರವನ್ನು ಒಳಪಡಿಸಬಾರದು. ರೈತರು ಕೂಡ ಇದರಿಂದ ಬರುವಂಥ ಹಾಲು ಅಥವಾ ಮಾಂಸವನ್ನು ಯಾವುದೇ ರೀತಿಯಲ್ಲಿ ಕಡ್ಡಾಯವಾಗಿ ಸೇವಿಸಲೇಬಾರದು ಅಂತ ನಾನು ಅವರಿಗೆ ಈ ಮೂಲಕ ತಿಳಿಪಡಿಸ್ತೀನಿ. ಇನ್ನು ಮುಂದುವರೆದು ಹೇಳಬೇಕಂದ್ರೆ ಈ ನಮಗೆ ಸಾಮಾನ್ಯವಾಗಿ ದನಗಳಲ್ಲಿ ಒಳ್ಳೆ ಒಳ್ಳೆ ಓರಿಗಳು ಕಟ್ಟಿರ್ತೀರ ಜಾತ್ರೆಗಳಿಗೆ ವಿಶೇಷವಾಗಿ ನಮ್ಮ ಒಂದು ಇದಕ್ಕೆ ಅಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಾಯಿಲೆ ಅಂದರೆ ಚಪ್ಪೆ ರೋಗ ಅಂತ ನಾವು ಕರಿತೀವಿ. ಈ ಚಪ್ಪೆ ರೋಗ ಅಥವಾ ಚಪ್ಪೆಯ ಉರಿಯೂತ ಅತ್ಯಂತ ತೀವ್ರತರವಾದ ಒಂದು ಕಾಯಿಲೆ. ಏನು ತೀವ್ರತರವಾದ ಕಾಯಿಲೆ ಅಂದರೆ ನಮ್ಮ ಈ ಓರಿಗಳು ಅಥವಾ ದಷ್ಟಪುಷ್ಟವಾಗಿ ಬೆಳೆದಿರುವಂಥ ರಾಸುಗಳು ಏನಾಗಿರ್ತವೆ ಅಂದರೆ ಹಿಂದಿನ ದಿವಸ ಆರೋಗ್ಯವಾಗಿ ಮೆಲುಕು ಹಾಕೊಂಡಿರ್ತವೆ, ಮರು ದಿವಸ ಕೊಟ್ಟಿಗೆಯಲ್ಲಿ ಹೋಗಿದ್ದು ನೋಡಿದ ತಕ್ಷಣವೇ ಅವು ಹಠಾತ್ ಆಗಿ ಸಾವು ಸಂಭವಿಸಿರ್ತವೆ. ಇದಕ್ಕೆ ಕಾರಣವಾದ ಒಂದು ಕಾಯಿಲೆ ನಿರ್ವಾತ ಪ್ರದೇಶದಲ್ಲಿ ಮಾತ್ರ ಬದುಕಿ ಉಳಿಯಬಹುದಾದಂಥ ಕ್ಲಾಸ್ಟಿಡಿಯಂ ಚೌವ್ವ

0: ಅಂತ ಒಂದು ಇವು ರೋಗಾಣು. ಇದಕ್ಕೆ ಕೂಡ ಲಸಿಕೆ ಲಭ್ಯತೆ ಇದ್ದು, ಇದು ಸ್ಥಾನಿಕ ಪ್ರದೇಶಗಳಲ್ಲಿ ವರ್ಷಕ್ಕೆ ಎರಡು ಬಾರಿ ಲಸಿಕೆ ಕೊಡಬೇಕು. ಅನೇಕ ಕಡೆ ಇದೊಂದು ವರ್ಷಕ್ಕೆ ಒಮ್ಮೆ ಬಾರಿ ಲಸಿಕೆ ಕೊಟ್ಟು ಇದರಿಂದ ಮತ್ತೆ ಮತ್ತೆ ಕಾಯಿಲೆ ಬರುವಂಥ ಒಂದು ಸಂದರ್ಭ ಇರೋದ್ರಿಂದ ಇದು ಒಂದು ನಿರ್ಜೀವ ಲಸಿಕೆ, ಕೇವಲ 4-6 ತಿಂಗಳ ಮಾತ್ರ ಇದಕ್ಕೆ ರಕ್ಷಣೆ ಕೊಡ್ತದೆ. ಹಾಗಾಗಿ ಸ್ಥಾನಿಕ ಪ್ರದೇಶಗಳಲ್ಲಿ ವರ್ಷಕ್ಕೆ ಎರಡು ಬಾರಿ ಈ ಲಸಿಕೆಯನ್ನು ಕೊಡಬೇಕಾಗುತ್ತೆ. ಇನ್ನು ಚಳಿಗಾಲದ ಮುಂದೆ ಶುರುವಾಗೋಕ್ಕೆ ಮೊದಲೇ ಅಥವಾ ಮಳೆಗಾಲ ಶುರುವಾಗೋಕ್ಕೆ ಮೊದಲೇ ಮತ್ತೊಂದು ತೀವ್ರತರವಾದ ಕಾಯಿಲೆ ಪ್ರಮುಖವಾಗಿ ಎಮ್ಮೆಗಳಲ್ಲಿ ಮತ್ತು ದನಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂತ ಒಂದು ದನಗಳಲ್ಲಿ ಕಂಡು ಬರುವ ಕಾಯಿಲೆ ಏನಪ್ಪ ಅಂತಂದ್ರೆ ಗಳಿಲೆ ರೋಗ ಅಂತ ನಾವು ಕರಿತೀವಿ, ಗಳಗಂಡ ಅಂತ ಕೂಡ ಹೇಳ್ತಾರೆ. ಇದನ್ನು ಎಮರ್ಜಿಕ್ ಸೆಪ್ಟಿಸಿಮಿಯಾ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ, ನಮ್ಮದೇ ರಾಜ್ಯ ಸರ್ಕಾರದ ಒಡನಾಟ ಸಂಸ್ಥೆ ಆಗಿರುವುದು ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಅಡಿಯಲ್ಲಿರುವ ಸಂಸ್ಥೆಯಲ್ಲಿ ಪರಿಣಾಮಕಾರಿ ಲಸಿಕೆಗಳ ಲಭ್ಯತೆ ಇದ್ದು ಸ್ಥಾನಿಕ ಪ್ರದೇಶಗಳಲ್ಲಿ ವರ್ಷಕ್ಕೆ ಎರಡು ಬಾರಿ, ಉಳಿದಂತೆ ಬೇರೆ ಒಂದು ಪ್ರದೇಶಗಳಲ್ಲಿ ವರ್ಷಕ್ಕೆ ಒಮ್ಮೆ ಲಸಿಕೆಯನ್ನು ಹಾಕಬೇಕಾಗುತ್ತೆ.
1: ತುಂಬಾ ಸಂತೋಷ ಡಾಕ್ಟರ್ ವೀರೇಗೌಡ ಅವರೇ. ಈಗ ಡಾಕ್ಟರ್ ವೀರೇಗೌಡ ಅವರೇ, ಇಷ್ಟೆಲ್ಲ ಕಾಯಿಲೆಗಳಿಗೆ ಲಸಿಕೆಗಳ ಲಭ್ಯತೆ ಇರುತ್ತಾ? ಇದನ್ನು ಅಷ್ಟು ತಯಾರು ಮಾಡಿರ್ತಾರ ಬೇರೆ ಬೇರೆ ರೋಗಕ್ಕೆ, ಇದ್ರ ಬಗ್ಗೆ ಹೇಳಿ.
0: ಹೌದು ನೋಡಿ, ಈಗಾಗಲೇ ಹೇಳಿದಂಗೆ ನಮ್ಮ ರಾಜ್ಯ ಸರ್ಕಾರದ ಮತ್ತು ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಅಡಿಯಲ್ಲಿರುವ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಈ ಕಾಲುಬಾಯಿ ಜ್ವರದ ರೋಗದ ವಿರುದ್ಧ ಲಸಿಕೆ ಒಂದನ್ನು ಬಿಟ್ಟು ಇನ್ನು ಉಳಿದೆಲ್ಲ ಲಸಿಕೆಗಳು, ಚರ್ಮಗಂಟು ರೋಗದ ವಿರುದ್ಧ ಇರ್ಬೋದು ಅಥವಾ ಗಳಲೆ ರೋಗ ಇರ್ಬೋದು, ಚಪ್ಪೆ ರೋಗ ಇರ್ಬೋದು, ಈ ಎಲ್ಲ ರೋಗಗಳ ವಿರುದ್ಧ ನಮ್ಮದೇ ಸಂಸ್ಥೆಯಿಂದ ಈ ಒಂದು ಲಸಿಕೆಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಈ ಕಾಲುಬಾಯಿ ರೋಗದ ವಿರುದ್ಧ ಮತ್ತು ಕಂದು ರೋಗದ ವಿರುದ್ಧ ನಮ್ಮ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳ ಅನುದಾನದ ಅಡಿಯಲ್ಲಿ ಉಚಿತವಾಗಿ ರೈತರ ಮನೆ ಬಾಗಿಲಿಗೆ ಈ ಲಸಿಕೆಗಳನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಕೆಲವೊಂದು ಲಸಿಕೆಗಳನ್ನು ನಾವು ವರ್ಷಕ್ಕೆ ಒಮ್ಮೆ ಕೊಟ್ಟರೆ ಸಾಕು, ಚರ್ಮಗಂಟು ರೋಗಕ್ಕೆ ಇರ್ಬೋದು ಅಥವಾ ಒಂದು ಸಿಡುಬು ರೋಗಕ್ಕೆ ಇರ್ಬೋದು, ಆದರೆ ಉಳಿದ ಎಲ್ಲ ಲಸಿಕೆಗಳನ್ನು ವರ್ಷಕ್ಕೆ ಎರಡು ಬಾರಿ ಕೊಡಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ರೋಗಗಳು ನಮ್ಮಲ್ಲಿ ಈ ಸ್ಥಾನಿಕ ಕಾಯಿಲೆಗಳು ಅಂತ ನಾವೇನು ಕರಿತೀವಿ, ಹಾಗಾಗಿ ಅದನ್ನು ವರ್ಷಕ್ಕೆ ಎರಡು ಬಾರಿ ಕೊಡಬೇಕು. ಆದರೆ ಮತ್ತೊಂದು ನೆನಪಿಟ್ಕೋಬೇಕು, ಕಂದು ರೋಗಕ್ಕೆ ಜೀವಿತಾವಧಿಯಲ್ಲಿ 4-8 ತಿಂಗಳ ಒಳಪಟ್ಟ ಹೆಣ್ಣು ಕರುಗಳಿಗೆ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಈ ಒಂದು ಲಸಿಕೆ ಕೊಡಬೇಕು.
1: ಆಯಿತು ಡಾಕ್ಟರ್ ವೀರೇಗೌಡ ಅವರೇ. ಈಗ ಕುರಿ ಅಥವಾ ಮೇಕೆಗಳಲ್ಲಿ ಕಂಡುಬರುವಂತಹ ಪ್ರಮುಖ ಕಾಯಿಲೆಗಳು ಮತ್ತು ಅವುಗಳ ಲಸಿಕಾ ಕಾರ್ಯಕ್ರಮಗಳ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಡಿ.
0: ಅಗತ್ಯವಾಗಿ ನೋಡಿ, ಕೆಲವೊಂದು ರೈತರು ಈ ಹಸು ಎಮ್ಮೆಗಳ ಜೊತೆಗೆ ಅವರ ಒಂದು ಆರ್ಥಿಕ ಈ ಒಂದು ನಮ್ಮ ಕುರಿಯನ್ನ ನಾವು ನಡೆದಾಡುವ ಒಂದು ಬ್ಯಾಂಕ್ ಅಂತ ಕೂಡ ಕರಿತೀವಿ ನಾವು. ಅದೇ ರೀತಿ ಹಾಗಾಗಿ ಅವರು ಕುರಿ ಮೇಕೆಗಳನ್ನ ಸಾಕ್ತಿರ್ತಾರೆ. ಇದಕ್ಕೆ ಪ್ರಮುಖವಾಗಿ ನಮ್ಮಲ್ಲಿ ಈ ಕುರಿ ಮತ್ತು ಮೇಕೆಗಳ ಪ್ಲೇಗ್ ಅಂತ ಕರೆಯುವಂಥ ಒಂದು ತೀವ್ರತರವಾದ ಕಾಯಿಲೆ, PPR ಕಾಯಿಲೆ ಅಂತ ಹೇಳ್ಬೋದು, ಅಥವಾ ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವ ಸಿಡುಬು ರೋಗ ಆಗ್ಬೋದು, ಮತ್ತು ಇತ್ತೀಚೆಗೆ ಅಲ್ಲಿ ಹೆಚ್ಚಾಗಿ ಕಂಡು ಬರುವಂತಿರುವ ಕೀಟಗಳಿಂದನೇ ಹರಡುವಂಥ ನೀಲಿ ನಾಲಿಗೆ ರೋಗ ಆಗಿರ್ಬೋದು, ಇನ್ನು ಸ್ಥಾನಿಕ ಕಾಯಿಲೆಗಳಾದ ಕರುಳುಬೇನೆ ಅಥವಾ ಎಂಟ್ರೋಟಾಕ್ಸಿಮಿಯಾ ಅಂತ ನಾವು ಹೇಳ್ತೀವಿ, ನೆರಡಿ ರೋಗ ಇಲ್ಲ ಆಂಥ್ರಾಕ್ಸ್ ಕಾಯಿಲೆ ಅಂತ ಹೇಳ್ತೀವಿ. ಅದೇ ರೀತಿ ಈ ದನ ಮತ್ತು ಎಮ್ಮೆಗಳಲ್ಲಿ ಕಂಡು ಬರುವ ಬ್ರುಸಲಾ ರೋಗ ಈ ಕುರಿ ಮತ್ತು ಮೇಕೆಗಳಲ್ಲೂ ಕೂಡ ಕಂಡು ಬರ್ತದವೆ. ವಿಶೇಷವಾಗಿ ಕುರಿ ಮತ್ತು ಮೇಕೆಗಳಲ್ಲಿ ಕಂಡು ಬರುವ ಬ್ರುಸಲಾ ರೋಗವೇ ಮನುಷ್ಯನಿಗೆ ಅತಿ ಆತಂಕಕಾರಿಯಾಗಿ ಕೂಡ ಕಂಡು ಬರ್ತಾ ಇದೆ. ಈ ತರ ಅನೇಕ ಕಾಯಿಲೆಗಳು ನಮ್ಮ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಇನ್ನು ಮೊಟ್ಟ ಮೊದಲನೇ ಬಾರಿಗೆ ನಾನು ಈಗಾಗಲೇ ಹೇಳ್ದಂಗೆ ಕುರಿ ಮತ್ತು ಮೇಕೆಗಳ ಪ್ಲೇಗ್ ಅಂತ ನಾವೇನು ಕರಿತೀವಿ PPR ಕಾಯಿಲೆ, ಇದು ಅತ್ಯಂತ ಸಾಂಕ್ರಾಮಿಕ ಕಾಯಿಲೆ, ಆರ್ಥಿಕವಾಗಿ ದಿವಾಳಿಗೊಳಿಸುವಂಥ ಒಂದು ಪ್ರಮುಖವಾದ ಕಾಯಿಲೆ. ಇದು ರೋಗಗ್ರಸ್ತ ಕುರಿ ಮತ್ತು ಮೇಕೆಗಳಲ್ಲಿ ಅತಿಯಾದ ಕೆಮ್ಮು ಮತ್ತು ಜ್ವರ ಕೂಡ ಅತಿಯಾಗಿರ್ತದೆ, ಉಸಿರಾಟದ ತೊಂದರೆ ಆಗಿರ್ತದೆ, ಬೇದಿ ಮತ್ತು ಮೂಗಿನಿಂದ ಸ್ರವಿಸುವಿಕೆ ಈ ರೋಗದ ಪ್ರಮುಖ ಚಿಹ್ನೆಗಳು ಅಂತ ನಾವು ನೋಡ್ಬೋದು. ಆದರೆ ಇದು ಒಂದು ಪ್ರಾಣಿಜನ್ಯ ರೋಗವಲ್ಲ. ಈ PPR ಕಾಯಿಲೆ ಮನುಷ್ಯರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡುವಂಥದ್ದು, ಹರಡುವಂಥದ್ದು ಯಾವುದೇ ರೀತಿಯಲ್ಲಿ ಇಲ್ಲ. ಈ ಒಂದು ಕಾಯಿಲೆಗೆ ಹತೋಟಿಯಲ್ಲಿ ಇಟ್ಟಿದ್ದು ನಾವು, ಇದಕ್ಕೆ ಒಂದು ಕಾರಣ ಏನಪ್ಪ ಅಂದರೆ ಸದೃಢವಾದ ಲಸಿಕೆಗಳ ಲಭ್ಯತೆ ಇರೋದ್ರೆ ಇದಕ್ಕೆ ಒಂದು ವಿಶೇಷವಾದ ಒಂದು ಅನುಕೂಲ. ನಮ್ಮದೇ ಆದ IHNDUBIಯಿಂದ ಈ ಒಂದು ಕಾಯಿಲೆಗೆ ಲಸಿಕೆಯನ್ನು ತಯಾರು ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಜಾನುವಾರು ಆರೋಗ್ಯ ಮತ್ತು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ಭಾರತ ಸರ್ಕಾರ ಇದಕ್ಕೆ ಸಂಪೂರ್ಣ ಅನುದಾನ ಕೊಡ್ತಾ ಇದ್ದಾರೆ. ಈ ಕಾಯಿಲೆಯನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಈಗಾಗಲೇ ನಿಯಂತ್ರಣದಲ್ಲಿ ಇಟ್ಟಿದ್ದೇವೆ. ಒಂದು ಸಂತೋಷದ ವಿಷಯ ಏನಪ್ಪ ಅಂತಂದರೆ, ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಭಾರತ ದೇಶ ಈ ಕಾಯಿಲೆಯಿಂದ ಮುಕ್ತವಾಗಿದೆ ಅಂತ ನಾವು ಕೂಡ ಘೋಷಿಸುವತ್ತ ನಾವು ದಿಟ್ಟವಾದ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಇನ್ನು ಈ ಒಂದು ಕುರಿ ಮತ್ತು ಮೇಕೆ ಸಿಡುಬು ನಮ್ಮಲ್ಲಿ ಹೇಗೆ ಮನುಷ್ಯರಿಗೆ ಸಿಡುಬು ಅಥವಾ ಕೋಳಿಗಳಲ್ಲಿ ಸಿಡುಬು ಬರ್ತಾ ಇತ್ತೋ ಅದೇ ರೀತಿ ಕುರಿ ಮೇಕೆ ಸಿಡುಬು ಕೂಡ ಅನೇಕ ವರ್ಷಗಳಿಂದ ಕಂಡು ಬರ್ತಾ ಇದೆ. ಮತ್ತು ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಇಲ್ಲಿ ಈ ಮೊದಲು ಸಿಡುಬು ರೋಗಗಳು ಈ ಕುರಿ ಮತ್ತು ಮೇಕೆಗಳಲ್ಲಿ ಚರ್ಮದ

0: ಹಾಗೆ ಮತ್ತು ಹೊರಮೇಯಿಗಷ್ಟೇ ಸೀಮಿತವಾಗಿ ಕಂಡುಬರ್ತಾ ಇತ್ತು. ಆದರೆ ಈ ಕುರಿ ಮತ್ತು ಮೇಕೆ ಸಿಡುಬು ರೋಗಾಣು ಅದು ತನ್ನ ಕೋಶದ ಆಯ್ಕೆಯಲ್ಲಿ ಬದಲಾವಣೆ ಮಾಡಿಕೊಂಡಿದೆ. ಅದನ್ನು ನಾವು ಟ್ರೋಪಿಸಂ ಅಂತ ಕರಿತೀವಿ. ಅಂದರೆ ಕೇವಲ ಚರ್ಮ ಅಥವಾ ಹೊರಮೈಗಷ್ಟೇ ಈಗ ಸೀಮಿತವಾಗಿಲ್ಲ, ಉದರ ಜಠರ ಅಥವಾ ಕರುಳಿನ ಅಂಗಾಂಶಗಳಲ್ಲಿ ಈ ಒಂದು ಕುರಿ ಸಿಡುಬು ರೋಗಾಣು ಅತಿ ತೀವ್ರತೆಯಲ್ಲಿ ಈ ರೋಗವನ್ನು ಉಂಟು ಮಾಡ್ತಾ ಇದೆ. ಮತ್ತು ಈ ರೀತಿ ಜಠರಕ್ಕೆ ಅಥವಾ ಕರುಳಿಗೆ ಬರುವಂತಹ ಒಂದು ಕುರಿ ಸಿಡುಬು ಕಾಯಿಲೆ ಬಹುತೇಕ ಮಾರಣಾಂತಿಕವಾಗಿರ್ತದೆ ಗೌಡ್ರ ಇದು. ಮತ್ತೆ ಈ ಒಂದು ಕುರಿ ಸಿಡುಬು ಕಾಯಿಲೆ ಈ ಬೇಸಿಗೆಯ ಮುನ್ನ ಇದು ಶುರುವಾಗ್ತದೆ. ಹಾಗಾಗಿ ನಮ್ಮ ಎಲ್ಲ ರೈತ ಬಾಂಧವರು ಕುರಿಗಾರರು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲೇ ಈ ಒಂದು ಕುರಿ ಮತ್ತು ಮೇಕೆಗಳಿಗೆ ಕುರಿ ಸಿಡುಬನ್ನ ಲಸಿಕೆ ಹಾಕಿಸ್ಕೋಬೇಕಾಗುತ್ತೆ. ಇದೊಂದು ಜೀವಂತ ಲಸಿಕೆ, ಅತ್ಯಂತ ಪರಿಣಾಮಕಾರಿಯಾದ ಒಂದು ಲಸಿಕೆನೇ ಇರ್ತದೆ ಗೌಡ್ರ ಇದು. ಹಾಗಾಗಿ ಒಮ್ಮೆ ನೀವು ಲಸಿಕೆ ಹಾಕಿಸ್ಕೊಂಡ್ರೆ ವರ್ಷ ಪೂರ್ತಿ ಕೆಲವೊಂದು ಕಡೆ 2 ಅಥವಾ 3 ವರ್ಷಗಳವರೆಗೂ ನಮ್ಮ PPR ಕಾಯಿಲೆ ಅಥವಾ ಕುರಿ ಮೇಕೆ ಸಿಡುಬು ಕಾಯಿಲೆಗಳ ಒಂದು ರಕ್ಷಣಾವಧಿ ತುಂಬಾ ಚೆನ್ನಾಗಿದೆ. ಆದ್ರೆ ಮತ್ತೊಂದು ವಿಶೇಷವಾದ ಒಂದು ಸೂಚನೆ ನಾವು ಕುರಿಗಾರರೇ ಕೊಡ್ತೀನಿ. ಇದು ಅನೇಕ ಕುರಿಗಾರರು ಇದನ್ನು ಒಂದು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನಪ್ಪಾ ಅಂತಂದ್ರೆ, ಈ ಗರ್ಭಧರಿಸಿದ ಕುರಿಗಳು ಕೂಡ ಈ ಒಂದು ಲಸಿಕೆಗಳನ್ನು ಹಾಕಬಹುದು. ಮರಿ ಹಾಕಿದ ನಂತರ ಈ ಹುಟ್ಟಿದ ಮರಿಗಳಿಗೆ ಈ ಲಸಿಕೆ ಹಾಕಿದ ಕುರಿಗಳ ಗಿಣ್ಣು ಹಾಲು ತದನಂತರ ಕನಿಷ್ಠ ಅಂದ್ರೆ 1 ವಾರದಿಂದ 10 ದಿವಸ ಅಥವಾ 1 ತಿಂಗಳವರೆಗೂ ಈ ಮರಿಗಳಿಗೆ ಈ ಹಾಲನ್ನು ಕುಡಿಸಲೇಬೇಕು ಕಡ್ಡಾಯವಾಗಿ. ಹಾಗಾಗಿದ್ರೆ ಮಾತ್ರ ಈ ಮರಿಗಳಿಗೆ ತಾಯಿಗೆ ಹಾಕಿದ ಲಸಿಕೆಗಳ ರೋಗ ನಿರೋಧಕ ಶಕ್ತಿಯನ್ನು ನಾವು ವರ್ಗಾಯಿಸಬಹುದು. ನಾನು ಅನೇಕ ಕುರಿಗಾರರನ್ನ ಭೇಟಿ ಮಾಡಿ ವಿಚಾರ ಮಾಡಿದಾಗ ಏನ್ ಹೇಳ್ತಾರೆ ಅವರು, ಕುರಿ ಮರಿ ಹಾಕಿದ್ಮೇಲೆ ಆ ತಾಯಿ ಕುರಿನ ಇವರು ಮೇಯ್ಲಿಕ್ಕೆ ಹೊರಗಡೆ ಅಟ್ಬಿಡ್ತಾರೆ, ಮರಿ ಕುರಿಗೆ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಮಾತ್ರ ಈ ಹಾಲನ್ನು ಕುಡಿಸ್ತಾರೆ. ಹಾಗಾಗಿ ಈ ಮರಿಗಳಲ್ಲಿ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದ್ದಾವೆ, ಮತ್ತೆ ಮರಿಗಳಿಗೆ ರೋಗ ನಿರೋಧಕ ಶಕ್ತಿ
1: ಕಡಿಮೆ,
0: ಪರಿಣಾಮಕಾರಿಯಾಗಿ ತಾಯಿ ಕುರಿಯಿಂದ ವರ್ಗಾವಣೆ ಆಗಿರುವುದಿಲ್ಲ. ಹಂಗಾಗಿ 30 ದಿವಸ ಅಥವಾ 45 ದಿವಸದ ಒಳಗಡೆಗೆ ಈ ಸಣ್ಣ ಮರಿಗಳು
1: ನಿರೋಧಕ
0: ಶಕ್ತಿ ಇಲ್ಲದೆ ಇರೋದ್ರಿಂದ ಅನೇಕ ರೋಗ ರುಜಿನಗಳಿಗೆ ಒಳಗಾಗಿ ಸಾವನ್ನಪ್ತಾ ಇದ್ದಾವೆ. ಹಾಗಾಗಿ ನೀವ್ ಹೇಳದಂಗೆ ಅವನ್ ತಾಯಿ ಕುರಿಯಿಂದ ಬೇರ್ಪಡಿಸಬಾರದು. ಮತ್ತೆ ಗಿಣ್ಣು ಹಾಲು ತದನಂತರದ ಹಾಲು ಕೂಡ ಕನಿಷ್ಠ 1 ತಿಂಗಳವರೆಗೂ ಆ ಮರಿಗಳಿಗೆ ಕೊಟ್ಟಿದ್ದೆ. ಆದ್ರೆ ಇದರ ಸಂಪೂರ್ಣ ಲಾಭವನ್ನು ಈ ಕುರಿಗಾರರು ಪಡ್ಕೋಬಹುದಾಗಿದೆ.
1: ಡಾಕ್ಟರ್, ಈಗ ಹಂದಿಗಳಲ್ಲೂ ಕೂಡ ಬೇರೆ ಬೇರೆ ರೋಗಗಳು ಬರ್ತಾವಲ್ಲ, ಆ ರೋಗಗಳ ಬಗ್ಗೆನು ಕೂಡ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡಿ.
0: ಹೌದು, ಹಂದಿಗಳಲ್ಲಿ ಕಂಡು ಬರುವ ಪ್ರಮುಖ ರೋಗಗಳು ಅಂತಂದ್ರೆ ಈ ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತ ಹೇಳ್ತೀವಿ ನಾವು, ಹಂದಿ ಜ್ವರ ಅಂತ. ಅದೇ ರೀತಿ ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಹೇಳ್ತೀವಿ, ಅದು ಕೂಡ ಹಂದಿ ಜ್ವರನೇ ಅಂತ ಎಲ್ಲರೂ ಸಾಮಾನ್ಯ ಭಾಷೆಯಲ್ಲಿ ಹೇಳೋದು. ಅದಲ್ಲದೆ ಕಾಲುಬಾಯಿ ಜ್ವರ ಮತ್ತು ಕಂದು ರೋಗಗಳು ಕೂಡ ಬರ್ತಾ ಇದ್ದಾವೆ. ಆದರೆ ಇಲ್ಲಿ ಒಂದು ನಾನು ವಿಶೇಷವಾಗಿ ಹೇಳಬೇಕಂತಂದ್ರೆ, ಈ ಎಲ್ಲಾ ಕಾಯಿಲೆಗಳಿಗೂ ನಮ್ಮಲ್ಲಿ ಲಸಿಕೆಗಳು ಇಲ್ಲ. ಕ್ಲಾಸಿಕಲ್ ಅಥವಾ ಹಂದಿ ಜ್ವರ ಅಂತ ಏನು ಹೇಳ್ತೀವೋ ಇದಕ್ಕೆ ಲಸಿಕೆ ಇದೆ, ಕಾಲುಬಾಯಿ ಜ್ವರ ರೋಗಕ್ಕೆ ಲಸಿಕೆ ಇದೆ. ಆದರೆ ಈ ಭಾರತ ಸರ್ಕಾರದ ಸೂಚನೆಗಳಂತಂದೆ ಯಾವುದೇ ಒಂದು ಹಂದಿ ಜ್ವರ ಕಾಣಿಸ್ಕೊಂಡಾಗ, ವಿಶೇಷವಾಗಿ ಆಫ್ರಿಕನ್ ಹಂದಿ ಜ್ವರ ಇರ್ಬೋದು, ಈ ಎಲ್ಲ ಹಂದಿಗಳನ್ನು ಆ ಒಂದು ಹಿಂಡು ಆಗಿ ಅದನ್ನು ನಿರ್ಮೂಲನೆ ಮಾಡಿ ಅವು ಸಾಕಾಣಿಕೆದಾರರಿಗೆ ಜೀವಂತ ಹಂದಿಗಳ ಒಂದು ದೇಹದ ತೂಕಕ್ಕೆ ಅನುಗುಣವಾಗಿ ಅವರಿಗೆ ಪರಿಹಾರ ಕೂಡ ಕೊಡಲಿಕ್ಕೆ ಎಲ್ಲ ರೀತಿಯಲ್ಲಿ ಅವಕಾಶ ಇದೆ. ಈ ಕ್ಲಾಸಿಕಲ್ ಹಂದಿ ಜ್ವರ ಅಂತ ಏನಿದೆ ಅದಕ್ಕೊಂದಕ್ಕೆ ಮಾತ್ರ ನಮ್ಮಲ್ಲಿ ಲಸಿಕೆ ಇದೆ ಗೌಡ್ರೆ, ಹಾಗಾಗಿ ಅದೊಂದನ್ನು ಮಾತ್ರ ನಾವು ಲಸಿಕೆ ಕಾರ್ಯಕ್ರಮದಲ್ಲಿ ಒಳಪಡಿಸ್ಬೋದು. ಇನ್ನು ಮುಂದುವರೆದು ಹೇಳಬೇಕಂದ್ರೆ, ಕುರಿಗಳಲ್ಲಿ ಮತ್ತೊಂದು 2 ಸ್ಥಾನಿಕ ಕಾಯಿಲೆಗಳನ್ನು ನಾವು ಬಿಟ್ಟಿದ್ದೀವಿ. ಇದೇನಪ್ಪಾ ಅಂತಂದ್ರೆ, ಕರುಳು ಬೇನೆ ಅನ್ನೋದು ವಿಶೇಷವಾಗಿ ನಾವು ಈ ಕುರಿಗಳನ್ನ ಅಥವಾ ಓತಗಳನ್ನ ಮೇಕೆಗಳನ್ನ ನಾವು ಯಾವುದೇ ಒಂದು ಹಬ್ಬ ಹರಿದಿನಕ್ಕೋಸ್ಕರನೋ ಜಾತ್ರೆಗೋಸ್ಕರನೋ ಈ ಮಾಂಸವರ್ಧನೆಗಾಗಿ ನಾವು ಕೈ ಮೇವು ಅತಿಯಾಗಿ ಕೊಟ್ಟು ಅಥವಾ ಧಾನ್ಯಗಳನ್ನು ಹೆಚ್ಚಾಗಿ ಕೊಟ್ಟಿದ್ದೆ ಆದ್ರೆ ಅಥವಾ ನಾವು ಉಣಬಡಿಸದೆ ಆದ್ರೆ ಈ ಮಹೋತ್ಸವಗಳಿಗೆ ಜಾತ್ರೆಗಳಿಗೆ ಸಾಕುವಾಗ ಯಥೇಚ್ಛವಾಗಿ ನಾವು ಅದಕ್ಕೆ ಪದೇ ಪದೇ ಆಹಾರನ ಕೊಡ್ತಾ ಇರ್ತೀವಿ. ಈ ರೀತಿ ನಾವು ಮಾಡಿದಾಗ ಅದರಲ್ಲಿ ಒಂದು ಕರುಳು ಬೇನೆ ಅಥವಾ ಎಂಟೋಟಾಕ್ಸಿಮಿಯಾ ಅಂತ ಒಂದು ಕಾಯಿಲೆ ಕೂಡ ಒಂದು ಬರ್ತದೆ. ಇದರಿಂದ ಹಠಾತ್ ಸಾವು ನೋವುಗಳು ಕೂಡ ಆಗುತ್ತವೆ. ಆದರೆ ರೈತರು ಇದಕ್ಕೆ ಮನಗಣಬೇಕು, ನಮ್ಮಲ್ಲಿ ಉಚಿತವಾಗಿ ಲಸಿಕೆಗಳನ್ನು ಸರಬರಾಜು ಮಾಡ್ತೀವಿ. ಈ ಸ್ಥಾನಿಕ ಪ್ರದೇಶಗಳಲ್ಲಿ ವರ್ಷಕ್ಕೆ 2 ಬಾರಿ ಮತ್ತು ಉಳಿದ ಕಡೆಗಳಲ್ಲಿ ವರ್ಷಕ್ಕೆ 1 ಬಾರಿ ಕುರಿಗಳಿಗೆ ಈ ಒಂದು ಲಸಿಕೆಯನ್ನು ಕೊಡಬೇಕಾಗುತ್ತೆ. ಮತ್ತು ಆಂಥ್ರಾಕ್ಸ್ ಕಾಯಿಲೆ ಅಥವಾ ನೆರಡಿಕ ರೋಗ ಅಂತ ಹೇಳಿದ್ವಿ, ಇದು ದನಗ ಎಮ್ಮೆಗಳಲ್ಲೂ ಕೂಡ ಕಂಡುಬರುವ ರೀತಿಯಲ್ಲಿ ಅದೇ ರೀತಿ ನಮ್ಮ ಕುರಿ ಮೇಕೆಗಳಲ್ಲೂ ಯಥೇಚ್ಛವಾಗಿ ಕುರಿಗಳಲ್ಲಿ ಕಂಡುಬರ್ತದೆ. ಇದಕ್ಕೂ ಕೂಡ ನಮ್ಮಲ್ಲಿ ಲಸಿಕೆ ಇರೋದ್ರಿಂದ ವರ್ಷಕ್ಕೆ ಒಮ್ಮೆ ಇದನ್ನ ನಾವು ಲಸಿಕೆ ಕೊಡಬೇಕು.
1: ಡಾಕ್ಟರ್, ಈಗ ನಮ್ಮ ರೈತರಿಗೆ ಈ ನಾಯಿ ಮತ್ತು ಬೆಕ್ಕುಗಳಲ್ಲೂ ಕೂಡ ಕಂಡು ಬರ್ತಾವಲ್ಲ ರೋಗಗಳು, ಅವುಗಳ ಬಗ್ಗೆನೂ ಮಾಹಿತಿ ಕೊಡಿ, ಮತ್ತೆ ಯಾವ ತರ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ?
0: ನೋಡು, ದನ ಎಮ್ಮೆ ಕುರಿ ಒಂದೇ ಅಷ್ಟೇ ಅಲ್ಲ, ನಮ್ಮ ರೈತ ಬಾಂಧವರು ಇನ್ನು ಪ್ರಾಣಿ ಪ್ರಿಯರು ತಮ್ಮ ಒಡನಾಟಕ್ಕಾಗಿ ನಾಯಿ ಮತ್ತು ಬೆಕ್ಕುಗಳನ್ನು ಕೂಡ

0: ಅವರು ಸಾಕ್ತಾ ಇದ್ದಾರೆ. ಈ ನಾಯಿಗಳಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇರುವಂತ ಕಾಯಿಲೆ ಏನಪ್ಪಾ ಅಂತಂದ್ರೆ ಜಗಜ್ಜಾಹಿರಾಗಿರುವಂತ ಒಂದು ರೇಬಿಸ್ ಕಾಯಿಲೆ ಅಥವಾ ಹುಚ್ಚು ನಾಯಿ ಅಥವಾ ನಾಯಿ ಹುಚ್ಚು ಅಂತ ಹೇಳ್ತೀವಿ, ಅದಾಗ್ಬೋದು. ಇನ್ನು ಡಿಸ್ಟೆಂಪರ್ ಕಾಯಿಲೆ ಆಗ್ಬೋದು, ಅಥವಾ ವೈರಾಣುವಿನಿಂದ ಜಠರ ಮತ್ತು ಕರುಳುಬೇನೆ ಆಗ್ಬೋದು, ಅಥವಾ ಹೆಪಟೈಟಿಸ್ ಆಗ್ಬೋದು. ಈ ರೀತಿಯಾಗಿ ಅನೇಕ ಕಾಯಿಲೆಗಳು ಬರ್ತಾ ಇದಾವೆ,
1: ಅದನ್ನ ತಡೆಗಟ್ಟಬಹುದು.
0: ಅದನ್ನ ಅದಕ್ಕೆ ಏನಪ್ಪಾ ಅಂದ್ರೆ ವಿಶೇಷವಾಗಿ ಎಲ್ಲಾ ಕಾಯಿಲೆಗಳಿಗೂ ನಮಗೆ ಲಸಿಕೆಗಳು ಇರೋದ್ರಿಂದ ಇದನ್ನ ತಡೆಗಟ್ಟಬಹುದು.
1: ತುಂಬಾ ಸಂತೋಷ ಡಾಕ್ಟರ್ ವೀರೇಗೌಡ ಅವರೇ. ಪ್ರಸ್ತುತ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶು ವೈದ್ಯಕೀಯ ಕಾಲೇಜಿನ ಸಹ ಪ್ರಾಧ್ಯಾಪಕರಾಗಿ ನಮ್ಮ ರೈತ ಬಾಂಧವರಿಗೆ ಸಾಕು ಪ್ರಾಣಿಗಳಲ್ಲಿ ಯಾವ್ಯಾವ ಪ್ರಮುಖ ರೋಗಗಳಿವೆ ಮತ್ತು ಅವುಗಳ ತಡೆಗಟ್ಟಲಿಕ್ಕೆ ಯಾವ್ಯಾವ ರೀತಿಯ ಲಸಿಕಾ ಕಾರ್ಯಕ್ರಮವನ್ನು ಹಾಕ್ಕೊಳ್ಳಲಾಗುತ್ತೆ, ಈ ಎಲ್ಲ ಕುರಿತು ನಮ್ಮ ರೈತರಿಗೆ ಮಹತ್ವವಾದ ಮಾಹಿತಿ ಒದಗಿಸಿದ್ದೀರಿ. ಇನ್ನೂ ಕೆಲವರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ವೀರೇಗೌಡರಿಂದ ಬೇಕು ಅಂತ ಹೇಳ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
0: ಸಂಪರ್ಕ ಸಂಖ್ಯೆ 9980415554.
1: ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। कृषि एवं किसान कल्याण मंत्रालय, भारत सरकार।
5: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 7:20:10. ಕೆಳಗರೆ ವೃಕ್ಷತಾನ್ ಮ್ಯಾರಥಾನ್ 2026 ಕುರಿತು ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾತ್ರಿ 7:45. 10 ಲಕ್ಷ ರೂಪಾಯಿಗಳ ಬಹುಮಾನ ಸೇರಿದಂತೆ ಈ ವರ್ಷದ ಮ್ಯಾರಥಾನ್ನ ವಿಶೇಷತೆಗಳೇನು, ನೋಂದಣಿ ಮಾಡಿಕೊಳ್ಳುವುದು ಹೇಗೆ, ಮ್ಯಾರಥಾನ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳೊಂದಿಗೆ ವೃಕ್ಷತಾನ್ ಟೀಮ್ ನಿಮ್ಮೊಂದಿಗೆ ನೇರ ಸಂಪರ್ಕ ಬರಲಿದ್ದಾರೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 08352270340, ಮತ್ತೊಂದು ಸಂಖ್ಯೆ 08352270350. ಕೇಳಿ ವೃಕ್ಷತಾನ್ ಮ್ಯಾರಥಾನ್ 2026 ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾತ್ರಿ 7:45.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್.
8: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
9: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
10: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
9: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
11: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ 1 ಕ್ಲಿಕ್ನಲ್ಲಿ. ಅರೆ ವಾ,
12: ಸಿಕ್ಕಿಬಿದ್ರು.
13: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
14: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲ ಯುಪಿಐ ವಹಿವಾಟುಗಳು ಉಚಿತ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭೂತಾನ್ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಪ್ರಧಾನಿ ನರೇಂದ್ರ ಮೋದಿ 76ನೇ ಜನ್ಮದಿನ, ವಿಶ್ವ ನಾಯಕರಿಂದ ಶುಭಾಶಯ. ದೇಶದಲ್ಲಿ ಡಾಪ್ಲರ್ ಹವಾಮಾನ ರೆಡಾರ್ಗಳ ಸಂಖ್ಯೆ 51ಕ್ಕೆ ಏರಿಕೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಟಿ20 ಕ್ರಿಕೆಟ್, ಭಾರತ ವಿರುದ್ದ ಟಾಸ್ ಗೆದ್ದ ಅಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲಾ ಯುಪಿಐ ವಹಿವಾಟುಗಳು ಉಚಿತವಾಗಿ ಮುಂದುವರಿಯಲಿದ್ದು, ಸ್ನೇಹಿತರಿಗೆ ಹಣ ಕಳುಹಿಸಲು, ಅಂಗಡಿಗಳಲ್ಲಿ ಪಾವತಿಸಲು ಅಥವಾ ಯಾವುದೇ ಶುಲ್ಕ ಇಲ್ಲದೆ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಲು ಸಾಧ್ಯವಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಯುಪಿಐ ಕ್ಯೂಆರ್ ಕೋಡ್ಗಳ ಮೂಲಕ ತಿಂಗಳಿಗೆ 1 ಲಕ್ಷ ರೂಪಾಯಿಗಳವರೆಗೆ ಗಳಿಸುವ ಮಾರಾಟಗಾರರು ಶೂನ್ಯ ಶುಲ್ಕಗಳನ್ನು ಪಡೆಯುವುದನ್ನು ಮುಂದುವರಿಸುತ್ತಾರೆ. ಎಲ್ಲ ರುಪೇ ಡೆಬಿಟ್ ಕಾರ್ಡ್ ಲಿಂಕ್ ಮಾಡಲಾದ ಯುಪಿಐ ವಹಿವಾಟುಗಳು ಸಹ ಯಾವುದೇ ಶುಲ್ಕ ಇಲ್ಲದೆ ಮುಂದುವರಿಯುತ್ತವೆ. ಮೂಲಗಳ ಪ್ರಕಾರ ವ್ಯಕ್ತಿಯಿಂದ ವ್ಯಾಪಾರಿಗೆ ಯುಪಿಐ ವಹಿವಾಟುಗಳಲ್ಲಿ ಸುಮಾರು 96% ಯಾವುದೇ ಪರಿಣಾಮ ಬೀರುವುದಿಲ್ಲ. ರೈಲ್ವೆ, ಇಂಧನ ಮತ್ತು ಇತರ ಅಗತ್ಯ ವಲಯಗಳಲ್ಲಿ 2,000 ರೂಪಾಯಿಗಳಿಗಿಂತ ಹೆಚ್ಚಿನ ವಹಿವಾಟುಗಳು ಪ್ರತಿ ವಹಿವಾಟುಗಳಿಗೆ 5 ರೂಪಾಯಿಗಳ ಸ್ಥಿರ ವ್ಯಾಪಾರಿ ರಿಯಾಯಿತಿ ದರವನ್ನು ಆಕರ್ಷಿಸುತ್ತವೆ. 2,000 ರೂಪಾಯಿಗಳಿಗಿಂತ ಹೆಚ್ಚಿನ ದೊಡ್ಡ ವ್ಯಾಪಾರಿ ವಹಿವಾಟುಗಳು ಮಾತ್ರ ವ್ಯಾಪಾರಿಗಳು ಭರಿಸಬೇಕಾದ 0.4% ಎಂಡಿಆರ್ ಅನ್ನು ಆಕರ್ಷಿಸುತ್ತವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಥಿಂಪುನಲ್ಲಿ ಭೂತಾನ್ ಪ್ರಧಾನಿ ತೆಸ್ಸರಿಂಗ್ ಟೋಬ್ಗೆ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ನಂತರ ಸಚಿವ ಡಾ ಎಸ್ ಜೈಶಂಕರ್ ಅವರು ಭಾರತದಲ್ಲಿ ತಯಾರಾದ 54 ಎಲೆಕ್ಟ್ರಾನಿಕ್ ವಾಹನಗಳನ್ನು ಭೂತಾನ್ ಪ್ರಧಾನಿಗೆ ಹಸ್ತಾಂತರಿಸಿದರು. ಭೂತಾನ್ನ ವಿದ್ಯುತ್ ಚಾಲಿತ ವಾಹನಗಳ ಬಳಕೆ ಮತ್ತು ಸುಸ್ಥಿರ ಸಾರಿಗೆಯ ಪ್ರಗತಿಗೆ ಭಾರತ ಬೆಂಬಲ ನೀಡುತ್ತಿದೆ. ಭೂತಾನ್ನ ಪ್ರಗತಿ ಮತ್ತು ಸಮೃದ್ಧಿಗೆ ಭಾರತ ದೃಢವಾದ ಬದ್ಧತೆ ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 76ನೇ ಜನ್ಮದಿನದ ಅಂಗವಾಗಿ ದೇಶ ವಿದೇಶಗಳ ನಾಯಕರು ಅವರಿಗೆ ಶುಭಾಶಯ ಕೋರಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶುಭಾಶಯ ಕೋರಿದ್ದು, ಭಾರತ ರಷ್ಯಾ ನಡುವಿನ ವಿಶೇಷ ಹಾಗೂ ಸವಲತ್ತು ಹೊಂದಿದ ವ್ಯೂಹಾತ್ಮಕ ಸಹಭಾಗಿತ್ವವನ್ನು ಬಲಪಡಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿ ಭಾರತದಲ್ಲಿರುವಂತಹ ಅಮೆರಿಕ ರಾಯಭಾರಿ ಕಚೇರಿಯು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದೆ. ಜಪಾನ್ ರಾಯಭಾರಿ ಓನೋ ಕೆಇಚಿ ಅವರು ವಿಕಸಿತ ಭಾರತ ನಿರ್ಮಾಣದ ದೃಷ್ಟಿಕೋನವನ್ನು ಮುನ್ನಡೆಸುತ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿದ್ದಾರೆ. ಆಸ್ಟ್ರೇಲಿಯಾ ಹೈಕಮಿಷನರ್ ಫಿಲಿಪ್ ಗ್ರೀನ್ ಅವರು ಪ್ರಧಾನಿ ಮೋದಿ ಅವರ ಇತ್ತೀಚಿನ ಆಸ್ಟ್ರೇಲಿಯಾ ಭೇಟಿಯ ಸಂದರ್ಭದಲ್ಲಿ ಆತ್ಮೀಯತೆ ಹಾಗೂ ಉಭಯ ದೇಶಗಳ ಜನರ ನಡುವಿನ ಬಲವಾದ ಬಾಂಧವ್ಯವನ್ನು ಸ್ಮರಿಸಿದ್ದಾರೆ. ಸ್ಲೋವಾಕ್ ರಾಯಭಾರಿ ರಾಬರ್ಟ್

0: ಮ್ಯಾಕ್ಸಿಯಾನ್ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಜನ್ಮದಿನದ ಶುಭಾಶಯವನ್ನು ಕೋರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ಸಂಸತ್ ಕ್ಷೇತ್ರವಾದ ವಾರಣಾಸಿಯಲ್ಲಿ ಇಂದು ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಬಿಜೆಪಿ ಕಾರ್ಯಕರ್ತರು ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿದ್ದರು, ಸ್ವಚ್ಛತಾ ಅಭಿಯಾನಗಳನ್ನು ಕೈಗೊಂಡರು ಮತ್ತು ಸಾರ್ವಜನಿಕರಿಗೆ ಹಣ್ಣು ಮತ್ತು ಸಿಹಿ ತಿಂಡಿಗಳನ್ನು ವಿತರಣೆ ಮಾಡಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಮತ್ತು ಉತ್ತರ ಪ್ರದೇಶ ಬಿಜೆಪಿ ಅಧ್ಯಕ್ಷ ಪಂಕಜ್ ಚೌಧರಿ ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿಯವರ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಮತ್ತು ಅಭಿವೃದ್ಧಿಶೀಲ ಭಾರತದಿಂದ ಅಭಿವೃದ್ಧಿ ಹೊಂದಿದ ಭಾರತವಾಗುವ ಗುರಿ ಸಾಧಿಸಲಿ ಎಂದು ಪ್ರಾರ್ಥನೆ ಮಾಡಿರುವುದಾಗಿ ಇದೇ ವೇಳೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ 76ನೇ ಜನ್ಮದಿನದ ಅಂಗವಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಂದು ಹುಬ್ಬಳ್ಳಿಯ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತವನ್ನು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ಪರಿವರ್ತಿಸಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲುತ್ತದೆ. ಪ್ರಧಾನಿ ಮೋದಿ ಸರ್ಕಾರದ ಅವಧಿಯಲ್ಲಿ ಸುಮಾರು 25 ಕೋಟಿ ಜನರು ಬಡತನದಿಂದ ಹೊರಗೆ ಬಂದಿದ್ದಾರೆ ಎಂದು ಹೇಳಿದ್ದಾರೆ.
1: ನರೇಂದ್ರ ಮೋದಿಯವರು ಒಬ್ಬ ಯುಗ ಪುರುಷ. ಭಾರತ ಅತ್ಯಂತ ಕಷ್ಟ ಸ್ಥಿತಿಯಲ್ಲಿದ್ದಾಗ ಆರ್ಥಿಕ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಹಿಂದಿದ್ದಂತಹ ಸಂದರ್ಭದಲ್ಲಿ ಅವರು ದೇಶದ ಚುಕ್ಕಾಣಿಯನ್ನು ಹಿಡಿದು ಭಾರತವನ್ನ ಅತ್ಯಂತ ಪ್ರಬಲವಾಗಿರುವಂತಹ ರಾಷ್ಟ್ರ ಮತ್ತು 4ನೇ ಆರ್ಥಿಕ ಶಕ್ತಿಯಾಗಿ ಮತ್ತು 25 ಕೋಟಿ ಜನರ ಬಡತನದಿಂದ ನಿರ್ಮೂಲನೆ ಮಾಡಿರುವಂತಹ ಒಂದು ಧೀರ ಸಾಹಸವನ್ನ ನರೇಂದ್ರ ಮೋದಿ ಅವರು ಸಾಧನೆ ಮಾಡಿದ್ದಾರೆ. 2047ಕ್ಕೆ ವಿಕಸಿತ ಭಾರತ ಮಾಡುವಂತಹ ಅವರ ಸಂಕಲ್ಪದಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಕೈ ಜೋಡಿಸಬೇಕು.
0: ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನ ದೃಷ್ಟಿಕೋನದೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡಂತಹ ಸುಧಾರಣೆಗಳ ಒಂದು ನೋಟ ಇಲ್ಲಿದೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ 2020ರಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಪರಿಣಾಮ ಖಾಸಗಿಯವರಿಗೂ ಬಾಹ್ಯಾಕಾಶ ವಲಯದಲ್ಲಿ ಮುಕ್ತ ಅವಕಾಶ ದೊರೆತಿದೆ. ಖಾಸಗಿ ವಲಯದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಆನಂತರ 2023ರಲ್ಲಿ ಭಾರತದ ಬಾಹ್ಯಾಕಾಶ ನೀತಿಯನ್ನು ಪ್ರಕಟ ಮಾಡಲಾಯಿತು. ಉಪಗ್ರಹಗಳ ಉಡಾವಣೆ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನು ಖಾಸಗಿ ಸಂಸ್ಥೆಗಳ ಜೊತೆಗೆ ಮುಕ್ತಗೊಳಿಸಲಾಯಿತು. 2014ರವರೆಗೆ ಭಾರತದಲ್ಲಿ ಒಂದೇ ಒಂದು ಬಾಹ್ಯಾಕಾಶ ನವೋದ್ಯಮವಿತ್ತು. ಇದೀಗ 2026ರಲ್ಲಿ ಸುಮಾರು 440 ಬಾಹ್ಯಾಕಾಶ ತಂತ್ರಜ್ಞಾನ ನವೋದ್ಯಮಗಳು ನೋಂದಣಿಯಾಗಿದ್ದು ಅವುಗಳ ಬಂಡವಾಳ ಹೂಡಿಕೆ 618 ಮಿಲಿಯನ್ ದಾಟಿದೆ. ಪ್ರಮುಖವಾಗಿ ಕಳೆದ July 18ರಂದು ಖಾಸಗಿಯವರು ನಿರ್ಮಿಸಿದ ಮೊದಲ ಭಾರತೀಯ ರಾಕೆಟ್ನಿಂದ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್1 ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಪ್ರಾಥಮಿಕ ಶಿಕ್ಷಕರ ಶಿಕ್ಷಣದಲ್ಲಿ 6 ತಿಂಗಳ ಸೇತು ಬಂಧ ಕಾರ್ಯಕ್ರಮಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ಚಾಲನೆಯನ್ನ ನೀಡಿದರು. ಈ ಕಾರ್ಯಕ್ರಮವನ್ನು ಪದವಿ ಶಿಕ್ಷಣ ಪಡೆದಿರುವಂತಹ ಸೇವೆಯಲ್ಲಿರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಪ್ರಾಥಮಿಕ ಹಂತದಲ್ಲಿ ಕಲಿಸಲು ಅಂತಹ ಶಿಕ್ಷಕರು ಪ್ರಮಾಣೀಕರಣವನ್ನು ಪಡೆಯಲು ಈ ಕೋರ್ಸ್ ನಿರ್ಣಾಯಕ ಮಾರ್ಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ವಿಶೇಷ ವೃತ್ತಿಪರ ಅಭಿವೃದ್ಧಿ ಕಾರ್ಯಕ್ರಮವು ಪ್ರಾಥಮಿಕ ಹಂತದಲ್ಲಿ ಕಲಿಯುವವರಿಗೆ ಪರಿಣಾಮಕಾರಿಯಾಗಿ ಶಿಕ್ಷಣ ನೀಡಲು ಅಗತ್ಯವಾದ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ಶಿಕ್ಷಕರಿಗೆ ಸಹಾಯ ಮಾಡಲು ಸಮಗ್ರ ತರಬೇತಿಯನ್ನು ನೀಡುತ್ತದೆ. ಸೇತು ಬಂಧ ಕಾರ್ಯಕ್ರಮವನ್ನು ರಾಷ್ಟೀಯ ಮುಕ್ತ ಶಾಲಾ ಸಂಸ್ಥೆ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಶಿಕ್ಷಕರನ್ನು ಮಕ್ಕಳ ಕೇಂದ್ರಿತ ಅಂತರ್ಗತ ಮತ್ತು ಅಭಿವೃದ್ಧಿ ಸೂಕ್ಷ್ಮ ಬೋಧನಾ ಅಭ್ಯಾಸಗಳ ಜೊತೆಗೆ ಸಜ್ಜುಗೊಳಿಸಲಾಗುತ್ತದೆ. ಈ ಕಾರ್ಯಕ್ರಮವು ಬೋಧನೆಯನ್ನು ಕ್ರಿಯಾತ್ಮಕ ಸಂದರ್ಭ ಸೂಕ್ಷ್ಮ ಮತ್ತು ವಿಚಾರಣಾ ಆಧಾರ

0: ಸಂಬಂಧಿತ ವೃತ್ತಿಯಾಗಿ ಉತ್ತೇಜಿಸುತ್ತದೆ. ಅಲ್ಲದೆ ಮೂಲಭೂತ ಕಲಿಕೆಯ ತತ್ವಗಳನ್ನು ಗುರಿಯಾಗಿಸಿಕೊಂಡು ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಅಂಶಗಳನ್ನು ಒಳಗೊಂಡಿದೆ. ಕೋರ್ಸ್ಗೆ ಪ್ರವೇಶವು ರಾಷ್ಟ್ರೀಯ ಮುಕ್ತ ಶಾಲಾ ಸಂಸ್ಥೆಯ ಸೇತುವಂದ ಕಾರ್ಯಕ್ರಮದ ಅಧಿಕೃತ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿರುತ್ತದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ದೇಶದಲ್ಲಿ ಡಾಪ್ಲರ್ ಹವಾಮಾನ ರಡಾರ್ಗಳ ಸಂಖ್ಯೆ 14 ರಿಂದ 51 ಏರಿಕೆಯಾಗಿದೆ ಎಂದು ಕೇಂದ್ರ ಭೂವಿಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಒಡಿಶಾದ ಸಂಬಲ್ಪುರದಲ್ಲಿ ಭಾರತದ 51ನೇ ಅತ್ಯಾಧುನಿಕ ಡಾಪ್ಲರ್ ಹವಾಮಾನ ರೆಡಾರ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಮಿಷನ್ ಮೌಸಮ್ ಅಡಿಯಲ್ಲಿ ಇನ್ನೂ ಸುಮಾರು 40 ರೆಡಾರ್ಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗುಡುಗು, ಸಿಡಿಲು, ಭಾರೀ ಮಳೆ ಮತ್ತು ಹವಾಮಾನ ಸಂಬಂಧಿತ ಇತರ ಅಪಾಯಗಳಿಗೆ ತುತ್ತಾಗುವ ಪ್ರದೇಶಗಳಿಗೆ ಸುಧಾರಿತ ವೀಕ್ಷಣಾ ಸಾಮರ್ಥ್ಯಗಳು ಅತ್ಯಂತ ಮುಖ್ಯವಾಗಿವೆ. ಸರ್ಕಾರವು ಏಕಕಾಲದಲ್ಲಿ ಭೂ ಆಧಾರಿತ ಹವಾಮಾನ ವೀಕ್ಷಣಾ ವ್ಯವಸ್ಥೆಗಳ ಜಾಲವನ್ನು ವಿಸ್ತರಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಸಮಗ್ರ ಮತ್ತು ಬಹು ಹಂತದ ಹವಾಮಾನ ವೀಕ್ಷಣಾ ಜಾಲವನ್ನು ನಿರ್ಮಿಸುವ ಪ್ರಯತ್ನದ ಭಾಗವಾಗಿ ಮೇಲ್ಮೈ ಹವಾಮಾನ ವೀಕ್ಷಣಾ ಕೇಂದ್ರಗಳು ಮತ್ತು ಮೈಕ್ರೋವೇವ್ ರೇಡಿಯೋಮೀಟರ್ಗಳಂತಹ ಸುಧಾರಿತ ವೀಕ್ಷಣಾ ವ್ಯವಸ್ಥೆಗಳನ್ನು ಅಳವಡಿಸುತ್ತಿದೆ ಎಂದು ಸಚಿವರು ಹೇಳಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವಂತಹ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಪಂದ್ಯದಲ್ಲಿ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಆಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲ ಯುಪಿಐ ವಹಿವಾಟುಗಳು ಉಚಿತ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭೂತಾನ್ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಪ್ರಧಾನಿ ನರೇಂದ್ರ ಮೋದಿ 76ನೇ ಜನ್ಮದಿನ, ವಿಶ್ವ ನಾಯಕರಿಂದ ಶುಭಾಶಯ. ದೇಶದಲ್ಲಿ ಡಾಪ್ಲರ್ ಹವಾಮಾನ ರೆಡಾರ್ಗಳ ಸಂಖ್ಯೆ 51 ಏರಿಕೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಟಾಸ್ ಗೆದ್ದ ಆಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ.

0: ಹಾಂ ಮಾತಾಡ್ಬಿಡ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಈಗ ಕೇಳಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ವೃಕ್ಷತಾನ್ ಮ್ಯಾರಥಾನ್ 2026 ಕುರಿತು ವಿಶೇಷ ಮಾಹಿತಿ. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಡಾಕ್ಟರ್ ಮಲ್ಲಿಕಾರ್ಜುನ್ ಯಲಗೋಂಡ್ ಹಾಗೂ ಡಾಕ್ಟರ್ ಮುರುಗೇಶ್ ಪಟ್ಟಣಶೆಟ್ಟಿಯವರು. ಕಾರ್ಯಕ್ರಮ ನಡೆಸಿಕೊಡುವವರು ಆಕಾಶವಾಣಿ ವಿಜಯಪುರ ಕೇಂದ್ರದ ಮುಖ್ಯಸ್ಥರಾದ ಕೆವಿ ಕೃಷ್ಣಪ್ಪ.
1: ವಿಜಯಪುರ ಆಕಾಶವಾಣಿ ಕೇಳುಗರಿಗೆಲ್ಲ ಆದರದ ಸ್ವಾಗತ. ಕೇಳುಗರೆ, ಈಗ ನಾವು ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವೃಕ್ಷ ಅಭಿಯಾನ ಪ್ರತಿಷ್ಠಾನದ ಸಂಚಾಲಕರಾದಂತಹ ಡಾಕ್ಟರ್
2: ಮುರುಗೇಶ್ ಪಟ್ಟಣಶೆಟ್ಟಿಯವರಿದ್ದಾರೆ.
1: ನಮಸ್ಕಾರ ಮುರುಗೇಶ್ ಪಟ್ಟಣಶೆಟ್ಟಿಯವರಿಗೆ.
2: ನಮಸ್ಕಾರ ಸರ್.
1: ಹಾಗೂ ವೃತ್ತಿಪರ ವೈದ್ಯರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಯಲಗೋಂಡ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಯಲಗೋಂಡ್ ಅವರಿಗೆ.
3: ನಮಸ್ಕಾರ ಸರ್.
1: ಇವತ್ತು ನಾವು ಈ ಒಂದು ನೇರ ಫೋನ್ ಇನ್ ಕಾರ್ಯಕ್ರಮ ಏನು ಆಯೋಜಿಸಿದ್ದೀವಿ, ನಮ್ಮ ಆಕಾಶವಾಣಿ ಮುಖಾಂತರ ನಾವು ನಡೆಸ್ತಾ ಇದ್ದೀವಿ. ಇದು ತುಂಬ ನಮ್ಮ ಕೇಳುಗರಿಗೆ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನು ನಾವು ನೀಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಕೇಳುಗರು ನೇರವಾಗಿ ಈ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಮ್ಮೊಂದಿಗೆ ಅವರು ನೇರ ಸಂಪರ್ಕಕ್ಕೆ ಬಂದು ಅವರು ನಿಮ್ಮೊಂದಿಗೆ ಏನು ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಅಥವಾ ಏನು ಪ್ರಶ್ನೆಗಳಿದೆ ಅವುಗಳನ್ನು ಕೇಳಿ ನೇರ ನಿಮ್ಮ ಜೊತೆಗೆ ಅವರು ಸಂಪರ್ಕಕ್ಕೆ ಬರಬಹುದು. ಅವರು ದೂರವಾಣಿ ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದೆ. ಎಸ್ ಟಿ ಡಿ ಸಂಖ್ಯೆ 083-552, ಫೋನ್ ನಂಬರ್ 2703-40 ಮತ್ತೊಂದು ಸಂಖ್ಯೆ 2703-50. ಈ ಎರಡು ಸಂಖ್ಯೆಗಳಿಗೆ ಕರೆ ಮಾಡಿ ನಮ್ಮ ಕೇಳುಗರು ನಮ್ಮ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮೊದಲನೇದಾಗಿ ಸರ್, ಈ ಒಂದು ಏನು ವೃಕ್ಷತಾನ್ ಮ್ಯಾರಥಾನ್, ಈ ವಿಷಯ ಇವತ್ತಿನ ಒಂದು ನೇರ ಫೋನ್ ಇನ್ ಕಾರ್ಯಕ್ರಮದ ಒಂದು ಮುಖ್ಯ ವಿಷಯವಾಗಿದೆ. ಈ ಒಂದು ವೃಕ್ಷತಾನ್ ಮ್ಯಾರಥಾನ್, ಇದರ ಮೂಲ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಹೇಳೋದಾದರೆ ಸರ್,

0: ವೃಕ್ಷೋತ್ಥಾನ್ ಇದು 2017 ಪ್ರಾರಂಭವಾಯಿತು. ವೃಕ್ಷೋತ್ಥಾನ್ ಅಂತ ಯಾಕೆ ಹೆಸರು ಬಂತು ಅಂದರೆ, ವೃಕ್ಷಗಳನ್ನು ನೆಟ್ಟು ಅದರ ಬಗ್ಗೆ ಅರಿವಿಕೆ ಜನರಲ್ಲಿ ಮೂಡಿಸೋಕ್ಕೋಸ್ಕರ ಒಂದು ಓಟನ ಆಯೋಜನೆ ಮಾಡಿದ್ವಿ. ಆ ಓಟದ ಹೆಸರೇ ವೃಕ್ಷೋತ್ಥಾನ್, ಅದು ಮ್ಯಾರಥಾನ್ ಅಂತ ಕರಿತೀವಿ ನಾವು ಅದನ್ನು. ಮ್ಯಾರಥಾನ್ ಬದಲು ವೃಕ್ಷೋತ್ಥಾನ್ ಅಂತ ಯಾಕೆ ಕರಿದೀವಿ ಅಂದರೆ, ನಾವು ವೃಕ್ಷಗಳಿಗಾಗಿ, ಪ್ರಕೃತಿಗಾಗಿ, ಪಕ್ಷಿಗಾಗಿ, ಒಳ್ಳೆಯ ಹವೆಗಾಗಿ, ಒಳ್ಳೆಯ ಎನ್ವೈರನ್ಮೆಂಟ್ಗಾಗಿ ನಾವು ಇದು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಕ್ಕೋಸ್ಕರ ಇದಕ್ಕೆ ನಾವು ವೃಕ್ಷೋತ್ಥಾನ ಎಂಬ ಒಂದು ಹೆಸರನ್ನು ಕೊಟ್ಟೆವು ನಾವು.
1: ಏನು ಇದರ ಮೂಲ ಉದ್ದೇಶ?
0: ಇದರ ಮೂಲ ಉದ್ದೇಶ ನಮ್ಮ ಮುರುಗೇಶ್ ಪಟ್ಟಣ ಶೆಟ್ಟಿ ಅವರು ಇನ್ನೂ ಚೆನ್ನಾಗಿ ಹೇಳ್ತಾರೆ.
2: ಮೂಲ ಸರ್, ನಮಸ್ಕಾರ ಎಲ್ಲರಿಗೂ. ಇದರ ಮೂಲ ಉದ್ದೇಶ ಅಂದರೆ ವೃಕ್ಷೋತ್ಥಾನ್ ಹೆರಿಟೇಜ್ ರನ್ ಬಿಜಾಪುರದಲ್ಲಿ ಮಾಡೋದು. ಇದು 7ನೇ ಸರ. 2017 ಒಂದನೇ ಸರ ಮಾಡಿದ್ವಿ. ವ್ಯಾಪಕವಾಗಿ ಪ್ರಚಾರ ಸಿಗೋದು ಬಂದು ಜನರಲ್ಲಿ ಸಸಿಗಳ ಬಗ್ಗೆ ಮತ್ತು ಗಿಡ ನೆಡುವ ಬಗ್ಗೆ ಒಂದು ಅರಿವು ಮೂಡಿಸುವುದು. ಆಮೇಲೆ ಈ ವಿಜಯಪುರ ಜಿಲ್ಲೆಯಲ್ಲಿ ತಾವು ನೋಡಿದಿರ, ವಿಜಯಪುರ ಜಿಲ್ಲೆಯಲ್ಲಿ ಐತಿಹಾಸಿಕ ಸ್ಮಾರಕಗಳು, ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಐತಿಹಾಸಿಕ ಸ್ಮಾರಕಗಳಂದ್ರೆ ಒಂದನೇದು ದೆಹಲಿ, ಎರಡನೇದು ಬಿಟ್ಟರೆ ವಿಜಯಪುರ. ಸೊ ಅದ್ರ ಬಗ್ಗೆ ಸ್ವಲ್ಪ ಅರಿವು ಮೂಡಿಸೋದು ಮತ್ತು ಮಂದಿಗೆ ಅದ್ರ ಬಗ್ಗೆ ಸಂರಕ್ಷಣೆ ಬಗ್ಗೆ ಒಂದು ತಿಳಿಸಿಕೊಡ್ಬೋದು.
1: ಹೌದು.
2: ಆಮೇಲೆ ನಾವು ಈ ಪ್ರವಾಸಿಗರನ್ನು ಒಂದು ಅಟ್ರಾಕ್ಟ್ ಮಾಡುವಂಥದ್ದು. ಈಗ ಈ ವೃಕ್ಷೋತ್ಥಾನ್ ಹೆರಿಟೇಜ್ ರನ್ ಏನಿದೆಯಲ್ಲ ಸರ್, ಇದರಲ್ಲಿ 21 ಮತ್ತು 10 ಕಿಲೋಮೀಟರ್ ಭಾಗವಹಿಸಿದವರು ಈ ಬಿಜಾಪುರದಲ್ಲಿ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕಗಳ ಸುತ್ತಮುತ್ತಲೂ ಓಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಸಾಕಷ್ಟು ಅರಿವುಗಳನ್ನು ಮೂಡಿಸುವುದು. ಮತ್ತು ಇನ್ನೊಂದು ಏನಪ್ಪ ಮುಖ್ಯ ಉದ್ದೇಶಪ್ಪ ಅಂದರೆ, ಇಲ್ಲಿ ಜನರಲ್ಲಿ ಈ ಆರೋಗ್ಯದ ಬಗ್ಗೆ, ಯಾಕಂದರೆ ಈಗ ನಾವು ಈಗಿನ ಜನ್ರೇಷನ್ ನೋಡ್ತಾ ಇದ್ದೀವಿ, ನಾವು ಜನ್ರೇಷನ್ ಬೇರೆ ಬೇರೆ ಚಟಗಳಲ್ಲಿ ಆದಿ ಆಗ್ತಾ ಇದ್ದಾರೆ. ಅದನ್ನು ತಪ್ಪಿಸಿ ಸ್ವಲ್ಪ ಆರೋಗ್ಯಕರ ಜೀವನವನ್ನು ಮಾಡಿಸುವಂಥ ಒಂದು ನಿಷ್ಠೆಯಲ್ಲಿ ಈ ವೃಕ್ಷೋತ್ಥಾನ ಹೆರಿಟೇಜ್ ಉದ್ದೇಶಗಳು ನಮ್ಮ.
1: ಮುರುಗೇಶ್ ಅವರೇ, ಈಗ ನಮ್ಮ ಕೇಳುಗರು ಮೊದಲನೇ ಕರೆ ಮಾಡಿದ್ದಾರೆ, ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ
3: ಸರ್, ನಮಸ್ತೆ ಸರ್.
1: ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವೃಕ್ಷೋತ್ಥಾನ್ ಮ್ಯಾರಥಾನ್ ಈ ಒಂದು ನೇರ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆ ಮೊದಲನೇ ಕರೆಗಾಗಿ ಸ್ವಾಗತ. ಯಾರು ಮಾತಾಡ್ತಿದ್ದೀರಾ, ಎಲ್ಲಿಂದ ಮಾತಾಡ್ತಿದ್ದೀರಾ?
3: ಸರ್, ನನ್ನ ಹೆಸರು ಅಲಗಾಪುರ ಗ್ರಾಮ ಅನೂರು ತಾಲೂಕು ಚಾಮರಾಜನಗರ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ.
1: ಓಹೋ, ಬಹಳ ದೂರದಿಂದ ಮಾತಾಡ್ತಿದ್ದೀರಾ.
3: ಹೌದು ಸರ್.
1: ನೋಡಿ, ವಿಜಯಪುರಕ್ಕೆ ಚಾಮರಾಜನಗರ ಜಿಲ್ಲೆಯಿಂದ ನೀವು ಕರೆ ಮಾಡ್ತಿದ್ದೀರಾ. ಸೊ ಹೇಳಿ ಸರ್.
3: ನೀವು ಸರ್, ನಿಮ್ಮ ಹೆಸರು ಕೃಷ್ಣಪ್ಪ ಅಂತಲ್ಲ?
1: ಹೌದು ಹೌದು. ನೋಡಿ, ನಮ್ಮ ಜೊತೆಗೆ
3: ಹೌದು
1: ಹೌದು ವಿವಿಧ ಭಾರತಿನಲ್ಲಿ ಇದ್ದೀನಿ, ವಿಜಯಪುರದಲ್ಲಿ ಕೂಡ ಇದ್ದೀನಿ ಸರ್. ಸಂತೋಷ
3: ಸರ್. ಸರಿ ಸರ್, ಸರಿ ಸರ್, ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ಸ್.
1: ತುಂಬಾ ಥ್ಯಾಂಕ್ ಯು ಸರ್. ಹೇಳಿ, ವೃಕ್ಷೋತ್ಥಾನ್ ಮ್ಯಾರಥಾನ್ ಹಮ್ಮಿಕೊಂಡಿದ್ದಾರೆ ನಮ್ಮ ವೃಕ್ಷ ಏನು ಪ್ರತಿಷ್ಠಾಪನದ ಒಂದು ವತಿಯಿಂದ, ಏನು ಈ ವಿಷಯದ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಸೊ ನಮ್ಮ ಏನು ಮುರುಗೇಶ್ ಪಟ್ಟಣ ಶೆಟ್ಟಿ ಅವರು ಇದ್ದಾರೆ, ಇವರು ಸಂಚಾಲಕರು ವೃಕ್ಷ ಅಭಿಯಾನ ಪ್ರತಿಷ್ಠಾನ, ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಯಲಗೋಂಡ್ ಇವರು ವೃತ್ತಿಪರ ವೈದ್ಯರು. ಇವರಿಬ್ಬರು ಕೂಡ ಈ ವೃಕ್ಷೋತ್ಥಾನ್ ಮ್ಯಾರಥಾನ್ ಬಗ್ಗೆ ನಿಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ, ಮಾತಾಡಿ.
3: ಸರಿ ಸರ್, ನಮಸ್ಕಾರ ಸರ್.
2: ಸರ್ ನಮಸ್ಕಾರ ಸರ್,
3: ಹೇಳಿ ಸರ್.
2: ಸರ್, ಇಲ್ಲ, ತಮ್ದು ಏನಾದರೂ ಏನು ಪ್ರಶ್ನೆ ಕೇಳೋದಾದರೆ ದಯವಿಟ್ಟು ನೀವು ಕೇಳಿ, ಅದ್ರ ಬಗ್ಗೆ ಉತ್ತರ ಕೊಡೋಕ್ಕೆ ಇದ್ದೇವೆ ಸರ್ ಇಲ್ಲಿ.
1: ಸರ್, ಈಗ ವೃಕ್ಷೋತ್ಥಾನ್ ಮ್ಯಾರಥಾನ್ ಅನ್ನ ಹಮ್ಮಿಕೊಂಡಿದ್ದಾರೆ ಇವರು, ಇದರಲ್ಲಿ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಇದರಲ್ಲಿ ಭಾಗವಹಿಸುವುದು ಒಂದು ಉದ್ದೇಶ. ಇದು ಏನು, ನಮ್ಮ ವಿಜಯಪುರ ಜಿಲ್ಲೆ ಏನಿದೆ ಇದನ್ನ ಇನ್ನೂ ಹೆಚ್ಚು ಹಸಿರೀಕರಣಗೊಳಿಸಬೇಕು ಅಂತೇಳಿ ಈ ವೃಕ್ಷೋತ್ಥಾನ್ ಏನು ಒಂದು ಪ್ರತಿಷ್ಠಾನದ ಒಂದು ಮೂಲ ಉದ್ದೇಶ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ನೇರ ಫೋನಿನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದೀವಿ. ಆಯ್ತು ಸರ್, ಕರೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಹೇಳಿ ಸರ್.
3: ಓಕೆ ಓಕೆ
1: ಸರ್, ಇದರ ಒಂದು ಮೂಲ ಉದ್ದೇಶಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಏನು ನಮ್ಮ ಏನು ಈ ಧೂಳಿನ ನಗರ ಅಂತೇಳಿ ಮೊದಲು ಸ್ವಲ್ಪ ಸಾಕಷ್ಟು ಇಲ್ಲಿ ಬಿಸಿಲು ಒಂದು ವಾತಾವರಣ ಕಲುಷಿತವಾಗಿತ್ತು, ಇವತ್ತು ಸ್ವಲ್ಪ ಮಟ್ಟಿಗೆ ಇದು ಸುಧಾರಣೆ ಆಗಿದೆ. ಇನ್ನೂ ಹೆಚ್ಚಿನ ಮಟ್ಟಿಗೆ ಇದು ಸುಧಾರಣೆ ಆಗಬೇಕು, ಇನ್ನೂ ಹೆಚ್ಚಿನ ಒಂದು ನಮ್ಮ ಏನು ನಾಗರಿಕರಿಗೆ ಉತ್ತಮವಾದಂಥ ಒಂದು ವಾತಾವರಣ, ಸಮಾಜಕ್ಕೆ ಒಳ್ಳೆಯ ಒಂದು ಏನು ಮಳೆ ಬೆಳೆ ಒಂದು ಉತ್ತಮ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋದು, ಒಂದು ಹಸಿರೀಕರಣವನ್ನು ಹೆಚ್ಚು ಮಾಡಬೇಕು ಅನ್ನೋದು ನಿಮ್ಮದು ಉದ್ದೇಶ ಅಂತ ತಾವು ಹೇಳ್ತಿದ್ದೀರಿ. ಈ ಒಂದು ನಿಟ್ಟಿನಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ನೀವು ಮೊದಲನೇದಾಗಿ ತಗೊಂಡಿದ್ದೀರಾ, ಏನು ಅಂತ?
2: 2017 ನಾವು ಇಲ್ಲಿ ಕಾರ್ಯಕ್ರಮ ವಿವಿಧ ಕಾರ್ಯಕ್ರಮವನ್ನು ತಗೊಂಡಿದ್ವಿ. 16 ನಾವು ಈ ಒಂದಪ್ಪ ಅಂದರೆ ಈ ತಮ್ಮ ಹುಟ್ಟಿದಬ್ಬದೋಸ್ಕರ ಒಂದು ಗಿಡವನ್ನು ನೆಡುವುದು, ಆ ಗಿಡವನ್ನು ದತ್ತು ಪಡೆಯುವುದು ಅಥವಾ ಗಿಡವನ್ನು ಗಿಫ್ಟ್ ಆಗಿ ಕೊಡುವುದು, ಇದು

0: ಇವೊಂದು ಕಾರ್ಯಕ್ರಮವನ್ನು ಕೊಟ್ಟಿವಿ. ಆಮೇಲೆ ಅದಾದ ನಂತರ ಇದು ರಕ್ಷಾಬಂಧನ ಜೊತೆಗೇನೆ ವೃಕ್ಷಾಬಂಧನ ಅಂತೇಳಿ ಅದೊಂದು ಕಾರ್ಯಕ್ರಮ ಕೊಟ್ಟಿವಿ. ಆಮೇಲೆ ಈ ಶಾಲೆ ಮತ್ತು ಕಾಲೇಜುಗಳಲ್ಲಿ ವಿವಿಧ ಇವು ಫಂಕ್ಷನ್ಗಳ ಆಯೋಜನೆ ಮಾಡ್ತಾರೆ ಸರ್. ಆ ಕಾರ್ಯಕ್ರಮಗಳಲ್ಲಿ ದೀಪ ಬೆಳಗುವ ಜೊತೆಗೇನೆ ನೀವು ವೃಕ್ಷಗಳಿಗೆ ನೀರನ್ನು ಉಣಿಸುವುದು, ಆಮೇಲೆ ಬಂದ ಅತಿಥಿಗಳಿಗೆ ಹೂಗುಚ್ಛೆ ಅಥವಾ ಬುಕ್ಕೆ ಕೊಡೋಕ್ಕಿಂತ ಒಂದು ಸಸಿಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಚಾಲನೆಗೊಳಿಸೋದು, ಇಂಥವೆಲ್ಲ ಮಾಡಿದ್ವಿ. ನಮಗೆ ನಮ್ಮ ಗೈಡೆನ್ಸ್ ಆಗಿ ಡಾಕ್ಟರ್ ಮಹಾಂತೇಶ್ ಬಿರಾದರ್ ಅವರು ಒಂದು ಸಲ ಅಂದರು, ಇದೆಲ್ಲ ಜಿಲ್ಲಾ ವ್ಯಾಪಾರಕ್ಕೆ ಸ್ವಲ್ಪ ಇದರ ಪ್ರಚಾರ ಹೆಚ್ಚಿಗೆ ಮಾಡೋಣ, ಇದು ಜೋಡಿ ಒಂದು ಸಣ್ಣದೊಂದು ಮ್ಯಾರಥಾನ್ ಹಾಫ್ ಮ್ಯಾರಥಾನ್ ಮಾಡೋಣ ಅಂತೇಳಿ ನಮಗೆ ಗೈಡೆನ್ಸ್ ಮಾಡಿ ಸರ್. ಅಲ್ಲಿನಿಂದ ಇದು ಬಂತು ಏನಪ್ಪಾ ಅಂದ ವೃಕ್ಷತಾನ್ ಹೆರಿಟೇಜ್ ರನ್ ಅಂತ ಬಂತು ಸರ್.
1: ನೋಡಿ ನಮ್ಮ ಕಾಳುಗರು ನಮ್ಮ ಕೇಳುಗರು ಮತ್ತೊಂದು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ ಹಲೋ ಹಲೋ ಹಲೋ ಕಾರ್ಯಕ್ರಮ ಏನು ನೇರ ಸಂಪರ್ಕದ ಫೋನಿಂದ ಕಡಿತ ಆಯಿತು. ಕಾರ್ಯಕ್ರಮ ಮುಂದುವರಿಸ್ತಾ ನಮ್ಮ ಕೇಳುಗರಿಗೆ ತಾವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ.

0: ಓ, ನಮ್ಮ ಕೇಳುಗರು ಮತ್ತೊಂದು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ ಹಲೋ ಹಲೋ ಹಲೋ. ಕಾರ್ಯಕ್ರಮ ಏನು, ನೇರ ಸಂಪರ್ಕದ ಫೋನಿಂದ ಕಡಿತ ಆಯಿತು. ಕಾರ್ಯಕ್ರಮ ಮುಂದುವರಿಸ್ತಾ ನಮ್ಮ ಕೇಳುಗರಿಗೆ ತಾವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 08352 27 270 340. ಮತ್ತೊಂದು ಸಂಖ್ಯೆ 08352 27 270. ಈ ಎರಡು ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ನಮ್ಮೊಂದಿಗೆ ನೀವು ನೇರ ಸಂಪರ್ಕಕ್ಕೆ ಬರಬಹುದು. ಕೇಳಿದ್ರೆ ಡಾಕ್ಟರ್
1: ಈಗ ಅದನ್ನು ಮುಂದುವರಿಸ್ತೀನಿ ಸರ್. ನಾನು
0: ಮುಂದುವರಿಸಿ
1: ಏನಂದ್ರೆ, ಇದನ್ನು ಹಿಂಗೆ ವ್ಯಾಪಕವಾಗಿ ಪ್ರಚಾರ ಮಾಡಿದರೆ ಬರೀ ವಿಜಯಪುರ ಜಿಲ್ಲೆಯಲ್ಲ, ಸಾಕಷ್ಟು ವಿವಿಧ ಜಿಲ್ಲೆಗಳಲ್ಲಿ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ ಸರ್. ಅದು ಮನಸ್ಸಲ್ಲಿ ಬರಬೇಕು. ಯಾಕಂದರೆ ಕೋವಿಡಲ್ಲಿ ನೋಡಿದ್ದೀವಿ, ಒಂದು ಆಕ್ಸಿಜನ್ ಬಗ್ಗೆ ಏನು ಇಂಪಾರ್ಟೆನ್ಸ್ ಅಂತ ಎಲ್ಲರಿಗೂ ಗೊತ್ತಾಯಿತು. ಸೊ ಆ ಆಕ್ಸಿಜನ್ ನಾವು ಫ್ರೀಯಲ್ಲಿ ಸಿಗ್ತಾ ಇತ್ತು ಅಂದರೆ ಒಂದು ಗಿಡ ನೆಟ್ಟು ನಾವು ಅದನ್ನು ಆಕ್ಸಿಜನ್ ಫ್ರೀ ಮುಖಾಂತರ ಪಡೆಯುವ ಅಂತ ಒಂದು ಆಸೆ ಸರ್.
0: ಅದು ಸ್ವಾಭಾವಿಕವಾಗಿ ದೊರೆಯುವಂಥ ಒಂದು ಆಕ್ಸಿಜನ್.
2: ಇದೇ ಒಂದು ಪಾಯಿಂಟಿಗೆ ಇನ್ನೊಂದು ಪಾಯಿಂಟ್ ಜೋಡಿಸ್ತೀನಿ. ನಾವು ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ನಾವು ಸಾಮಾನ್ಯವಾಗಿ ಏಪ್ರಿಲ್ ಬಂತು ಅಂದರೆ 1ನೇ ತಾರೀಕು ಬಂತಂದರೆ ಏಪ್ರಿಲ್ ಫೂಲ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಾವು ಜನರಲ್ಲಿ ಅದರಲ್ಲೇ ಅರಿವಿಕೆ ಮೂಡಿಸೋಕ್ಕೆ ಏಪ್ರಿಲ್ ಕೂಲ್ ಆಗಿ ಮಾಡೋಣ ಅಂತ ನಾವು ಪ್ರಯತ್ನ ಪಡ್ತಿದ್ದೀವಿ. ನಾವು ಈಗ ನೆಟ್ಟಿರುವ ಗಿಡದಿಂದ ಎಷ್ಟೋ ನಮ್ಮ ವಾತಾವರಣದಲ್ಲಿ ತಂಪು ಬಂದಿದೆ, ಈಗ ಟೆಂಪರೇಚರ್ ಕಡಿಮೆ ಆಗಿದೆ.
0: ಹೌದು ಸರ್, ಒಂದು ಮರ ಬೆಳೆಸಿದ್ರೆ ಒಂದು ಕುಟುಂಬ ಬೆಳೆಸಿದಂಗೆ. ನೋಡಿ, ಒಂದು ಮರದಲ್ಲಿ ಸಾಕಷ್ಟು ಪಕ್ಷಿಗಳಿರ್ತವೆ, ಚಿಟ್ಟೆಗಳಿರ್ತವೆ, ಜೀರುಂಡೆಗಳಿರ್ತವೆ, ಕ್ರಿಮಿಕೀಟಗಳಿರ್ತವೆ. ನಾವು ಕಾಣದೇ ಇರುವಂತಹ ಹಲವಾರು ಜೀವಿಗಳು ಒಂದು ಮರದಲ್ಲಿ ವಾಸ ಮಾಡ್ತವೆ. ಅದು ನಮಗೆ ಜೊತೆಗೆ ಕಣ್ಣಿಗೆ ಕಾಣದಿರ ಆಕ್ಸಿಜನ್ ಕೂಡ ಬಿಡುಗಡೆ ಮಾಡಿ, ಏನು ಆಮ್ಲಜನಕವನ್ನು ಬಿಡುಗಡೆ ಮಾಡಿ ನಮ್ಮ ಏನು ಪ್ರಾಣಿ ಜನಸಾಮಾನ್ಯರಿಗೆ ಒಂದು ಉತ್ತಮವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ.
1: ಇದಕ್ಕೆ ನಾವು ಜೀವ ವೈವಿಧ್ಯತೆಯನ್ನು
0: ಕೂಡ ಅನ್ಬಹುದು. ಮಲ್ಲಿಕಾರ್ಜುನ್ ಅವರೇ, ಈ ವೃತ್ತ ಈ ಸಲ ನೀವು ಏನು ಹಮ್ಮಿಕೊಂಡಿದ್ದೀರಿ, ವೃಕ್ಷತಾನ್ ಮ್ಯಾರಥಾನ್, ಇದರಲ್ಲಿ ಭಾಗವಹಿಸಬೇಕಂದ್ರೆ ಮೊದಲನೇದಾಗಿ ಅವರು ಹೇಗೆ ನೇರ ಬಂದು ಭಾಗವಹಿಸೋಕ್ಕೆ ಆಗೋದಿಲ್ಲ, ನಿಮ್ಮ ಪ್ರಕಾರ ಅವ್ರು ನೋಂದಣಿ ಮಾಡ್ಕೋಬೇಕು, ಆ ನೋಂದಣಿ ಮಾಡ್ಕೊಂಡವ್ರಿಗೆ ಅದು ಒಂದೇ ಥರ ಇರೋದಿಲ್ಲ, ವಿವಿಧ ವಯೋಮಾನದವರು ಇರ್ತಾರೆ, ಹೆಂಗಸರು, ಗಂಡಸರು, ಮಕ್ಕಳು, ವಯಸ್ಕರು, ಈ ಥರ ಬೇರೆ ಬೇರೆ ಥರದ ಎಲ್ಲ ಥರದ ನಾಗರಿಕರು ನಮ್ಮ ಜೊತೆಗೆ ಬಂದು ಈ ಒಂದು ವೃಕ್ಷತಾನ್ ಮ್ಯಾರಥಾನ್ನಲ್ಲಿ ಭಾಗವಹಿಸೋದಕ್ಕೆ ನೋಂದಣಿ ಮಾಡ್ಕೋಬೇಕು ಅಂತೇಳಿ ನೀವು ತಿಳಿಸ್ತಾ ಇದ್ದೀರಾ. ಯಾವ ಥರ ಅವರು ಮ್ಯಾರಥಾನ್ನಲ್ಲಿ ಭಾಗವಹಿಸೋದಕ್ಕೆ ನೋಂದಣಿ ಮಾಡಿಕೊಳ್ಳುವಂಥ ಒಂದು ಪ್ರೊಸೀಜರ್ ಪ್ರಕ್ರಿಯೆ ಹೇಗಿರುತ್ತೆ?
2: ಖಂಡಿತವಾಗಿ ಸರ್, ಈಗ ನಮ್ಮದು ಒಂದು ವೆಬ್ಸೈಟ್ ಇದೆ ಸರ್, rukshathan.co.in ಅಂತ ಹೇಳಿ. ಆ ವೆಬ್ಸೈಟಿಗೆ ಹೋದ್ರೆ ನಮಗೆ ಎಲ್ಲ ನಮ್ಮದು ಇನ್ಫಾರ್ಮೇಶನ್ ಸಿಗುತ್ತೆ. ನಮ್ಮದು 21 ಕಿಲೋಮೀಟರು, 10 ಕಿಲೋಮೀಟರು ಮತ್ತು 5 ಕಿಲೋಮೀಟರು, 3 ಕೆಟಗರಿಗಳಲ್ಲಿ ನಾವು ಈ ಮ್ಯಾರಥಾನನ ನಡೆಸ್ತಾ ಇದ್ದೀವಿ. ಅಲ್ಲಿ ಹೋದರೆ 21 ಕೆಟಗರಿಗೆ 1200 ಫೀ ಇದೆ. ಆಮೇಲೆ 10 ಕಿಲೋಮೀಟರ್ಗೆ 1000 ಮತ್ತು 5 ಕಿಲೋಮೀಟರ್ಗೆ 500, ಈ ಥರ ಫೀ ಇದೆ. ಅಲ್ಲಿ ಹೋಗಿ ತಮ್ಮದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕದು. ಎಲ್ಲಿ ನೇರ ನೋಂದಣಿ ಬಂದು ಆ ಥರ ನಮ್ದು ಆಫ್ಲೈನ್ ಏನು ನಾವು ಫೆಸಿಲಿಟಿಗಳು ಇಟ್ಕೊಂಡಿಲ್ಲ, ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡ್ರು ಕೂಡ ರಿಜಿಸ್ಟರ್ ಮಾಡ್ಬೋದು. ರಿಜಿಸ್ಟರ್ ಮಾಡಿಬಿಟ್ಟು 13ನೇ ತಾರೀಕು December 13ಕ್ಕೆ ಏನು ಬರುವಂಥ December 13ಕ್ಕೆ ತಾವು ಇಲ್ಲಿ ಬಂದ ಓಟವನ್ನು ಮಾಡಬಹುದು ಅಂತ.
0: ಈಗ ಒಂದೇ ವೆಬ್ಸೈಟ್ ಮುಖಾಂತರ ಅವ್ರು ನೋಂದಣಿ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು, ನೇರ ನಿಮ್ಮನ್ನು ನೇರ ಸಂಪರ್ಕಕ್ಕೆ ಬಂದು ನೇರ ಫೋನ್ ಮಾಡಿ ಕೂಡ ಅವ್ರು ನೋಂದಣಿ ಮಾಡ್ಕೋಬಹುದು.
2: ಮಾಡ್ಕೋಬಹುದು ಸರ್.
0: ಯಾವ ಥರ?
2: ಈಗ ನಮಗೆ ಫೋನ್ ಮಾಡಿ ತಾವು ತಮ್ಮದು ಡೀಟೇಲ್ಸ್ ಕೊಟ್ಟರೆ ಆಮೇಲೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ, ಆನ್ಲೈನ್ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅಮೌಂಟು. ನಾವು ಇಲ್ಲಿ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿ ಅವ್ರಿಗೆ ಮೆಸೇಜು ಅವ್ರದ್ದು ಬಿಬ್ ನಂಬರ್ ಅದನ್ನೆಲ್ಲ
0: ಕೇಳಿ. ನೋಂದಣಿಗಾಗಿ ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ ತಿಳಿಸ್ತೀರಾ?
2: 8095190218.
0: ಮತ್ತೊಮ್ಮೆ
2: ಇನ್ನೊಂದು ಸಲ ಅದೇ ನಂಬರ್ನ ರಿಪೀಟ್ ಮಾಡ್ತೀನಿ, 8095190218. ಮತ್ತು ಇನ್ನೊಂದು ನಂಬರ್ ಕೂಡ ಕೊಡ್ತೀನಿ ತಮಗೆ, ಅದು 9731865813. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 9731865813. ಇವು ಎರಡು ನಂಬರಲ್ಲಿ ಯಾವ ನಂಬರ್ಗೆ ಕೂಡ ತಾವು ಕರೆ ಮಾಡಿದರೆ ನಾವು ಅವ್ರಿಗೆ ಮುಂದಿನ ಮಾರ್ಗದರ್ಶನ ಕೊಡಲು ಸಹಾಯವಾಗುತ್ತೆ.
0: ಈಗ ಒಂದು ಪ್ರಶ್ನೆ ಮಾಡುತ್ತೆ ಕೇಳುಗರ ಪರವಾಗಿ, ನನಗೆ ವಿಶೇಷವಾಗಿ
1: ಸರ್,
0: ನೀವು ಈ ಥರ ಒಂದು ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ನೋಂದಣಿ ಮಾಡ್ಕೋಬೇಕು ಅಂತೇಳಿ ತಾವು ಹೇಳ್ತಿದ್ದೀರಾ. ಈಗ ನೋಂದಣಿ ಮಾಡಿಕೊಂಡು ಭಾಗವಹಿಸಿದ ಮೇಲೆ ಒಂದು ಮತ್ತೊಂದು ಕರೆ ಬಂದಿದೆ. ಹಲೋ ಹಲೋ
3: ನಮಸ್ತೆ ಸರ್.
0: ನಮಸ್ತೆ ಸರ್. ವೃಕ್ಷತಾನ್ ಮ್ಯಾರಥಾನ್ ಈ ಒಂದು ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ನೀವು ಫೋನ್ ಮಾಡಿದ್ದೀರಾ, ಇದ್ರ ಬಗ್ಗೆ ನಿಮ್ಮ ಪ್ರಶ್ನೆ ಏನಿದೆ ಸರ್? ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಿದ್ದೀರಾ?
3: ಸರ್ ನನ್ನ ಹೆಸರು ಚಾಂಬಾ ಅಂತೇಳಿ ಸರ್, ಬಸ್ಸಮ್ಮ.

0: ಬಾಗಡೆ ಜಿಲ್ಲೆ ಬಸವನ ಬಾಗಡೆ ತಾಲೂಕು ಬಿಜಾಪುರ ಜಿಲ್ಲೆ ಸರ್, ಹುಬ್ಬಳ್ಳಿ ಗ್ರಾಮದ.
1: ಹೇಳಿ ಜನ್ಪಾಶ್ ಅವರೇ, ನಿಮ್ಮ ಒಂದು ಪ್ರಶ್ನೆ ಏನಿದೆ?
0: ಸರ್, ಇದು ಒಳ್ಳೆ ಕಾರ್ಯಕ್ರಮ ಅನ್ಕೊಂಡಿದ್ದೆ.
1: ನೀವು ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ, ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ ನೀವು. ನಾವು ರೇಡಿಯೋ ರೇಡಿಯೋ ಹತ್ತಿರ ಇರೋದ್ರಿಂದ ನಿಮ್ಮ ಒಂದು ಏನು ವಾಯ್ಸ್ ಶಬ್ದ ಸರಿಯಾಗಿ ಕೇಳಿಸ್ತಾ ಇಲ್ಲ ನಮ್ಗೆ. ಹೇಳಿ
0: ನೋಡಿ ಸರ್.
1: ಈಗ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ, ಮಾತಾಡಿ.
0: ಅದೇ ಸರ್, ನನಗೂ ಇದು ಕಾರ್ಯಕ್ರಮ ಕೇಳಿ ಬಹಳ ಖುಷಿ ಆಯ್ತು ಸರ್.
1: ಖುಷಿ ಆಗೋದ್ರ ಜೊತೆಗೆ ನೀವು ನೋಂದಣಿ ಮಾಡ್ಕೊಂಡು ಭಾಗವಹಿಸಿದ್ರೆ ಇನ್ನ ನಮ್ಗೆ ಹೆಚ್ಚಿನ ಖುಷಿ. ಏನಂತೀರ ತಾವು?
0: ಹೌದು ಸರ್, ಯಾಕಂದ್ರೆ ಅದು ಹೂಗುಚ್ಚ ಕೊಟ್ಟು ಇದು ಮಾಡೋದ್ ಬದಲಾಗಿ ಒಂದು ಸರ್ನ ಕೊಟ್ಟು ಇದು ಮಾಡ್ಬೇಕಂತೇನೆ.
1: ಹೌದು ಹೌದು, ಈಗ ಮೂಲಭೂತವಾಗಿ ಹಸಿರೇ ಉಸಿರು ಅನ್ನೋದು ಇದೆ. ನಮ್ಗೆ ಹಸಿರಿಲ್ಲ ಅಂದ್ರೆ ಉಸಿರು ನಿಂತು ಹೋಗುತ್ತೆ, ಅದಂತೂ ಸತ್ಯ. ಎರಡನೇ ಮಾತಿಲ್ಲ,
0: ಇದು ಖಂಡಿತ ನಿಜ ಸರ್. ಇನ್ನೊಂದು ಏನಂದ್ರೆ ಸರ್, ಇದು ಮನೆ ಮುಂದೆ ಆ ಗಿಡ ನೆಡಬಾರ್ದು ಈ ಗಿಡ ನೆಡಬಾರ್ದು ಅಂತ ಹೇಳ್ತಾರ ಸರ್, ಇದು ಎಷ್ಟರ ಮಟ್ಟಿಗೆ ನಿಮ್ ಕಡೆಯಿಂದ ಸರಿ ಏನೋ ತಪ್ಪು ಅಂತ
2: ಸರ್? ಈ ಮಾತಲ್ಲಿ ಒಂದು ಉತ್ತರ ಕೊಡ್ತೀನಿ ತಮ್ಗೆ. ಗಿಡ ನೆಡೋದು ಯಾವ ಕಾಲಕ್ಕೂ ಯಾವ ದೃಷ್ಟಿಯಲ್ಲೂ ತಪ್ಪಲ್ಲ. ಆಮೇಲೆ ನಮ್ಮ ಲೋಕಲಲ್ಲಿ ಸಿಗುವಂತ ಕೆಲವೊಂದು ಸ್ಥಳೀಯ ವೃಕ್ಷಗಳೇನದಾವಲ್ಲ, ಅವ್ನ ನೆಟ್ರೆ ಯಾವುದು ಆರೋಗ್ಯಕ್ಕೆ ಹಾನಿನೇ ಅಲ್ಲ. ವೃಕ್ಷ ಕೊಡೋದು ಆಕ್ಸಿಜನ್ನು, ಆಮೇಲೆ ಅದು ತೆಗೆದುಕೊಳ್ಳೋದು ಕಾರ್ಬನ್ ಡೈಆಕ್ಸೈಡು. ಇದು ನೆಡೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಯಾವ ಕಾಲದಲ್ಲಿ ಯಾರಿಗೂ ಆಗೋದಿಲ್ಲ. ತಪ್ಪ ಕಲ್ಪನೆಗಳಿದೆ ಸೊಸೈಟಿಯಲ್ಲಿ, ಸುಮ್ಮನೆ ಏನೋ ಒಂದು ಹೇಳ್ತಾ ಇರ್ತಾರೆ, ಅದನ್ನೆಲ್ಲ ತಲೆಯಲ್ಲಿ ತೆಗೆದುಬಿಟ್ಟು ವೃಕ್ಷ ನೆಡೋದ್ರಲ್ಲಿ ನಾವು ಮುಂದೆ ಕೈ ಜೋಡಿಸ್ಬೇಕಂತ ನನ್ನೊಂದು.
3: ಅದು ಅವ್ರ ಜೊತೆಗೂಡಿ ನಾವೊಂದು ಸ್ವಲ್ಪ ಹೇಳ್ತೀನಿ ಸರ್. ಈಗ ಹೆಂಗೆ ಇದೆ ಓಣಿಗಳಲ್ಲಿ
0: ಸರ್, ನಿಮ್ಮ ಕಾರ್ಯಕ್ರಮ ಕೇಳಿ ತುಂಬ ಖುಷಿ ಆಯಿತು ಸರ್. ನನಗೂ ಅದೇ ಮಾಡ್ತಾರೆ ನಾನು.
3: ಅಲ್ಲ ಇರಲಿ ಸರ್, ಈಗ ಎಂಥ ಒಂದನ್ನು ಯಾಕೆ ಬೇಡ ಅಂತ ಯಾವುದನ್ನು ಸರ್? ಈಗ ಆಲದ ಗಿಡ ನೀವು ಮನೆ ಮುಂದೆ ಹಚ್ಚಿದ್ರೆ ಬೇರುಗಳು ಮನೆಗಳೇ ಒಳಗಾಗಬಾರ್ದು, ಅದು ಒಂದಷ್ಟೇ ಸರ್. ಈ ಉಳಿಕಿದ ಯಾವ ಇದು ಮೂಲಿಕರ ಅದು ಅಥವಾ ಈ ಎಂತಾರ ಸರ್, ಇದಕ್ಕೆ ಮೂಢನಂಬಿಕೆಗಳು ಬೇಡ. ಅಪನಂಬಿಕೆ ಬಂದು ಮೂಢನಂಬಿಕೆಗಳು ಬೇಡ ಸರ್. ಬಟ್ ಹಚ್ಚಿರಿ ಸರ್, ಯಾವ ಗಿಡ ನಿಮಗೆ ನೆಳೆ ಕೊಡುವಂಥದ್ದು, ಆಮೇಲೆ ಹಣ್ಣು ಕೊಡುವಂಥದ್ದು, ಆ ಪಕ್ಷಿಗಳಿಗೆ ಕೊಡುವಂಥ ಅದು ತನ್ನ ಗೂಡನ್ನು ಕಟ್ಟುಕೊಳ್ಳುವಂಥ ಸಸಿ ನೋಡಿ ಸರ್, ಏನು ತೊಂದರೆ ಇಲ್ಲ ಅದರಲ್ಲಿ.
0: ಇದು ಯಾವುದೇ ರೀತಿ
1: ಆಯ್ತು ವಶ ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಧನ್ಯವಾದ. ಮತ್ತೊಂದು ಕರೆ. ಹಲೋ ಹಲೋ
4: ಹಲೋ,
1: ಯಾರು ಮಾತಾಡ್ತಿರೋದು
4: ಸರ್? ನಮಸ್ತೆ, ನಾನು ವಿಜಯಪುರದಿಂದ ಅನುರಾಧ ವಡ್ಡರ್ ಮಾತಾಡ್ತಾ ಇರೋದು.
1: ಕಾರ್ಯಕ್ರಮಕ್ಕೆ ಸ್ವಾಗತ. ಸಂತೋಷ,
4: ನಾವು ವೃಕ್ಷದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಕಾಲ್ ಮಾಡಿದ್ದು, ಅದಕ್ಕೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಸರ್.
1: ನೋಡಿ, ನಮ್ಮ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್ ಹೇಳಿ.
2: ಅಮ್ಮ, ಇದರಲ್ಲಿ 21-10 ಕಿಲೋಮೀಟರ್ ಭಾಗವಹಿಸಬೇಕು ಅಂದರೆ ಅವರಿಗೆ December 13 18 ವರ್ಷ ಮುಗಿದಿರಬೇಕು, ಕಂಪ್ಲೀಟ್ ಆಗಿರಬೇಕು. ಆಮೇಲೆ 5 ಕಿಲೋಮೀಟರ್ 12 ವರ್ಷ ಮೇಲ್ಪಟ್ಟು ಯಾರು ಇರ್ತಾರಲ್ಲ ಅವರೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. 12 ವರ್ಷದಿಂದ ಹಿಡಿದು 90 ವರ್ಷದವರೆಗೂ ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. 21 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ಮಾಡಬೇಕಂದ್ರೆ ಅವರ ವಯೋಮಿತಿ 18 ವರ್ಷ ಅವತ್ತಿಗೆ ಮುಗಿದಿರಬೇಕು ಎಂದು December 13 18 ವರ್ಷದಿಂದ 90 ವರ್ಷದವರೆಗೂ ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು.
3: ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ, ನೀವು ಈ ವೃಕ್ಷೋತ್ಥಾನಕ್ಕೆ ಸಂಬಂಧಪಟ್ಟಂಗೆ ಯಾರಿಗೆ ನೀವು ಟ್ರೈನಿಂಗ್ ಇಲ್ಲ ಅಂದ್ರೆ, ನಾವು ನಮ್ಮ ವೃಕ್ಷ ಅಭಿಯಾನ ಪ್ರತಿಷ್ಠಾನ ವೃಕ್ಷೋತ್ಥಾನ ಹೆರಿಟೇಜ್ ರನ್ ವತಿಯಿಂದ ದರಾ ಶನಿವಾರ ಮತ್ತು ರವಿವಾರ ನಾವು ಉಚಿತವಾಗಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಸರ್.
1: ತರಬೇತಿ
3: ಯಾರು ಕೊಡ್ತಾ ಇದ್ದಾರೆ ಸರ್? ರೇಣುಕರ ಪ್ರಸಾದ್ ಅಂತ ಹೇಳಿ ಒಬ್ರು ಎಲೈಟ್ ರನ್ನರ್ ಅವರು. ಅವ್ರು ವಿಜಯಪುರಕ್ಕೆ ಸ್ವಂತ ಖರ್ಚಿನಲ್ಲಿ ದರಾ ಶನಿವಾರ ರವಿವಾರ ಬಂದು ಇಲ್ಲಿ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ನೀವು ದಯವಿಟ್ಟು ಆ ತರಬೇತಿ ತಗೋಬೇಕಾದ್ರೆ BLDA ಶಿಕ್ಷಣ ಸಂಸ್ಥೆ ಹೊಸ ಆವರಣದಲ್ಲಿ ಏನು ಗ್ರೌಂಡ್ ಇದೆಯಲ್ಲ, ಆ ಗ್ರೌಂಡಿನಲ್ಲಿ ನಿಮಗೆ ತರಬೇತಿ ಕೊಡ್ತಾ ಇದೆ. ನೀವು ಈ ಸಲ ಶನಿವಾರ ರವಿವಾರ ಬರ್ರಿ, ನಿಮಗೆ ತರಬೇತಿನ ಕೊಡಿಸ್ತೇವೆ, ಪ್ಲಸ್ ನಿಮ್ಮ ರಿಜಿಸ್ಟ್ರೇಷನ್ ಡೀಟೇಲ್ಸ್ ನಿಮ್ಗೆ ಎಲ್ಲನೂ ಅಲ್ಲೇ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿ ಕಳಿಸ್ತೇವೆ.
1: ಸರ್, ಪ್ರೊಫೆಸರ್ ಮುರುಗೇಶ್ ಅವರೇ, ನೀವು ಹೇಳಿದ ಕೂಡ ತುಂಬ ಉಪಯುಕ್ತ. ಯಾಕಂದರೆ ನೇರ ಓಡೋದಕ್ಕಿಂತ ಸ್ವಲ್ಪ ಅದನ್ನು ಅಭ್ಯಾಸ ಮಾಡಿ, ಕಸರತ್ತು ಮಾಡಿ, ತರಬೇತಿ ತಗೊಂಡು ಓಡಿದ್ರೆ ತುಂಬ ಉತ್ತಮ ಅಂತ ಅನಿಸುತ್ತೆ. ನೀವು ಜೊತೆಗೆ ಈ ಒಂದು ತರಬೇತಿ ಕೂಡ ಹಮ್ಮಿಕೊಂಡು ಅದ್ರ ಜೊತೆಗೆ ಅವ್ರಿಗೆ ಹೆಚ್ಚಿನ ಒಂದು ಮಾಹಿತಿ ಕೊಟ್ಟು ಅವ್ರನ್ನ ನೀವು ಓಟಕ್ಕೆ ಬಿಟ್ಟರೆ ಅವರು ಖಂಡಿತ ಅವ್ರು ಬಹುಮಾನ ಪಡೀತಾರೆ ಅನ್ನೋದು ಒಂದು ಭರವಸೆ.
2: ಇದ್ರ ಜೊತೆ ನಾನು ಇನ್ನೊಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ, ತರಬೇತಿ ಆಗೋದ್ರಿಂದ ನಮಗೆ ಓಟದಿಂದ ಆಗುವಂಥ ಇಂಜುರಿಗಳನ್ನು ತಡೀಬಹುದು.
1: ಹೌದು,
2: ತರಬೇತಿ ಇಲ್ಲದೆ ಸುಮ್ಮನೆ ಹಾಗೆ ನಾವು ಎಲ್ಲರೂ ಓಡ್ತಾ ಇದ್ದಾರೆ ಅಂತ ಓಡಿದರೆ ನಾವು ಈ ಕೆಲವೊಂದು ಅವಘಡಗಳನ್ನು ಕಂಡಿದ್ದೀವಿ. ಮ್ಯಾರಥಾನ್ಗಳಲ್ಲಿ ಎಷ್ಟೋ ಅವಘಡಗಳು ಆಗಿವೆ. ಆ ಥರ ಅವಘಡಗಳು ಆಗಬಾರ್ದು ಅಂದರೆ ನಿಯಮಿತವಾಗಿ ಸರಿಯಾದ ರೀತಿಯಲ್ಲಿ ಒಂದು ಟ್ರೈನಿಂಗ್ ಒಂದು ತಗೊಂಡು ಮಾಡಿದರೆ ಅತಿ ದೇಹಕ್ಕೂ ಒಂದು ಶಕ್ತಿ ಬರುತ್ತೆ, ಮತ್ತು ಅದೇ ರೀತಿಯಾಗಿ ನಾವು ತುಂಬ ಬಲವಾನರಾಗಿ ಒಳ್ಳೆಯ ರನ್ನನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
1: ಕೇಳುಗ್ರೆ

0: ಅಕ್ಷಿತಾನ್ ಮೆಹರತಾನ್ 2026 ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ 0835 STD ಸಂಖ್ಯೆಯದು ನಮ್ಮ ಫೋನ್ ಸಂಖ್ಯೆ ಹೀಗಿದೆ 2704400 ಮತ್ತೊಂದು ಸಂಖ್ಯೆ 2703500 ಈ ಎರಡು ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬಂದು ನಮ್ಮ ಏನು ಇಲ್ಲಿ ರಿಸೋರ್ಸ್ ಪರ್ಸನ್ಸ್ ವೃತ್ತಿಪರ ವೃಕ್ಷ ಅಭಿಯಾನದ ಒಂದು ಪ್ರತಿಷ್ಠಾನದಿಂದ ಬಂದಿದ್ದಾರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಯಲಗೋಂಡ್ ಮತ್ತು ಮುರುಗೇಶ್ ಪಟ್ಟಣಶೆಟ್ಟಿ ಇವ್ರ ಜೊತೆಗೆ ನೀವು ಮಾತಾಡಬಹುದು. ಡಾಕ್ಟರ್ ಪಟ್ಟಣಶೆಟ್ಟಿ ಅವರೇ ಮತ್ತೊಂದು ಕರಿ ಬಂದಿದೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ
1: ಸರ್ ನಮಸ್ತೆ.
0: ನಮಸ್ತೆ ಸರ್, ತಮ್ಮ ಹೆಸರು?
1: ಬಾದರದಿನಿ ಅಂತ ಸರ್.
0: ತಮ್ಮ ಹೆಸರು ಸರ್?
1: ಸರ್ ಸಂಗಮೇಶ್ ಬಾದರದಿನಿ ಅಂತ.
0: ತಮ್ಮ ಪ್ರಶ್ನೆ
2: ಸರ್? ಓಕೆ ಹೇಳಿ ಸರ್.
1: ಸರ್ ಈಗ ಮ್ಯಾರಥಾನ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಲ್ಲ,
2: ಓಕೆ,
1: ಸೊ ಎಲ್ರಿಗೆ ಒಂದು ಸಸಿ ಕೊಡ್ಬೋದಲ್ಲ?
2: ಸಸಿ ಕೊಡ್ಬೋದಲ್ಲ ಸರ್, ಬಟ್ ಏನಾಗ್ತದೆ ಅಲ್ಲಿ ನಮಗೆ ಕೊಡಕ್ಕೆ ಸಸಿ ಕೊಡಕ್ಕೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ ಸರ್. ಸಸಿ ಕೊಟ್ಟಿದ್ದು ವೈದ್ಯ ತಾವು ಹಚ್ಚಿದ್ರೆ ನಮಗೆ ನಮ್ಮ ಖುಷಿ ಅದ ಸರ್, ನಮಗೆ ನಮ್ಮ ಖುಷಿ. ಯಾಕಂದ್ರೆ ಒಂದು ಸಸಿ ಕೊಡೋಕೆ ನಮಗೆ ನಮ್ಮ ಸರ್ ದೊಡ್ಡದಲ್ಲ ಸರ್. ನಾವು ಒಂದು ಸಸಿ ನಿಮಗೆ ನಮ್ಗೆ ಕೊಟ್ಟು ಸರ್, ವಿ ಆರ್ ವೆರಿ ಹ್ಯಾಪಿ. ನೀವು ರಿಜಿಸ್ಟರ್ ಮಾಡಿ ಸರ್, ನಿಮ್ಗೆ ಐಡೆಂಟಿಫೈ ಮಾಡಿ ನಾನು ನಿಮ್ಗೆ ಸಸಿ ಕೊಡ್ತೀನಿ.
3: ಸ್ಪೆಷಲ್ ಆಗಿ ನಿಮಗೆ ಮಾತ್ರ ಕೊಟ್ಟೆ ಕೊಡ್ತೀವಿ ಸರ್.
2: ಹಾಂ ಕೊಡೋಣ ಸರ್ ಸಸಿ. ನಾವು ಏನು ಮಾಡ್ತಾ ಇದ್ದೀವಿ ಸರ್, ಈಗ ಬರೇ ಸಸಿ ಕೊಡೋದಲ್ಲ, ಯಾರು ಸಸಿ ಒಯ್ಲಕ್ಕೆ ಆಗಲ್ಲ ಅವ್ರಿಗೆ ಏನು ಮಾಡ್ತಿದ್ದೀವಿ, ಅವ್ರ ಹೆಸರಲ್ಲಿ ಒಂದು ಗಿಡನೂ ಹಚ್ತಾ ಇದ್ದೇವೆ ಸರ್ ನಾವು. ಹಾಂ, ಈಗ ಒಂದೊಂದ್ಸಲ ಸಸಿ ಒಯ್ಯೋದು ಕ್ಯಾರಿಯಬಲ್ ಆಗ್ತಿರಂಗಿಲ್ಲ ಸರ್, ಅದಕ್ಕೆ ಚಿಕ್ಕ ಸಸಿ ಆಗ್ಬೋದಕ್ಕೆ ದೊಡ್ಡ ಸಸಿ ಆದರೆ ಅದರಲ್ಲಿ ಸಸಿಯಲ್ಲಿ ಬೇರೆ ಬೇರೆ ಸೈಜ್ ಬರ್ತಾವೆ. ನಿಮ್ಮ ಸಸಿ ಕೊಡೋಣ ಸರ್, ನಮಗೇನು ತೊಂದರೆ ಇಲ್ಲ. ಬಟ್ ನಮ್ದೇನು ಸರ್, ಈಗ ನಾವು ಸಸಿ ತಂದಿದ್ದು ಒಯ್ಯೋದು ನಮ್ಗೆ ಎಷ್ಟು ಜನ ಅದು ಒಂದು ನಮ್ಮ ಸ್ವಲ್ಪ ಡಿಫಿಕಲ್ಟಿ ಪ್ರಾಕ್ಟಿಕಲ್ ಡಿಫಿಕಲ್ಟಿ ಆಗ್ಬೋದು ಅಂತ ನಾನು ವಿಚಾರ ಮಾಡ್ತೀನಿ. ಕೊಡೋಕೆ ನಮ್ಗೆ ಏನು ಹಿಂದೆ
3: ನಮ್ಮಂಥ ದೊಡ್ಡ ಹೃದಯಗಳು ಇನ್ನೂ ಕೇಳಿದ್ರೆ ಇನ್ನೂ ಖುಷಿಯಾಗಿರುತ್ತೆ.
1: ಇಲ್ಲ ಸರ್, ಅಂದ್ರೆ ಏನು ಸರ್,
2: ಸಂಗಮೇಶ್
0: ಅವರೇ, ನಾವು ಏನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನ್ನ ಸಂಪರ್ಕ ಮಾಡುವಂತಹ ಒಂದು ಸಂಖ್ಯೆಗಳನ್ನು ತಿಳಿಸಿದ್ದೀವಿ. ನೀವು ಆ ಸಂಖ್ಯೆಗಳಿಗೆ ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದ. ಮತ್ತೊಂದು ಕರೆ ಯಾರ್ದು ಅಂತ ನೋಡೋಣ. ಕೇಳುವ್ರೆ, ಹಲೋ
4: ಹಲೋ
0: ಸರ್, ಯಾರು ಮಾತಾಡ್ತಿದ್ದೀರಾ?
4: ಸರ್ ನಾನು ಕಿಶನ್ ಪೂಜಾರಿ ಅಂತ, ಮುದ್ದೆಬೇಳೆಯಿಂದ.
0: ಕಿಶನ್ ಪೂಜಾರಿ ಅವರೇ, ನಿಮ್ಮ ಪ್ರಶ್ನೆ?
4: ಸರ್ ಏನಿಲ್ಲ, ನಾನು ರೆಗ್ಯುಲರ್ ಆಗಿ ವಾಕು ರನ್ನು ರನ್ ಅಂತೂ ಪ್ರಾಕ್ಟೀಸ್ ಮಾಡಲ್ಲ, ಬಟ್ ವಾಕಿಂಗ್ ಆಗಿ ಒಂದು 5 ಕಿಲೋಮೀಟರ್ ಡೈಲಿ ಮಾಡ್ತೀನಿ. ಬಟ್ 21 ಕಿಲೋಮೀಟರ್ ಮಾಡ್ಬೇಕಂತಿದ್ದೀವಿ, ಬಟ್ ಮಾಡಕ್ಕೆ ಎಲಿಜಿಬಲ್ ಏನಾದ್ರೂ ಇದೆಯಾ ಸರ್ ಇದರಲ್ಲಿ?
3: ಸರ್ ಫಸ್ಟ್ ಎಲಿಜಿಬಲ್, ನೀವು ನಮ್ಮಲ್ಲಿ ಫ್ರೀ ಆಗಿ ಟ್ರೈನಿಂಗ್ ಕೊಡ್ತಾ ಇದೀವಿ ಬಿಜಾಪುರದಲ್ಲಿ, ಅದಕ್ಕೆ ನೀವು ಬಂದು ಅಟೆಂಡ್ ಆಗಿ ನೀವು 21 ಕಿಲೋಮೀಟರ್ ಆಗಿ 42 ಕಿಲೋಮೀಟರ್ ಓಡುವಷ್ಟು ನಿಮ್ಮಲ್ಲಿ ಒಂದು
0: ಶಕ್ತಿ
3: ತುಂಬುತ್ತೆ, ಅಷ್ಟೊಂದು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಆಮೇಲೆ ನೀವು 21 ಕಿಲೋಮೀಟರ್ಗೆ ವಯೋಮಿತಿ ಅಂದರೆ 18 ಮೇಲ್ಪಟ್ಟಿರ್ಬೇಕು ಸರ್, ಡಿಸೆಂಬರ್ 13 18 ಮೇಲ್ಪಟ್ಟಾಗಿರ್ಬೇಕು, ಅವರೆಲ್ಲ ಎಲಿಜಿಬಲ್ ಆಗ್ತಾರೆ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ ಪೂಜಾರಿ ಅವರೇ. ಹಲೋ, ಮತ್ತೊಂದು ಕರೆ. ಹಲೋ
5: ಹಲೋ ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು?
5: ನನ್ನ ಹೆಸರು ಅಶೋಕ್ ಮಲಾಬಜೆ ಅಂತ ಸರ್.
0: ಎಲ್ಲಿಂದ ಮಾತಾಡ್ತಿದ್ದೀರಾ?
5: ನಾನು ಇಲ್ಲೇ ವಿಜಯಪುರ ನೇರನಗರ, ನಾನು ಮಹಿಳಾ ಸಿದ್ಧಾರದ ಸಿಬ್ಬಂದಿ. ನನಗೆ ನಿಮ್ಮ ಕಾರ್ಯಕ್ರಮ ಬಹಳ ಸಂತೋಷ ಆಯ್ತು ನೋಡಿ
0: ಕೇಳಿ.
5: ಆಮೇಲೆ ನಮ್ಮ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಈ ಕಳೆದ 2-3 ತಿಂಗಳಿಂದ ದೊಡ್ಡ ಸಾಧನೆ ಮಾಡಿದ್ದಾರೆ ನಿಮ್ಮ ಅದನ ಇಲಾಖೆಯವರು. ವಿಶ್ವವಿದ್ಯಾಲಯದಲ್ಲಿ ಕಳೆದ 3 ತಿಂಗಳಿಂದ 2 GC ನಿರಂತರ ನಿತ್ಯ ಕೆಲಸ, ತುಂಬಾ ಗಿಡಗಳನ್ನು ನಡೆಸಿದ್ದಾರೆ. ಆಮೇಲೆ ನಮ್ಮ ಮಹಿಳಾ ವಿಶ್ವವಿದ್ಯಾಲಯ ಹೊರಗಡೆ ಲೆಫ್ಟ್ ರೈಟ್ ಕಂಪೌಂಡ್ ಹೊರಗಡೆ 500 ಮೀಟರ್ ಲೆಫ್ಟ್ 500 ರೈಟ್ ಅಲ್ಲಿ ತುಂಬಾ ಗಿಡಗಳನ್ನು ನಡೆಸಿದ್ದಾರೆ. ನಿಮ್ಮ ಸಾಧನೆ ಒಂದು ದೊಡ್ಡ ನಮ್ಮ ನಾನ ಪರವಾಗಿ ನಮ್ಮ ಮಹಿಳಾ ವಿಶ್ವವಿದ್ಯಾಲಯ ಪರವಾಗಿ
3: ಸರ್ ತುಂಬಾ ಧನ್ಯವಾದ. ತಾವು ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಸಕ್ ಹಚ್ಚಬೇಕು, ಅವಾಗ ನಿಮ್ಮ ಧನ್ಯವಾದ ನಮಗೆ ಇನ್ನೂ ಹೃದಯಕ್ಕೆ ತಟ್ಟತ್ತೆ.
2: ನಿಮ್ಮ ಮಹಿಳಾ ವಿಶ್ವವಿದ್ಯಾಲಯದಿಂದ ಸಾಕಷ್ಟು ಮಕ್ಕಳಿಗೆ ರಿಜಿಸ್ಟ್ರೇಷನ್ ಮಾಡಿ ಸರ್. ಆಮೇಲೆ ಮಹಿಳಾ ವಿಶ್ವವಿದ್ಯಾಲಯ 2000 ಗಿಡಗಳು ಹಚ್ಚಿದ್ದೀವಿ ನಾವೀಗ. ಹಾಗೆ ಸರ್, ಅದೊಂದು ದೊಡ್ಡ ಹೆರ್ಕ್ಯುಲೆಂಟ್ ಸರ್, ಯಾಕಂದ್ರೆ ಅಲ್ಲಿ ಅವ್ರಿಗೆ ಈ ಸರಿ ಗುರುತ JCB ಸರಿ ಗುರುತದಲ್ಲಿ ಇಂಥ ದೊಡ್ಡದಲ್ಲಿ ಸರ್ ಕಲ್ಲು ಸ್ಟಾರ್ಟ್ ಹಾರ್ಡ್ ಸ್ಟಾರ್ಟ್
3: ಜೆಸಿಬಿನೇ ಬ್ರೇಕ್ ಆಗ್ತಾ
2: ಬ್ರೇಕ್ ಆಗ್ತಾ ಇಲ್ಲ, ಬ್ರೇಕರ್ ಯೂಸ್ ಮಾಡ್ತಾ ಇದ್ದಾರೆ ಸರ್, ಅವ್ರಿಗೆ ಗುರ್ತದ ಯಾಕಂದ್ರೆ ನಾವು ನೋಡಿದ ಸರ್.
5: ಅದೇ ನೀವು ಮಾಡಿದ ಸಾಧನೆ ನಾವು ನಿಮ್ಗೆ ಕಾಲ್ ಮಾಡಿದ್ದೀವಿ ಸರ್, ಬಹಳ ಸಂತೋಷ.
2: ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಸರ್. ಮತ್ತೊಂದು ಕರೆ. ಹಲೋ ಹಲೋ, ಕಾರ್ಯಕ್ರಮ ಏನು ಫೋನ್ ಕಡಿತ ಆಗಿತ್ತು.

0: ಡಾಕ್ಟ್ರೆ, ನನಗೊಂದು ಕುತೂಹಲ ಪ್ರಶ್ನೆ, ಕೇಳಿದ್ರ ಪರವಾಗಿ ಕೇಳ್ತಾ ಇದ್ದೀನಿ. ಈಗ ನೀವು ಒಂದು ರಿಜಿಸ್ಟ್ರೇಷನ್ ಫೀ ಅಂತ ತಗೊಂಡು ನೀವು ಅವ್ರಿಗೆ ನೋಂದಣಿ ಮಾಡಿಕೊಡ್ತಾ ಇದ್ದೀರಾ, ನಮಗೆ ಪ್ರೈಸ್ ಅನ್ನೋದು ಏನನ್ನ ಇದೆಯಾ ಅನ್ನೋದು. ಈಗ ನಾವು ಕಷ್ಟಪಟ್ಟು ಹೋಗ್ತೀವಿ, ಟ್ರೈನಿಂಗ್ ತಗೊತೀವಿ, ನೋಂದಣಿಗೆ ದುಡ್ಡು ಕೊಡ್ತೀವಿ ಅನ್ನೋ ಮೇಲೆ ನಮಗೇನು, ನಾವು ಎಲ್ರಿಗಿಂತ ಮೊದಲು ಏನು ಇದರಲ್ಲಿ ನಾವು ಗೆದ್ದರೆ, ಮೊದಲ ಓಟದಲ್ಲಿ ನಾವು ಗೆದ್ದು ಗುರಿಯನ್ನು ಮುಟ್ಟಿದರೆ ನಮ್ಗೇನು ಪ್ರೈಸ್ ಕೊಡ್ತೀರಾ, ಯಾವ ಥರ ಕೊಡ್ತೀರಾ ಅನ್ನೋದು ಒಂದು ಪ್ರಶ್ನೆ.
1: ಸರ್, ಒಟ್ಟು ನಮ್ಮಲ್ಲಿ ಪ್ರೈಸು ಎಲ್ಲ ಕ್ಯಾಟಗರಿಯನ್ನು ಕೂಡಿದರೆ ನಾವೊಂದು 10 ಲಕ್ಷ ಪ್ರೈಸ್ ಆಗುತ್ತೆ, ನಮ್ದು ಕ್ಯಾಶ್ ಪ್ರೈಸು 10 ಲಕ್ಷ ಆಗುತ್ತೆ. ಕ್ಯಾಟಗರಿ ವೈಸ್ ಇರುತ್ತೆ, ಮೆನ್ನು ವುಮೆನ್ನು ಸೇಮ್ ಕ್ಯಾಟಗರಿ ವೈಸು ಕೊಡ್ತೀವಿ. 18-34, 35-44, 45-59, 59-59 ಮೇಲ್ಪಟ್ಟು 60+ ಎಲ್ಲ ಏಜ್ ಕ್ಯಾಟಗರಿ ವಯೋಮಿತಿ. ಅದರಲ್ಲಿ ಫಸ್ಟ್ ಪ್ರೈಸು 20,000, ಸೆಕೆಂಡ್ ಪ್ರೈಸು 15,000, ಥರ್ಡ್ ಪ್ರೈಸು 10,000. ಈ ತರ ಎಲ್ಲಾ ಕ್ಯಾಟಗರಿಯಲ್ಲಿ ಇದೇ ತರ ಸೇಮ್ ಆಗಿ ಬರುತ್ತೆ ನಮ್ದು. ಆಮೇಲೆ ಇನ್ 5 ಕಿಲೋಮೀಟರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ, ಅಲ್ಲಿ 12 ವರ್ಷದವ್ರು ಮೇಲ್ಪಟ್ಟವ್ರು ಇರ್ತಾರೆ, ಅಲ್ಲಿ ಒಂದು ವಯೋಮಿತಿ ಇನ್ನೊಂದು ನಾವು ಎಕ್ಸ್ಟ್ರಾ ಆಡ್ ಮಾಡಿದೀವಿ. ಅದೇನಂದ್ರೆ 12-17 ವರ್ಷ ಇದೇ ತರ ನಮಗೆ ಪ್ರೈಸ್ ಬರುತ್ತೆ.
0: ಮತ್ತೊಂದು ಕರಿ ಬಂದಿದೆ. ಹಲೋ ಹಲೋ ಹಲೋ ಹಲೋ
2: ಹಲೋ,
0: ಯಾರು ಮಾತಾಡ್ತಿದ್ರು, ತಮ್ಮ ಹೆಸರು?
2: ಸರ್ ನಮಸ್ಕಾರ ಸರ್.
0: ನಮಸ್ತೆ,
2: ವಿನಯ್ ಕುಮಾರ್ ಅಂತ ಇಲ್ಲ, ಬಿಜಾಪುರ ಅಂದ್ರೆ.
0: ವಿನಯ್ ಕುಮಾರ್ ಅವರೇ, ನಿಮ್ಮ ಪ್ರಶ್ನೆ.
2: ಹಲೋ
0: ಹಲೋ.
2: ಹಾ ಸರ್, ಮೊಟ್ಟ ಮೊದಲಿಗೆ ನಿಮ್ಗೆಲ್ಲ ತುಂಬಾ ಅಭಿನಂದನೆಗಳು ಸರ್. ಸಾಕಷ್ಟು ಗಿಡಗಳನ್ನ ಹಚ್ಚಿ ವಾತಾವರಣ ತುಂಬಾ ಚೆನ್ನಾಗಿ ಮಾಡಿರಿ. ಈಗ ನಮ್ ಪ್ರಶ್ನೆ ಏನಂದ್ರೆ ಸರ್, ಈಗ ನಾವೇ ರೊಕ್ಕ ಕೊಡ್ಬೇಕು, ನಾವೇ ಬಂದು ಓಡ್ಬೇಕು,
0: ಮಲ್ಲಿಕಾರ್ಜುನ್ ಅವರು ಮಾತಾಡ್ತಾರೆ ಈ ವಿಷಯದ ಬಗ್ಗೆ.
1: ಸರ್, ಇದರಲ್ಲಿ 2-3 ರೀತಿ ನಾವು ಲಾಭಗಳನ್ನು ಹುಡುಕ್ಬಹುದು. ಈಗಿರುವಂತ ಎನ್ವೈರನ್ಮೆಂಟ್ ಅಲ್ಲೇ ನಾವು ಈಗೇನು ಗಿಡಗಳನ್ನು ಹಸ್ತಾ ಇದ್ದೇವಲ್ಲ, ಈ ಮ್ಯಾರಥಾನ್ ಅವೇರ್ನೆಸ್ಗೋಸ್ಕರ ಮಾಡ್ತಾ ಇದ್ದೀವಿ. ನೀವು ಓಡೋದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇದು ಒಂದು ಅಭಿಯಾನ ಅಂತ ಅನ್ಕೊಳ್ಳಿ. ನೀವು ಓಡೋದ್ರಿಂದ ಜನರಿಗೆ ತಲುಪುತ್ತೆ, ಜನರು ಗಿಡಗಳನ್ನು ಹಚ್ಚಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊತಾರೆ. ಆ ರೀತಿ ಎನ್ವೈರನ್ಮೆಂಟಲ್ಲಿ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಎಲ್ಲೋ ಯಾರೋ ಪೊಲ್ಯೂಷನ್ ಮಾಡಿದ್ರೆ ನಮ್ಗೆ ಎಫೆಕ್ಟ್ ಆಗ್ತಾ ಇದೆ, ಟೆಂಪ್ರೇಚರ್ ತುಂಬ ರೈಸ್ ಆಗ್ತಾ ಇದೆ. ಆಗ ನಾವು ಇಲ್ಲಿ ಈ ಮ್ಯಾನ್ ಮೇಡ್ ಫಾರೆಸ್ಟ್ಗಳನ್ನ ಏನು ಮಾಡ್ತಾ ಇದ್ದೀವಿ, ಬಿಜಾಪುರದಲ್ಲಿ ಒಂದು 1600 ಎಕರೆ ಒಂದು ಮ್ಯಾನ್ ಮೇಡ್ ಫಾರೆಸ್ಟ್ ಮಾಡಿದ್ವಿ, ಒಂದು 547 ಎಕರೆ ಒಂದು ಮ್ಯಾನ್ ಮೇಡ್ ಫಾರೆಸ್ಟ್ ಮಾಡಿದ್ವಿ. ಅದರಿಂದ ಬಿಜಾಪುರ್ಗೆ ಆಗಲೇ 2 ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಆಗಿದೆ.
3: ಇದು ತಾವು ನೋಂದಣಿ ಏನು ಧನ ಸಹಾಯ ಕೊಡ್ತಿರಲ್ಲ ಸರ್, ಇದು ನಮಗೆ ಏನು ಒಂದು ಶಕ್ತಿ ತುಂಬುತ್ತದಂದರೆ, ಮುಂದೆ ಯಾವುದೇ ಒಂದು ಕಾಲನಿಯಲ್ಲಿ ಡ್ರಿಪ್ ಇರಿಗೇಷನ್ ಬೇಕಾಗಿರ್ಬೋದು, ಅಥವಾ ಬೋರ್ವೆಲ್ ಬೇಕಾಗಿರ್ಬೋದು, ಅಥವಾ ನೀರು ಹಾಕ್ಸೋದು ಬೇಕಾಗಿರ್ಬೋದು, ಅಥವಾ ಸಸಿಗಳನ್ನು ಹಂಚುವ ಕೆಲಸ ಆಗಿರ್ಬೋದು, ಇವೆಲ್ಲ ವಿವಿಧ ಕಾರ್ಯಕ್ರಮ ಈ ಪ್ಲಸ್ ಇದ್ರ ಜೋಡಿ ನೀವೇನು ಅಮೌಂಟ್ ನೀವು ಕೊಡ್ತಿರಲ್ಲ, ಅದರ ಅಮೌಂಟ್ ನಿಮ್ಗೆ ನಾವು ರಿಫಂಡ್ ಆಗಿ ಕೊಡ್ತಿರ್ತೇವೆ. ಹೆಂಗೆ ಕೊಡ್ತೇವಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ನಿಮ್ಗೆ ಹೈ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಟಿ ಶರ್ಟ್ಸ್ ಪ್ಲಸ್ ಮೆಡಲ್ ಪ್ಲಸ್ ರಿಫ್ರೆಶ್ಮೆಂಟ್ ಪ್ಲಸ್ ಇದು ಏನಪ್ಪ ಅಂದ್ರೆ ಓವರಾಲ್ ಎಲ್ಲ ಹೈಡ್ರೇಷನ್ ಪಾಯಿಂಟ್ಸು ಮಾಡಿಸ್ಕೊಡ್ತಿದ್ವಿ.
0: ಆಮೇಲೆ ಜೊತೆಗೆ ಪ್ರಮಾಣ ಪತ್ರ ಕೂಡ ಕೊಡ್ತೀರಾ?
3: ಜೊತೆಗೆ ಪ್ರಮಾಣ ಪತ್ರನೂ ಕೊಡ್ತೀವಿ ಸರ್. ಅದು ಪ್ರಮಾಣ ಪತ್ರ ಯಾರಿಗೆ ಸಿಗ್ತದೆ ಸರ್? ಐ ವಾಂಟ್ ಟು ಟೆಲ್ ಇಟ್ ವೆರಿ ಕ್ಲಿಯರ್ಲಿ, ಯಾರು ಈ ವೃಕ್ಷತನನ್ನು 5 ಕಿಲೋಮೀಟರ್ ಅಲ್ಲಿ ಅಥವಾ 10 ಕಿಲೋಮೀಟರ್ ಅಲ್ಲಿ 21 ಕಿಲೋಮೀಟರ್ ಅಲ್ಲಿ ಅವರು ಸಂಪೂರ್ಣವಾಗಿ ಮುಗಿಸಿದಂತಹ
1: ಮ್ಯಾಟ್ಗಳನ್ನು ಕ್ರಾಸ್ ಮಾಡಿದ್ರು,
3: ಅಲ್ಲ ಮ್ಯಾಟ್ ಅನ್ನೋಕಿತನು ಸಂಪೂರ್ಣವಾಗಿ ಮುಗಿಸ್ಬೇಕು ಸರ್. ಅದ್ರ ಬಗ್ಗೆ ಅವ್ರ ಮುಂದೆ ನಾವು ಹೇಳ್ತೇವೆ ಏನನ್ನೋದು. ಸಂಪೂರ್ಣವಾದಂಥ ಮುಗಿಸಿದಂಥ ವ್ಯಕ್ತಿಗೆ ಮಾತ್ರ ಇದು ಸರ್ಟಿಫಿಕೇಟ್ ಕೊಡ್ಬೋದು, ಪ್ರಮಾಣ ಪತ್ರ ಕೊಡ್ಬೋದು. ಅದು ಅಷ್ಟೇ ಅಲ್ಲ ಸರ್, ಇದರಲ್ಲಿ ಏನು ಮಾಡ್ತೇವೆ ಅಂದರೆ, ಇವರೇನು ಪಾರಂಪರಿಕ ಸ್ಮಾರಕ ಐತಿಹಾಸಿಕ ಮಾಸ್ಕ್ಗಳದಲ್ಲ, ಇದರ ಸುತ್ತಮುತ್ತ ಓಡುವಂಥ ಛಾಯಾಚಿತ್ರಗಳನ್ನು ಮತ್ತು ಏನಾದ್ರು ಫೋಟೋ ತೆಗಿತಿರ್ತೇವೆ ಅದನ್ನು. ಈ ಫೋಟೋನೂ ಅವ್ರು ಅಕಸ್ಮಾತ್ ನಮ್ಮದು ಸಾಫ್ಟ್ವೇರ್ ಥ್ರೂ ಅವರು ಚೆಸ್ಟ್ ನಂಬರ್ ಕೊಟ್ರಪ್ಪ ಅಂದರೆ, ಬಿಬ್ ನಂಬರ್ ಕೊಟ್ರಪ್ಪ ಅಂದರೆ, ದೇ ಕ್ಯಾನ್ ಡೌನ್ಲೋಡ್ ಫೋಟೋಸ್ ಆಲ್ಸೋ. ದೀಸ್ ಆರ್ ದ ಲೈಫ್ ಟೈಮ್ ಮೆಮರೀಸ್. ಹಾಂ
0: ಹಾಂ, ಅವ್ರಿಗೊಂದು ಅಚೀವ್ಮೆಂಟ್ ಏನೇನು ಮಾಡಿ
3: ಅಚೀವ್ಮೆಂಟ್. ಆಮೇಲೆ ಇದು ಇನ್ನೊಂದೇನು ಸರ್, ನಮ್ಮದು ರನ್ ಸರ್ಟಿಫೈಡ್ ರನ್ ಇದು. ಹಾಂ, ಏಮ್ಸ್ದು ಇಲ್ಲಿ ಭಾಗವಹಿಸಿದಂತಹ ವ್ಯಕ್ತಿ ಮುಗಿಸಿದಂತಹ ವ್ಯಕ್ತಿಗಳು ಮುಂದಿನ ಒಳ್ಳೆಯ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮ್ಯಾರಥಾನ್ನಲ್ಲಿ ಕ್ವಾಲಿಫೈ ಆಗ್ತಾರೆ ಸರ್ ಅವರು. ಅದು ಒಂದು ಇದೆ ಸರ್.
0: ವಿಜಯಕುಮಾರ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೊಂತೀವಿ.
3: ಬರ್ಲಿ ಸರ್.
0: ಸರ್, ದೇಶಾದ್ಯಂತ
3: ಈಗ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಸರ್, ವೃಕ್ಷ ಅಭಿಯಾನ ಪ್ರತಿಷ್ಠಾನ ಮತ್ತು ವೃಕ್ಷತನ ಹೆರಿಟೇಜ್ ವತಿಯಿಂದ ಈ ಹೊರಗಿನಿಂದ ಬರುವಂತಹ ಈ ಏನ್ ನೋಂದಾಯಿಸಿದಂತ ಏನ್ ಪಾರ್ಟಿಸಿಪೆಂಟ್ಸ್ ಅದಾರಲ್ಲ, ಅವರಿಗೆ ಇಲ್ಲಿ ವಿಜಯಪುರದಲ್ಲಿ ಒಂದಿಷ್ಟು ಹೋಟೆಲ್ಗಳಲ್ಲಿ ಒಂದು ರಿಯಾಯಿತಿ ದರದಲ್ಲಿ ಅವರಿಗೆ ಅಕಾಮಡೇಷನ್ ಮಾಡಿಕೊಡ್ತಾ ಇದೆ. ಅದೊಂದು 30% ಡಿಸ್ಕೌಂಟ್ ಮಾಡಿ ಕೊಡ್ತಿದ್ದಾರೆ ಸರ್. ಅದು ಅದು ನಾವು ಹೋಟೆಲ್ದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಅದೊಂದು ರಿಯಾಯಿತಿ ದರ. ಮತ್ತು ಅಕಸ್ಮಾತ್ ನೀವು ಏನಾರ ಒಂದು 15-20 ಜನ ಒಂದು ಬಲ್ಕ್ ಆಗಿ ಬರ್ತಿದ್ರಪ್ಪ ಅಂದರೆ, ನಿಮಗೆ 21 ಮತ್ತು 10 ಕಿಲೋಮೀಟರ್ಗೆ 10% ಅಡಿಷನಲ್ ಡಿಸ್ಕೌಂಟು ನಾವು ಕೊಡ್ತಾ ಇದ್ದೀವಿ.
1: ರಿಜಿಸ್ಟ್ರೇಷನ್ 10% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ.

0: ಡಿಸ್ಕೌಂಟ್ ಫಾರ್ 30% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದ ವಿಜಯಕುಮಾರ್ ಅವರೇ. ಡಾಕ್ಟರ್ ಪಟ್ಟಣ ಶೆಟ್ಟಿ ಅವರೇ
2: ಸರ್,
1: ನೀವು ಹೇಳಬೇಕು, ಈ ಇತ್ತೀಚೆಗೆ ನಾವು ಕೇಳ್ತಾ ಇದ್ದೀವಿ ನಮ್ಮ ಜಿಲ್ಲೆ ಏನು ಕಲುಷಿತ ಏನು ಇದ್ದಂತಹ ಜಿಲ್ಲೆ, ನಮ್ಮ ಪಟ್ಟಿಯಲ್ಲಿ ನೋಡಿದ್ರೆ ಏನೇ ಕಲುಷಿತ ಏನು ಕಲುಷಿತವಲ್ಲದ ಜಿಲ್ಲೆ, ಶುದ್ಧ ಗಾಳಿ ಇರುವಂತಹ ಜಿಲ್ಲೆ ಅಂತೇಳಿ ಘೋಷಣೆ ಆಗಿದೆ ಅಂತೇಳಿ ನಾವು ಕೇಳ್ತಾ ಇದ್ದೀವಿ, ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ?
2: ಸರ್, ಇದು 2017 ಇದು ನಮ್ಮದು ಇದು ಅಭಿಯಾನ ಕೋಟಿ ವೃಕ್ಷ ಅಭಿಯಾನ ಶುರುವಾಗಿದ್ದು ವಿಜಯಪುರ ಜಿಲ್ಲಾಡಳಿತ ವತಿಯಿಂದ. ಅವಾಗ ಅಂದಿನ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಒಂದು KDP ಮೀಟಿಂಗಲ್ಲಿ ಎಲ್ಲ ವಿವಿಧ ವಿಭಾಗಗಳನ್ನು ಪರೀಕ್ಷೆ ಮಾಡ್ತಾ ಇದ್ದಾಗ ಅರಣ್ಯ ಇಲಾಖೆಯವ್ರಿಗೆ ಏನಪ್ಪ ನಿಮ್ಮದು ಅರಣ್ಯ ಇಲಾಖೆ ಏನು ಗ್ರೋತ್ ಅದು ಏನು ಪರ್ಸೆಂಟೇಜ್ ಫಾರೆಸ್ಟ್ ಅದು ಕೇಳಿದಾಗ ಅವತ್ತವರು ಅರಣ್ಯ ಅಧಿಕಾರಿಗಳಿಂದ ಇಲ್ಲ ಸರ್, ವಿಜಯಪುರ ಜಿಲ್ಲೆಯಲ್ಲಿ ಅರಣ್ಯ ಪ್ರತಿಶತ ಬರೀ 0.17 ಇದೆ ಅಂತ ನನ್ನ ಸಾಹೇಬ್ರ ಅಂದ್ರೆ ಇಲ್ಲ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಬರ್ರಿ ಅದನ್ನು, ನಿಮ್ದು ಯಾಕೋ ಸಂಖ್ಯೆ ಮಿಸ್ ಮ್ಯಾಚ್ ಆಗ್ತಾ ಇದೆ, ಯಾಕೆ ಒಂದು ಭೌಗೋಳಿಕ ಪ್ರದೇಶದಲ್ಲಿ 30-33% ಫಾರೆಸ್ಟ್ ಪ್ರತಿಶತ ಪ್ರಮಾಣ ಇರಬೇಕು ಅಂದಾಗ ಕೇಳ್ಕೊಂಡು ಹೋಗಿ ಹೊಳ್ಳಿ ನೋಡ್ಕೊಂಡು ಬಂದಾಗ ಅವ್ರನ್ನೆಲ್ಲ ಸರ್ ನಮ್ದು ನಾವು ಹೇಳಿದ್ದೆ ಕರೆಕ್ಟ್ ಅದ, ಇದು 0.17 ಐತೆ. ನಾನು ಅವಾಗ ಒಂದು ಸ್ವಲ್ಪ ಮನುಷ್ಯನ ಮ್ಯಾಗ ತೊಗೊಂಡು ನಾವು 2016 ಜೂನ್ 5 ಕೋಟಿ ವೃಕ್ಷ ಅಭಿಯಾನವನ್ನು ಒಂದು ಮಾಡುವಂಥ ಒಂದು ಅಭಿಯಾನವನ್ನು ಗುರಿಯನ್ನು ಸಾಧಿಸಿದ್ದೆ ಸರ್. ನಾವು ಅಲ್ಲಿಯಿಂದ ಇಲ್ಲಿಯವರೆಗೆ ನಾವು ನೋಡ್ತೀವಿ, ಯಾಕಂದರೆ ಇದು ಏನಂತ ಸರ್, ಇವತ್ತು ನಮಗೆ AQI ಏರ್ ಕ್ವಾಲಿಟಿ ಇಂಡೆಕ್ಸ್, ನಾವು ವಿ ಆರ್ 3rd ಇನ್ ಎಂಟೈರ್ ಇಂಡಿಯಾ ಸರ್. ಇವತ್ತು ಅವಾಗ ನೀವು ಈ ಸಂವಾದಕ್ಕಿಂತ ಮುಂಚೆ ತಮಗೂ ತೋರಿಸಿದ್ವಿ ನಾವು, ಏರ್ ಕ್ವಾಲಿಟಿ ಇಂಡೆಕ್ಸ್ 33 ಇತ್ತು ಸರ್ ಅವಾಗ. ಅಂದ್ರೆ ಇದು ಎಲ್ಲ ಈ ಗಾಳಿಯನ್ನು ಶುದ್ಧೀಕರಿಸುವುದು, ಅದೇ ಹಸಿರಿನ ಸರ್ ಶುದ್ಧೀಕರಿಸುವುದು,
1: ಸ್ವಾಭಾವಿಕ
2: ಹಸಿರು. ಅದರಿಂದ ನಾವು ಈ AQI ಬಂದು, ಎರಡನೇದು ಆಮೇಲೆ ಇದು ಆಮ್ಲಜನಕ ಈ ಮಂದಿಗೆ ಆಕ್ಸಿಜನ್ ತಗೊಳ್ಳೋದು, ಇದು ಒಂದು ಒಂದು ಒಂದು ಒಂದು ಪರಿಶುದ್ಧವಾದ ಆಮ್ಲಜನಕ ಸರ್. ಇದರಿಂದ ಏನು ಬೆನಿಫಿಟಪ್ಪ ಅಂದರೆ ಒಂದು ಮನುಷ್ಯನ ಜೀವನ ಅವಧಿ ಎತ್ತಿಲ್ಲ, ಅವಧಿ ಹೆಚ್ಚಿಗೆ ಆಗ್ಬೋದು ಸರ್. ಅದಕ್ಕೂ ಒಂದು ಕಾರಣ ಗೊತ್ತಾಗ್ತದೆ ಸರ್, ಅದು
1: ಯಾಕೆಂದರೆ ಮನುಷ್ಯನಿಗೆ ಉಸಿರೇ ಇರೋದೇ ಏನು
2: ಆಮ್ಲಜನಕ. ಹಾಂ, ಆಮೇಲೆ ಇದರಲ್ಲಿದೆ ಸರ್ ಸಾಕಷ್ಟು, 1,50,00,000 ಗಿಡ ನೆಟ್ಟಿದ್ದೇವೆ ಅಂದ್ರೆ ನಾವು ಇದರಿಂದ, ನೀವು ಆಗಲೇ ಹೇಳ್ತಾ ಇದ್ರಿ ಸಾಕಷ್ಟು ಪಕ್ಷಿ ಮನ ಪ್ರಾಣಿಗಳು
1: ಕ್ರಿಮಿಕೀಟ
2: ಜೀವ ವಿವಿಧ ಹೆಚ್ಚಿಗೆ ಹೆಚ್ಚಿಗೆ ಜಾಸ್ತಿ ಬೆಳಿತಾವ ಸರ್ ಅವು.
1: ಹೌದು,
2: ಅದು ಒಂದು ನಮಗೆ ಒಂದು ಅಡಿಷನಲ್ ಕಾಂಟ್ರಿಬ್ಯೂಷನ್ ಟು ದ ಎನ್ವೈರನ್ಮೆಂಟ್ ಅಂತ ಅನ್ಬೋದು ನಾವು.
1: ಈಗ ನೀವು ಇಷ್ಟೆಲ್ಲ ಸಸಿಗಳನ್ನು ನೆಟ್ಟು ಅವುಗಳಿಗೆ ಏನು ಹನಿ ನೀರಾವರಿ ಮಾಡಿ ಸಂರಕ್ಷಣೆ ಮಾಡಿ ಅದನ್ನು ಸಸಿಯನ್ನು ನೆಟ್ಟು ಗಿಡ ಮಾಡಿ ಮರ ಮಾಡಿ ಇಷ್ಟೆಲ್ಲ ನೀವು ಸಾಧನೆ ಮಾಡಿ ಸಮಾಜಕ್ಕೆ ಒಂದು ಕೊಡುಗೆ ನೀಡ್ತಿದ್ದೀರಲ್ಲ, ಇದರ ಇಂಪ್ಯಾಕ್ಟ್ ಇನ್ನು ಈಗ ಏನು ಏರ್ ಕ್ವಾಲಿಟಿ ಗಾಳಿ ಒಂದು ಶುದ್ಧೀಕರಣ ಬಿಟ್ಟರೆ ಬೇರೆ ಈಗ ಏನು ಅಂತರ್ಜಲ ಇರಬಹುದು, ವಾತಾವರಣದಲ್ಲಿ ಏನು ತಾಪಮಾನದ ಒಂದು ಕಡಿಮೆ ಆಗಿರುವಂಥದ್ದು ಬದಲಾವಣೆಗಳು ಏನೇನನ್ನು ನಾವು ನೋಡಬಹುದು
2: ಸರ್? ಒಂದು ಗುಡಿ ಗುಡಿನ ಮತ್ತು ಕೆಲಸ ಹೆಂಗಂತಾರಲ್ಲ, ನೀರಾವರಿ ಮತ್ತು ಇದು ಏನು ನಮ್ಮದು ವೃಕ್ಷ ಅಭಿಯಾನ ವೃಕ್ಷ ಕೋಟಿ ವೃಕ್ಷ ಎರಡು ಸಾಲು ಅದವಲ್ಲ ಸರ್, ಏನಾಗ್ತದಪ್ಪ ಅಂತಂದರೆ ಗ್ರೌಂಡ್ ವಾಟರ್ ರಿಚಾರ್ಜ್ ಒಂದು ಹೆಚ್ಚಾಯ್ತು ಸರ್. ಈಗ ಆಮೇಲೆ ನಾವು ಈ ಗಿಡದಿಂದ ಮಳೆಯನ್ನು ಆಕರ್ಷಣೆ ಮಾಡ್ಬೋದು. ಮೊದಲು ಮಳೆಯ ಪ್ರಮಾಣ ಎಷ್ಟು ದಿನ ಮಳೆ ಆಗ್ತಿತ್ತು, ಈಗ ಎಷ್ಟು ದಿನ ಮಳೆ ಆಗ್ತಿತ್ತು? ಮೊದಲು 450-550 mm, ಈಗ 550-650 mm ಮಳೆ ಪ್ರಮಾಣನೂ ಹೆಚ್ಚಾಗಿದೆ.
1: ಆದರೆ ಈ ವರ್ಷ ಸ್ವಲ್ಪ ಬರ ಬಂದಿದೆ
2: ಬಂದಿದೆ ಇಲ್ಲ ನಾವು ಇದನ್ನು ನಾವು 10 ನೋಡ್ಕೊಂಡು ಬಂದು ಸರ್ಗೆ, ಇವತ್ತು ಒಂದು ದಿವಸದಿಂದ ನಾವು ಅದನ್ನು ಅದರ ಬಗ್ಗೆ ನಾವು ಅದನ್ನು ಹೇಳೋಕ್ಕಾಗಲ್ಲ, ರಿಸಲ್ಟ್ ಹೇಳೋಕ್ಕಲ್ಲ. ನೀವು 10 ನೋಡ್ಕೋತ ಬಂದರೆ ಗುರುತಾಗ್ತದೆ ಸರ್,
1: ಆವರೇಜ್
2: ನೋಡ್ಕೋತಾರೆ ಸರ್. ಆಮೇಲೆ ಅದು ಅಷ್ಟೆಲ್ಲ ಮಳೆ ಪ್ರಮಾಣದಾತು, ಎರಡನೇದು ಮಳೆ ಪ್ರತಿಶತ ಆಯಿತು, ಆಮೇಲೆ ಮೂರನೇದು ಏನಪ್ಪ ಅಂತಂದ್ರೆ ಇದರಿಂದ ನಮ್ಮ ಆ ರೈತರದು ಭೂಮಿಗಳು ಫಲವತ್ತಾಗಿ ಬಿಡ್ತಾವ ಸರ್ ಈ ಮಳೆ ಜಾಸ್ತಿ ಬರೋದ್ರಿಂದ. ಆಮೇಲೆ ಇನ್ನೊಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಬಗ್ಗೆ ಮಾತಾಡಿದ್ವಿ.
1: ಒಂದು ಕರೆ ಬಂದಿದೆ ಮುರುಗೇಶ್ ಅವರೇ
2: ಸರ್.
1: ಹಲೋ
3: ಹಲೋ
1: ಹಲೋ, ತಮ್ಮ ಹೆಸರು
3: ಸರ್? ನನ್ನ ಹೆಸರು ಸರಿತಾ ಅಂತ.
1: ಸರಿತಾ ಅವರೇ, ತಮ್ಮ ಪ್ರಶ್ನೆ
3: ಸರ್. ಕಾರ್ಯಕ್ರಮ ಕೇಳಿ ತುಂಬಾ ಖುಷಿ ಆಯ್ತು,
1: ಸ್ವಾಗತ. ನೀವು ಕರೆ ಮಾಡಿದ್ದಕ್ಕೆ.
3: ಭಾಗವಹಿಸಬೇಕಂದ್ರೆ ನನಗೆ ಪ್ರಕ್ರಿಯೆ ಹೇಳ್ಕೊಡಿ.
1: ಪ್ರಕ್ರಿಯೆ ಮತ್ತೊಂದ್ಸರಿ ಹೇಳಿ.
2: ಎಲ್ಲಿಂದ ಮಾತಾಡ್ತಿರೋದಮ್ಮ ನೀವು?
3: ನಾನು ಬಾಗಲಕೋಟೆಯಿಂದ
1: ಮಾತಾಡ್ತೀನಿ. ಬಾಗಲಕೋಟೆಯಿಂದ.
0: ನಮ್ಮದು ವೃಕ್ಷೋತ್ಥಾನದ್ದು ಒಂದು ವೆಬ್ಸೈಟ್ ಇದೆ ಮೇಡಮ್, vrukshottan.co.in ಅಂತ ಹೇಳಿ.
1: ಸರ್ ಸ್ಪೆಲ್ಲಿಂಗ್ ಸಮೇತ ಹೇಳಿ.
2: VRUKSHATHON vrukshottan.co.in. ಲೆವೆಂತ್ ಅಕ್ಟೋಬರ್ ಇಸ್ ದ ಲಾಸ್ಟ್ ಡೇಟ್ ಮೇಡಮ್ ಫಾರ್ ರಿಜಿಸ್ಟ್ರೇಷನ್.
1: ಅಂದರೆ ಕಡಿಮೆ ಸಮಯಕಾಶ ಇದೆ.
0: 13 ಡಿಸೆಂಬರ್ 11 ಅಕ್ಟೋಬರ್ ಲಾಸ್ಟ್ ಡೇಟು, ಅಷ್ಟರೊಳಗೆ ನೋಂದಾಯಿಸ್ಕೊಳ್ಬೇಕು ತಾವು ಅಲ್ಲಿ.
3: ಸರ್ ಇನ್ನೊಂದು ಪ್ರಶ್ನೆ ಇತ್ತು.

0: ಹೇಳಿ.
1: ಸರ್, ಈಗ ನೀವು ಹೇಳಿದ್ರೆ ಎಲ್ಲ ಫಾರೆಸ್ಟ್ ಕವರ್ ಮಾಡ್ತಿದ್ದೀರಿ ಅಂತ ಹೇಳಿ ಸರ್, ಅದೇನಾರ ನಾನು ಓಟಕ್ ಬಂದಾಗ ಏನಾರ ನೋಡ್ಲಿಕ್ಕೆ ಅವಕಾಶ
2: ಒಳ್ಳೆ ತುಂಬಾ ಖುಷಿ ನಮಗೆ. ನೀವು ಬಂದು ನೋಡಿದ್ರೆ ನಮ್ಮ ನಮ್ಮ ಕಾರ್ಯವೈಖರಿ ನೋಡಿದ್ರೆ ನಿಮಗೆ ನಮಗೆ ಇನ್ನೂ ಖುಷಿ ಆಗುತ್ತೆ. ನಮ್ಮದು ಬುದ್ನಾಳ ಕೆರೆ ಪಕ್ಕದ ದಂಡೆಯಲ್ಲಿ ಒಂದು 547 ಎಕರೆ ನೋಡೋಕ್ಕೆ ಸಿಗುತ್ತೆ, ಮತ್ತು ಮಮದಾಪುರ ಕೆರೆ ಹತ್ತಿರ ಹೋದರೆ ಅಲ್ಲಿ 1600 ಎಕರೆ ನಿಮಗೆ ಮ್ಯಾನ್ ಮೇಡ್ ಫಾರೆಸ್ಟ್ ನೋಡೋಕ್ಕೆ ಸಿಗುತ್ತೆ.
0: ಅಲ್ಲಿ ಸಿಗುತ್ತೆ, ಮತ್ತು ಸಾಕಷ್ಟು ಬ್ಲಾಕ್ ಪ್ಲಾಂಟೇಶನ್, ನೀವು ಶಾಲೆ ಕಾಲೇಜ್ ನೋಡ್ಬೋದು, ನೀವು ಆಗಲೇ ಯಾರೋ ಹೇಳಿದ್ರು ಮಹಿಳಾ ವಿಶ್ವವಿದ್ಯಾಲಯ ಅಲ್ಲಿ ನೋಡ್ಕೋಬೋದು. ಆಮೇಲೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ನೆಟ್ಟಿದ್ದೀವಿ. ಆಮೇಲೆ ನಮ್ಮ ವಿಜಯಪುರದ ನಾನಾ ಸಂಘ ಸಂಸ್ಥೆಗಳಿಗೆ ಕೈ ಜೋಡಿಸಿ ಅವರು ಮರ ನೆಟ್ಟಿದ್ದಾರೆ. ಒಂದು ಕಾಲನಿಯಲ್ಲಿ ಬಿ ಡಿ ಎ ಗಾರ್ಡನ್ದಲ್ಲಿ ನೆಟ್ಟಿದ್ದಾರೆ, ನಿಮಗೆ ತೋರಿಸ್ಬೋದು, ಏನು ತೊಂದರೆ ಇಲ್ಲ. ನೀವು ಬನ್ನಿ, ನೀವು ರಿಜಿಸ್ಟ್ರೇಷನ್ ಮಾಡಿ ಮೇಡಮ್, ವಿ ವಿಲ್ ಟ್ರೈ ಟು ಮೇಕ್ ಯು ಟು ವಿಸಿಟ್ ಆಲ್ ದ ಪ್ಲ್ಯಾಂಟ್ಸ್.
2: ಎಸ್,
3: ಕರೆ ಮಾಡಿದ್ದಕ್ಕೆ
1: ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ, ಏನು ಆನ್ಲೈನ್ ಏನಾರ ಪಾಸಿಬಿಲಿಟಿ ಅದ?
2: ಆನ್ಲೈನ್ ಆದಾಗ ನಾವು ಮಾಡ್ಬೇಕಂತಿದೆ ನೆಕ್ಸ್ಟ್ ವೀಕಿಂದ, ಅಂದರೆ ಅಕ್ಟೋಬರ್ 1st ವೀಕ್ದಿಂದ ಮಾಡಬೇಕಂತ ಪ್ಲ್ಯಾನ್ ಇದೆ. ಆನ್ಲೈನ್ ಆದಾಗ ನಮಗೆ ಸಂಪರ್ಕಿಸಿ ನಿಮಗೆ ನಮ್ದು ವೆಬ್ಸೈಟ್ ಫಾಲೋ ಮಾಡ್ತಾ ರೀ, ಅದರಲ್ಲಿ ಯಾವಾಗಲೂ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಆನ್ಲೈನ್ ಬಂದರೆ ನಿಮ್ಗೆ ಹೇಳ್ತೀವಿ.
3: ಕರೆ ಮಾಡಿದ್ದಕ್ಕೆ ಧನ್ಯವಾದ. ಕೇಳುಗ್ರೆ ಮತ್ತೊಂದು ಕರೆ. ಹಲೋ
4: ಸರ್, ನಮಸ್ಕಾರ.
3: ನಮಸ್ತೆ, ತಮ್ಮ ಹೆಸರು?
4: ಸರ್, ನಾನು ಗಂಗಾಧರ್ ಲೋಣಿ ಅಂತ ಮಾತಾಡೋದು.
3: ಎಲ್ಲಿಂದ?
4: ಸರ್, ವಿಜಯಪುರದಿಂದ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದೀನಿ ನಾನು ಕೆಪಿಟಿಸಲ್ ಅಲ್ಲಿ.
3: ತುಂಬಾ ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಿಮ್ಮ ಪ್ರಶ್ನೆ?
4: ಸರ್, ಮುರುಗೇಶ್ವರ್ಗೆ ನಮ್ಮ ಪ್ರಶ್ನೆ, ಅವ್ರು ನಮ್ಮ ಮಿತ್ರರು ಸಹ. ಸರ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಬಹಳ ಅವಿರತವಾಗಿ ಇಷ್ಟು ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್ ಗಂಗಾಧರ್ ಸರ್.
4: ನಂದೇನು ಸರ್, ಒಂದಿದು ನಾ ಈಗ ಈ ಅಭಿಯಾನದಲ್ಲಿ ಸುಮಾರು ಇಲಾಖೆಗಳಿದಾವೆ ನಮ್ಮ ಸರ್ಕಾರಿ ಇಲಾಖೆಗಳು.
3: ಹೌದು,
4: ಆ ಸರ್ಕಾರಿ ಇಲಾಖೆಗಳಲ್ಲೂ ಸಹ ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ಒಂದೇನಾದರೂ ಮಾಡಿದ್ರೆ ಹೆಲ್ಪ್ ಆಗ್ತದೆ ಎಂದು ನನ್ನ ಅಭಿಪ್ರಾಯ.
0: ಏನು ಸರ್, ನಿಮ್ಮ ಅಭಿಪ್ರಾಯವನ್ನು ನಾವು ತಗೋತಾ ಇದ್ದೇವೆ ಸರ್. ವಿವಿಧ ಇಲಾಖೆಗಳಿಗೆ ನಾವು ಹೋಗಿ ಅದನ್ನು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡ್ತೇವೆ ಸರ್.
3: ಸರ್, ವಿವಿಧ ಇಲಾಖೆಗಳಲ್ಲದೆ ಸ್ಕೂಲು ಕಾಲೇಜುಗಳು ಕೂಡ ಹೋಗಿ ಮಕ್ಕಳಲ್ಲಿ ಹೆಚ್ಚಾಗಿ ನಾವು ಅರಿವು
2: ಮೂಡಿಸಿ.
0: ಸ್ಕೂಲು ಕಾಲೇಜಲ್ಲಿ ಸರ್ ಹೆಂಗಿದೆ ಸರ್, ಈಗ ಪಠ್ಯಕ್ರಮಗಳಲ್ಲಿ ಆದಷ್ಟು ಪರಿಸರ ಬಗ್ಗೆ ವಾತಾವರಣ ಬಗ್ಗೆ ಮಾತಾಡ್ತದೆ.
3: ಅಲ್ಲ, ಜೊತೆಗೆ ನಿಮ್ಮ ಮ್ಯಾರಥಾನ್ ಬಗ್ಗೆ
0: ಏನಿದೆ ಸರ್, ನಾವು ಕಾಲೇಜಲ್ಲಿ ಮತ್ತು ಈಗ ಆಲ್ರೆಡಿ ಕಾಲೇಜ್ ದರ್ವಂದು ಸ್ಕೂಲ್ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಸರ್. ವಿವಿಧ ವಿಭಾಗದಲ್ಲಿ ಏನು ಸರ್ಕಾರಿ ಕಚೇರಿಗಳೆಲ್ಲ ವಿಭಾಗಗಳೆಲ್ಲ ನಾವು ಅದನ್ನು ಖಂಡಿತವಾಗಿ ಮಾಡ್ತೇವೆ ಅಂತೇಳಿ ಗಂಗಾಧರ್ ಲೋಣಿ ಸರ್ಗೆ ಹೇಳ್ತಿದ್ದೆ ಸರ್. ಧನ್ಯವಾದಗಳು.
3: ಧನ್ಯವಾದ ಗಂಗಾಧರ್ ಅವರೇ ಕರೆ ಮಾಡಿದ್ದಕ್ಕೆ. ಧನ್ಯವಾದ ಸರ್. ಈಗ ನೀವು ಈ ಮ್ಯಾರಥಾನ್ ಮಾಡಬೇಕಾದ್ರೆ ನೀವು ಈ ರೂಟ್ ಮ್ಯಾಪ್ ಎಲ್ಲ ಏನು ತಯಾರು ಮಾಡಿಕೊಂಡು ಸಂಬಂಧಪಟ್ಟಂಥ ಇಲಾಖೆಯಿಂದ ಅದಕ್ಕೆ ಏನೋ ಒಂದು ಪರ್ಮಿಷನ್ ಅಂತ ಏನು ಕರಿತೀವಿ ನಾವು, ಅನುಮತಿ, ಇವೆಲ್ಲ ಪ್ರಕ್ರಿಯೆ ಎಲ್ಲ ಆಗ್ತಾ ಇದೆಯಾ, ಆಗಿದೆಯಾ?
0: ಈಗ ಹೆಂಗಿದೆ ಸರ್, ಈಗ ಒಂದು ಯಾವುದೇ ಕಾರ್ಯಕ್ರಮ ಹೋಗ್ಬೇಕಾದ್ರೆ ಅದರದ್ದು ಪರ್ಮಿಷನ್ ನಮಗೆ ಬೇಕು.
3: ಹೌದು,
0: ಈ ಫಾರ್ ಎಕ್ಸಾಂಪಲ್ ನೀವು ಫೈನಲ್ December 13 ಬಿಡಿ ಸರ್, ಈ ಪ್ರೀ ಇವೆಂಟ್ ರನ್ ಮಾಡ್ತಾ ಇದ್ದೇವೆ ನಾವು. ಮಂಡೇ ಮಹಿಳಾ ರನ್ ಮಾಡಿದ್ದೀವಿ, ವುಮೆನ್ಸ್ ಪ್ರೋಮೋ ರನ್ ಅಂತ ಹೇಳಿ. ಅದಕ್ಕೆ ನಾವು ಯಾವುದು ಗಗನ್ ಮಹಲ್ ಮತ್ತು ಗೋಳಗುಮಟ್ಟದಲ್ಲಿ ಪರ್ಮಿಷನ್ ಬೇಕಾಗಿತ್ತು. ಆರ್ಕಿಯಲಜಿಕಲ್ ಸರ್ವೆ ಆಫ್ ಇಂಡಿಯಾದವರಿಗೆ ನಾವು ಮೇಲ್ ಹಾಕಿ, ಪ್ಲಸ್ ಇಲ್ಲಿದ್ದಂಥ ಅಧಿಕಾರಿಗಳಿಗೆ ಅದನ್ನು ಲೆಟರ್ ಕೊಟ್ಟು ಅದು ಅನುಮತಿ ಲೆಟರ್ ಸತ್ತಿಗೆ ನಾವು ಇಟ್ಕೊತೇವೆ ಸರ್. ನಾವು ಈಗ ಒಂದಿಷ್ಟು ಜನ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬರೀ ಅನುಮತಿ ಲೆಟರ್ ನೀವು ಅದು ರಿಕ್ವಿಜಿಷನ್ ಲೆಟರ್ ಕೊಡೋದಷ್ಟೇ ಅಲ್ಲ ಸರ್,
3: ಅದರಿಂದ ಅನುಮತಿ ಪತ್ರ ಬೇಕು.
0: ಅದರಿಂದ ಅನುಮತಿ ಪತ್ರನೂ ಬೇಕು
3: ಅಧಿಕೃತವಾಗಿ.
0: ಹಾಂ, ಅಧಿಕೃತವಾಗಿ ಅನುಮತಿ ಪತ್ರ. ಇದು ಯಾವುದೇ ರೀತಿಯ ಬಹುಶಃ ASI ಆಗಿರ್ಬೋದು, ಅಥವಾ ಇವತ್ತು ನಾವು ಯಾರೋ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಪೊಲೀಸ್ ಸಿಬ್ಬಂದಿ ಅವ್ರದ್ದು ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು ಸರ್, ಅಥವಾ ನೀವು ಇನ್ನೊಂದು ಈ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಡಿಸ್ಟಿಕ್ ಹೆಲ್ತ್ ಆಫೀಸರ್ ರೆಫರ್ ಆಂಬ್ಯುಲೆನ್ಸ್ ಇರ್ಬೋದು, ಎಲ್ಲ ಕಡೆಯೂ ನಾವು ಪೂರ್ವಿವಾಗಿನೇ ಹೋಗಿ ನಾವು ಎಲ್ಲ ಪ್ರಮಾಣ ಇದು ರಿಕ್ವಿಜಿಷನ್ ಲೆಟರ್ ಕೊಟ್ಟು ಅನುಮತಿ ಪತ್ರವನ್ನು ತೊಗೊಂಡು ನಾವು ಕಾಯ್ದಿರಿಸ್ತೇವೆ ಸರ್. ಅದನ್ನು
3: ಸರ್, ಈಗ ನೀವು ಏನು ರಿಜಿಸ್ಟ್ರೇಷನ್ಗೆ ನೋಂದಣಿಗೆ ಒಂದು ಸಣ್ಣದ ದೊಡ್ಡದ ಒಂದು ಅಮೌಂಟ್ ಅಂತ ನೀವು ತಗೊಂತಾ ಇದ್ದೀರಿ, ಅವನು ಏನು ಮ್ಯಾರಥಾನ್ಗೆ ಬರುವಂಥವ್ರಿಗೆ ಈ ಥರದ ಯಾವುದೇ ಥರದಲ್ಲಿ ಅವ್ರು ಅನಾನುಕೂಲ ಆಗಬಾರ್ದು. ಏನಪ್ಪ, ನೀವು ನಮಗೆ ಕರೆದ್ರಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ, ಒಂದಷ್ಟು ಫೀ ಕೂಡ ತಗೊಂಡ್ರಿ, ನಮ್ಗೆ ಈ ಥರ ಆಯಿತು ಆ ಥರ ಆಯಿತು ಅನ್ನೋದ್ರಲ್ಲಿ ಯಾವ ಥರದಲ್ಲಿ ಆಗಬಾರ್ದು. ಏನು ನೀವು ಈ ಒಂದು ಮಹತ್ ಕಾರ್ಯ ಹಮ್ಮಿಕೊಂಡಿದ್ದೀರಿ, ಮ್ಯಾರಥಾನ್ ವೃಕ್ಷ ಮ್ಯಾರಥಾನ್ ಇದು ಸುಸೂತ್ರವಾಗಿ ನಡೀಬೇಕು, ತುಂಬ ಚೆನ್ನಾಗಿ ನಡೀಬೇಕು, ಮತ್ತು ಯಾವುದೇ ಥರದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಇದಕ್ಕೆ ಹೆಚ್ಚಿನ ಒಂದು ಆಸಕ್ತಿ ತೋರಿಸಿ ಮುಂದಿನ ದಿನಗಳಲ್ಲಿ ಬರುವ ಥರ ನೀವು ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ.
0: ಒಂದು
3: ಯಾವ ಥರದ ಒಂದು ಕಾರ್ಯಚಟುವಟಿಕೆಗಳು ಇದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದೀರ ತಾವು?
0: ಇದರಲ್ಲಿ ಸರ್ ಒಂದು ಕನಿಷ್ಠ 35-40 ಕಮಿಟಿ ಅದಾವೆ ಸರ್. ಯಾರು ಯಾವುದು ಎಲ್ಲ ಕಮಿಟಿನೂ ಬೇರೆ ಬೇರೆ ವರ್ಕ್ ಮಾಡ್ತಾ ಇದೆ. ನೋಂದಣಿ ಸಂಬಂಧ ಒಂದು ಕಮಿಟಿ ಬೇರೆ, ಒಬ್ಬರು ರೂಟ್ ಕಮಿಟಿ ಬೇರೆ, ಒಬ್ಬರು ರೇಸ್ ಕಮಿಟಿ ಬೇರೆ, ಒಬ್ಬರು ಕಲ್ಚರಲ್ ಕಮಿಟಿ ಬೇರೆ, ಹೈಡ್ರೇಷನ್ ಕಮಿಟಿ ಬೇರೆ, ಆಮೇಲೆ ನೀವು ಆಮೇಲೆ ಬಿಬ್ ಡಿಸ್ಟ್ರಿಬ್ಯೂಷನ್, ಮೆಡಲ್ ಡಿಸ್ಟ್ರಿಬ್ಯೂಷನ್ ಆಗಲಿ, ಟೀ ಶರ್ಟ್ ಡಿಸ್ಟ್ರಿಬ್ಯೂಷನ್ ಆಗಲಿ,
3: ಎಲ್ಲ ಸಮಗ್ರ ಪ್ರಯತ್ನ,
0: ಫುಡ್

0: ಡಿಪ್ಲೊಯ್ ಸರ್. ಆಮೇಲೆ ಏನ್ ಅಕಸ್ಮಾತ್ ತುರ್ತು ಚಿಕಿತ್ಸೆ ಅಕಸ್ಮಾತ್ ಏನಾರ ಬೇಕಾಗಿದ್ದಪ್ಪ ಅಂದ್ರೆ ಮೆಡಿಕಲ್ ಟೀಮ್ ಬೇರೆ, ಮೆಡಿಕಲ್ ಡಾಕ್ಟರ್ಸ್ ಬೇರೆ, ಒಂದು 35 ಕಮಿಟಿ ಮಾಡ್ಕೊಂಡಿವಿ ಸರ್. ಹಾ, ಆಮೇಲೆ ಓಡಿ ಬಂದ ನಂತರ ಈಗ ಸ್ವಲ್ಪ ಮಸಲ್ ಕ್ರ್ಯಾಂಪ್ ಒಂದು ಸ್ವಲ್ಪ ನೋವು ಆಗ್ತಿರ್ತದೆ, ಅದಕ್ಕೆ ಆ ಟೈಮ್ದಾಗ ಡಾಕ್ಟರ್ಸ್ ವಿಲ್ ಕಮಾಂಡ್ ಇವು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ನೂ ಕೊಡಿಸುವಂಥ ವ್ಯವಸ್ಥೆ. ಆಮೇಲೆ ಇದು ಅಷ್ಟೇ ಅಲ್ಲ, ಭಾಗವಹಿಸಿದಂಥ ಮತ್ತು ವಿಜೇತರಿಗೆ ಅವರಿಗೆ ಏನನ್ನು ಬಹುಮಾನ ಮತ್ತು ಮತ್ತು ಅವರಿಗೆ ಮೆಡಲ್ ಎಲ್ಲ ಮಾಡೋದೆಲ್ಲ ಅವರಿಗೆ ಸ್ಟೇಜ್ ಮೇಲೆ ಕರೆಸುವಂಥ ಅದೊಂದು ಸ್ಟೇಜ್ ಕಮಿಟಿ ಒಂದು ಬೇರೆ ಮಾಡ್ತಾ ಇದ್ದೀವಿ.
1: ಮುರುಗೇಶ್ ಅವರ ಮತ್ತೊಂದು ಕರೆ ಬಂದಿದೆ ನಮ್ಮ ಕಾರ್ಯಕ್ರಮಕ್ಕೆ. ಹಲೋ ಹಲೋ ಹಲೋ
2: ಹಲೋ
1: ಹಲೋ, ಯಾರು ಮಾತಾಡ್ತಿದ್ದೀರಾ?
2: ಸರ್, ನಾನು ಸತೀಶ್ ಉಪ್ಪಿನ ಅಂತೇಳಿ, ಬೆಳಗಾಂನಿಂದ.
1: ಬೆಳಗಾಂನಿಂದ ಸತೀಶ್ ಅವರೇ, ನಮಸ್ತೆ ಕಾರ್ಯಕ್ರಮಕ್ಕೆ.
2: ನಮಸ್ತೆ ಸರ್.
1: ಹಾ ಹೇಳಿ, ನಿಮ್ಮ ಪ್ರಶ್ನೆ.
2: ಸರ್, ಈಗ ಆಕ್ಚುಲಿ ಇದು ಮ್ಯಾರಥಾನ್ ಅನ್ನು ಪಾರ್ಟಿಸಿಪೇಟ್ ಮಾಡ್ಬೇಕನ್ನಾಗದಿದ್ದು ಇಲ್ಲಿಂದ ಅಲ್ಲಿ, ಅದು ಇವೆಂಟ್ ಸಂಡೇ ಇದ್ದ ಕಾರಣ ಅಲ್ಲಿ ನಮಗ ಹೆರಿಟೇಜ್ ಸೈಟ್ಸ್ ಉಣಾಕ ಅದು ಓಪನ್ ಇರ್ತಾವು ಹೆಂಗ ಅಂತ ಹೇಳ್ರಿ
3: ಸರ್. ಡೆಫಿನೆಟ್ಲಿ ಓಪನ್
2: ಇರುತ್ತೆ ಸರ್. ನಿಮ್ಮ ಕಡೆ ವ್ಯವಸ್ಥೆ ಅದು ಮಾಡಿದಿರಿ?
0: ಈಗ ಹೇಳ್ತೀನಿ ಕೇಳಿ
3: ಸರ್. ಓಡ್ತಾ ಇರೋದೇ ಹೆರಿಟೇಜ್ ಮುಂದ್ಗಡೆನೆ ಓಡ್ತಾ ಇರ್ತೀರಿ ಸರ್. ಕಂಪ್ಲೀಟ್ ನಮ್ದು ರೂಟ್ ಏನಿದೆಯಲ್ಲ, ರೂಟ್ ಮ್ಯಾಪು, ನಮ್ದು ಗೋಲ್ ಗುಂಬಜು, ಬಾರಾ ಕಮಾನು, ನಮ್ದು ಇಬ್ರಾಹಿಂ ರೋಜಾ, ನಮ್ದು ನರಸಿಂಹದೇವರ ಟೆಂಪಲ್ಲು, ಆಮೇಲೆ ಸಿದ್ದೇಶ್ವರ ಗುಡಿ, ಆಮೇಲೆ ಇದು ಯಾವುದು ನಮ್ದು ಸಿದ್ದೇಶ್ವರ ಆಶ್ರಮ, ಆಮೇಲೆ ಈ ತರ ಎಲ್ಲ ಹೆರಿಟೇಜ್, ನಮ್ದು ಬಿ ಎಲ್ ಡಿ ಸಂಸ್ಥೆ, ಆಮೇಲೆ ನಮ್ದು ಸೈನಿಕ ಸ್ಕೂಲು, ಇವೆಲ್ಲ ಹೆರಿಟೇಜ್ ಸೈಟ್ ಮುಂದೆ ನಿಮ್ದು 21 ಕಿಲೋಮೀಟರ್ ಏನು ಓಡ್ತಾ ಇರ್ತೀರಲ್ಲ, ನೀವು ಅದನ್ನ ನೋಡ್ತಾ ಅಲ್ಲಿ ಕೂಡ ಪಿಕ್ ನಮ್ಮವರೇ ಒಂದು ನಿಮ್ದು ಒಂದು ಫೋಟೋ ಹೊಡೆದು ನಿಮ್ಗೆ ಅಪ್ಲೋಡ್ ಮಾಡ್ತಾರೆ ಅವರು.
2: ವೆರಿ ಗುಡ್.
3: ನೋಡ್ತಾ ಇರ್ಬೇಕಾದ್ರೆ ನೋಡ್ಬೋದು. ಅದು ಬಿಟ್ಟು ನೀವು ಪುನಃ ನೀವು ಓಪನ್ ಇರುತ್ತೆ ಅಲ್ಲೋ ಕೇಳಿದ್ರಲ್ಲ, ಆ ಉತ್ತರ
0: ಓಪನ್ ಇರುತ್ತೆ.
3: ಆಮೇಲೆ ಅವತ್ತು ಸ್ಪೆಷಲ್ ಆಗಿ ಲೈಟಿಂಗ್ಸ್
0: ಲೈಟಿಂಗ್
3: ಲೈಟಿಂಗ್ ಚೆನ್ನಾಗಿ ಮಾಡಿರ್ತೀನಿ ಅವತ್ತು.
1: ಸರ್, ಸಮಯ ಯಾವ ಏನು ಅವತ್ತು ನೀವು ಏನು ಮ್ಯಾರಥಾನ್ ಶುರುವಾಗುವಂಥ ಸಮಯ ಏನಿದೆ
0: ಸರ್? ಅದೊಂದು ಸರ್ ಹೇಳ್ಬೇಕು ಈಗ, ಯಾಕಂದರೆ ಪ್ರೀ ಇವೆಂಟು ಆಮೇಲೆ ರನ್ ಡೇಟು ನೀವು ಒಂದು ಸ್ವಲ್ಪ ಅದನ್ನು ವಿಶೇಷವಾಗಿ ಹೇಳಿದರೆ.
3: ಸರ್, ಈಗ ನಮ್ಮದು ಒಟ್ಟೆ 3 ದಿನದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 2 ದಿನ ಪ್ರೀ ಇವೆಂಟ್ ಅಂತ ಇರುತ್ತೆ. ಪ್ರೀ ಇವೆಂಟ್ ಅಂದರೆ 2 ದಿನ ನಾವು ಬಿಬ್ಬು ಮತ್ತು ಟಿ ಶರ್ಟ್ಸು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಒಂದು 11ನೇ ತಾರೀಕು ಏನಿರುತ್ತೆ ಅದು ಹೊರಗಡೆ ಇರುವಂಥ ಇದು ಹೊರಗಡೆಯಿಂದ ಬಂದಂಥ ಜನರಿಗೆ ಅಥವಾ ನಮ್ಮ ಬಿಜಾಪುರ ಜನರಿಗೆ ಅದು ಹತ್ತು ಬಿಬ್ಬು ಟಿ ಶರ್ಟ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆಮೇಲೆ 12 ತಾರೀಕು ಹೊರಗಡೆಯಿಂದನೇ ಬರ್ತಾರಲ್ಲ ಜನ, ಅವರಿಗೆ ನಾವು 12 ತಾರೀಕು ಬಿಬ್ಬು ಮತ್ತು ಟಿ ಶರ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಪ್ರೀ ಇವೆಂಟ್ ಅಂತ ಇರುತ್ತೆ, ಅವತ್ತು ಸೆಷನ್ಸ್ ಇರುತ್ತೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ಉಪನ್ಯಾಸ ಇರುತ್ತೆ. ಚಿಂತಕರು ಬಂದು ಅದ್ರ ಬಗ್ಗೆ ಉಪನ್ಯಾಸ ಕೊಡ್ತಾರೆ, ಅದನ್ನು ಲಾಭ ಪಡೆದುಕೊಳ್ಬೋದು. ರನ್ ಬಗ್ಗೆ ಆಗಲಿ, ಹೆಲ್ತ್ ಬಗ್ಗೆ ಆಗಲಿ, ವುಮೆನ್ಸ್ ಹೆಲ್ತ್ ಬಗ್ಗೆ ಆಗಲಿ, ಮಕ್ಕಳ ಹೆಲ್ತ್ ಬಗ್ಗೆ ಆಗಲಿ, ಬೇರೆ ಬೇರೆ ಟಾಪಿಕ್ ಮಾನ್ಯುಮೆಂಟ್ಸ್ ಬಗ್ಗೆ ಆಗಲಿ, ಈ ಥರ ಡಿಫ್ರೆಂಟ್ ಟಾಪಿಕ್ಗಳಿದೆ, ಅದ್ರ ಬಗ್ಗೆ ಎಲ್ಲ ಉಪನ್ಯಾಸ ನಡೀತಾ ಇರುತ್ತೆ. ತಾವು ಬಂದು ಅದನ್ನು ಕೇಳ್ಬೋದು.
2: ಈಗ ನಾವು ಅಲ್ಲಿ ಬಂದ್ಮೇಲೆ ಬಿಜಾಪುರ ಸರ, ಆದ್ರೆ ನಮ್ಗೆ ಅಲ್ಲಿ ಅಕಾಮಿಡೇಶನ್ ಹೋಟೆಲ್ಸ್ ಎಲ್ಲ ಅವೈಲೇಬಲ್
0: ಇರುತ್ತೆ.
3: ವೆಬ್ಸೈಟ್ ಮೇಲೆ
0: ಲಿಸ್ಟ್ ಆಫ್ ಹೋಟೆಲ್ಸ್ ಕೊಡ್ತೀವಿ, ಪ್ಲಸ್ ಅವ್ರು ಡಿಸ್ಕೌಂಟ್ ನಿಮ್ಗೆ ಆಪ್ಷನ್ಸ್ ಕೊಡ್ತೇವೆ ಸರ್.
3: ನಿಮ್ದು ಬಿಬ್ ನಂಬರ್ ಹೇಳಿದ್ರೆ ಅವರು ನಿಮ್ಗೆ 30% ಡಿಸ್ಕೌಂಟ್ ಕೊಡ್ತಾರೆ.
0: ನೀವು ನಿಮ್ ಬಿಬ್ ಏನು ರಿಜಿಸ್ಟ್ರೇಷನ್ ಬಿಬ್ ಇರ್ತಲ್ಲ ಅದನ್ನ ನೀವು ಹೇಳಿದ್ರಪ್ಪ ಅಂದ್ರೆ ನಿಮ್ಮ ದೇ ವಿಲ್ ಗಿವ್ 30% ಡಿಸ್ಕೌಂಟ್ ಸರ್.
2: ಕರೆ
1: ಮಾಡಿದ್ದಕ್ಕೆ ಧನ್ಯವಾದ ಡಾಕ್ಟ್ರೆ. ನಾವು ಹೇಳಬೇಕು, ಈಗ ಇಷ್ಟೆಲ್ಲ ನೀವು ಅಭಿಯಾನ ನಡೆಸಿ ಮರ ಗಿನೆಟ್ಟು ಸಸಿ ಮಾಡಿ ಇದೆಲ್ಲ ನಾವು ಒಂದು ವಾತಾವರಣವನ್ನು ಹಚ್ಚ ಹಸಿರಾಗಿ ಮಾಡೋದಕ್ಕೆ ನೀವು ಒಂದು ಏನು ಪ್ರಯತ್ನ ಮಾಡ್ತಾ ಇದ್ದೀರಿ, ಹಿಂದೆ ಕೂಡ ಮಾಡಿದ್ದೀರಿ ಕೂಡ. ಇದರ ನಮ್ಮ ಒಂದು ಪ್ರಶ್ನೆ ಬರೋದು, ಇಷ್ಟೆಲ್ಲ ನಾವು ಸಸಿಯನ್ನು ನೆಟ್ಟು ಗಿಡ ಮಾಡಿ ಮರ ಮಾಡಿ ಇದೆಲ್ಲ ಮಾಡಬೇಕಾದ್ರೆ ಅದರ ಸಂರಕ್ಷಣೆ ಅನ್ನೋದು ಒಂದು ಮುಖ್ಯ ಪ್ರಶ್ನೆ ಆಗುತ್ತೆ. ಇದೆಲ್ಲ ಹೇಗೆ ಮಾಡ್ತಾ ಇದ್ದೀರಿ ತಾವು?
3: ಇದು ಅತ್ಯಂತ
0: ಬಹಳ ಚಾಲೆಂಜಿಂಗ್ ಕ್ವೆಶನ್ ಸರ್, ಮತ್ತು ಬಹಳ ಇದು ಮುಖ್ಯವಾದ ಪ್ರಶ್ನೆ ಸರ್.
1: ಹೌದು ಹೌದು, ಒಂದು ಸಸಿ ಅಂದರೆ ಒಂದು ಮಗು ಇದ್ದಂಗೆ, ಅದನ್ನು ನಾವು ಬೆಳೆಸಿ ಮರವನ್ನಾಗಿ ಹೆಮ್ಮರವನ್ನಾಗಿ ಮಾಡೋದು ಒಂದು ಚಾಲೆಂಜಿಂಗ್ ಟಾಸ್ಕ್.
0: ಚಾಲೆಂಜಿಂಗ್ ಟಾಸ್ಕ್
1: ಹೇಗೆ ಮಾಡ್ತಿದ್ರಿ ನೀವು?
0: ಈಗ ಸರ್ ಹೆಂಗಿದೆ ಸರ್, ಈಗ ಇದರಲ್ಲಿ ನಾನಾ ಸಂಘ ಸಂಸ್ಥೆಗಳನ್ನು ಗಿಡವನ್ನು ನೆಡ್ತಿದ್ದಾರೆ, ಮತ್ತು ಪರಿಸರ ಪ್ರೇಮಿಗಳನ್ನು ಗಿಡವನ್ನು ನೆಡ್ತಿದ್ದಾರೆ. ಇದರ ಜೊತೆ ಜೊತೆಗೆ ವಿವಿಧ ಸರ್ಕಾರಿ ಕಚೇರಿಗಳು ಅಥವಾ ಮತ್ತು ಪ್ರೈವೇಟ್ ಸ್ಕೂಲ್ ಕಾಲೇಜಾಗಲಿ ಅಥವಾ ಒಂದಿಷ್ಟು ಮಸೀದಿಗಳಾಗಲಿ ಅಥವಾ ಒಂದಿಷ್ಟು ಮಂದಿರಗಳಾಗಲಿ ಅಥವಾ ಒಂದಿಷ್ಟು ಗ್ರೇವ್ಯಾರ್ಡ್ ಸ್ಮಶಾನದಲ್ಲೇ ಗಿಡ ಹಾಕ್ತಿದ್ದಾರೆ.
1: ಹೌದು,
0: ಪ್ರಯಾರಿಟಿ ಹೆಂಗೆ ವಿಚಾರ ಮಾಡ್ಬೇಕಂದ್ರೆ ಯಾವುದು ಕಂಪೌಂಡೆಡ್ ಅಥವಾ ಗ್ರೌಂಡೆಡ್ ಇರ್ತಲ್ಲ, ಫೆನ್ಸ್ ಕವರ್ಡ್ ಇರ್ತಲ್ಲ ಸರ್, ಫಸ್ಟ್ ಪ್ರಯಾರಿಟಿ ಶುಡ್ ಬಿ ಗಿವನ್ ದೇರ್. ಯಾಕಂದರೆ ಅಲ್ಲಿ ಪ್ರಾಣಿಗಳಿಗೆ ಹೋಗಿ ಇದು ಆಗಂಗಲ್ಲ ಸರ್. ಆಮೇಲೆ ಎರಡನೇದಾಗಿ ಏನದಲ್ಲ ಸರ್, ನೀವು ಅರಣ್ಯ ಇಲಾಖೆ, ನಮ್ಮ ಬಿಜಾಪುರ ಅರಣ್ಯ ಇಲಾಖೆ ನಮ್ಮ ಬಗ್ಗೆ ಭಾಳ ಒಂದು ಹೆಮ್ಮೆ. ಯಾಕಂದರೆ ಅವರು ಬೆಳೆಸುವಂಥ ಸಸಿ ಮತ್ತು ಅದನ್ನು ನೆಟ್ಟು ಅದನ್ನು ಪೋಷಿಸುವುದು ಮತ್ತು ಅದನ್ನು ಸಂರಕ್ಷಣೆ ಮಾಡುವಂಥ ನಾವು ಬಿಜಾಪುರ ಅರಣ್ಯ ಇಲಾಖೆಯಿಂದ ಕಲಿಬೇಕು ನಾವು. ಅವರು ಹೆಂಗಂದ್ರೆ ಅಗದಿ ಸೀಮಿತವಾದ ಒಂದು ಖರ್ಚಿನಲ್ಲಿ ನಿಮ್ಗೆ ಗಿಡಗಳನ್ನು ಸಂರಕ್ಷಣೆ ಮಾಡುವ ಕೆಲಸ ಸರ್. ಅದು ಬಿಜಾಪುರ ಲೋಕಲ್ ರಿಸೋರ್ಸ್ ಇಂದ ಸರ್. ನಾವೀಗ ಗಿಡವನ್ನು ಕಟ್ಟಿ ಅದನ್ನು ಮುಳ್ಳು ಅದನ್ನು ಜಾಲಿ ಮುಳ್ಳ ಕಟ್ಟಿದ್ರಂದ್ರೆ

0: ಅದು ಸಂರಕ್ಷಣೆ ಹಾಕಿಸ್ತಾರೆ. ಈಗ 3 ವರ್ಷದ ನಂತರ 3 ವರ್ಷಕ್ಕಂತರ ನಾವು ಒಂದು ಗಿಡ ಮೇಂಟೈನ್ ಮಾಡ್ತೇವೆ ಸರ್. ನಾವು 3 ವರ್ಷದ ನಂತರ ಆ ಗಿಡ ಎತ್ತರ ಬಿಡ್ತದೆ ಸರ್, ಎಲ್ಲಿ ಅದು ದುಷ್ಟ ಆಗಲ್ಲ. ಬಟ್
1: ಕುರಿ ಮೇಕೆ ಸಿಗಲ್ಲ.
0: ಹಾಂ ಸರ್,
1: ಕುರಿ ಮೇಕೆ
0: ಸಿಗಲ್ಲ. ಯಾಕಂದ್ರೆ ಆಡು ಮೇಲರ್ ತಪ್ಪಲೆ ಅವಿಲ್ಲ ಸರ್, ಎಲ್ಲ ತಪ್ಪಲೆ ನಡತಿತ್ತು ಅದರಿಗೆ. ಈ ಹಂತವತ್ತ ಇವು ಮಾಡಿದಾಗ ಏನಕ್ಕೆ ಸರ್, ನಾವು ಸಂರಕ್ಷಣೆ ಮಾಡ್ತೇವೆ ಸರ್ ಒಂದಿಷ್ಟು. ಈಗ ನಮ್ಮ ಕಡೆ ಒಂದಿಷ್ಟು, ನಾವು ಅದನ್ನು ಯಾರು ಹಿಂಗ ವೈಯಕ್ತಿಕವಾಗಿ ಹೇಳಂಗಲ್ಲ, ಒಂದಿಷ್ಟು ಗಿಡವನ್ನು ಕಡಿಯುವುದರಲ್ಲಿ ಸಾಧ್ಯತೆ ಅಂತ ಇರ್ತಾವೆ ಸರ್. ಈ ಮನೆ ಮುಂದೆ ಆಡು ಬಂದದ ಹಿಂಗ್ ಬಂದ ಏನೋ ಕಡಿದಿರ್ತದ, ಅದರ ಪ್ರತಿಶತ ಪ್ರಮಾಣ ಬಹಳ ಕಮ್ಮಿ ಅಲ್ಲ ಸರ್.
1: ಅಂದ್ರೆ ಏನೋ
0: ಏನು ಅಲ್ಲ, ನೆಗ್ಲಿಜಿಬಲ್ ಸರ್. ಬಟ್ ಅದಕ್ಕಾದ್ರೂ ನಾವು ವೃಕ್ಷ
1: ಇಲ್ದಿದ್ರು ಅರಿವಿನ ಕೊರತೆ
0: ಇರ್ಬೋದು ಸರ್, ಇರ್ಬೋದು. ಬಟ್ ಅದಕ್ಕಾದ್ರೂ ನಾವು ಒಂದು ನೆಸೆಸರಿ ಆಕ್ಷನ್ಸ್ ತಗೊಂಡಿದ್ದಾಗಿದೆ ಸರ್. ನಾವು ಇದೇ ಅಂತ ಹೇಳಂಗಲ್ಲ, ಎತ್ತಿ ಮಾತಾಡಂಗಲ್ಲ.
2: ಇದೇ ಇದೇ ಒಂದು ವಿಷಯ ಬಗ್ಗೆ, ಸಂರಕ್ಷಣೆ ಬಗ್ಗೆ ಕೇಳಿದ್ರಿ, ಯಾವ ರೀತಿ ಶ್ರಮ ಪಟ್ಟು ಸಂರಕ್ಷಣೆ ಮಾಡ್ತಾರಂದ್ರೆ, ಒಂದು ಹೇಳ್ಬೇಕಂದ್ರೆ ಪ್ರತಿಯೊಂದು ಗಿಡಕ್ಕೂ ಡ್ರಿಪ್ ಇರಿಗೇಷನ್ ಮಾಡಲಾಗಿದೆ. ನಮ್ದು 1600 ಎಕರೆನು ಡ್ರಿಪ್ ಇರಿಗೇಷನ್ ಇದೆ, 647 ಡ್ರಿಪ್ ಇರಿಗೇಷನ್ ಕೂಡ ಮಾಡಿ
0: 543 ಎಕರೆದಲ್ಲಿ 67,000 ಗಿಡ ಹಚ್ಚಿದ್ದೆವು ಸರ್. ನಾವಿಲ್ಲಿ ಕರ್ನಾಟಕದಲ್ಲಿ ಭೂತಾನ ಫಾರೆಸ್ಟ್ ಅಂತ ಹೇಳಿ ಅದು, ಅದನ್ನು ನಾವು ಪ್ರತಿಯೊಂದು ಗಿಡಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿ 3 ವರ್ಷದಿಂದ 5 ವರ್ಷಕ್ಕೆ ಮೇಂಟೈನ್ ಮಾಡಿದ್ದೆ ಸರ್ ನಾವು. ಬಟ್ ನಮಗೆ ಚಾಲೆಂಜಿಂಗ್ ಏನಂತ ಸರ್, ಇದು ಸಂರಕ್ಷಣೆ ಒಂದು, ಈ ನೀರಿನ ಕೊರತೆ ಎರಡು, ಮೂರನೇದು ಏನಪ್ಪ ಅಂದರೆ ಬಿಜಾಪುರದ ಏನು ನಮ್ದು ಏನು ಭೂಮಿ ಫಲ ಗುಣಮಟ್ಟ ಅದಲ್ಲ ಸರ್, ಅದು ನಮ್ಮ ಬಿಗ್ಗೆಸ್ಟ್ ಚಾಲೆಂಜ್ ಅದು.
1: ಕೇಳುಗರೆ, ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂತು. ತಾವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿದೆ: 0835 2, ಇದು STD ಸಂಖ್ಯೆ. ನಮ್ಮ ದೂರವಾಣಿ ಸಂಖ್ಯೆ 270340. ಮತ್ತೊಂದು ದೂರವಾಣಿ ಸಂಖ್ಯೆ 270350. ಈ ಎರಡು ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ನಮ್ಮ ಏನು ವೃಕ್ಷ ಅಭಿಯಾನ ಪ್ರತಿಷ್ಠಾನ ಈ ಒಂದು ಪ್ರಾಯೋಜಿತ ಕಾರ್ಯಕ್ರಮ, ನೇರ ಕಾರ್ಯಕ್ರಮ ನಡೀತಾ ಇದೆ, ಇದರಲ್ಲಿ ನೀವು ಭಾಗವಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಪ್ರಶ್ನೆಗಳನ್ನು ಕೇಳಬಹುದು. ಡಾಕ್ಟರ್ ಮುರುಗೇಶ್ ಅವರೇ, ನೀವು ಈ ಡ್ರಿಪ್ಪು ಇದೆಲ್ಲ ಹಾಕಿ ಇಷ್ಟೆಲ್ಲ ನೀವು ಏನು ಶ್ರಮಪಟ್ಟು ಒಂದು ರೀತಿಯಲ್ಲಿ ಆಸಕ್ತಿಯಿಂದ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಪ್ರತಿಷ್ಠಾನದಿಂದ, ಜೊತೆಗೆ ಈ ಜೊತೆಗೆ ಈ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಅಥವಾ ತರಬೇತಿಗಳು ಇದು ಕೂಡ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಇದ್ರ ಬಗ್ಗೆ ತಾವು ಏನು ಕ್ರಮ ತಗೊಂತಿದ್ದೀರಾ?
0: ಇದರಲ್ಲಿ ನಾನು ಅಗದಿ ಪ್ರಮುಖ ಪಾತ್ರ ವಹಿಸುವುದನ್ನು ಸರ್ ಯಾರ ಬಂದರೆ, ವಿಜಯಪುರದಲ್ಲಿರುವ ನಾನಾ ಸಂಘ ಸಂಸ್ಥೆಗಳು, ಒಂದು ವೃಕ್ಷ ಅಭಿಯಾನ ಪ್ರತಿಷ್ಠಾನ ಇರ್ಬೋದು, ಇನ್ನೊಂದಿದೆ ಸರ್ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ಅಂತ ಹೇಳಿ, ಕೋವಿಡಲ್ಲಿ ಸಿರುವಂಥ ಅದು ಅಂತ, ಈಗ 400 ಜನ ಸೈಕ್ಲಿಸ್ಟ್ ಅವರು ಎಲ್ಲಿ ಸೈಕಲ್ ತೊಗೊಂಡು ಓಣಿ ಓಣಿಗಳಲ್ಲಿ ಹೋಗಿ ಪ್ರಚಾರ ಮಾಡೋದು, ಅರಿವು ಮೂಡಿಸೋದು ಅದು ಮಾಡ್ತಾರೆ. ಆಮೇಲೆ ಯಾರಾದ್ರೂ ಹುಟ್ಟಬ್ಬದ ದಿನದೂ ಅವತ್ತು ದಿವಸ ಗಿಡ ಕೊಡುವುದಲ್ಲಿ ಹಿಂಗೆಲ್ಲ ಅರಿವು ಮೂಡಿಸೋದು ಮಾಡ್ತಾ ಇದ್ದೀವಿ ಸರ್. ಇದ್ರ ಜೊತೆ ಜೊತೆಗೆ ನಾನಾ ಸಂಘ ಸಂಸ್ಥೆಗಳದಾವ, ನನ್ನ ಗಿಡ ನನ್ನ ಭೂಮಿ, ಹಸಿರು ತೋರಣ ಬಳಗ, ತಾಳೆಕೋಟಿ ಹಸಿರು ಸಂಪದ, ಹಿಂಗೆ ಚಡಚಣದಲ್ಲಿ ಎಲ್ಲ 8 ತಾಲೂಕುಗಳಲ್ಲೂ ಇವು ಕೆಲಸ ಮಾಡ್ತಾ ಇದ್ದಾವೆ ಸರ್ ಅವರು ಅರಿವು ಮೂಡಿಸೋ ಕಾರ್ಯಕ್ರಮ. ಇದ್ರ ಜೊತೆ ಜೊತೆಗೇನೆ ಈ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅವರು ವೈಲ್ಡ್ ಲೈಫ್ ವೀಕ್ ಆಗಲಿ ಅಥವಾ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಆಗಲಿ, ಅವತ್ತು ದಿವಸ ಅಂತರೂ ಅದು ಬಿಟ್ಟು ಉಳಿಕಿದ ಸಾಧ್ಯದಲ್ಲಿ ಸ್ಕೂಲ್ ಕಾಲೇಜಲ್ಲಿ ಅವ್ರಿಗಿನ ಅತಿಥಿ ಉಪನ್ಯಾಸಗಳಿಗೆ ಕರೆದು ಅದನ್ನು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸರ್. ನೀವು ಒಂದಿಷ್ಟು ನೋಡ್ತೇವೆ ಸರ್, ನಾವು ಒಂದಿಷ್ಟು ಈಗ ಈ ಇನ್ಸ್ಟಾಗ್ರಾಮ್ ಅಂತೂ ಟ್ರೆಂಡ್ ಇದೆ ಇಲ್ಲಿ. ಈಗ ಹೆಂಗೆ ಅರಿವು ಮೂಡಿಸ್ತೇವೆ ಅಂದರೆ, ಒಂದು ಅರಿವು ಮೂಡಿಸಿ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ನಂಗೆ ಈ ಚಿಕ್ಕ ಮಕ್ಕಳು ಸ್ಕೂಲಿಗೆ ವಾಟರ್ ಬಾಟ್ಲ್ ಹೋಗ್ತಾರೆ,
1: ಹೌದು,
0: ಎಲ್ಲ ಮಕ್ಕಳು ನೀರು ಪೂರ ಕುಡಿಯಲ್ಲ. ಈ ಆ ಕುಡಿಲಾರ ಉಳಿದಿದ್ದ ನೀರನ್ನು ಐದರ ಅವ್ರು ಏನು ಮಾಡ್ತಾರೆ ಸರ್, ಗಿಡಕ್ಕೆ ಹಾಕ್ತಾರೆ ಸರ್, ಇಲ್ಲಾಂದ್ರೆ ಒಂದು ಕಾಮನ್ ಸಿಂಟೆಕ್ಸ್ ಹಾಕಿ ಆ ನೀರನ್ನು ಈ ಗಿಡಗಳಿಗೆ ಉಣಿಸುವುದನ್ನು ಮಾಡ್ತಾರೆ ಸರ್.
1: ಅಂದರೆ ತಾವು ಕುಡಿಯೋದ್ರ ಜೊತೆಗೆ ಗಿಡಗಳಿಗೂ ಕುಡಿಸ್ತಾರೆ.
0: ಒಂದು ಎರಡನೇದು ಈ ಕೈ ಸಣ್ಣ ನೆನಪಿಸೋದು ಸರ್, ಈ ಊಟ ಆದ್ಮೇಲೆ ಕೈ ತಗೊಳ್ಳೋದು, ಅದೇ ಗಿಡದ ಬಡ್ಡಿಗೆ ನೀರು ಕೈ ತಗೊಂಡ್ರೆ ಆ ಗಿಡಕ್ಕೆ ಎಷ್ಟೋ ಒಂದು ಶಕ್ತಿ ತುಂಬಿದಾಗುತ್ತೆ ಸರ್.
1: ಹೌದು, ಒಂದೊಂದು ಮಗು ಒಂದೊಂದು 1/4 ಲೀಟರ್ 1/4 ಲೀಟರ್ ನೀರು ನಾವೇನು ಕೈ ತೊಳ್ಕೊಳ್ಳುವಂಥ ನೀರನ್ನು ಗಿಡದ ಬುಡದಲ್ಲಿ ತೊಳ್ಕೊಂಡ್ರೆ ಅದಕ್ಕೆ ಎಷ್ಟೋ ಒಂದು ಆಸರೆ ಆಗುತ್ತೆ.
0: ಸರ್ಕಾರಿ ಶಾಲೆ ಆಗಲಿ ಅಥವಾ ಪ್ರೈವೇಟ್ ಸ್ಕೂಲ್ಸ್ ಆಗಲಿ ಅಥವಾ ಕಾಲೇಜ್ ಆಗಲಿ ಮಾಡಿದ್ರೆ ಸರ್, ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಸರ್.
1: ಈಗ ಈ ಒಂದು ಮ್ಯಾರಥಾನಲ್ಲಿ ಹೆಣ್ಮಕ್ಳು ಗಂಡುಮಕ್ಳು ಇವರೆಲ್ಲರೂ ನೀನು ಒಟ್ಟಿಗೆ ಸೇರಿಸಿದ್ರೆ ಈಗ ಗಂಡು ಮಕ್ಳು ಸ್ಪೀಡಲ್ಲಿ ಹೆಣ್ಮಕ್ಳು ಓಡೋದಿಲ್ಲ, ಹೇಗೆ ಮಾಡ್ತೀರಿ ನೀವು?
0: ಅದಕ್ಕೆ ನಾ ರಾಜೀವ್ ಎಲ್ಗೊಂಡ್ರು ಕೇಳ್ತೀನಿ ಸರ್.
2: ಈಗ ನಮ್ದು ಪ್ರೈಸ್ ಕ್ಯಾಟಗರಿನೇ ಅದೇ ತರ, ವುಮೆನ್ಸ್ ನಾವು ಬಿಡೋದು ಮಾತ್ರ ಹೆಣ್ಮಕ್ಳು ಗಂಡ್ಮಕ್ಳನ್ನ ಕೂಡನೆ ಬಿಡ್ತೀವಿ ಓಡಬೇಕಾದಾಗ. ಕ್ಯಾಟಗರಿ ನಾವು ಪ್ರೈಸ್ ಕೊಡಬೇಕಾದ್ರೆ ಕ್ಯಾಟಗರಿ ಸಪರೇಟ್ ಮಾಡ್ಕೊಡ್ತೀವಿ.
0: ಟೈಮಿಂಗ್ ಹೇಳ್ರಿ, ಟೈಮಿಂಗ್
2: ಯಾವ
0: ಟೈಮಿಂಗ್ ಹೆಂಗ್ ಕೌಂಟ್ ಮಾಡ್ತೀರಿ ಅಂತ ಹೇಳ್ತಾರೆ
2: ಸರ್? ನಾವು ಟೈಮಿಂಗ್ ಕೌಂಟ್ ಮಾಡೋದು, ನಮ್ದು ಬಿಬ್ ಹಿಂದ್ಗಡೆ ಒಂದು ಎಲೆಕ್ಟ್ರಾನಿಕ್ ಚಿಪ್ ಇರುತ್ತೆ, ಪ್ರತಿಯೊಬ್ಬರದ್ದು ಟೈಮಿಂಗು ಸ್ಟಾರ್ಟ್ ಮಾಡಿ ಹೊಳ್ಳೆ ಪುನಃ ಬಂದು ಏನು ಎಂಡ್ ಮಾಡ್ತಾರಲ್ಲ ಪ್ರತಿಯೊಬ್ಬರು, ಅವ್ರನ್ನ ಈಗ ನೀವು ಒಂದು 2 ನಿಮಿಷ ಲೇಟ್ ಆಗಿ ಬಿಟ್ಟಿರ್ಬೋದು, 2 ನಿಮಿಷ ನಾನು ಮುಂದ್ಗಡೆ ಬಿಟ್ಟಿರ್ಬೋದು, ಎಲೆಕ್ಟ್ರಾನಿಕ್ ಚಿಪ್ ಕೌಂಟ್ ಮಾಡುತ್ತೆ ಅದು
1: ಎಲ್ಲಿದ್ದಾರೆ,
2: ಹಾ ಅದು ಎಲ್ಲಿದ್ದಾರೆ, ಯಾವ ಪಾಯಿಂಟ್ ಅದ್ರೂ ಕೂಡ ಗೊತ್ತಾಗುತ್ತೆ. ಆಮೇಲೆ ನೀವು 6 ಗಂಟೆ 2 ನಿಮಿಷ ಬಿಟ್ಟವರು ಮುಂದೆ ಹೋಗ್ಬೋದು, 6 ಗಂಟೆ 4 ನಿಮಿಷ ಬಿಟ್ಟರು ಒಂದು 2 ನಿಮಿಷ ಹಿಂದೆ ಬರ್ಬೋದು. ಬಟ್ ನಿಮ್ ಟೋಟಲ್ ಟೈಮ್ ಕೌಂಟ್ ಮಾಡಿದಾಗ ನೀವು 6 ಗಂಟೆ 4 ನಿಮಿಷ ಬಿಟ್ಟವರು 6 ಗಂಟೆ 2 ನಿಮಿಷಕ್ಕಿಂತ ಸ್ಪೀಡಾಗಿ ಓಡಿ

0: ಇನ್ನೂ ಕಡಿಮೆ ಟೈಮಲ್ಲಿ ಬಂದಿವೆ. ಅದು ಕ್ಯಾಲ್ಕುಲೇಟ್ ಮಾಡೋದು ನಮ್ದು ಎಲೆಕ್ಟ್ರಾನಿಕ್ ಚಿಪ್, ಅದಕ್ಕೆ ಎಲೆಕ್ಟ್ರಾನಿಕ್ ಬಿಬ್ ಅಂತೀವಿ. ಆ ಬಿಬ್ನ ಪ್ರತಿಯೊಬ್ಬರಿಗೆ ಚೆಸ್ಟ್ ನಂಬರ್ ಅಂತ ಕೊಟ್ಟಿರ್ತೀವಲ್ಲ ಅದಕ್ಕೆ ಎಲೆಕ್ಟ್ರಾನಿಕ್ ಬಿಬ್ ಅಂತೀವಿ. ಅದು ನಮ್ಮದು ಯಾವಾಗ ಯಾವಾಗ ಟೈಮಿಂಗ್ ಮ್ಯಾಟ್ನ ಕ್ರಾಸ್ ಮಾಡ್ತೇವಲ್ಲ ಅಲ್ಲಿ ನಮಗೆ ಅದು ಟೈಮಿಂಗ್ ಕೊಡುತ್ತೆ. ಆ ಟೈಮಿಂಗ್ ಮೇಲೆ ಅವ್ರಿಗೆ ಪ್ರೈಸ್ ಕೊಡ್ತೇವೆ ನಾವು ಲಾಸ್ಟ್.
1: ಈಗ ಸಣ್ಣ ಮಕ್ಕಳು, ವಯಸ್ಕರು, ಯುವಕರು ಇವ್ರನ್ನೆಲ್ಲ ಹೇಗೆ ಒಟ್ಟೊಟ್ಟಿಗೆ ಬಿಡ್ತಾರೆ, ಹೇಗೆ ಬೇರೆ ಬೇರೆ ಥರದಲ್ಲಿ
0: ಸರ್ ಎಲ್ಲ ಕ್ಯಾಟಗರಿ ಕೂಡೇ ಬಿಡ್ತೇವೆ ಸರ್?
2: ಹೇಗೆ ಸರ್? ಈಗ ಬೆಳಿಗ್ಗೆ ಒಂದು ಟೈಮ್ ಫಿಕ್ಸ್ ಮಾಡ್ತೇವೆ ಸರ್, ಅದು ನಮ್ಮ ನಿಗದಿತ ಎಲ್ಲ ಕಮಿಟಿ ಮೆಂಬರ್ಗಳಿಂದ ನಾವು ನಿಂತ್ಕೊಂಡು ರೇಸ್ ಕಮಿಟಿ ಜೊತೆ ಮಾತಾಡ್ಕೊಂಡು ಬೆಳಿಗ್ಗೆ ಫಾರ್ ಎಕ್ಸಾಂಪಲ್ 5 ಗಂಟೆಗೆ ನಾವು ಫಸ್ಟ್ 21 ಕಿಲೋಮೀಟರ್ ಬಿಟ್ಟಿವೆ ಅಂತ ಕೊಡ್ರಿ ಸರ್. ಈ 5ಕ್ಕೆ ಅಲ್ಲಿ ಎಷ್ಟು ಜನ ರಿಜಿಸ್ಟ್ರೇಷನ್ ಆಗಿರ್ತಾರೆ? ಫಾರ್ ಎಕ್ಸಾಂಪಲ್ 21 ಕಿಲೋಮೀಟರ್ ಒಂದು 2-3 ಸಾವಿರ ರಿಜಿಸ್ಟ್ರೇಷನ್ ಆಗಿದೆ ಅಂದ್ರೆ 1,000 ಮೊದಲು ಬಿಡುದು, 1,000 ಮೊದಲು ಬಿಡುದು, 1,000 ಮೊದಲು ಬಿಡುದು,
1: ಬ್ಯಾಚ್ ಮಾಡ್ತಾರೆ,
2: ಬ್ಯಾಚ್ ವೈಸ್ ಮಾಡ್ತಾರೆ. ಅದು ಬ್ಯಾಚ್ ವೈಸ್ ಯಾಕಂದ್ರೆ ನಮಗೆ ಚಾಲೆಂಜಿಂಗ್ ಟಾಸ್ಕ್ ಅಂದ್ರೆ 5 ಕಿಲೋಮೀಟರ್ ಸಾಕಷ್ಟು ಜನ ಇರ್ತಾರೆ ಸರ್ ಅಲ್ಲಿ.
1: ಹೌದು.
2: ಆ ಜನರಲ್ಲಿ ಏನ್ ಮಾಡ್ತೇವೆ ನಾವು, ಎ ಬಂದು ಬಿ ಕ್ಯಾಟಗರಿ, ಕೆ ಸಿ ಕ್ಯಾಟಗರಿ, ಅದು ರೇಸ್ ಕಮಿಟಿ ವಿಲ್ ಡಿಸೈಡ್ ಸರ್. ಅಂದ್ರೆ ಯಾವುದೂ ಅಂತ ಸ್ಟಂಪೆಡ್ ಆಗುವಂತ ಚಾನ್ಸಸ್ ಆಗಬಾರ್ದು, ಮಕ್ಕಳು ಬೀಳಬಾರ್ದು, ಎದುರು ಬೀಳಬಾರ್ದು, ಇವೆಲ್ಲ ಗಮನದಲ್ಲಿ ಇಟ್ಕೊಂಡೇ ನಾವು ರೇಸ್ ಮಾಡ್ತೇವೆ ಸರ್.
0: ಈ ತರ ಬ್ಯಾಚ್ ವೈಸ್ ಬಿಟ್ಟಾಗ ನಾವು ಬ್ಯಾಚ್ ವೈಸ್ ಅಲ್ಲಿ ಎಲ್ಲಾ ಏಜ್ ಕ್ಯಾಟಗರಿ ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಎಲ್ಲರೂ ಇರ್ತಾರೆ ಆ ಬ್ಯಾಚ್ ಅಲ್ಲಿ. ನಾವು ಸ್ವಲ್ಪ ಸ್ವಲ್ಪ ಜನನ ಬ್ಯಾಚ್ ವೈಸ್ ಬಿಡೋದ್ರಿಂದ ಅಲ್ಲಿ ಕಾಲ್ ತುಳಿತಾರೆ, ಯಾವುದೇ ಅರ್ಥ ಅನಾಹುತಗಳು ಆಗೋದಿಲ್ಲ.
1: ಈ ಒಂದು ರುಕ್ಷಿತಾನ್ ಮ್ಯಾರಥಾನ್ ಅಲ್ಲಿ ನೀವು 3 ತರದ ಒಂದು ಏನು ಡಿಸ್ಟೆನ್ಸ್ ಅಂದ್ರೆ ಒಂದು ಏನು ಅವ್ರು ಕ್ರಮಿಸುವಂತಹ ಒಂದು ದೂರವನ್ನು ನೀವು ನಿಗದಿ ಮಾಡಿದ್ದೀರಾ. ಮತ್ತೊಂದು ಸಲ ನಮ್ಗೆ ಕೇಳ್ತಾ ಇದ್ದೀನಿ, ಈಗ ಮೊದಲನೇ ಒಂದು ದೂರ ಕ್ರಮಿಸುವಂತಹದ್ದು ಎಷ್ಟು ಕಿಲೋಮೀಟರ್, ಅದಕ್ಕೆ ಒಂದು ನೋಂದಣಿ ಫೀಸ್ ಏನು, ಎರಡನೇದು ಹೇಗೆ, ಅದೇ ತರ ಮೂರನೇದು ಹೇಗೆ, ಈಗ ದೂರ ಕನ್ವಯ ಆ ಒಂದು ಫೀನ ಒಂದು ಸ್ಟ್ರಕ್ಚರ್ ಚೇಂಜ್ ಆಗಿದೆ ಹೇಗೆ ಅಂತಿರುತ್ತೆ?
0: ಅದೇ ತರ 21 ಕಿಲೋಮೀಟರ್ ನಾವು 1,200 ರೂಪಾಯಿ ಅದರದ್ದು ರಿಜಿಸ್ಟ್ರೇಷನ್ ಫೀ ಇದೆ. ಅದು ರೂಟೂ ಡಿಫ್ರೆಂಟ್ ಆಗಿರುತ್ತೆ. ಅದೇ ರೀತಿ 10 ಕಿಲೋಮೀಟರ್ 1,000 ಅದು ರಿಜಿಸ್ಟ್ರೇಷನ್ ಫೀ ಇರುತ್ತೆ. ಮತ್ತು 5 ಕಿಲೋಮೀಟರ್ ಅದು 500 ರೂಪಾಯಿ ರಿಜಿಸ್ಟ್ರೇಷನ್ ಫೀ ಇರುತ್ತೆ ಸರ್. ಮೂರು ಥರದ್ದು ರೂಟು ಡಿಫ್ರೆಂಟೇನೆ ಇರುತ್ತೆ ನಮ್ದು. 21 ಕಿಲೋಮೀಟರ್ನ ಒಂದು ರೂಟ್ ಮ್ಯಾಪ್ ಬೇರೆ ಇರುತ್ತೆ, 10 ಕಿಲೋಮೀಟರ್ ರೂಟ್ ಮ್ಯಾಪ್ ಬೇರೆ ಇರುತ್ತೆ, 5 ಕಿಲೋಮೀಟರ್ ರೂಟ್ ಮ್ಯಾಪ್ ಬೇರೆ ಇರುತ್ತೆ. ಈ ರೂಟಲ್ಲಿ ನಾವು 3 ಕ್ಯಾಟಗರಿಗಳಲ್ಲಿ ಎರಡಿನಲ್ಲಿ ನಾವು ಒಂದು ಸ್ಮಾರಕಗಳ ಮುಂದೆ ಹಾದು ಹೋಗಬೇಕು, ಅದೇ ರೀತಿ ನಾವು ರೂಟ್ ಸೆಟ್ ಮಾಡಿದ್ದು.
1: ಈಗ ಕೆಲವರು ಏನು ವಿಕಲಾಂಗರು ಬರ್ತಾರೆ, ನಾವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂದಾಗ ಅವ್ರಿಗೆ ಯಾವ ಥರ ವ್ಯವಸ್ಥೆ ಮಾಡ್ತೀರಿ, ಅವರ ಮಾನದಂಡಗಳು ಏನಿರುತ್ತೆ ಅಂತಿರತ್ತವೆ?
2: ಈಗ ಸರ್ ಹೇಗೆ ಸರ್, ಈಗ ನಾವು ಪ್ರೀ ಇವೆಂಟ್ಸ್ ಮಾಡ್ತಾ ಇದ್ದೀವಿ. ಈಗ ಹೆಣ್ಣು ಮಕ್ಕಳಿಗೆ ಪ್ರೋಮೋ ರನ್ ಮಾಡಿದ್ವಿ, ವಿಮೆನ್ಸ್ ಪ್ರೋಮೋ ರನ್. ಈಗ ಪೌರ ಕಾರ್ಮಿಕರಿಗೆ ಕ್ಲೀನ್ ರನ್ ಅಂತ ಮಾಡ್ತೇವೆ, ಗ್ರೀನ್ ರನ್ ಅಂತ ಮತ್ತು ಅರಣ್ಯ ಇಲಾಖೆ ಹಿಂಗೆ ಮಕ್ಕಳಿಗೆ ಮಾಡ್ತೇವೆ. ಹಿಂಗಾಗಿ ನಾವು ನಮ್ಮ ಲಾಸ್ಟ್ ಒಂದು ZP ಮೀಟಿಂಗ್ದಾಗ ಒಂದು ಇದು ರೇಸ್ ಮಾಡಿದ್ದಾರೆ, ಈವನ್ ವಿ ಹ್ಯಾವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ ಅಂಗವಿಕಲರಿಗೂ ಒಂದು ರನ್ ಮಾಡಿಸ್ಕೊಂತ ಒಂದು ವ್ಯವಸ್ಥೆ ಮಾಡ್ತೀವಿ. ಅದು ಅದು ಇದು 21 ಕಿಲೋಮೀಟರ್ 10 ಕಿಲೋಮೀಟರ್ 5 ಕಿಲೋಮೀಟರ್ ಆಗಲ್ಲ ಸರ್. ಅದು ಅಗೇನ್ ಬೇಸ್ಡ್ ಆನ್ ಅವರ ನಿರ್ದೇಶನ ಪ್ರಕಾರ, ನಮ್ಮ ಇವ್ರ ನಿರ್ದೇಶನ ಪ್ರಕಾರ ಅದು 400 ಮೀಟರ್ ಮಾಡಬೇಕು, 100 ಮೀಟರ್ ಮಾಡಬೇಕು. ಯಾಕೆ ಅವ್ರಿಗೆ ಭಾಗವಹಿಸುವಂಥ ಒಂದು ಆಸೆ ಇರ್ತದೆ ಸರ್, ಅವ್ರಿಗೆ ಒಂದು ಪ್ರೈಸ್ ಮಾಡೋದು, ಅದನ್ನು ನಾವು ಒಂದು ಗಮನದಲ್ಲಿ ಇಟ್ಕೊಂಡು ಅದನ್ನು ಒಂದು ಮಾಡ್ತಿದ್ದೇವೆ. ಇದು ಅಷ್ಟೇ ಅಲ್ಲ, ಈವನ್ December 13 ಪತ್ರಕರ್ತರು ಭಾಳ ಬ್ಯುಸಿ ಇರ್ತಾರೆ ಸರ್, ಪೂರ್ವಭಾವಿಯಾಗಿ ಅವ್ರಿಗೆ ಒಂದ್ಸಲ ಒಂದು ರನ್ ರೂಟ್ ಮಾಡಿಸ್ತೇವೆ ಸರ್. ಆಮೇಲೆ ಚಿತ್ರಕಲಾ ಸ್ಪರ್ಧೆ ಮಾಡಿಸ್ತೇವೆ ಮಕ್ಕಳು, ಚಿಕ್ಕ ಮಕ್ಕಳಿಗೆ. ಆಮೇಲೆ ನಿಬಂಧ ಸ್ಪರ್ಧೆನೂ ಮಾಡ್ತೇವೆ. ಇವೆಲ್ಲ ಈವೆಂಟ್ಗಳಿಗೂ ಬಹುಮಾನ ಮತ್ತೆ ಇದ್ದಿರ್ತದೆ ಸರ್.
0: ಈಗಿನ ಪರಿಸ್ಥಿತಿ ನೋಡಿದ್ರೆ ಮಕ್ಕಳು ಹೊರಗಡೆ ಬಿಟ್ಟು ಬರೋದು ಅಥವಾ ನಮ್ಮ ದೊಡ್ಡವರಲ್ಲಾದ್ರೂ ಫಿಸಿಕಲ್ ಆಕ್ಟಿವಿಟಿ ತುಂಬಾನೇ ಕಡಿಮೆ ಆಗಿದೆ. ಈ ತರ ಮ್ಯಾರಥಾನ್ಗಳು ಅರೇಂಜ್ ಆಗಿರೋದ್ರಿಂದ, ಪ್ರೀ ಇವೆಂಟ್ಗಳು ಅರೇಂಜ್ ಆಗೋದ್ರಿಂದ ಎಲ್ಲರೂ ಉತ್ತೇಜನಗೊಂಡು ಮುಂದೆ ಬರುವಂತ ದಿನಮಾನಗಳಲ್ಲಿ ಮೇನ್ ರನ್, ನಮ್ದು ಏನ್ ಮ್ಯಾರಥಾನ್ ವೃಕ್ಷಥಾನ್ ಅಂತ ಕರಿತೀವಲ್ಲ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಅವ್ರಿಗೆ ಒಂದು ಉತ್ಸಾಹ ಬರುತ್ತೆ ಅನ್ನೋಗೋಸ್ಕರ ನಾವು ಈ ಎಲ್ಲ ಪ್ರೀ ಇವೆಂಟ್ಗಳನ್ನ ಮಾಡ್ತಾ ಇದೀವಿ.
2: ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಹೊಸ ಪ್ರೀ ಇವೆಂಟ್ ರನ್ ಅಲ್ಲಿ ಸರ್, ನಾವು ಹೊಸ ಎಡಿಷನ್ ಮಾಡಿದ್ವಿ. ಏನಂದ ಸರ್, ಈಗ ಈಗ ಮನೆ ತೋಟ ಹೋಮ್ ಗಾರ್ಡನಿಂಗ್ ಕಾಂಪಿಟೇಷನ್ ಒಂದು ಮಾಡ್ತಾ ಇದೀವಿ ಸರ್. ಈಗ
1: ಮನೆ ಹತ್ರ ತೋಟ ಮಾಡೋದು,
2: ಮನೆ ಒಳಗಡೆ
1: ಒಳಗಡೆ
2: ಈ ಮಾಡಿದ ಏನು ಕಂಪೌಂಡ್, ಹಣ್ಣಿನ ಗಿಡ ಇರ್ಬೋದು ಅಥವಾ ಹೂವಿನ ಗಿಡ ಇರ್ಬೋದು, ಏನೋ ಸಸಿ ಅಥವಾ ಅದನ್ನ ಆರ್ಗ್ಯಾನಿಕ್ ರೀತಿಯಿಂದ ಬಳಸೋದಾಗಲಿ, ಇವು ವಿವಿಧ ಒಂದು ಕಾಂಪಿಟೇಷನ್ ಒಂದು ಅದಕ್ಕೆ ಒಂದು ನಾವು ಒಂದೊಂದು ಎಕ್ಸ್ಪರ್ಟ್ಸ್ ನಿಗದಿ ಮಾಡಿದ್ದೇವೆ ಸರ್. ನಾವು ಅವ್ರು ಆಲ್ರೆಡಿ ಯಾರ್ಯಾರು ನೀವು ಹೋಮ್ ಗಾರ್ಡನಿಂಗ್ ಮಾಡಿದಾರಲ್ಲ, ತಮ್ಮ ವಿಡಿಯೋನ ಅವ್ರವ್ರ ಮೊಬೈಲ್ ಕಳಿಸ್ತಾ ಇದ್ದಾರೆ ಸರ್. ಈಗ ಇದನ್ನು ಅವರು ಒಂದ್ಸಲ ತೊಗೊಂಡು ದೇ ವಿಲ್ ಗೋ ಆ್ಯಂಡ್ ಇನ್ಸ್ಪೆಕ್ಷನ್ನು ಮಾಡ್ತಾರೆ ಸರ್, ವೀಕ್ಷಣೆಯೂ ಮಾಡ್ತಾರೆ ಸರ್. ವೀಕ್ಷಣೆ ಮಾಡಿ ಅದಕ್ಕೂ ಬಹುಮಾನವನ್ನು ಇಟ್ಟಿದ್ದೇವೆ ಸರ್ ನಾವು.
0: ಸರ್, ಇದರಲ್ಲಿ ನಾವು ಅಗದಿ ಟೆಕ್ನಿಕಲ್ ಆಗಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಬ್ಬರು ಆರ್ಕಿಟೆಕ್ಟ್ ಕೂಡ ಇದ್ದಾರೆ, ಸೈಜ್ ಆರ್ಕಿಟೆಕ್ಟ್ ಬೇರೆ,
2: ಆಮೇಲೆ
0: ಹಾರ್ಟಿಕಲ್ಚರ್ದವರು, ಆಮೇಲೆ ಫಾರೆಸ್ಟ್
1: ಸರ್. ಒಂದು ಮನೆ ಅಂದಮೇಲೆ ಅದರ ಮನೆ ಮುಂದೆ ಒಂದೆರಡು ಗಿಡ ಇದ್ರೇ ಮನೆಗೆ ಒಂದು ಸೌಂದರ್ಯ ಬರೋದು, ಒಂದು ಸೊಗಸು ಬರೋದು. ಈಗ ನಾವು ನೋಡ್ತಾ ಇರ್ತೀವಿ ಕೋಟಿಗಟ್ಟಲೆ ಖರ್ಚು ಮಾಡಿ ಮನೆ ಕಟ್ತಾರೆ, ಅಂದ್ರೆ ಒಂದು ಗಿಡ ಬೆಳೆಸೋದಕ್ಕೆ ಕೆಲವರಿಗೆ ಆಸಕ್ತಿ ಇರೋದಿಲ್ವೋ ಅಥವಾ ಅದ್ರ ಒಂದು ಅರಿವಿರುವುದರ ಕಥೆ ಗೊತ್ತಿಲ್ಲ. ಈಗ ಮೊದಲಿಂದನೇ ಇದೆ ಮನೆಗೊಂದು

0: ಮರ ಊರಿಗೊಂದು ವನ ಅನ್ನೋದು. ಆ ನಿಟ್ಟಿನಲ್ಲಿ ಈಗ ಮನೆ ಮನೆಗೆ ನೀವು ಯಾವ ಥರ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ನಾವು ನೋಡ್ತಾ ಇದ್ದೀವಿ ತುಂಬ ಅದ್ಭುತವಾದಂತಹ ಒಂದು ಮನೆಗಳನ್ನು ಬಂಗ್ಲೆಗಳನ್ನು ಕಟ್ಕೊಂಡಿರ್ತಾರೆ, ಆದರೆ ಒಂದು ಎರಡು ಗಿಡ ಅಲ್ಲಿದ್ದರೆ ಅದರ ಸೊಗಸೇ ಬೇರೆ. ಇದ್ರ ಬಗ್ಗೆ ನೀವು ಮನೆ ಮನೆಗೂ ಯಾವ ಥರ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಹೇಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀರಾ?
1: ಇದು ಒಬ್ಬರೇ ಬರೇ ವೃಕ್ಷ ಅಭಿಯಾನ ಪ್ರತಿಷ್ಠಾನ ಮಾಡ್ತದೆ. ಎಲ್ಲ ನಾಗರಿಕರು ತಮ್ಮ ಇದನ್ನು ಅರಿವು ಮೂಡಿಸ್ಕೊಂಡು ತಮ್ಮ ಮನೆಯ ಮಗಲಿಗೆ ಯಾರು ಗಿಡ ಮನೆ ಅದಲ್ಲ ಸರ್ ಅಲ್ಲಿಯೇ ಅರಿವು ಮೂಡಿಸೋದು ಒಂದು. ಇದು ಉಳಿಕೆ ಡಿಪಾರ್ಟ್ಮೆಂಟ್ ಆಯಿತು ಎಲ್ಲನೂ ಮಾಡ್ತಾರೆ. ಈಗ ಇನ್ನೊಂದು ಹೆಂಗಂತ ಸರ್, ನೀವು ಅರಿವು ಮೂಡಿಸೋದು ಹೆಂಗಂದರೆ ಯಾರದೇ ಹುಟ್ಟ ಬಿಡ್ತಾವ್ರ ಮನೆ ಹೋಗಿ ನೀವು ಕೇಕಿ ಕಟ್ ಮಾಡ್ರಿ, ಬಿಡೋಣಂಗಲ್ಲ ಬಿಡೋಣಲ್ಲ ಅವ್ರಿಗೆ ಒಂದು ಹೋಗಿ ಒಂದು ನಾಲ್ಕೈದು ಸಸಿ ಕೊಟ್ಬಿಡ್ರಿ ಸರ್ ಹಚ್ಚುವಂಥದ್ದು. ಈಗ ಇನ್ನೊಂದು ಒಬ್ಬರು ಮಹಾರಾಷ್ಟ್ರದಲ್ಲಿ ಒಬ್ಬರು ಮಾಡಿದ್ದಾರೆ ಸರ್, ಒಬ್ಬರು ಚಲನಚಿತ್ರ ಒಬ್ಬ ನಟರು ಏನು ಮಾಡಿದ್ದಾರೆ ಅಂದರೆ ಒಂದು 5 ಗಿಡಿ ದತ್ತಿಗೆ ತೊಗೊಂಡಿದ್ದಾರೆ ಸರ್, ಅಲ್ಲಿ ಯಾರು ಅಭಿಷೇಕ ಮಾಡ್ತಾರಲ್ಲ ದೇವರ ಆಶೀರ್ವಚನ ಅಂತೇಳಿ ಆ ಗಿಡ ಕೊಟ್ಬಿಡ್ತಾರೆ ಸರ್. ಈ ಯಾವಾಗ ದೇವರ ಆಶೀರ್ವಚನ ಕೊಟ್ಟಿದ್ರು
0: ಜಾಗೃತಿಯಿಂದ ಬೆಳೆಸ್ತಾರೆ,
1: ಅದು ಜಾಗೃತಿ ಬೆಳೆಸ್ತಾರೆ. ಯಾಕಂದ್ರೆ ಅದು ನಮ್ಮ ಧಾರ್ಮಿಕವಾಗಿ ನಾವು ಅದ್ರ ಬಗ್ಗೆ ಭಾಳ ಇಮೋಷನಲ್ ಆಗಿ ಅದ್ರ ಜೋಡಿ ಅಟ್ಯಾಚ್ಮೆಂಟ್ ಇರ್ತೀವಿ ನಾವು.
0: ನಾವು ಕೂಡ ನೋಡ್ತಾ ಇದ್ದೀವಿ ಯಾವುದೇ ಒಂದು ಸಭೆ ಸಮಾರಂಭ ಮಾಡಬೇಕಾದ್ರೆ ದೀಪ ಹಚ್ಚುವುದ್ರ ಮೂಲಕ ಏನು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಕೆಲವರು ಆ ದೀಪ ಹಚ್ಚೋದ್ರ ಬದಲಾಗಿ ಗಿಡ ನೆಡುವುದ್ರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ನೋಡ್ತೀವಿ ಈಗ ಏನು ಅರಣ್ಯ ಇಲಾಖೆ ವಿವಿಧ ಅವರು ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿ ಬೆಳೆಸ್ತಾರೆ ಸರ್ ಗಿಡ, ಅದನ್ನು ನೋಡಿದ್ರೆ ಆಹಾ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ, ಇದನ್ನು ಬೆಳೆ ಇನ್ನು ನಾವು ಬೆಳೆಸಬೇಕು ತಗೊಂಡೋಗಿ ಅದನ್ನು ಮರವನ್ನಾಗಿ ಮಾಡಿಸ್ಬೇಕು ಅನ್ನೋದು ಎಲ್ರಿಗೂ ಒಂಥರ ಆಸಕ್ತಿ ಬರುತ್ತೆ. ಆದರೆ ಆ ಗಿಡವನ್ನು ತಗೊಂಡೋಗಿ ಎಲ್ಲ ಒಂದು ಮೂಲೆಯಲ್ಲಿಟ್ಟು ಅದನ್ನು ನೆಡುವುದಾಗಲಿ ಅಥವಾ ನೆಟ್ ಮೇಲೆ ಕೇರ್ ಮಾಡೋದಾಗಲಿ ಅದನ್ನು ದೊಡ್ಡ ಮರವನ್ನಾಗಿ ಮಾಡುವುದರಲ್ಲಿ ಸ್ವಲ್ಪ ವಿಫಲರಾಗ್ತಾ ಇದ್ದೀವಿ. ಅದು ಎಲ್ರಿಗೂ ನಾನು ಹೇಳುವಂಥದ್ದು, ಈ ನಿಟ್ಟಿನಲ್ಲಿ ಒಂದು ಗಿಡ ಅಂದರೆ ಅದಕ್ಕೆ ಆದಂತಹ ಒಂದು ಬೆಲೆ ಇರುತ್ತೆ. ಅದು ಕೊಡುವಂತಹ ಒಂದು ಆಮ್ಲಜನಕ ಇರಬಹುದು, ಅದು ಆಶ್ರಯ ನೀಡುವಂತಹ ಪ್ರಾಣಿ ಪಕ್ಷಿಗಳು, ಕ್ರಿಮಿ ಕೀಟಗಳು, ಜೇಡ, ಚಿಟ್ಟೆ, ಪಕ್ಷಿ ಎಲ್ಲಕ್ಕೂ ಕೂಡ ಅದು ಆಶ್ರಯ ಆಗುತ್ತೆ. ಈ ನಿಟ್ಟಿನಲ್ಲಿ ಒಂದು ಗಿಡ ಅಂದರೆ ನೀವು ಅದನ್ನು ಯಾವ ಥರ ಒಂದು ಗಣನೆಗೆ ತೆಗೆದುಕೊಳ್ತೀರಾ, ಅದನ್ನು ಹೇಗೆ ಒಂದು ಇಂಪಾರ್ಟೆಂಟ್ ಒಂದು ಮುಖ್ಯ ಅಂತ ನೀವು ಹೇಳೋಕ್ಕಾಗತ್ತೆ?
1: ನೀವು ಆಗಲೇ ಹೇಳಿ ಸರ್, ಒಂದು ಗಿಡ ಅಂದರೆ ಒಂದು ಮಗು, ಒಂದು ಸಸಿ ಅಂದರೆ ಒಂದು ಮಗು.
0: ಹೌದು.
1: ಅದನ್ನು ಎಷ್ಟು ಚಂದ ಬೆಳೆಸ್ತೀರಿ ಅಷ್ಟು ಚಂದಾಗಿ ನಿಮ್ಮ ಮುಂದಾದ್ರೂ ದಿನಮಾನಗಳಲ್ಲಿ ಅದರದೊಂದು ರಿಸಲ್ಟ್ಸ್ ಬರ್ತಾವೆ, ಕಾಯಿ ಇದು ಬರ್ಬೋದು ಅಥವಾ ಹೂವು ಬರ್ಬೋದು ಅಥವಾ ನಮಗೆ ಒಂದು ನೆಳನ್ನು ಕೊಡ್ಬೋದು.
0: ಜೊತೆಗೆ ಅದು ಏನು ಬಿಡುಗಡೆ ಮಾಡುವಂಥ ಆಮ್ಲಜನಕ ಕಾಣೋದಿಲ್ಲ, ಆದರೆ ಒಂದು ಕರೆ ಬಂದಿದೆ ಕಾರ್ಯಕ್ರಮದ ಕಡೆಯಲ್ಲಿ, ಯಾರ್ದು ಅಂತ ನೋಡೋಣ. ಹಲೋ, ಹಲೋ
2: ಸರ್. ನಮಸ್ತೆ ಸರ್.
0: ನಮಸ್ತೆ.
2: ರಮೇಶ್ ಜಾಧವ್ ಅಂತ ಹೇಳಿ ಸರ್.
0: ರಮೇಶ್ ಜಾಧವ್ ಅವರೇ ನಮಸ್ಕಾರ. ಕಾರ್ಯಕ್ರಮದ ಮುಗಿಸುವಂತ ಸಮಯ, ನಿಮ್ಮ ಪ್ರಶ್ನೆ.
2: ಸರ್, ರಿಜಿಸ್ಟ್ರೇಷನ್ ಆಗಿದೆ, ಈಗ ಹೋಮ್ ಗಾರ್ಡನ್ ಏನ ಹೇಳ್ತಾ ಇದಾರಲ್ಲ ಸರ್, ಏನು ಸರ್?
1: ಹೋಮ್ ಗಾರ್ಡನ್ ಸರ್, ಮನೆ ತೋಟ, ಮನೆ ಅಂಗಳದಲ್ಲಿ ಬೆಳೆಸಿದ್ದು ಸರ್. ಹಾಂ, ಅಂದ್ರೆ ಈ ಸರ್ ಮನೆಯಲ್ಲಿ ಗಾರ್ಡನ್ ಮಾಡಿದ್ದಾರೆ ಸರ್, ಅದರದ್ದು ಒಂದು ಕಾಂಪಿಟೇಷನ್ ಮಾಡ್ತಾಯಿದೆ. ಯಾಕಂದ್ರೆ ಜನರಲ್ಲಿ ಈ ಅರಿವು ಮೂಡಿಸೋದ್ರ ಬಗ್ಗೆ ಹೇಳಿದ್ರು ಸರ್.
0: ಸರ್, ಮನೆ ಅಂದರೆ ಈಗ ಮನೆಯ ಕಾಂಪೌಂಡ್ ಹೊರಗೆ,
1: ಕಾಂಪೌಂಡ್ ಒಳಗಡೆ, ಕಾಂಪೌಂಡ್ ಒಳಗಡೆ
3: ಸೈಟ್ ಆಗಲಿ,
0: ಮನೆ ಮುಂದೆ ಆಗಿರ್ಬೋದು, ಹಿಂದೆ ಆಗಿರ್ಬೋದು, ಅಥವಾ ಅಕ್ಕಪಕ್ಕ ಇರಬಹುದು. ಕೆಲವರು ಕಿಟಕಿ ಒಂದು ಸಜ್ಜೆ ಮೇಲೆ ಕೂಡ ಪಾಟ್ ಇಟ್ಟು
3: ಬೆಳೆಸಿದ್ದಾರೆ,
0: ಮನೆ ಟೆರೆಸ್ ಮೇಲೆ ಕೂಡ
3: ಬೆಳೆಸಿದ್ದಾರೆ.
1: ಒಂದಿಷ್ಟು ಮಂದಿ ಸರ್ ರೂಫ್ ಟಾಪ್ ಮೇಲೆ ಕಾಯಿಪಲ್ಲೆ ಬೆಳೀತಿದ್ದಾರೆ ಸರ್.
0: ಹೌದು, ಕಾಯಿಪಲ್ಲೆ, ತರಕಾರಿ,
1: ತರಕಾರಿ ಹೂವು ಬೆಳೀತಿದ್ದಾರೆ ಸರ್.
0: ಸರ್,
1: ಈಗ ನಿಮಗೆ ಒಂದು ನಂಬರ್ ಕೊಡ್ತೀನಿ ಸರ್, ತಾವು ದಯವಿಟ್ಟು ನೋಟ್ ಮಾಡಿ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ. ಜಾಧವ್ ಸರ್, ಸಂಗಮೇಶ್ ಹಾವರ್ಗಿ ಅಂತೇಳಿ, ಹೀ ಈಸ್ ಎಕ್ಸ್ಪರ್ಟ್. ಅವ್ರ ನಂಬರ್ ನೀವು ಬರ್ಕೋಬೇಕಾದ್ರೆ ನಂಬರ್ ಅಂದರೆ 944-83-60474. ಹಾಂ, ಇವರು ನೀವು ಕನೆಕ್ಟ್ ಮಾಡಿದರೆ ನಿಮ್ಗೆ ಎಲ್ಲ ಡೀಟೇಲ್ಸ್, ಹೋಮ್ ಗಾರ್ಡನಿಂಗ್ ಬಗ್ಗೆ ಕಾಂಪಿಟೇಷನ್ ಡೀಟೇಲ್ಸ್ ಇವ್ರು ಕೊಡ್ತಾರೆ ಸರ್ ತಮಗೆ. ಥ್ಯಾಂಕ್ ಯು ಸರ್.
0: ರಮೇಶ್ ಅವರೇ, ಕಾರ್ಯಕ್ರಮದ ಕಟ್ಟಕಡೆಯಲ್ಲಿ ನಿಮ್ಮ ಕರೆ ಮಾಡಿತು, ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಸರ್, ಲಾಸ್ಟ್ ಒಂದು ಹೇಳಬೇಕಾಗಿದೆ ಸರ್ ನನಗೆ, ನಾವು
0: ಅರಣ್ಯ, ಒಂದು ನಿಮಿಷದಲ್ಲಿ ಹೇಳಬೇಕು ಸರ್, ಸಮಯಾವಕಾಶ ತುಂಬ ಕಡಿಮೆ ಇದೆ, ಹೇಳಿ.
1: ಈಗ ವಿಜಯಪುರದಲ್ಲಿ 3 ಅರಣ್ಯ ವಿಭಾಗಗಳು, ಒಂದು ಪ್ರಾದೇಶಿಕ ಅರಣ್ಯ, ಒಂದು ಸಾಮಾಜಿಕ ಅರಣ್ಯ, ಒಂದು ಕೃಷ್ಣ ಭಾಗ್ಯ ಜಲ ನಿಗಮ, ಮತ್ತು KBGN ಆಲ್ಮಟ್ಟಿ ಫಾರೆಸ್ಟ್ ಡಿವಿಷನ್. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಯಾಕೆಂದರೆ ಕಳೆದ 8-10 ವರ್ಷಗಳಿಂದ ನಮಗೆ ಈ ವೃಕ್ಷ ಕೋಟಿ ವೃಕ್ಷ ಅಭಿಯಾನಕ್ಕೆ ಸಹಾಯವಾಗಿ ನಿಂತವರೇ ಅವರೇ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ 15-20 ಸಸ್ಯ ಪಾಲನೆಗಳಿವೆ ಸರ್. ದಯವಿಟ್ಟು ಸಾರ್ವಜನಿಕರಲ್ಲಿ ತಮ್ಮಲ್ಲಿ ಕಳಕಳೆ ವಿನಂತಿ, ನೀವು ಇವು ಸಸ್ಯ ಪಾಲನೆಗಳನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಂಡು ನೀವು ಸಸಿಗಳನ್ನು ತಗೊಂಡು ಹೋಗಿ ನೆಟ್ಟಬೇಕಂತ ತಮ್ಮಲ್ಲಿ ವಿನಂತಿ.
0: ಕೇಳುಗ್ರೆ, ಇದಾಗಿತ್ತು ಇಂದಿನ ವೃತ್ತಿ ಅಭಿಯಾನ ಪ್ರತಿಷ್ಠಾನ ಈ ಒಂದು ಸಂಸ್ಥೆಯ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ನೀವು ಈ ಒಂದು ಅಭಿಯಾನಕ್ಕೆ ಏನು ನೋಂದಣಿ ಮಾಡಿಕೊಡ್ಬೇಕಾದ್ರೆ ಇವರು ಕೊಟ್ಟಂತಹ ಒಂದು ದೂರವಾಣಿ ಸಂಖ್ಯೆಗಳು ಹೀಗಿದೆ: 8095190018, ಮತ್ತೊಂದು ಸಂಖ್ಯೆ 97318683.

0: ಎರಡು ಸಂಖ್ಯೆಗಳಿಗೆ ಜೊತೆಗೆ ಒಂದು ವೆಬ್ಸೈಟನ್ನು ಕೂಡ ಇವರು ತೆರೆದಿದ್ದಾರೆ, ಅದರಲ್ಲಿ ಕೂಡ ನೀವು ನೋಂದಣಿಯನ್ನು ಮಾಡ್ಕೋಬಹುದು. ಸರ್, ಈಗ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ವಾಟ್ಸಪ್ ಮುಖಾಂತರ ಕೂಡ ಅವರು ನೋಂದಣಿ ಮಾಡ್ಕೋಬಹುದು, ಅವಕಾಶ ಇದೆಯಾ?
1: ಮೆಸೇಜ್ ಮುಖಾಂತರ ಇಲ್ಲ ಸರ್, ವೆಬ್ಸೈಟ್ ಹೋಗಿ
2: ಆನ್ಲೈನ್ ಮಾಡ್ಕೋಬೇಕು ಸರ್.
0: ಇದು ಈ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂತು ಕೇಳುಗ್ರೆ. ಇದಾಗಿತ್ತು ಇಂದಿನ ಒಂದು ನೇರ ವೃಕ್ಷ ಪ್ಯಾರತ್ ಸಾರಿ ವೃಕ್ಷ
1: ಅಭಿಯಾನ ಪ್ರತಿಷ್ಠಾನ
0: ಈ ಒಂದು ವೃಕ್ಷಥಾನ್ ಮ್ಯಾರಥಾನ್ ನೇರ ಫೋನಿನ ಕಾರ್ಯಕ್ರಮ. ಎಲ್ರಿಗೂ ಕಾರ್ಯಕ್ರಮ ಕೇಳಿದಂಥ ಎಲ್ಲರಿಗೂ, ಜೊತೆಗೆ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿದಂಥ ಎಲ್ಲ ಕೇಳುಗರಿಗೂ ಈ ಸಮಯದಲ್ಲಿ ಧನ್ಯವಾದ. ತಾವು ಮುರುಗೇಶ್ ಪಟ್ಟಣಶೆಟ್ಟಿ ಅವರೇ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ಎಲ್ಲ ಕೇಳುಗರ ಪರವಾಗಿ ತಮಗೂ ಧನ್ಯವಾದಗಳು.
1: ಒಂದೇ ಸರ್, ಒಂದು ಸೆಂಟೆನ್ಸ್ ಲಾಸ್ಟ್. ಜಿಲ್ಲೆಯ ಹಸಿರೀಕರಣಕ್ಕಾಗಿ ಬೆಂಬಲಿಸಿ ನಮ್ಮ ಮುಂದಿನ ಪೀಳಿಗೆ ಒಳ್ಳೆಯ ವಾತಾವರಣ ಕಾಣಿಕೆಯಾಗಿ ಕೊಡೋಣ. ಧನ್ಯವಾದ.
0: ಇದು ನಿಮ್ಮ ಘೋಷವಾಕ್ಯ. ಧನ್ಯವಾದ.
3: ಕೇಳುಗರೆ, ಇದುವರೆಗೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ವೃಕ್ಷಥಾನ್ ಮ್ಯಾರಥಾನ್ 2026 ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಮಲ್ಲಿಕಾರ್ಜುನ್ ಯಲಗುಂಡ್ ಹಾಗೂ ಡಾಕ್ಟರ್ ಮುರುಗೇಶ್ ಪಟ್ಟಣಶೆಟ್ಟಿಯವರು. ಕಾರ್ಯಕ್ರಮ ನಡೆಸಿಕೊಟ್ಟವರು ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾಗಿರತಕ್ಕಂಥ ಕೆವಿ ಕೃಷ್ಣಪ್ಪ ಅವರು, ತಾಂತ್ರಿಕ ನಿರ್ವಹಣೆ ಕಬೀರ್ ಸಿಲಮಾಣಿ, ಚಂದ್ರಶೇಖರ್ ಪತ್ತಾರ್ ಹಾಗೂ ಸಂಜಯ್ ಬಿರಾಜ್ದಾರ್.
4: ಪ್ರಧಾನಮಂತ್ರಿ ನರೇಂದ್ರ ಮೋದಿ

0: ಇದುವರೆಗೆ ವರ್ಷ ಬಿ ಸುರೇಶ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ಭಾರತಿ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ.
2: ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ. ಇವರೊಂದಿಗೆ ಎಸ್ಆರ್ ಭಟ್.
3: ಕೆಳಗರೆ ಚಿಕ್ಕಮಗಳೂರಿನಲ್ಲಿ ಜನಿಸಿ ಶಿವಮೊಗ್ಗದಲ್ಲಿ ಶಿಕ್ಷಣವನ್ನು ಪಡೆದು ಮಲೆನಾಡಿನ ಅನುಭವದ ಹಿನ್ನೆಲೆಯಲ್ಲಿ ಬಹಳಷ್ಟು ಕವಿತೆಗಳನ್ನು ಗಿಡಮರ

0: ಹಸಿರು ಹೂ ಹಣ್ಣುಗಳ ಮೇಲೇ ಬರೆದಂಥವರು ಮತ್ತು ಮನೆ ಭಾಷೆ ಕೊಂಕಣಿಯಾಗಿದ್ದರೂ ಕೂಡ ಸಾಹಿತ್ಯ ಕೃಷಿಯನ್ನು ಕನ್ನಡದಲ್ಲಿ ಕಟ್ಟಿಕೊಂಡಂಥವರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಕಾವ್ಯಕ್ಕಾಗಿ ನೀಡುವ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಯಿತ್ರಿ ಮತ್ತು ಎಂ ಕೆ ಇಂದಿರಾ ಪ್ರಶಸ್ತಿ, ಬಿ ಎಸ್ ಶ್ರೀಧರ್ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿಯನ್ನು ಪಡೆದಂತಹ ಕವಯಿತ್ರಿ, ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿ ಸಂಪಾದಕರುಗಳು ಕೂಡ ಆದಂತಹ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಸವಿತಾ ನಾಗಭೂಷಣ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ.
1: ನಮಸ್ಕಾರ ಸರ್.
0: ತಾವು ಶಿವಮೊಗ್ಗದ ಮಲೆನಾಡಿನ ಪರಿಸರದಲ್ಲಿ ಬೆಳೆದಂಥವರು, ತಮ್ಮ ಎಲ್ಲ ಕಾವ್ಯಗಳಲ್ಲಿಯೂ ಕೂಡ ನಮ್ಮ ಈ ಮಲೆನಾಡಿನ ಕಂಪು ಎದ್ದು ಕಾಣುತ್ತೆ. ಆದರೆ ತಮ್ಮ ಸಾಹಿತ್ಯ ಕೃಷಿಯಲ್ಲಿ ತಮ್ಮ ಪತಿಯವರು ಅಂದರೆ ಡಾಕ್ಟರ್ ನಾಗಭೂಷಣ್ ಅವರ ಪಾತ್ರವೂ ಕೂಡ ಬಹಳ ಪ್ರಮುಖ ಇದೆ ಅನ್ನೋದನ್ನು ತಿಳ್ಕೊಂಡು ಕಾರ್ಯಕ್ರಮವನ್ನು ತಮ್ಮ ಪತಿಯವರ ಪ್ರಭಾವ ನಿಮ್ಮಲ್ಲಿ ಹೇಗೆ ಆಗಿದೆ ಅನ್ನೋದನ್ನು ತಿಳಿಸ್ತಾನೆ ಪ್ರಾರಂಭ ಮಾಡೋಣ.
1: ಇಲ್ಲ, ನನ್ನ ಬರವಣಿಗೆ ಒಂದು ಪಲ್ಲಟ ತಗೊಂಡಿದ್ದು ಅವರನ್ನು ಮದುವೆ ಆಗಿದ್ದೇನೆ, ಅದನ್ನು ಹೇಳಲೇಬೇಕು. ಯಾಕೆಂದರೆ ನನ್ನದು ಒಂದು ಸಣ್ಣ ಪ್ರಪಂಚ, ಪ್ರಕೃತಿಯ ಒಂದು ಪ್ರಪಂಚ ಅಷ್ಟೇ ಆಗಿತ್ತು. ಆದರೆ ಅವ್ರನ್ನ ಮದುವೆ ಆದಮೇಲೆ ಅವರು ಒಬ್ಬ ಸೋಷಿಯಲಿಸ್ಟ್ ಆಗಿದ್ರು, ಹಾಗಾಗಿ ನಾನು ಬೇರೆನೆ ಪ್ರಪಂಚವನ್ನ ನೋಡಿದೆ. ಅವರ ಸ್ನೇಹಿತರ ಬಳಗನೇ ಬೇರೆ, ಆಮೇಲೆ ಅವರ ಮಾತುಕತೆನೆ ಬೇರೆ, ಅವರ ಒಡನಾಟನೇ ಬೇರೆ. ನನ್ನ ಪ್ರಪಂಚ ಒಂದು ಸಣ್ಣ ಒಂದು ಬಾವಿಯಲ್ಲಿ ಇದ್ದೆ ಅಂತ ಹೇಳ್ಬೋದು ನಾನು. ಅವರು ಒಂದು ನದಿಗೆ ಕರ್ಕೊಂಡು ಹೋದರು ಅಂತ ಹೇಳ್ಬೋದು. ಆ ನದಿ ಆಮೇಲೆ ಕೊನೆಗೆ ಸಮುದ್ರ ಸೇರೇ ಸೇರುತ್ತೆ. ಅಂದರೆ ದೊಡ್ಡ ಒಂದು ವಿಸ್ತರಣೆ ಸಿಕ್ತು ನನ್ನ ಒಂದು ಪದ್ಯಕ್ಕೆ, ಒಂದು ಒಂದು ಹೊಸ ಆಯಾಮನೇ ಸಿಕ್ತು. ಅವರ
0: ಹೊಸ ಆಯಾಮ ಅವರ ಸಂಪರ್ಕದಿಂದ ನಿಮಗೆ ಸಿಕ್ಕದಾಗ್ಲೇನೆ. ನಿಮ್ಮ ಕವನದ ದಿಕ್ಕನ್ನು ಬದಲಿಸಿದಂಥ ಇನ್ನೊಬ್ಬ ವ್ಯಕ್ತಿ ಅಂತಂದರೆ ಡಾಕ್ಟರ್ ಶಿವರುದ್ರಪ್ಪನವರು.
1: ಹೌದು, ಅವರು ನಾನು ಮದುವೆ ಆಗೋ ಹೆಸರಲ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಅವಾಗ ಇಲ್ಲಿ ಅವರಿಗೆ ಅವರ ಸಂದರ್ಶನ ನಾಗಭೂಷಣ್ ಮಾಡಿದರು, ಮನೆಗೂ ಕರ್ಕೊಂಬಂದಿದ್ರು. ಫಸ್ಟ್ ಟೈಮ್ ಅವರನ್ನು ನಾನು ನೋಡಿದ್ದು. ಅದಾದಮೇಲೆ ಮತ್ತೆ ಅವರು ಮಂಗಳೂರಿಗೆ ಬಂದಿದ್ದರು. ಆವಾಗ ನಾನು ಒಂದು ನಾಲ್ಕೈದು ಸಣ್ಣ ಸಣ್ಣ ಪದ್ಯಗಳನ್ನು ಬರೆದು ನೋಟ್ಬುಕ್ಕಲ್ಲಿ ಇಟ್ಕೊಂಡಿದ್ದೆ. ಅವರಿಗೆ ಹೇಳಿದೆ ನಾನು ಸಣ್ಣ ಪುಟ್ಟ, ಅವ್ರಿಗೆ ಗೊತ್ತಿತ್ತು ನೀವು ಬರೀತೀರಲ್ವಾ ಅಂತಂದರು. ಹೌದು ಸರ್, ಏನೋ ಒಂದು ಬರೆದಿದ್ದೀನಿ ಅಂತಂದೆ. ನೋಡಿ ಬನ್ನಿ ಓದಿ ಅಂತಂದರು. ಆಮೇಲೆ ಅದನ್ನೆಲ್ಲ ಚಿಕ್ಕ ಚಿಕ್ಕದು ನಾನು ಅಡ್ಡಡ್ಡ ಹೆಂಗೆ ಬರೆದಿದ್ದೆ, ಗಪದ್ಯ ಥರ ಬರೆದು ಕೊಟ್ಟೆ, ಹಿಂಗೆ ಸಾಲುಗಳನ್ನು ಬರೆದಿದ್ದೀನಿ ಅಂತ ಅವ್ರು ಹೇಳಿ ಓದ್ಬಿಟ್ಟು, ಇದು ಪದ್ಯನೇ ಅಮ್ಮ ಇದು, ಇದನ್ನು ಸ್ವಲ್ಪ ಹಿಂಗೆ ಬರೀ ಅಂತ ಹೇಳಿದ್ರು. ಅಂದರೆ ಮೊದಲ ಬಾರಿಗೆ ಒಬ್ಬ ಹಿರಿಯ ಕವಿಯೊಬ್ಬರು, ಮತ್ತೆ ನಾನು ತುಂಬ ಅವರ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದೆ. ಅವರ ಅಂದರೆ ನಾನು ಭಾವಗೀತೆಗಳನ್ನೆಲ್ಲ ಹಾಡ್ತಿದ್ದೆ ಅವಾಗ. ಅವರ ಎದೆ ತುಂಬಿ ಹಾಡಿದ್ದನ್ನು ಅದೆಲ್ಲ ತುಂಬ. ಆಮೇಲೆ ಮೊದಲನೇ ಫಸ್ಟ್ ಟೈಮ್ ಒಬ್ಬ ಹಿರಿಯ ಕವಿ ನನಗೆ ಇದು ಹೌದು ನೀನು ಬರೆದಿದ್ದ ಪದ್ಯ ಅಂತ ನನಗೆ ಹೇಳಿದ್ದು. ಅದು ನನಗೆ ನನ್ನ ಕಾವ್ಯಯಾನದ ಹಾದಿಯಲ್ಲಿ ತುಂಬ ಸಹಾಯ ಮಾಡಿತು.
0: ಇದು ನಿಮ್ಮ ಸಾಹಿತ್ಯದ ಪ್ರಪಂಚಕ್ಕೆ ಪ್ರವೇಶವನ್ನು ಪಡೆದುಕೊಂಡಂತಹ ಒಂದಿಷ್ಟು ಪ್ರಸಂಗಗಳು ಸವಿತಾ ನಾಗಭೂಷಣ್ ಅವರು. ಇನ್ನು ನಿಜವಾದ ನಿಮ್ಮ ಪ್ರಪಂಚಕ್ಕೆ ಬರೋಣ. ತಾವು ಕವನವನ್ನು, ಅದರಲ್ಲೂ ವಿಶೇಷವಾಗಿ ಈ ಒಂದು ಕವಯಿತ್ರಿ ಅಂತಲೇ ಹೇಳ್ಕೊಂಡಿರೋದ್ರಿಂದ, ಇದುವರೆಗೆ ತಾವು ಸುಮಾರು ಎಷ್ಟು ಕವನ ಸಂಕಲನಗಳನ್ನು ಬಿಡುಗಡೆ ಮಾಡಿದ್ದೀರಿ?
1: ನಾನು ಒಂದು 400-450 ಪದ್ಯ ಬರೆದಿರ್ಬೋದು. ಒಂದು 9 ಕವನ ಸಂಕಲನ ಬಂದಿದೆ.
0: ಅಂದ್ರೆ ಬರುತ್ತೇನೆ ಕೇಳು ಅಂತ 1987 ಪ್ರಪ್ರಥಮ ಕವನ ಸಂಕಲನ ಬಂತು ತಮ್ದು. ಹಾಗೇನೆ ಚಂದ್ರನನ್ನ ಕರೆಯಿರಿ ಭೂಮಿಗೆ, ಮತ್ತೆ ಪುನಃ ನಿಮ್ಮ ಚಂದ್ರನ ಮೇಲಿನ ಆಕರ್ಷಣೆ ಇಲ್ಲಿಗೂ ಬಂದ್ಬಿಡ್ತು.
1: ಹೌದು.
0: ಹಾಗೇನೆ ಹೊಳೆ ಮಗಳು ಅಂತ ನೀವು 1996 ಬರೆದ್ರಿ. ಆಕಾಶ ಮಲ್ಲಿಗೆ, ಅದರಲ್ಲಿ ಆಯ್ದ 100 ಕವನಗಳಿದೆ. ಜಾತ್ರೆಯಲ್ಲಿ ಶಿವ, ಕಾಡಲ್ಲಿ ಹೂವುಗಳು, ಈವರೆಗಿನ ಕವನಗಳು, ದರ್ಶನ, ಹೀಗೆ ಬಹಳಷ್ಟು ಕವನಗಳು ಮತ್ತು ಕವನ ಸಂಕಲನಗಳು ಬರ್ತಾ ಹೋಯಿತು. ಅದು ಇಷ್ಟೆಲ್ಲ ಕವನ ಬಂತಲ್ಲ ಸವಿತಾ ನಾಗಭೂಷಣ್ ಅವರೇ, ಅದರಲ್ಲಿ ನಿಮಗೆ ಅಪ್ಯಾಯಮಾನವಾದಂಥ ಕವನ ಯಾವುದು?
1: ಅದು ನಮ್ಗೆ ಹಂಗೆ ಹೇಳಕ್ಕೆ ಬರ. ಈಗ ನನಗೆ ನನ್ನ ಫಸ್ಟ್ ಕಲೆಕ್ಷನ್ನೇ ನನಗೆ ಬೆಸ್ಟ್ ಅಂತ ನನಗೆ ಅನಿಸಿದೆ. ಯಾಕೆಂದರೆ ನಾನು ಯಾವ ಬೇರೆಯ ಪ್ರಭಾವ ಇಲ್ಲದೆ ನನ್ನ ಒಳಗೆ ಏನು ನಿಜ ಮತ್ತು ಸಹಜವಾಗಿದೆಯೋ ಅದನ್ನು ನಾನು ನಾ ಬರುತ್ತೇನೆ ಕೇಳಿ ಅದರಲ್ಲಿ ಬರೆದಿದ್ದೀನಿ. ಆಮೇಲೆ ಎಲ್ಲ ಬೇರೆ ಬೇರೆ ಬೇಕಾದಷ್ಟು ಕವನಗಳನ್ನೆಲ್ಲ ಓದಿ ಅದೆಲ್ಲ ಬೇರೆ ಬೇರೆ ಇಂಪ್ರೆಷನ್ಸ್ ಬಂದಿರುತ್ತೆ. ಆದರೆ ಫಸ್ಟ್ ಕಲೆಕ್ಷನ್ ಯಾವಾಗಲೂ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ಸಹಜವಾಗಿರುತ್ತೆ. ಕೆ ವಿ ಸುಬ್ಬಣ್ಣ ಒಂದ್ಸತಿ ನಾನು ನಮ್ಮ ಮನೆಯವ್ರಿಗೆ ನಾಗಭೂಷಣ್ ಹೇಳಿದೆ ನಾನು ಒಂದು 30 ಪದ್ಯ

0: ಇದೆ, ನನ್ನನ್ನು ತರಬೇಕಲ್ಲ ಅಂತ. ಅದಕ್ಕೆ ಅವಾಗ ಅಕ್ಷರ ಪ್ರಕಾಶನಕ್ಕೆ ತುಂಬ ಒಳ್ಳೆ ಹೆಸರಿತ್ತು. ನಾವು ಒಂದ್ಸತಿ ಹೆಗ್ಗೋಡಿಗೆ ಹೋಗಿದ್ವಿ ಅಲ್ಲಿ ಫಿಲಮ್ ಅಪ್ರಿಸಿಯೇಷನ್ ಕೋರ್ಸ್ಗೆ. ಅವಾಗ ನಾಗಭೂಷಣ್ ಹೇಳಿದ್ರು, ನೀನು ನಿನ್ನ ಪ್ರಿಂಟ್ ಆಗಬೇಕು ಅಂತಿದ್ರೆ ಅವ್ರನ್ನ ಕೇಳು. ಅವರು ಆಯಿತು ಅಂದರೆ ಇರಲಿ, ಇಲ್ಲ ಅಂದರೆ ನೋಡೋಣ ಬೇರೆ ನೆಲಮನೆ ಪ್ರಕಾಶನದಿಂದ ನಮ್ಮ ಸ್ನೇಹಿತರಿದ್ದಾರೆ ಅಲ್ಲಿಂದ ತರೋಣ, ನೀ ಶಿವಮೊಗ್ಗದಳೆ ಅಲ್ವಾ ಕೇಳು ಅಂತ ಅಂದರು. ನಾನು ಒಂದು ಮಾತು ಕೇಳಿದೆ ಸುಬ್ಬಣ್ಣ ಅವ್ರಿಗೆ, ತರ್ತೀರ ಸರ್ ಅಂತ. ಅದಕ್ಕೆ ನೀವು ನಮ್ಮ ಜಿಲ್ಲೆಯವರಲ್ವಾ, ತರೋಣ ಅಂತ ಅಷ್ಟೇ. ಅವರು ಪಾಪ ಬೇರೆ ಏನೂ ಹೇಳಿಲ್ಲ. ನಾನು ಅವಾಗ ಇನ್ನೂ ಆಗತಾನೆ ಉದಯೋನ್ಮುಖ ಕವಯಿತ್ರಿ, ಎಲ್ಲೋ ಒಂದು ಎರಡು ಓದಿರ್ಬೋದು ಅಷ್ಟೇ. ಒಂದು ಆ ಥರ ಒಂದು ಪ್ರೀತಿ ಇತ್ತವರಿಗೆ ನಮ್ಮ ಜಿಲ್ಲೆಯವರನ್ನು ಪ್ರೋತ್ಸಾಹ ಮಾಡಬೇಕು ಅಂತ. ಹಂಗಾಗಿ ನನ್ನ ಕಲೆಕ್ಷನ್ ಬಂತು. ನನ್ನ ಕಲೆಕ್ಷನ್ ಜೊತೆಗೆ ಅವಾಗ ಬಿ ಆರ್ ಲಕ್ಷ್ಮಣ್ ರಾವ್ದು ಕಲೆಕ್ಷನ್ ಬಂದಿದ್ದು, ಅಕ್ಷರ ಅವ್ರದ್ದು ಒಂದು ಬಂತು, ಹದಿಹರಿಯದ ಹಾಡುಗಳು ಅಂತ ಒಟ್ಟಿಗೆ ಮೂರು ಬಂದಿದ್ದು ನೆನಪಿದೆ ನನಗೆ.
1: ಆಮೇಲೆ ಹೊಸ ಮನುಷ್ಯ ಏನಿದು?
0: ಇದು ಹೊಸ ಮನುಷ್ಯ ನಮ್ಮ ಮನೆಯವ್ರದ್ದು ಪತ್ರಿಕೆ ಅದು ಹೊಸ ಮನುಷ್ಯ. ಅವರು ಲೋಹಿ ಅವರು ಮ್ಯಾನ್ ಕೈಂಡ್ ಅಂತ ತರ್ತಾ ಇದ್ರು. ಅದೇ ರೀತಿ ಅವರು ಆಕಾಶವಾಣಿಯಿಂದ ಸ್ವಯಂ ನಿವೃತ್ತಿ ಪಡೆದು ಹೊಸ ಮನುಷ್ಯವನ್ನು ಒಂದು 10-11 ವರ್ಷ ತಂದರು.
1: ಹಾಗೇನೆ ಹೊಸ ಮನುಷ್ಯದಲ್ಲಿ ತಮ್ಮ ಸಾತ್ವ ಇರಬೇಕು.
0: ನಾನು ಕೂಡ ವಿ ಆರ್ ತಗೊಂಡಿದ್ದೆ, ಹಂಗಾಗಿ ನಾವು ಒಟ್ಟಿಗೆ ಅದನ್ನು ಕೆಲಸ ಮಾಡಿದ್ವಿ. ಅವರು ಏನಿದ್ರು ಸಾಫ್ಟ್ವೇರ್, ನಂದೇನಿದ್ರು ಹಾರ್ಡ್ವೇರ್. ಅದನ್ನು ಪೋಸ್ಟ್ ಮಾಡೋದು, ಬಂಡ್ಲು ಕಟ್ಟೋದು, ಆಮೇಲೆ ಅವ್ರ ಲೇಖಕರಿಗೆ ಫೋನ್ ಮಾಡೋದು, ಪ್ರೂಫ್ ನೋಡೋದು, ಇಂಥವೆಲ್ಲ ನಂದು. ಆದರೆ ಕಾವ್ಯಕ್ಕೆ ಒಂದು ಪುಟ ಇರ್ತಿತ್ತು ಅದರಲ್ಲಿ. ನಾನು ಹೇಳ್ತಿದ್ದೆ ಆ ಪುಟ ನನಗೆ ಕೊಡಬೇಕು ನೀವು ಅಂತ. ನಾನು ಕವಿತೆಗಳನ್ನು ಆರಿಸ್ತೀನಿ ಅಥವಾ ನಾನು ಇಷ್ಟಪಟ್ಟದನ್ನು ಹಾಕ್ತೀನಿ ಅಂತ. ಆಯಿತು ಇರಲಿ, ನಿಂಗೊಂದು ಪುಟ ಇಷ್ಟು ಕೆಲಸ ಮಾಡ್ತೀಯಲ್ಲ, ನಿಂಗೊಂದು ಪುಟ ಇರಲಿ ಅಂತ
1: ಇರಲಿ ಅಂತ ಕೊಟ್ಟರು.
0: ಬೇರೆದು ಯಾವುದು ಕೊಟ್ಟಿರ್ತಿರ್ಲಿಲ್ಲ, ಕತೆನೂ ಅವರೇ ನೋಡ್ತಿದ್ರು, ಕಾವ್ಯದ ಮಾತ್ರ ನಾನು ಅದ್ರಲ್ಲಿ ಸೆಲೆಕ್ಟ್ ಮಾಡಿ ಎರಡು ಮೂರು ಪದ್ಯ ಹಾಕ್ತಿದ್ದೆ.
1: ನಮ್ಗೆ ಅದನ್ನು ಹೇಳಲೇ ಇಲ್ಲ ತಮ್ಮ ಇಷ್ಟವಾದ ಕವನ ಏನು ಅಂತ.
0: ನನಗೆ ಈ ಜಾತ್ರೆಯಲ್ಲಿ ಶಿವ ಅನ್ನೋ ಪದ್ಯ ಇರ್ಬೋದು, ಕನಕ ಮತ್ತೆ ಕೃಷ್ಣ ಅಂತ ಇರೋ ಪದ್ಯ ಇರ್ಬೋದು, ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದಾರೆ. ನಾನು ಫಸ್ಟ್ ಟೈಮು ಅದನ್ನು ಓದಿದಾಗಲೂ ಮತ್ತೆ ಮತ್ತೆ ಜನ ಅದನ್ನು ಇಷ್ಟಪಟ್ಟಿದ್ದಾರೆ, ಮತ್ತು ಈಗಲೂ ನೆನಪಿಟ್ಕೊಂಡಿದ್ದಾರೆ. ಒಬ್ಬ ಕವಿ 1000 ಪದ್ಯ ಬರೆದ್ರು, ಯಾವುದೋ ಕೆಲವು ಸತಿ ಒಂದೇ ಒಂದು ಪದ್ಯದಿಂದ ಅವರನ್ನು ನೆನಪು ಮಾಡ್ಕೊಳ್ಳೋಂಗಾಗತ್ತೆ. ಹಾಗಾಗಿ ಜಾತ್ರೆಯಲ್ಲಿ ಶಿವ ನಂದು ಭಾರಿ ಪ್ರಸಿದ್ಧವಾದ ಕವನ, ಅಥವಾ ಕನಕ ಕೃಷ್ಣ. ಆದರೆ ನನಗೆ ಆ ಪದ್ಯ ಅಷ್ಟು ಇಷ್ಟ ಇಲ್ಲ. ನನಗೆ ನಾನು ಇತ್ತೀಚೆಗೆ ಬರೆದ ಅಯ್ಯೋ ಶಿವನೇ ಅಂತ ಒಂದು ಪದ್ಯ ಇದೆ. ಅಂದರೆ ಈ ಸರಕು ಪ್ರಪಂಚದಲ್ಲಿ ನನ್ನದು ಕಾವ್ಯ ಪ್ರಪಂಚ, ಅದಕ್ಕೆ ವಿರುದ್ಧವಾಗಿ ಈಗ ಒಂದು ದೊಡ್ಡ ಸರಕಿನ ಪ್ರಪಂಚ ಎದುರಿಗೆ ನಿಂತಿದೆ. ನನಗೆ ಅನಿಸೋದು ನಾಗಭೂಷಣ್ ತುಂಬ ಗಾಂಧಿ ಬಗ್ಗೆ ವರ್ಕ್ಶಾಪ್ ಎಲ್ಲ ಮಾಡ್ತಿದ್ರು, ಗಾಂಧಿ ಲೋಹಿಯಾ ಅಂಬೇಡ್ಕರ್ ಇದ್ರ ಬಗ್ಗೆ ಎಲ್ಲ, ಬುದ್ಧ ಹೀಗೆಲ್ಲ ವರ್ಕ್ಶಾಪ್ ಮಾಡ್ತಾಯಿದ್ರು. ಅವಾಗ ನಾನು ಹೇಳ್ತಿದ್ದೆ, ನೋಡಿ ನೀವು ತುಂಬ ಗಾಂಧಿ ಬಗ್ಗೆ ವರ್ಕ್ಶಾಪ್ ಮಾಡಿದ್ರು, ಆದರೆ ನಾನು ಒಂದು ಬರೆದಿದ್ದೀನಿ ಗಾಂಧಿ ಬಗ್ಗೆ ಪದ್ಯ ಅಂತ. ಅದೇ ನಾನು ಅಯ್ಯೋ ಶಿವನೇ ಅಂತಂದರೆ, ಈ ಸರ್ಕಿನ ಪ್ರಪಂಚ ಹೆಂಗೆ ನಮ್ಮ ಇಡೀ ಮನುಷ್ಯತ್ವವನ್ನೇ ನಾಶ ಮಾಡಿಬಿಟ್ಟಿದೆ ಅಂತ. ನಾವು ಅದಕ್ಕೆ ತೆತ್ಕೊಂಡ್ಬಿಟ್ಟಿದ್ದೀವಿ. 100 ವಸ್ತುಗಳನ್ನು ನಾವು, ನಮ್ಮ ಸಂಗ್ರಹ ಒಂದು ಬುದ್ಧಿ ಇದೆಯಲ್ಲ, ಇಡೀ ಜಗತ್ತನ್ನೇ ನಮ್ಮ ಮನೇಲಿ ಇಟ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಆ ಒಂದು ಬರೆದಿದ್ದೀನಿ ಸರ್ಕಿನ ಪ್ರಪಂಚ. ಅದು ಪದ್ಯ ಅಂತಲೇ ಹೇಳೋದಿಲ್ಲ ನಾನು, ಕಾವ್ಯ ನಿವೇದನೆ ಅಂತ ಹೇಳಲ್ಲ, ಕಾವ್ಯ ವೇದನೆ ಅಂತ ಹೇಳ್ತೀನಿ. ಆ ಪದ್ಯ ನನಗೆ ಇಷ್ಟ, ಮತ್ತು ನಾನು ಅವಾಗ ಅವಾಗ ಅದನ್ನು ಓದ್ತಾ ಇರ್ತೀನಿ.
1: ಈಗ ನಾವು 1986 ನಿಮ್ಮ ಮೊದಲನೇ ಕವನ ಯಾವುದು ಅಂತ ನೋಡ್ಬೋಣ.
0: ಮೊದಲನೇದು ಅದು ಪುಟ್ಟದು ಸರ್, 82 ಬರೆದದ್ದು. ಪ್ರವಾಹದ ಜೊತೆ ಎಲ್ಲವೂ ಕೊಚ್ಚಿಕೊಂಡು ಹೋಯಿತೆಂದರೆ ತಪ್ಪಾದೀತು. ನನ್ನ ಕನಸುಗಳಿನ್ನೂ ಹಸಿ ಹಸಿಯಾಗಿವೆ, ಸೂರಿನಡಿ ಬಿದ್ದಿರುವ ಪಿತಿ ಪಿತಿ ಮಣ್ಣಿನಲ್ಲಿ.
1: ಇದು ನಮ್ಮ ಆರಂಭದ್ದು ಮಣ್ಣಿನಲ್ಲಿ ಶುರುವಾಯಿತು.
0: ಹೌದು, ಆ 4 ಸಾಲಿನ ಚುಟುಕನ್ನ ಆ ಪುರವಣಿಯಲ್ಲಿ ಫ್ರಂಟ್ ಪೇಜಲ್ಲಿ ಹಾಕಿದ್ರು. ಅದು ಒಂದು ನನ್ನ ಒಂದು ಅವರ ಪ್ರೋತ್ಸಾಹ ಕೂಡ ನನಗೆ ಮುನ್ನಡೆಯಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಅಂದರೆ ತುಂಬ ಜನ ಅಯ್ಯೋ ಬಂದಿದೆ ಅಂತ, ನಮಗೆ ಅಯ್ಯೋ ಎಷ್ಟು ಜನ, ಲಕ್ಷಾಂತರ ಜನ ಪದ್ಯ, ಅವೆಲ್ಲ ಒಂದು ಆರಂಭದ ದಿವಸದ ಒಂದು ಭ್ರಮೆಗಳು ಎಲ್ಲ ಇರ್ತಾವಲ್ಲ,
1: ಹೌದು
0: ಅವಿದ್ವು, ಈಗ ಅವೆಲ್ಲ ಕಳೆದು ಹೋಗಿವೆ.
1: ಪತ್ರಿಯವರ ಬಗ್ಗೆ ಮಾತನಾಡ್ತಿರ್ಬೇಕಂದ್ರೆ ಅವರು ಸೋಷಿಯಲಿಸ್ಟು ಅಂತಂದ್ರೆ,

0: ತಮ್ಮ ಬಗ್ಗೆನೂ ಕೂಡ ಒಂಥರದಲ್ಲಿ ಸ್ತ್ರೀವಾದಿ ಅಂತ ಹೇಳ್ಬಿಡ್ತಾರಲ್ಲ, ಇದು ಹೇಗೆ ಇದು?
1: ಅದು ನಾನು ಸ್ತ್ರೀಲೋಕ ಅಂತ ಒಂದು ಕಾದಂಬರಿ ಬರೆದೆ. ಒಂದು ಸ್ತ್ರೀವಾದಿ ವರ್ಕ್ಶಾಪಿಗೆ ಹೋಗಿದ್ದೆ ನಾನು. ಅಲ್ಲಿ ಮಾತುಕತೆ ಎಲ್ಲ ನಡೀತಾ ಇತ್ತು, ತುಂಬ ಜನ ಅದರಲ್ಲಿ ಭಾಗವಹಿಸಿದ್ರು. ಅದು ನನಗೆ ಪ್ರೇರಣೆ ಆಯಿತು. ನಾನು ನನ್ನ ಸ್ತ್ರೀಲೋಕದಲ್ಲಿ ಅಲ್ಲಿ ಮಾತುಕತೆ ನಡೀತಿರ್ಬೇಕನ್ನಿಸ್ತಿತ್ತು, ನಮ್ಮಲ್ಲೂ ಇದು ಮೊದಲಿಂದನೂ ಇದೆ ಅಲ್ವಾ ಅಂತ. ನಮ್ಮ ಕೊಂಕಣಿಗರದ್ದು ಮಾತೃ ಪ್ರಧಾನ ಕುಟುಂಬ, ಹಂಗಾಗಿ ನಮ್ಮಲ್ಲಿ ಮಹಿಳೆಯರೇ ಸ್ಟ್ರಾಂಗ್ ಎಲ್ಲ ಕಡೆ. ನನಗೆ ವೀಕ್ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾನೆ ಇರಲಿಲ್ಲ. ನಮ್ಮನೇಲಿ ಎಲ್ಲ ಕಡೆನೂ ಅಷ್ಟೇ, ಈ ಹೋಟ್ಲು ಬಿಸ್ನೆಸ್ ಎಲ್ಲ ಜಾಸ್ತಿ ನಮ್ಮ ಕಡೆ. ನಾ ಬಾಲ್ಯದಲ್ಲಿ ಏನ್ ನೋಡಿದ್ದು ಅಂದ್ರೆ ಗಲ್ಲದ ಮೇಲೆ ಮಹಿಳೆಯರು ಕೂತ ಇರ್ತಾರೆ, ದುಡ್ಡು ಗಿಡ್ಡು ಎಲ್ಲ ಎಣಸದ ಹಾಕೋದು ಅವರು, ಒಳಗೆ ದೋಸೆ ಮಾಡೋದು ತಂದ್ಕೊಡೋದು ಎಲ್ಲ ಗಂಡಸರು. ಈ ಪ್ರಪಂಚ ನೋಡಿದೆ. ಆಮೇಲೆ ಮಹಿಳೆಯರದೇ ಅಂತಿಮ ವರ್ಡ್ ನಮ್ಮಲ್ಲಿ, ಅವ್ರ ಮಾತೆ ಆತರ ಇತ್ತು. ನಾವೇನು ಕೇಳ್ಬೇಕಾದ್ರು ನಮ್ಮ ತಾಯಿ ಮೂಲಕ ತಂದೆಗೆ ಹೋಗ್ಬೇಕು. ಹಾಗಾಗಿ ನನಗೆ ನಾನು ಏನು ಬಾಲ್ಯದಲ್ಲಿ ಕಂಡಿದ್ದೆ ಅದನ್ನ ನಾನು ನನ್ನ ಕಾದಂಬರಿಯಲ್ಲಿ ತರ್ಲಿಕ್ಕೆ ಇಷ್ಟಪಟ್ಟೆ. ಆಮೇಲೆ ಎಲ್ಲ ಪಾತ್ರಗಳು ಮಹಿಳೆಯರದೇ, ಅದರಲ್ಲಿ ಹೆಂಗಸರು ಏನಿದ್ರು ಹೆಂಗಸರ ಬಾಯಲ್ಲಿ ಬರ್ಬೇಕಷ್ಟೇ, ಮಾತುಕತೆಯಲ್ಲಿ ಬರ್ತಾರ ವಿನ ಅವ್ರು ಡೈರೆಕ್ಟ್ ಆಗಿ ಬರೋದಿಲ್ಲ, ಸಂಭಾಷಣೆ ರೂಪದಲ್ಲಿ ಇದೆ. ಅದ್ ನಾನೇನು ನೋಡಿದ್ದೆ ನನ್ನ ಬಾಲ್ಯದ ಪ್ರಪಂಚ, ಅದನ್ನ ನಾನು ಅದನ್ನ ಆದಷ್ಟು ಅದನ್ನ ಹಂಗೆ ತರ್ಲಿಕ್ಕೆ ಅದನ್ನ ಪ್ರಯತ್ನ ಮಾಡ. ಅದು ಒಂದು ಸ್ತ್ರೀವಾದಿ ಕಾದಂಬರಿನೇ ಆಗಿದೆ ಅದು.
0: ಒಂದು ಕುತೂಹಲಕ್ಕೆ ಕೇಳ್ತೇನೆ, ಮಹಿಳಾ ಪ್ರಾಧಾನ್ಯತೆ ಅಂತಂದ್ಬಿಟ್ಟು ತಮ್ಮನೇಲಿ ಏನಿತ್ತು?
1: ಅದು ನೋಡಿ ನಮ್ಗೆ ಅದು ರಕ್ತದಲ್ಲಿ ಆ ಗುಣ ಬಂದ್ಬಿಡುತ್ತೆ. ನಮ್ ನಾಗಭೂಷಣ ಯಾವಾಗ ಹೇಳ್ತಿದ್ರು, ನೀನ್ ನಿನ್ ನಿರ್ಧಾರಗಳನ್ನ ನೀನೇ ತಗೋತೀಯ, ನನಗೆ ಕೇಳಲ್ಲ ಅಂತಿದ್ರು. ಅವರು ಎಲ್ಲದಕ್ಕೂ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಕೇಳ್ತಿದ್ರು. ನಾನು ಹಂಗಲ್ಲ, ನಾನೇ ನಿರ್ಧಾರ ತಗೊಂಡ್ಬಿಡ್ತಿದ್ದೆ. ಅದಕ್ಕೆ ಯಾಕೆ ಹಿಂಗೆ ಅಂತಂದು ನಾನು ಅವಾಗ ಅವ್ರಿಗೆ ಹೇಳ್ತೀನಿ, ನೋಡ್ರಿ ನಿಮ್ಮನ್ನು ಮದುವೆ ಆಗ ನಿರ್ಧಾರ ಕೂಡ ನಾನೇ ತಗೊಂಡಿದ್ದು ಅಂತ ಹೇಳಿದೆ. ಹಂಗೆ ಸಮಾಧಾನ ಮಾಡ್ತಿದ್ದೆ. ಬೇರೆಯವ್ರು ಕೇಳಿದ್ರೆ ಇದು ಆಗ್ತಿರ್ಲಿಲ್ಲ ನೋಡಿ, ನಾನೇ ತಗೊಂಡಿದ್ದಕ್ಕೆ ಅದಾಯ್ತು. ತುಂಬ ದೊಡ್ಡ ನಿರ್ಧಾರ ಆದರೆ ನಿಮ್ಮನ್ನು ಕೇಳ್ತೀನಿ ನಾನು, ಸಣ್ಣ ಪುಟ್ಟದ್ದು ಯಾವುದೋ ಒಂದು ಯಾರಿಗೋ ಏನೋ ಕೊಡೋ ಅಂಥದ್ದು ಮಾಡೋ ಅಂಥದ್ದು ಅದು ನೀವು ಖಂಡಿತ ಬೇಡ ಅನ್ನೋದೇ ಇಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ನಾನು ಅದನ್ನ ನಾನು ತಗೊಳ್ತೀನಿ ಅಂತ ಹೇಳ್ತು.
0: ಅದಕ್ಕಾಗಿ ನಿಮ್ಮ ಹತ್ರ ಕೇಳಿದ್ರು ಕೂಡ, ಡಾಕ್ಟರ್ ನಾಗಭೂಷಣ್ ಅಂತಂದ್ರೆ ಕಚೇರಿಯ ಕೆಲಸದಲ್ಲಿ ಒಂದು ರೀತಿಯಲ್ಲಿ ಟೆರರ್ ಅವರು, ಹಾಗಿದ್ರೆ ಮನೆಯಲ್ಲಿ ಇಲ್ಲಿನೇ ಆಗಿದ್ರು.
1: ಇಲ್ಲ ಇಲ್ಲ, ಅವರು ಎಷ್ಟು ನಿಷ್ಠುರಿ, ಒಂಥರ ನಿಷ್ಠುರವಾದ ಮಾತುಕತೆ ಎಲ್ಲ ಸರಿ, ಆದ್ರೆ ಅವ್ರಿಗಿಂತ ನಾನೇ ನಿಷ್ಠುರಿ ಅಂತ ಹೇಳ್ಬೋದು. ಹೃದಯದಲ್ಲಿ ತುಂಬಾ ಇದು, ತುಂಬಾ ಮೃದು, ನಾನೇ ಕಠಿಣ ವ್ಯಕ್ತಿ ಅಂತ ಹೇಳ್ಬೋದು ಆ ಲೆಕ್ಕದಲ್ಲಿ.
0: ಕಾದಂಬರಿ ಸ್ತ್ರೀಲೋಕ ಅಂತ ಬರ್ತೀರಿ, ಅದರ ಒಂದು ಅನುಭವವನ್ನು ಕೂಡ ಹೇಳಿದ್ರಿ. ಈ ಒಂದು ಕವನ ಪ್ರಕಾರದಿಂದ ಕಾದಂಬರಿ ಪ್ರಕಾರಕ್ಕೆ ಹೇಗೆ ಬಂದ್ರಿ?
1: ಅಲ್ಲ, ನಾನು ಒಂದೇ ಕಾದಂಬರಿ ಅದನ್ನ ಬರೆದಿದ್ದು. ನಾನು ಪ್ರಧಾನವಾಗಿ ಕವಿನೇ, ನನಗೆ ಎಲಾಬ್ರೇಟ್ ಆಗಿ ಬರೆಯೋಕ್ಕೆ ಕಷ್ಟ ನನಗೆ. ಅದನ್ನು ಅದಕ್ಕೆ ಸಂಭಾಷಣೆ ರೂಪದಲ್ಲೇ ಬರೆದಿದ್ದು ನಾನು. ಅದನ್ನು 1996 ಅಲ್ಲೇ ಬರೆದಿದ್ದು
0: ಕಾದಂಬರಿಯನ್ನು.
1: ನಾನು ಆನಂತರ ತೀರಾ ಇತ್ತೀಚೆಗೆ ಸಣ್ಣ ಕಥೆಗಳ ಒಂದು ಸಂಕಲನ ತಂದಿನಿ, ಅಜ್ಜಿ ಕರೆದ ಹಾಗಾಯ್ತು ಅಂತ. ಈಗ ಎಲ್ಲವನ್ನೂ ಕಾವ್ಯದಲ್ಲಿ ಹೇಳಕ್ಕಾಗೋದಿಲ್ಲ, ಅದಕ್ಕೆ ನಾನು ನನಗೆ ಆದರೆ ಅದು ತೀವ್ರವಾದ ಒಂದು ಭಾವನೆಗಳು ಇರ್ತವೆ, ಅದಕ್ಕೆ ಕಾವ್ಯನೇ ಒಳ್ಳೆಯದು ಅಂತ ಅಂದ್ಕೊಂಡ್ರು ಎಲ್ಲವನ್ನು ಹೇಳಕ್ಕಾಗೋದಿಲ್ಲ. ಅದಕ್ಕೆ ನಾನು ಅದನ್ನ ಸಣ್ಣ ಸಣ್ಣ ಕತೆಗಳನ್ನಾಗಿ ನಾನು ಅದನ್ನ ಬರೆದೆ. ನಾನು ಕತೆಗಾರ್ತಿ ಆಗ್ಬೇಕಂತ ಇಷ್ಟಪಟ್ಟಿದ್ದು, ಆದ್ರೆ ನಾನು ಅದು ನಾನು ಕತೆ ಕಳಿಸಿದಾಗ ಅವೆಲ್ಲ ವಾಪಸ್ ಬಂದ್ವು ಅವಾಗ ಆರಂಭದಲ್ಲಿ.
0: ಅವಾಗಲೇನೋ ಸೆಲೆಕ್ಟ್ ಆಗ್ಬಿಟ್ಟಿದ್ರೆ ಇಲ್ಲಿ ನಾವು ಕವಿಯತ್ರಿಯನ್ನ ಕಳೆದುಕೊಂಡು ಕತೆಗಾರ್ತಿ ಆಗ್ಬಿಡ್ತಿದ್ರೆ
1: ಅದು ವಾಪಸ್ ಬಂದಿದ್ದಕ್ಕೆ. ಆಮೇಲೆ ನಾನು ಕವಿತೆ ಕಳಿಸಿದಾಗ ಪ್ರಕಟ ಆಗ್ತಿತ್ತು, ಹಾಗೆ ನಾನು ಕವಿಯತ್ರಿ ಆದಿದ್ದು.
0: ಕವಿಯತ್ರಿ ಆಯಿತು, ಕಾದಂಬರಿ ಆಯಿತು, ಕತೆಗಾರ್ತಿಗಳಾದ್ರಿ, ಲೇಖನಗಳನ್ನು ಕೂಡ ಬರೆಯೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ?
1: ಅದು ವಿರಳವಾಗಿ ಪತ್ರಿಕೆಯವರು ಅಲ್ಲಿ ಇಲ್ಲಿ ಕೇಳಿದಾಗ, ಆಮೇಲೆ ಏನಾದರೂ ವಿಚಾರಗಳ ಬಗ್ಗೆ ನಂಗೆ ತೀವ್ರವಾಗಿ ಹೇಳಬೇಕು ಅನಿಸಿದಾಗ ನಾನು ಹಿಂಗೆ ಬರೆದಿದ್ದೇನೆ. ಆಮೇಲೆ ಹೊಸ ಮನುಷ್ಯದಲ್ಲಿ ಕೆಲವು ಹಿಂಗೆ ಪ್ರಶ್ನೋತ್ತರಗಳು ಹೀಗೆಲ್ಲ ಇರೋದು, ಕೆಲವು ಇಂಟರ್ವ್ಯೂಗಳು ಅದನ್ನೆಲ್ಲ ಸುಮ್ಮನೆ ಸೇರಿಸ್ಬಿಟ್ಟು ಒಂದು
0: ಸಂಕಲನ ಮಾಡ್ಬಿಟ್ರಿ.
1: ಹೌದು,
0: ಹೂ ಮನಸ್ಸಿನ ಹೋರಾಟಗಾರ ಮತ್ತು ಇತರ ಲೇಖನಗಳು ಅಂತ 2011 ಅದನ್ನ ಪ್ರಕಟ ಕೂಡ ಮಾಡಿಸಿದ್ರಿ. ಇನ್ನೊಂದಿಷ್ಟು ಸಂಪಾದಿತ ಕೃತಿಗಳು ಕೂಡ ತಮ್ಮ ಮಡ್ಲಲ್ಲಿದೆ.
1: ಅದು ನಾನು

0: ಸಂಪಾದಕೀಯ ಕೆಲಸ ಮಾಡಿದ್ದು ಜಿ ಎಸ್ ಎಸ್ ಅವರ ಅಭಿನಂದನಾ ಗ್ರಂಥಕ್ಕೆ. ಆಮೇಲೆ ಸುವರ್ಣ ಕಾವ್ಯ ಅಂಥೇಳಿ ಒಂದು ನನಗೆ ಅದೊಂದು ತುಂಬ ಇಷ್ಟ ಆಯಿತು. ಒಂದು 10,000 ಕವನ ಸಂಕಲನಗಳನ್ನು ನಾನು ನೋಡಿ, ಆಮೇಲೆ ಒಂದು 400 ಕವಿತೆಗಳನ್ನು ಆರಿಸೋ ಒಂದು ಕನ್ನಡ ಸಂಸ್ಕೃತಿ ಇಲಾಖೆದು ಒಂದು ಇತ್ತು ಪ್ರಾಜೆಕ್ಟು, ಅದು ನನಗೆ ತುಂಬ ಖುಷಿ ಕೊಡ್ತು.
1: ಅಣತೆ, ಸುವರ್ಣ ಕಾವ್ಯ, ಇರುವಂತಿಗೆ
0: ಇರುವಂತಿಗೆ ವೈದೇಹಿ ಬಗ್ಗೆ ನಾವು ಮಾಡಿದ್ದು. ಅವರು ಕನ್ನಡದ ಒಂದು ಅಪ್ರತಿಮ ಲೇಖಕಿ ವೈದೇಹಿ. ಅವ್ರ ಬಗ್ಗೆ ಅವ್ರ ಬಿಡಿ ಅವರ ಕಾಲಭಾಗದಷ್ಟು ನಾವು ಬರ್ದಿಲ್ಲ. ನಮ್ಮನ್ನು ಬೇರೆ ಲೇಖಕಿಯರು ಬೆಳೆಸಿರ್ತಾರೆ, ಎಲ್ಲರ ಬಗ್ಗೆನೂ ನಾವು ಮಾಡೋಕ್ಕಾಗಲ್ಲ. ಹಂಗಾಗಿ ನನ್ನ ಪ್ರಪಂಚವನ್ನ ಅವ್ರು ವಿಸ್ತರಿಸಿದ್ದಾರೆ ಅಂತ ನನಗೆ ಅನಿಸಿತ್ತು. ಹಂಗಾಗಿ ಅವ್ರ ಬಗ್ಗೆ ನಾನು ನನ್ನ ಗೆಳತಿಯರ ಜೊತೆ ಸೇರಿಕೊಂಡು ಒಂದು ತುಂಬ ಚೆನ್ನಾಗಿ ಬಂತದ್ದು ಇರುವಂತಿಗೆ ಅಂತ, ಒಂದು 700 ಪುಟ 722 ಪುಟನು ಬಂತದ್ದು.
1: ಆಮೇಲೆ ಕೊಂಕಣಿಯ ಸಾರಸ್ವತ ಲೋಕದಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ಬಂದಂತ ತಮಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ 2014 ಸಿಕ್ಕಿತ್ತು. ಅದರ ಅನುಭವ ಏನು?
0: ಅದು ನನಗೆ ಮೊದಲು ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿತ್ತು. ಆಮೇಲೆ ಬೇರೆ ಕವಿಗಳ ಹೆಸರಿನಲ್ಲಿರೋ ಬಹುಮಾನಗಳೆಲ್ಲ ಬಂದಿದೆ. ಪೂತಿನ ಇರ್ಬೋದು, ಮಾಸ್ತಿ ಇರ್ಬೋದು,
1: ಮಧುರ ಚನ್ನ,
0: ಮಧುರ
1: ಚನ್ನಿ ಇದೆ,
0: ಎಲ್ಲ ಕವಿಗಳ ಹೆಸರು.
1: ಅಂದ್ರೆ ಒಂದ್ ರೀತಿಯಲ್ಲಿ ನಮ್ಮ ಕನ್ನಡ ಸಾರಸ್ವತ ಲೋಕದ ಕವಿಗಳ ಹೆಸರಿನಲ್ಲಿ ಏನೇನ್ ಪ್ರಶಸ್ತಿ ಇದೆಯೋ ಆ ಎಲ್ಲ ಪ್ರಶಸ್ತಿನೂ ತಗೊಂಡ್ಬಂದ
0: ಹಿರಿಯರ ಆಶೀರ್ವಾದ ನನ್ನ ಮೇಲಿದೆ ಅಂತ ಅನ್ಕೊಂಡು. ಯಾಕಂದ್ರೆ ನಾನು ಕಾವ್ಯವನ್ನೇ ಫುಲ್ 100% ನಂಬಿಕೊಂಡವಳು. ಆ ಹಿರಿಯರ ಆಶೀರ್ವಾದ, ಆ ಪ್ರಶಸ್ತಿಗಳೇ ನನಗೆ ದೊಡ್ಡದು. ಈ ಇದು ಬಂತು ನನಗೆ, ಆ್ಯಕ್ಚುಲಿ ಚಿಕ್ಕ ವಯಸ್ಸಿನಲ್ಲೇ ಬಂದಿದೆ. ನನಗಿಂತ ಹಿರಿಯರು ತುಂಬ ಜನ ಇದ್ದಾರೆ, ತುಂಬ ಕವಿಯತ್ರಿ ಇರ್ತಾರೆ, ಆಮೇಲೆ ಕವಿಗಳು ಇದ್ದಾರೆ. ಅದು ನಾನು ಕೇಳಿದೆ ಅವ್ರಿಗೆ, ನನಗೆ ನಾನು ಫಸ್ಟ್ ಅವ್ರು ನಂಗೆ ಹೇಳಿದಾಗ ನನಗಿಂತ ಹಿರಿಯರಿದ್ದಾರೆ ಅಂತ ಹೇಳಿದ್ದಕ್ಕೆ, ಇಲ್ಲ ಎಲ್ಲರೂ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ನೀವು ತಗೊಳ್ಳಿ ಅಂತಂದರು. ನಾನು ಅದನ್ನು ತಗೊಂಡೆ. ಆದರೆ ಹಿರಿಯರು ಅನೇಕ ಜನಕ್ಕೆ ಅದು ಸಿಗಬೇಕಿತ್ತು ಅಂತ ನನಗೆ ಈಗಲೂ ಅನಿಸುತ್ತೆ. ನಾನು ಇವತ್ತಿಗೂ ನಾನು ಅದೇ ಹೇಳ್ತೀನಿ, ಕೆಲವು ಸತಿ ನನಗೆ ಅದು ತಗೊಳಕ್ಕೆ ಇಷ್ಟ ಆಗೋದಿಲ್ಲ, ಆದರೆ ನಾನು ಅದನ್ನು ತಿರಸ್ಕಾರ ಮಾಡಬಾರ್ದು ಅಂತ ನನ್ನ ಮನಸ್ಸಿನಲ್ಲಿ ಒಂದಿದೆ. ಅನೇಕ ಯುವ ಕವಿಗಳು ನನ್ನ ಸಂಪರ್ಕದಲ್ಲಿ ಇದ್ದಾರೆ. ನಾನದು ಅವರು ಏನು ಕವಿತೆ ಕಳಿಸಿದ್ರು ನಾನದು ವಾಟ್ಸಪ್ಪಲ್ಲಿ ಕಳಿಸಿರ್ಬೋದು, PDF ಕಳಿಸಿರ್ಬೋದು, ನಾನು ಎಲ್ಲದನ್ನು ಪ್ರೀತಿಯಿಂದ ನಾನು ಓದ್ತೀನಿ. ಆದರೆ ಅವ್ರಿಗೊಂದು ಹೇಳ್ತಿರ್ತೀನಿ, ನಾನು ಮುನ್ನುಡಿ ಬೆನ್ನುಡಿ ಎಲ್ಲ ಬರೆಯೋದಿಲ್ಲ, ಅದು ಒಂದು ಚೌಕಟ್ಟು ಹಾಕ್ದಂಗೆ ಆಗುತ್ತೆ. ಜನ ನನ್ನ ಬೇರೆಯವರು ನನ್ನ ಕನ್ನಡಕದಿಂದ ನೋಡಬಾರ್ದು, ಅದನ್ನ ಅವರೇ ಕಣ್ಣುಗಳಿಂದ ನೋಡಬೇಕು. ಎಲ್ಲ ಪದ್ಯಗಳನ್ನು ಓದ್ಬಿಟ್ಟು ಅವರಿಗೆ ನನ್ನ ಪ್ರತಿಕ್ರಿಯೆ ಕೊಡ್ತೀನಿ. ಆದರೆ ನಾನು ಮುನ್ನುಡಿ ಮತ್ತು ಬೆನ್ನುಡಿ ಈ ಥರ ಬರೆಯೋಕ್ಕೆ ನಾನು ಇಷ್ಟಪಡೋದೇ ಇಲ್ಲ. ಅದನ್ನು ನಾನು ಎಲ್ಲ ಅನೇಕ ಯುವ ಕವಿಗಳಿಗೆ ಪಾಪ ಅದನ್ನು ಹೇಳಿ ಬೇಜಾರು ಮಾಡಿದ್ದೀನಿ. ಆದರೆ ನಾನು ಅವರೆಲ್ಲ ಪದ್ಯಗಳನ್ನು ಮತ್ತು ಒಂದು ಪೇಪರಲ್ಲಿ ಒಂದು ಸಣ್ಣ ಪದ್ಯ ಏನಾದರೂ ಬಂದರು ಅಥವಾ ಫೇಸ್ಬುಕ್ಕಲ್ಲಿ ಒಂದು ಸಣ್ಣ ಪದ್ಯ ಬರೆದ್ರು ನಾನು ಯಾರೇ ಬರೆದಿರಲಿ ಅದನ್ನು ನಾನು ತುಂಬ ಪ್ರೀತಿಯಿಂದ ಓದ್ತೀನಿ. ಬೆಳಗ್ಗೆಯಿಂದ ಸಂಜೆ ತನಕ ನಾನು ಅದರಲ್ಲೇ ಇರ್ತೀನಿ. ಅದೊಂದೇ ನನಗೆ ಆಸರೆ ಅಂತ ನಾನು ಅನ್ಕೊಂಡು.
1: ಸವಿತಾ ಭೂಷಣ್ ಅವರೇ, ಸಾಮಾನ್ಯವಾಗಿ ಕವಿತೆ ಅಂತಂದ್ರೆ ನಾವು ಹಿಂದಿನ ಕಾಲದಲ್ಲಿ ತಗೊಂಡ್ರೆ ಕವನ ಹಲವಾರು ಘಟ್ಟಗಳನ್ನ ಪಡ್ಕೊಂಡ್ತು. ಆ ವಿವಿಧ ಘಟ್ಟಗಳಲ್ಲಿ ತಾವು ನವೋದಯದಿಂದ ಪ್ರೇರಿತರಾದಂತವ್.
0: ನವೋದಯ ಕವಿತೆಗಳನ್ನೇ ಜಾಸ್ತಿ ಇಷ್ಟಪಟ್ಟಿದ್ದು, ಯಾಕೆ ಅಂದ್ರೆ ಅವು ಭಾವಗೀತೆಗಳಿಗೆ ಆಕಾಶವಾಣಿ ಬಿತ್ತರಗೊಳ್ತಿದ್ವು. ದಿವಸ ಒಂದು 3-4 ಭಾವಗೀತೆ ಕೇಳ್ತಿದ್ವಿ. ಬೆಳಗ್ಗೆ ಗೀತಾರಾಧನ ಇರ್ತಿತ್ತು, ಆಮೇಲೆ ಭಾವಗೀತೆಗಳು ಬರ್ತಿತ್ತು, ಆಮೇಲೆ ಮಧ್ಯಾಹ್ನ 1 ಗಂಟೆಗೆ 2 ಹಾಡು ಬರ್ತಿತ್ತು. ನಮ್ಗೆ ಕಾವ್ಯ ಅಂದ್ರೆ ಅದೇ ಆಗಿತ್ತು ನಮ್ಗೆ. ಆಮೇಲೆ ನವ್ಯ ಕವಿತೆಗಳು ಬರ್ತಿದ್ವು, ಅದು ನಿಜವಾಗ್ಲೂ ನನ್ಗೆ ಅರ್ಥ ಆಗ್ತಿರ್ಲಿಲ್ಲ. ಅದರ ನಂತರ ಬಂಡಾಯ ಕವಿತೆಗಳು ಬರೀ, ಆ ಟೈಮಲ್ಲಿ ಮಹಿಳೆಯರು ಬರೆಯಕ್ಕೆ ಶುರು ಮಾಡಿದ್ರು. ಆ ಬಂಡಾಯ ಕವಿತೆಗಳು ಎಲ್ಲ ಸ್ವಲ್ಪ ಸರಳವಾಗಿ ಇರ್ತಿದ್ವು, ನವ್ಯದಷ್ಟು ಒಂದು ಸಂಕೀರ್ಣವಾಗಿ ಇರ್ತಿರ್ಲಿಲ್ಲ. ಅದು ಬೇರೆಯವರ ಒಬ್ಬ ನೆರವು ಬೇಕು, ಇದನ್ನ ನಾನೇ ಅರ್ಥ ಮಾಡ್ಕೋಬಹುದಾಗ.
1: ಸವಿತಾ ನಾಗಭೂಷಣ್ ಅವರೇ, ಈಗ ಆಕಾಶವಾಣಿಗೆ 90 ತುಂಬ್ತಾ ಇದೆ, ಈ ಸಂದರ್ಭದಲ್ಲಿ ಆಕಾಶವಾಣಿಯಿಂದ ತಾವು ಕೂಡ ಪ್ರಭಾವಿತರಾಗಿದ್ರಿ ಅನ್ನೋದನ್ನ ತಿಳಿಸ್ತಾ ಇದ್ದೀರಿ.
0: ನಾನೇನಿದ್ರು ಪುರಂದರದಾಸರು, ಕನಕದಾಸರು, ಆಮೇಲೆ ವಚನಕಾರರು, ಇದೇ ನನಗೆ ಜಾಸ್ತಿ ತತ್ವ ಪದಗಳು ಅವೆಲ್ಲ ರೇಡಿಯೋದಲ್ಲಿ ಬರ್ತಿತ್ತು. ಹಳೆ ಚಿತ್ರಗೀತೆಗಳು, ಹಳೆ ಹಿಂದಿ ನನ್ನ ಮಟ್ಟಿಗೆ ನನ್ನ ಕಾವ್ಯ ಪ್ರಪಂಚ ಅದೇ ಆಗಿತ್ತು. ನವ್ಯ ನನಗೆ ಅದು ಕಷ್ಟ ಆಗ್ತಿತ್ತು. ನಾನು ತೀರಾ ಇತ್ತೀಚೆಗೆ ಅದನ್ನು ನಾನು ಹಳೆದನ್ನೆಲ್ಲ ಅದನ್ನು ವಿಶ್ಲೇಷಣೆ ಮಾಡಿದಾರಲ್ಲ, ಅದನ್ನು ಓದಿ ನಾನು ಅದನ್ನು ಅದರ ಸ್ವಾರಸ್ಯವನ್ನು ಈಗೀಗ ತಿಳ್ಕೊತಾ ಇದ್ದೀನಿ. ಹೌದು, ಹಿಂಗೆ ಅರ್ಥ ಇರುತ್ತೆ.

0: ಅಂದ್ರೆ ನಾವು ಎಲ್ಲ ಸುಲಿದ ಬಾಳೆ ಹಣ್ಣು ಹಂಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ. ನಾನು ಬರೆಯೋದು ಅದೇ ರೀತಿ. ತುಂಬ ಜನ ಹೇಳಿದ ಅಯ್ಯೋ ನಿಮ್ದು ತುಂಬ ಮಕ್ಕಳ ಪದ್ಯ ತರ ಇರುತ್ತೆ ಅಂತಾನು ಹೇಳ್ದವ್ರು ಇದ್ದಾರೆ. ಆದ್ರೆ ನಾನು ಕಾವ್ಯಕ್ಕೆ ನಾನು ಅದೇನು ಅರ್ಥ ಇದೆ ಅಂತಲ್ಲ, ಕಾವ್ಯನೇ ಒಂದು ಭಾಷೆ,
1: ಹೌದು,
0: ಅದೇ ಒಂದು ಲ್ಯಾಂಗ್ವೇಜ್. ಹಂಗಾಗಿ ಅದನ್ನ ಅದ್ರಲ್ಲಿ ಬರಿತೀವಿ ಇದ್ರ ಬರಿತೀವಿ ಅಂತಲ್ಲ. ಈಗ ನಾವು ಆಫ್ರಿಕನ್ ಕವಿತೆ ಓದ್ತೀವಿ, ಯುರೋಪಿಯನ್ ಕವಿತೆ ಓದ್ತೀವಿ. ಈಗ ತೀರಾ ನಾವು ಬರ್ದಂಗೆ ಅವ್ರು ಬರ್ದಿದ್ದಾರೆ, ಅವ್ರು ಬರ್ದಂಗೆ ನಾವು ಬರ್ದಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಕಾವ್ಯದ್ದೇ ಒಂದು ಭಾಷೆ ಇರುತ್ತೆ, ಅದು ಹೃದಯದ ಭಾಷೆ ಅದು. ಹಂಗಾಗಿ ನನಗೆ ನಾನು ನವ್ಯ ಕವಿತೆಯಿಂದ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಲಿಲ್ಲ, ಆದರೆ ನಾನು ಅದನ್ನು ಪಡ್ಕೊಂಡಿದ್ದೀನಿ ನವ್ಯ ಕಥೆಗಾರರು ಮತ್ತು ವಿಮರ್ಶೆಯಿಂದ ಜಾಸ್ತಿ ಪಡ್ಕೊಂಡಿದ್ದೀನಿ ಅನಿಸುತ್ತೆ.
1: ಹಾಗೇ ನಮ್ಮ ಶಿವಮೊಗ್ಗ ಅಂತ ತಂದು ಕೂಡ್ಲೇನೆ ನಮಗೆಲ್ಲ ಸಾಹಿತ್ಯ ಪ್ರಪಂಚವನ್ನು ಕಟ್ಟಿಕೊಡುವಂಥದ್ದು ಕರ್ನಾಟಕ ಸಂಘ. ಕರ್ನಾಟಕ ಸಂಘಕ್ಕೂ ತಮಗೂ ಬಹಳ ಆತ್ಮೀಯ ನಂಟಿದೆ, ಅದರ ಬಗ್ಗೆ ಒಂದಿಷ್ಟು ಹೇಳಬೇಕು ಸವಿತಾ ನಾಗಭೂಷಣ ಅವರೇ.
0: ಪ್ರಥಮ ಬಹುಮಾನ ಪಡೆದಿದ್ದು ಕರ್ನಾಟಕ ಸಂಘದಲ್ಲೇ. ಅದೇ ಹೇಳಿದ್ನಲ್ಲ, 5 ವರ್ಷ ಒಂದು ಚಿತ್ರ ಬರೆದಿದ್ದೆ, ಅಲ್ಲಿ ಒಂದು ವಾಟರ್ ಬ್ಯಾಗ್ ಕೊಟ್ಟಿದ್ರು, ಆ ಸ್ಟೇಜ್ ಮೇಲೆ ಹೋಗಿ ನಾನು ತಗೊಂಡಿದ್ದು. ಆಮೇಲೂ ನಾನು ಅನೇಕ ಸಾಹಿತಿಗಳನ್ನು ಅಲ್ಲಿ ನೋಡಿದ್ದೀನಿ. ಕೆ ಎಸ್ ನಾ ಇರ್ಬೋದು, ಪುತೀನಾ ಇರ್ಬೋದು, ತೇಜಸ್ವಿ ಇರ್ಬೋದು, ಲಂಕೇಶ್ ಇರ್ಬೋದು, ಸುಬ್ಬಣ್ಣ ಇರ್ಬೋದು, ಅನಂತಮೂರ್ತಿ ಇರ್ಬೋದು, ಕಣವಿ ಇರ್ಬೋದು, ಜಿ ಎಸ್ ಎಸ್ ಇರ್ಬೋದು, ನಿಜಾರ್ ಅಹಮದ್ ಇರ್ಬೋದು, ತುಂಬ ಜನ ಅಲ್ಲಿ ಕರೆಸ್ತಾ ಇದ್ರು. ಇವರೆಲ್ಲ ನನಗೆ ಪ್ರೇರಣೆನೇ, ನನಗವರು ಅವರ ಕವಿತೆಗಳನ್ನು ಕೇಳಿರೋದು, ಅವರ ಮಾತುಗಳನ್ನು ಕೇಳಿರೋದು. ಆಮೇಲೆ ಅಲ್ಲಿ ಎಂ ಕೆ ಇಂದಿರಾ ಪ್ರಶಸ್ತಿಯನ್ನು ಕರ್ನಾಟಕ ಸಂಘದವರು ಕೊಟ್ಟಿದ್ದರು. ಈಗ ಹಲವಾರು ವೇದಿಕೆ ಇರ್ಬೋದು, ಆದರೆ ನಾನು ಬೆಳೀತಿದ್ದ ಕಾಲದಲ್ಲಿ ನಮಗಿದ್ದಿದ್ದು ಕರ್ನಾಟಕ ಸಂಘ ಒಂದೇ.
1: ಸಾಮಾನ್ಯವಾಗಿ ಕೇಳುವಂಥದ್ದು ಒಂದಿದ್ದೇ ಇರುತ್ತೆ, ನೀವೇಕೆ ಬರೆಯುತ್ತೀರಿ ಅಂತ. ಈಗ ನನ್ನ ಪ್ರಶ್ನೆಯೂ ಅದೇ, ನೀವೇಕೆ ಬರೆಯುತ್ತೀರಿ?
0: ಅದು ಬಹುಶಃ ಈಗ ನೋಡಿ ಜಗತ್ತಿನಲ್ಲಿ ನಾನಾ ನಡೀತಿದೆ, ಸಂಗೀತ ಇದೆ, ಸಾಹಿತ್ಯ ಇದೆ, ಚಿತ್ರಕಲೆ ಇದೆ, ಮತ್ತು ಬೇರೆ ವ್ಯಾಪಾರ ಇದೆ, ಕ್ರಿಮಿನಲ್ ಆ್ಯಕ್ಟಿವಿಟಿನೂ ಇದೆ. ಜಗತ್ತು ತುಂಬ ಅಸಂಖ್ಯ ಇದರಿಂದ ನಡೀತಾ ಇರುತ್ತೆ. ಈ ಕಾವ್ಯ ಅನ್ನೋದು ಒಂದು ಸಣ್ಣದು, ಒಂದು ಸಣ್ಣ ಗುಂಪಿನ ಚಟುವಟಿಕೆ ಅಷ್ಟೇ. ಇದು ಒಂದು ಲೋಕಕ್ಕೆ ನಾನು ಈ ಲೋಕದ ಜೀವಿಯಾಗಿ ನೀಡಿರೋ ಒಂದು ಪ್ರತಿಕ್ರಿಯೆ ಅಂತ ಅಷ್ಟೇ ನಾನು ತಿಳ್ಕೊಳ್ಳೋವಂಥದ್ದು. ಈ ಜಗತ್ತಿನಲ್ಲಿ ನಾನು ಬದುಕಿದ್ದೀನಿ, ಅದು ಏನೋ ಸುತ್ತಮುತ್ತ ನಡೀತಾ ಇರುತ್ತೆ, ನನ್ನ ಮನಸ್ಸಿಗೆ ಒಂದು ಏನೋ ಒಂದು ಹೊಳೆಯತ್ತೆ, ಹೊರಗಿಂದ ಒಳಗೆ ಬರುತ್ತೆ, ಒಳಗಿಂದ ಹೊರಗೆ ಹೋಗುತ್ತೆ. ಅದೊಂದು ಸಣ್ಣ ವಿನಿಮಯ, ಒಂದು ಪ್ರತಿಕ್ರಿಯೆ.
1: ನಿಮ್ಮ ಅನುಭವ ಅಭಿವ್ಯಕ್ತಿಗಳನ್ನು ಹೊರಸೂಸುವುದಕ್ಕೆ ತಾವು ಬರೀತೀರಿ?
0: ಹೌದು.
1: ಹಾಗಿದ್ರೆ ಈಗ ಆರಂಭದಲ್ಲಿ ಹೇಳ್ತಾ ಇರುವಾಗ ನಾವು ಮಾತನಾಡಬೇಕಿದ್ರೆ, ಜಾತ್ರೆಯಲ್ಲಿ ಶಿವ ಇದು ನಿಮಗಿಷ್ಟವಾದ ನಿಮ್ಮ ಕವನ, ಆದ್ರೆ ನಿಮಗಿಷ್ಟವಾದ ನಿಮ್ಮ ಮೇಲೆ ಪ್ರಭಾವ ಬೀರಿದ ಕವನ ಯಾವುದು?
0: ನನಗೆ ಅದು ತುಂಬಾ ಇದೆ, ನಾನು ಹೇಳಿದ್ನಲ್ಲ ಅದು ಒಂದು ಅಂತ ಹೇಳಕ್ಕಾಗಲ್ಲ, ನಾನೊಂದು ಲಕ್ಷಾಂತರ ಕವಿತೆ ಓದಿರ್ಬೋದು. ತುಂಬಾ ಜನ ಕನ್ನಡದ ಅಸಂಖ್ಯ ಕವಿಗಳು ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ, ಒಂದು ಕವಿತೆ ಅಂತ ನನಗೆ ಹೇಳಲಿಕ್ಕಾಗದೇ ಇಲ್ಲ.
1: ಆದರೆ ಕವಿತೆ ಹೇಳೋದಕ್ಕೆ ಸಾಧ್ಯ ಇದೆ, ಇದ್ರೂ ಕೂಡ ಕೃತಿ ನಿಮ್ಮ ಮೇಲೆ ಬಹಳ ಪ್ರಭಾವ ಬೀರಿದ್ದು ಒಂದು ಎರಡಿದೆ, ಒಂದು ಹುಲ್ಲಿನ ಕ್ರಾಂತಿ.
0: ಹೌದು ಹೌದು, ಒಂದು ಹುಲ್ಲಿನ ಕ್ರಾಂತಿ, ರಾಮಕೃಷ್ಣ ವಚನ ವೇದ. ಆಮೇಲೆ ನನಗೆ ತುಂಬ ಮನಸ್ಸಿಗೆ ಇಷ್ಟ ಆಗಿದ್ದು ಒಂದು ಸಣ್ಣದು ಅಂದರೆ, ತನುವಿನೊಳಗೆ ಅನುದಿನವಿದ್ದು ಎನ್ನ ಮನಕ್ಕೆ ಹೇಳದೆ ಹೋದೆ ಹಂಸ ಅಂತ ಒಂದು ತತ್ವ ಪದ ಇದೆಯಲ್ಲ, ಅದು ಎರಡೇ ಸಾಲ ಇರ್ಬೋದು, ಅದು ನನ್ನ ಭಾರಿ ನನ್ನನ್ನ ಕಾಡಿದೆ.
1: ನಿಮಗೆ ಕಾಡಿದ ಕವನಗಳು ಇವೆ?
0: ತುಂಬಾ ಇವೆ. ಕನ್ನಡದಲ್ಲಿ ಏನಿಲ್ಲ ಅಂದ್ರೂ ನೂರಾರು ಒಳ್ಳೆಯ ಕವಿಗಳಿದ್ದಾರೆ, ನನಗಿಂತ ತುಂಬಾ ಚೆನ್ನಾಗಿ ಬರೆಯ ನೂರಾರು ಕವಿಗಳಿದ್ದಾರೆ, ಅವರೆಲ್ಲರ ಪದ್ಯಗಳನ್ನು ನಾನು ಮತ್ತೆ ಮತ್ತೆ ನಾನು ಓದಿದ್ದೀನಿ.
1: ನನಗೆ ಈಗ ಮತ್ತೆ ಮತ್ತೆ ಓದಿದ್ದೀರಿ ಅಂತಂದಾಗ, ನಿಮ್ಮ ದೇವರಿಗೆ ಹೋದೇವು ಅಂತ ಒಂದು ಕವನ ಸಂಕಲನ ಇದೆ, ಅದರಲ್ಲಿ ತಾವೇ ಬರೆದಂತಹ ಒಂದು ಕವನ ಕವಿಯ ಬಗ್ಗೆನೇ ಬರೆದ್ಬಿಟ್ಟಿದ್ದೀರಿ.
0: ಹೌದು.
1: ಆ ಕವಿಯ ಬಗ್ಗೆ ಏನ್ ಬರೆದಿದ್ದೀರಿ ಅಂತ ನಮ್ಗೆ ಕೇಳಿದ್ರೆ ಹೇಳೋಣ.
0: ನಾನು ಕವಿ ಬಗ್ಗೆನೇ ತುಂಬ ಬರೆದಿದ್ದೀನಿ, ಒಂದು 4-5. ಯಾಕಂದರೆ ನಾವೇನು ಅಂತ ಅನ್ಕೋತಾ ಇರ್ತೀವಲ್ಲ, ಏನು ಅಂತ ನಾವೊಂದು ಅನ್ವೇಷಣೆ ಮಾಡ್ಕೋತಾ ಇರ್ತೀವಿ.
1: ಆತ್ಮಾವಲೋಕನ.
0: ಹೌದು. ಈಗ

0: ಮಿಕ್ಕಂತೆ ಎಲ್ಲ ರಾಗದ್ವೇಷಗಳು ನಮ್ಮಲ್ಲೂ ಇರ್ತವೆ.
1: ಕೆಲವೊಮ್ಮೆ ಆ ರಾಗದ್ವೇಷಗಳು ಕವನದಲ್ಲೂ ಕಾಣಿಸ್ಕೊಳ್ಳುತ್ತೆ.
0: ಅಯ್ಯೋ ಅದು ಹಿಂದೆ ಮುಂದೆ ಹೊರಗಿಂದು ಒಳಗಿಂದು ಎಲ್ಲ ಸೇರ್ಬಿಟ್ಟು ಕಲಸ ಮೇಲೋಗರಾಗೆ ಬರುವಂತದ್ದು. ನಾವೇನು ಹೊಸದನ್ನೇನು ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ, ಎಲ್ಲರೂ ಬರೆದಿರೋ ಶಬ್ದಗಳೇ ನಮ್ಮ ಹತ್ರನೂ ಇರೋದು. ನಾವು ಈಗ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕಣ್ಣುಗಳಿಂದ ನೋಡಲ್ವಾ, ಹಂಗೆ ಆ ಶಬ್ದಗಳನ್ನ ನಾವು ನುಡಿಸ್ತೀವಿ. ನಮಗೊಂದು ಶಬ್ದಗಳು ಕೈ ಸಿಗ್ತವೆ, ನಾವು ನುಡಿಸೋದು. ಪ್ರತಿಯೊಬ್ಬರು ಅವರದೇ
1: ಭಾವನೆಗಳನ್ನ ಶಬ್ದಗಳಲ್ಲಿ ಪೂರ್ಣಿಸಿ ಕವನವಾಗಿಯೋ ಕಾವ್ಯವಾಗಿಯೋ ಕಟ್ಟಿಕೊಡುವಂತ ಕೆಲಸವನ್ನ ತಾವು ಮಾಡ್ತಾ ಹೋಗ್ತೀರಿ ಕವಿಗಳಾಗಿ. ಹಾಗೇನೆ ತಮಗೆ ಕನ್ನಡದ ಮೇಲೂ ಕೂಡ ಬಹಳ ಒಂದು ಪ್ರೀತಿ, ಅದರಲ್ಲೂ ಕೂಡ ನಾವು ಹೇಳ್ತೀವಿ, ಆರಂಕುಶ ಮಿಟ್ಟಡಂ ನೆನವುದನ್ನ ಮನಂ ಬನವಾಸಿ ದೇಶಮಂ, ಇದನ್ನ ಆ ಕಾಲದಲ್ಲಿ ಪಂಪ ಹೇಳಿದ್ರು. ಆದ್ರೆ ಅದೇ ಒಂದು ಟೋನ್ ನಲ್ಲಿ ತಾವು ಕೂಡ ಒಂದು ಕನ್ನಡ ಕವನ ಬರೆದ್ಬಿಟ್ಟಿದ್ದೀರಿ.
0: ಅದು ನನಗೆ ಒಂದು ಅಸ್ಮಿತೆಯನ್ನು ಕೊಟ್ಟಿರೋದೇ ಕನ್ನಡ. ಹಾಗಾಗಿ ನಾನು ಕನ್ನಡಕ್ಕೆ ಯಾವಾಗಲೂ ಸದಾ ಋಣಿ. ಮತ್ತೆ ಹುಟ್ಟುವುದಾದರೆ, ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಹುಟ್ಟಿದ ಮೇಲೆನ್ನ ನುಡಿಯು ಕನ್ನಡವೇ ಆಗಿರಲಿ. ತುಂಗೆಯಲ್ಲಿ ನಾನಿರಲು ಗಂಗೆಯೂ ಬರಲಿ, ಕೃಷ್ಣೆ ಗೋದಾವರಿ ಗೆಳತಿಯರು ಸಿಗಲಿ. ಹಿಮಾಲಯವು ಮುಡಿಯಲ್ಲಿ, ಸಹ್ಯಾದ್ರಿಯು ಅಡಿಯಲ್ಲಿ, ಅಲ್ಲಲ್ಲಿಯೇ ಇರಲಿ. ಕಲ್ಕತ್ತೆಯ ಕಾಳಿ ಶೃಂಗೇರಿಯ ಶಾರದೆಗೆ ಹೂವು ಕುಂಕುಮ ಕೊಡಲಿ. ದೂರದಲ್ಲೇಕೆ ಇರಬೇಕು ದೆಹಲಿ, ದೂರದಲ್ಲೇಕೆ ಇರಬೇಕು ದೆಹಲಿ, ಶಿವಮೊಗ್ಗೆಗೇ ಬರಲಿ. ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಮಂಗಳೂರಿನ ಕಡಲು ಮಡಿಕೇರಿಯ ಮಂಜಿನ ಒಡಲು ನನಗೊದಗಿ ಬರಲಿ. ಹಟ್ಟಿ ಚಿನ್ನದ ಬುಗುಡಿ ಕಾರವಾರದ ಸಿಗಡಿ ತುಟ್ಟಿಯಾಗದೇ ಇರಲಿ. ಸೊರಗದಿರಲಿ ಬೇಲೂರಿನ ಬಾಲೆ, ಒಣಗದಿರಲಿ ಜೋಗದ ಮೊರೆ, ಇಳಕಲ್ಲಿನ ಸೀರೆಗೆ ಕಾಶ್ಮೀರದಲ್ಲೂ ಬೆಲೆ ಸಿಗಲಿ. ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ, ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ.
1: ಸವಿತಾ ನಾಗಭೂಷಣ ಅವರೇ, ಈ ಕವನದ ಮುಖಾಂತರ ಇಡೀ ಕರ್ನಾಟಕವನ್ನ ಸುತ್ತೊಡೆದು ಬಿಟ್ರಿ ತಾವು.
0: ಹೌದು, ನನ್ನ ಇಡೀ ದೇಶದಲ್ಲಿ ಇದ್ರೂ ಕೂಡ ನನಗೆ ಅಂತಿಮವಾಗಿ ನನಗೆ ಶಿವಮೊಗ್ಗನೇ ನನ್ನ ಮನೆ ಅಂತ ಅನ್ಸೋ ಒಂದು ಭಾವದಲ್ಲಿ ನಾನು ಅದನ್ನ.
1: ಶಿವಮೊಗ್ಗದಲ್ಲಿ ಮನೆಯೂ ಇದೆ, ಅದೇ ರೀತಿಯಲ್ಲಿ ಮನಸ್ಸು ಇಲ್ಲೇ ಇದೆ. ಇಷ್ಟೆಲ್ಲ ಮನೆ ಮನಸ್ಸು ಇಟ್ಕೊಂಡಂತವರಿಗೆ ಈ ಸಾಹಿತ್ಯದ ಪ್ರಕಾರದಲ್ಲಿ ಮುಂದುವರಿಯೋ ಯೋಚನೆ ಯಾವ ರೀತಿ?
0: ನಾನು ಈಗ ನನಗೆ ಏನ್ ಗೊತ್ತಾ, 40 ವರ್ಷದಿಂದ ಪದ್ಯ ಬರಿತಾ ಇರ್ತೀವಿ, ಅದೊಂದು ಅಭ್ಯಾಸ ರೂಢಿ ಆಗ್ಬಿಟ್ಟಿದೆ.
1: ಎಲ್ಲ ಒಂದ್ ಕಡೆಯಲ್ಲಿ ತಾವೇ ಬರೆದ ಹಾಗೇನೆ ಸಾಕಪ್ಪ ಅಂತ ಎಲ್ಲ ಒಂದ್ ಕಡೆಯಲ್ಲಿ ಹೇಳ್ತಿದ್ದೀರಿ.
0: ಅದು ಪ್ರತಿ ಸತಿ ಅನ್ನಿಸ್ತಿರುತ್ತೆ, ಆದ್ರೆ ಮತ್ತೆ ನಾವು ಇರೋ ತನಕನು ಬಹುಶಃ ನಾನು ಅನ್ಕೋತಾ ಇರ್ತೀನಿ, ಅಯ್ಯೋ ಇಲ್ಲ ಬರೆಯಕ್ಕಾಗಲ್ಲ. ಆದ್ರೆ ಹಾಗಂದುಕೊಂಡ ಮರುಕ್ಷಣದಲ್ಲೇ ನಾನು ಬರಿತಾ ಇರ್ತೀನಿ. ಅದೊಂದು ನನಗೆ ಒಂದು ಇರ್ಲಪ್ಪ ವರ ಅಂತ ಯಾವಾಗಲೂ ನಾನು ಅನ್ಕೊಳ್ಳೋದು. ಆದರೆ ನಾವು ಬಯಸಿಬಿಟ್ಟ ತಕ್ಷಣ ಅದಾಗೋದಿಲ್ಲ, ಒದಗಿ ಬರಬೇಕು. ಕವಿತೆ ಕರಿಬೇಕು, ನಾನು ಬರಿಬೇಕಷ್ಟೇ, ನಾನೇ ಬರಿತೀನಿ ಅಂತ ಹೇಳಕ್ ಬರದೇ ಇಲ್ಲ.
1: ಈಗ ತಾವು ಕವಯಿತ್ರಿಯಾಗಿ, ಕಾದಂಬರಿಕಾರರಾಗಿ, ಕಥೆಗಾರ್ತಿಯಾಗಿ ಲೇಖನವನ್ನ ಸಂಗ್ರಹ ಮಾಡೋದು, ಅದರಲ್ಲಿ ಕೆಲವೊಮ್ಮೆ ಸಂಪಾದಕತ್ವವನ್ನು ವಹಿಸ್ಕೊಂಡಿದ್ದೀರಿ, ಅಂದ್ರೆ ತಾವು ಸಾಹಿತ್ಯದ ಸುಮಾರು ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ದುಡಿದವರಾಗಿರೋದ್ರಿಂದ ಇವತ್ತು ನೀವು ಆಡಿದ ಕೆಲವು ಮಾತುಗಳಿಂದ ಪ್ರೇರಣೆಯನ್ನು ಪಡ್ಕೊಂಡು ಅವರು ಕೂಡ ತಮ್ಮ ಒಂದು ಪ್ರಯತ್ನವನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿಸಲಿ, ಸುದೀರ್ಘವಾಗಿ ತಮ್ಮ ಅನುಭವಗಳನ್ನು ನಮ್ಮ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದರಿಂದ ಧನ್ಯವಾದ, ನಮಸ್ಕಾರ.
0: ನನಗೂ ಖುಷಿಯಾಯಿತು ಸರ್, ಧನ್ಯವಾದ.
2: ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಎಸ್ಆರ್ ಭಟ್,
3: ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ನಮಸ್ಕಾರ.
1: ಆಹಾರಗಳನ್ನು ನಾವು ಸಮತೋಲನ ಆಹಾರದಲ್ಲಿ ವಿಚಾರ ಮಾಡಿದಾಗ ಅದು ಹೀಗೆ ತಗೋಬೇಕು, ಇಷ್ಟಿಷ್ಟೇ ಇರಬೇಕು ಅಂತ ಎಲ್ಲವನ್ನೂ ಮಾತಾಡ್ತಾ ಇರ್ತೀವಿ. ಆಯಿತು, ಅದನ್ನು ತಿನ್ನಬೇಕು ಅಂತ ನಮ್ಮ ಮನಸ್ಸಿದೆ ನಿಜ, ಬಟ್ ಆ ಒಂದು ಸಂದರ್ಭದಲ್ಲಿ ನಮಗೆ ಅದು ಸಿಗ್ತಾ ಇಲ್ಲಲ್ಲ, ಅಥವಾ ಸಿಕ್ಕರು ತುಂಬ ಕಾಸ್ಟ್ಲಿ ಇದೆಯಲ್ಲ, ಏನು ಮಾಡೋದು ಅಂತಂತೇಳಿ ತುಂಬ ಯೋಚನೆ ಮಾಡ್ತಾರೆ. ಇಲ್ಲ, ಆರೋಗ್ಯಕ್ಕಾಗಿ ಅದು ಬೇಕೇ ಬೇಕು ಅಂತಂದಾಗ ಎಲ್ಲಾದರೂ ಹೋಗಿ ತೊಗೊಂಬಂದು ತಿನ್ನೋರು ಇದ್ದಾರೆ, ಅದು ಆರ್ಥಿಕವಾಗಿ ಚೆನ್ನಾಗಿದ್ರೆ. ಈಗ ನಾವು ಯೋಚನೆ ಮಾಡಬೇಕಾಗಿರೋದು ಅಥವಾ ಒಂದು ಹಂತಕ್ಕೆ ನಮ್ಮ ಮಟ್ಟಿಗೆ ನಾವು ಸಮಾಧಾನ ಪಡ್ಕೊಳ್ಳೋದೇನೆಂದರೆ, ಸಾಂದರ್ಭಿಕ ಅನುಸಾರವಾಗಿ ಅಥವಾ ಸೀಸನಲ್ ಆಗಿ ಋತುಮಾನಕ್ಕನುಗುಣವಾಗಿ ಯಾವ್ಯಾವ ಆಹಾರ ಸಿಗುತ್ತೆ ಅದು ನಮಗೆ ಒಂದು ಒಳ್ಳೆ ರೀತಿಯಾದಂಥ ಆಹಾರವ ಅದನ್ನು ನಾವು ತಿಳ್ಕೊಬೇಕು ಫಸ್ಟ್ ಮೇಡಮ್. ಈಗ ಬೇರೆ ಬೇರೆ ಸಮಯಕ್ಕನುಗುಣವಾಗಿ ಅಂದರೆ ಕಾಲಮಾನಕ್ಕನುಗುಣವಾಗಿ ಆಹಾರ ಸಿಗೋ ಆಹಾರ ನಮಗೆ ಪೌಷ್ಟಿಕಾಂಶದ ಒಂದು ಕೊರತೆಯನ್ನು ನೀಗಿಸುವ ಆಹಾರವ ಅಥವಾ ಓಕೆನಾ, ನಮ್ಮ ಆರೋಗ್ಯಕ್ಕೆ ಅದು ಎಲ್ಲ ಸೂಕ್ತವ?
0: ನಿಮ್ಮ ಕ್ವಶನ್ಗೆ ನಾನು ತುಂಬಾ ಸಿಂಪಲ್ ಆನ್ಸರ್ ಕೊಡ್ಬೋದು. ನಾವು ವರ್ಷದಲ್ಲಿ 4 ಸೀಸನ್ ನೋಡ್ತೀವ ಇಂಡಿಯಾನಲ್ಲಿ, ಮಳೆ, ಬಿಸಿಲು, ಚಳಿ, ಇನ್ನೊಂದು ನಮ್ಮ ಸ್ಪ್ರಿಂಗ್ ಸೀಸನ್ ಚೈತ್ರ ಮಾಸ. ಸೊ ಈ 4 ಸೀಸನ್ಗೆ ನಮ್ಮಲ್ಲಿ ಟೆಂಪ್ಲೇಟ್ ಅಂತ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಬೇಸಿಗೆಗೆ ರಾಮನವಮಿ ಟೆಂಪ್ಲೇಟ್. ರಾಮನವಮಿಗೆ ಮಾಡೋ ಅಡುಗೆನ ನೀವು ದೀಪಾವಳಿಗೆ ಮಾಡ್ತೀರಾ, ಚಳಿಗಾಲದಲ್ಲಿ ಸೇಮ್ ಹಬ್ಬ ಬರುತ್ತಲ್ಲ ಮಾಡ್ತೀರಾ?
1: ಮಾಡಲ್ಲ,
0: ಬೇಡ. ಜನ್ಮಾಷ್ಟಮಿ ಮಳೆಗಾಲದಲ್ಲಿ ಬರುತ್ತೆ, ಅದ್ರಲ್ಲಿ ಮಾಡೋ ಅಡುಗೆನ ನೀವು ರಾಮನವಮಿಗೆ ಮಾಡ್ತೀರಾ? ಇಲ್ಲ. ಚಳಿಗಾಲದಲ್ಲಿ ಬರೋ ದೀಪಾವಳಿ ಅಡುಗೆನ ನೀವು ಚೈತ್ರ ಮಾಸ ಅಂದ್ರೆ ನಮ್ಮ ಶಿವರಾತ್ರಿ ಇನ್ನು ಸೀಸನಲ್ ಚೇಂಜಸ್ ಇದ್ದಾಗ ಅವಾಗ ಮಾಡ್ತೀರಾ? ಯಾಕೆ ಮುಂಚೆ ಹಬ್ಬ ಹಬ್ಬಕ್ಕೆ ಊಟದ ಪದ್ಧತಿನ ಚೇಂಜ್ ಮಾಡ್ತಿದ್ರು? ಯಾಕೆಂದ್ರೆ ಜನಕ್ಕೆ ಇದಕ್ ಅಸೋಸಿಯೇಟೆಡ್ ಅಂತ ಏನಾರ ಒಂದು ಕೊಟ್ರೆ ಮೇ ಬಿ ಅರ್ಥ ಮಾಡ್ಕೋತಾರೆ ಅನ್ನೋ ಅಂತ. ಇದ್ ಬಿಟ್ರೆ ನಮ್ಮ ಸೀಸನಲ್ ರೀಸೆಟ್ ಇಡೀ ವರ್ಷಕ್ಕೆ ಇಮ್ಯುನಿಟಿಗೋಸ್ಕರ ಒಂದು ಚಾತುರ್ಮಾಸ ಅಂತ ಮಾಡ್ತಾರೆ ಮೋಸ್ಟ್ ಆಫ್ ದ ಇಂಡಿಯನ್ ಕಮ್ಯುನಿಟೀಸ್. ಅವರವರ ವಿಧದಲ್ಲಿ ಫಾಸ್ಟಿಂಗ್ ಇಸ್ ನಾಟ್ ಅ ನ್ಯೂ ಥಿಂಗ್. ನಮ್ಗೆ ಯಾರು ಹೊರಗಡೆಯಿಂದ ಬಂದವರೇನು ಉಪವಾಸ ಇರೋದು ಹೇಳ್ಕೊಡ್ಲಿಲ್ಲ. ಅಂಡ್ ಉಪವಾಸ ಇರೋಂದ್ರೆ ನಿಟ್ಟುಪಾಸ ಊಟ ಎಲ್ಲ ಬಿಟ್ಬಿಟ್ಟಿರು ಅಂತಾನು ಹೇಳಿಲ್ಲ. ಉಪವಾಸ ಟೈಮಲ್ಲಿ ನೀವೇನ್ ತಗೋಬಹುದು ಅದಕ್ಕೊಂದು ಟೆಂಪ್ಲೇಟ್ ಇದೆ, ಒಂದು ರೂಲ್ಸ್ ಇದೆ, ಸೆಟ್ ರೂಲ್ಸ್ ಇದೆ. ಈ ರೂಲ್ಸ್ ಎಲ್ಲ ಮಾಡಿದವರು ನಮ್ಮ ಸೀಸನಲ್ ರೀಸೆಟ್ ಗೋಸ್ಕರನೇ ಮಾಡಿರೋದು. ರಾಮನವಮಿಲಿ ಕೋಸಂಬರಿ ಪಾನಕ ಮಜ್ಜಿಗೆ ನಾರ್ಮಲ್ ಕಾಮನ್. ಯಾಕೆ? ಅವಾಗ ಬೇಸಿಗೆ, ನೀವು ಕರ್ದಿದ ಪದಾರ್ಥ ತಿಂದು ಅರ್ಗಿಸ್ಕೊಳಕ್ ನಿಮ್ ಶರೀರಕ್ಕೆ ಕಷ್ಟ ಆಗುತ್ತೆ. ಟೂ, ಕೋಸಂಬರಿಲಿ ಸೌತೆಕಾಯಿ, ಕ್ಯಾರೆಟ್, ತರಕಾರಿ ಇರುತ್ತೆ, ಒಂದು ತರಹದ ನೆನೆಸಿದ ಬೇಳೆ ಇರುತ್ತೆ. ಸೊ ನಿಮಗೆ ಪ್ರೋಟೀನು ಸಿಕ್ಕದಂಗಾಯ್ತು, ನಿಮಗೆ ಫೈಬರು ಸಿಕ್ಕದಂಗಾಯ್ತು. ಯಾಕಂದ್ರೆ ಸಮ್ಮರ್ ಅಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಲೂಸ್ ಮೋಷನ್ ವೆರಿ ಕಾಮನ್. ಈ ಎರಡೂ ತೊಂದರೆನ ಬ್ಯಾಲೆನ್ಸ್ ಮಾಡಕ್ಕೆ ಅದು ಇತ್ತು. ತಂಪಾದ ಪಾನೀಯಗಳು, ನಿಮ್ಮ ಪಾನಕ ಇರ್ಬೋದು, ಮಜ್ಜಿಗೆ ಇರ್ಬೋದು, ಎಳ್ನೀರ್ ಇರ್ಬೋದು, ಇದೆಲ್ಲ ನಾವು ಸಮ್ಮರ್ ಅಲ್ಲಿ ತಗೋತೀವಿ. ಯಾರ ಮಂಜ್ ಬೀಳ್ತಿರೋ ಜಾಗ ಚಳಿಗಾಲದಲ್ಲಿ ಎಳ್ನೀರ್ ಹುಡ್ಕೊಂಡು ಹೋಗೋರ್ ನನ್ ಕೇಳೇ ಇಲ್ಲ, ಸಾಧ್ಯನೂ ಇಲ್ಲ.
1: ರಾಶಿಗಟ್ಟಲೆ ಇರೋದು ಅಲ್ಲಿ ಬರೀ ಕೆಲವೇ ಬೆರಳೆಣಿಕೆ ಅಷ್ಟೇ ಇಟ್ಟಿರ್ತಾರೆ ಆ ಟೈಮಲ್ಲಿ.
0: ಅವ್ರ ಆಪಲ್ ಬೆಳೀತಾರೆ ಕಾಶ್ಮೀರದಲ್ಲಿ, ನಾವು ತೆಂಗಿನ ಮರ ಇಟ್ಕೊಂಡಿದೀವಿ. ಯಾಕೆ? ನಮ್ಮ ಹವಾಮಾನಕ್ಕೆ ನಮ್ಮ ಜಾಗದಲ್ಲಿ ಏನ್ ಸಿಗತ್ತೆ ಇದು ನಮಗ್ ಸೂಟ್ ಆಗುತ್ತೆ. ಮಾವಿನ ಹಣ್ಣು ಬೇಸಿಗೆಲೆ ಬರ್ತಿತ್ತು, ಇವಾಗ 365 ದಿನ ಬರ್ಸ್ತಾರ, ಅದು ಅಗ್ರಿಕಲ್ಚರಲ್ ಸೈನ್ಸ್ ಅವ್ರ ಕಮಾಲು. ಬಟ್ ದಟ್ ಡಸ್ ನಾಟ್ ಮೀನ್ ಮಾವಿನಕಾಯಿ ಉಪ್ಪಿನಕಾಯಿ ನಮ್ಮ ಅಜ್ಜಿ ಅವ್ರ ಅಜ್ಜಿ ಎಲ್ಲಾರ ಕಾಲದಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ ಸಮ್ಮರೇನೆ. ಹಪ್ಪಳಗಳನ್ನ ರೆಡಿ ಮಾಡೋರು ಸಮ್ಮರ್ ಅಲ್ಲಿ, ಕರ್ಕೊಂಡು ತಿಂದವ್ರು ಯಾರು ಅಲ್ಲ. ಯಾಕಂದ್ರೆ ಚಳಿಗಾಲದಲ್ಲಿ ಮಳೆ ಬಂದಾಗ ಚಳಿ ಬಂದಾಗ ನಮಗೆ ಅವಾಗ ಪ್ರಿಪೇರ್ಡ್ ಸ್ಟೋರ್ಡ್ ಫುಡ್ ನ ಯೂಸ್ ಮಾಡುವಂತ ಕಾಲ. ಯಾಕೆಂದ್ರೆ ಹೊರಗಡೆ ಹೋಗಿ ಬೆಳೆಯಕ್ಕಾಗಲ್ಲ. ಪಿಕ್ಲಿಂಗ್ ಟೆಕ್ನಿಕ್ ಇರ್ಬೋದು, ಡ್ರೈಯಿಂಗ್ ಟೆಕ್ನಿಕ್ ಇರ್ಬೋದು, ಇದೆಲ್ಲ ನಮ್ಮ ಹಿರಿಯರು ಚಳಿಗಾಲ ಮಳೆಗಾಲದಲ್ಲಿ ಬೆಳೆಯಕ್ಕೆ ಸಿಗದೇ ಇರೋಂಥದ್ನ ನಾವು ಈಗ ಮಾವಿನ ಹಣ್ಣು ಚಳಿಗಾಲದಲ್ಲಿ ಸಿಗಲ್ಲ, ಮಾವಿನಕಾಯಿ ಉಪ್ಪಿನಕಾಯಿ ನೀ ಬೇಸಿಗೆಯಲ್ಲಿ ಹಾಕಿದ್ರೆ
1: ಹಣ್ಣು ಸಿಗದೆ ಹೋದ್ರೂ ಉಪ್ಪಿನಕಾಯಿ ಸಿಗುತ್ತೆ ಅಂತ. ಅದರ ಅಂಶ ಇನ್ನೊಂದು ಬೇರೆ ರೂಪದಲ್ಲಿ ಸಿಗುತ್ತೆ.
0: ಸಿಗುತ್ತೆ.
1: ಈಗ ಮೀನು ಅಥವಾ ತರಕಾರಿಗಳನ್ನ ಈ ಕುಂಬಳಕಾಯಿ ಸೌತೆಕಾಯಿಗಳನ್ನೆಲ್ಲ ಮನೆಯ ಮೇಲೆ ಕಟ್ಬಿಟ್ಟಿರ್ತಾರೆ, ಅದು ಆಮೇಲೆ ಬರಲಿ ಅಂತ ಹೇಳಿ ಅಂದ್ರೆ ಮುಂದಾಲೋಚನೆ ಅವರಿಗೆ ಆ ಸಮಯದಲ್ಲಿ ನಮಗೆ ತುಂಬಾ ತೊಂದರೆ ಇರ್ತದೆ, ಮಳೆಗಾಲ ಇರ್ತದೆ, ಹೊರಗಡೆ ಹೋಗಕ್ಕೂ ಆಗಲ್ಲ, ಮನೆಯಲ್ಲೇ ಕೂತಿರ್ತೀವಿ, ಆ ಸಮಯದಲ್ಲಿ ಮಾಡಿ ತಿನ್ಬೇಕು ಅಂದ್ರೆ ಒಂದು ತರಕಾರಿ ಬೇಕಲ್ಲ ಆ ಸಮಯದಲ್ಲಿ.
0: ಇವತ್ತಿಗೂ ಸರ್ಟನ್ ಪಾರ್ಟ್ಸ್ ಆಫ್ ಇಂಡಿಯಾ ಅಂಡ್ ಈವನ್ ಕರ್ನಾಟಕ ಮಳೆ ಬಂದ್ರೆ 3 ತಿಂಗಳು ಕಂಟಿನ್ಯೂಸ್ ಮಳೆ ಬರುತ್ತೆ ಮಿನಿಮಮ್. ಅವ್ರೇನ್ ಮಾಡಬೇಕು? ಸ್ಟೋರ್ಡ್ ಫುಡ್ಡೇ ಬೇಕು. ಸ್ಟೋರ್ಡ್ ಫುಡ್ ಸೇಫ್ ಆಗೂ ಇರಬೇಕು, ಸ್ಟೋರ್ ಮಾಡಿದ್ದು ಇನ್ಫೆಕ್ಷನ್ ಆಗಬಾರ್ದು. ಅದಕ್ಕಾಗಿ ಪಿಕ್ಲಿಂಗ್ ಟೆಕ್ನಿಕ್ಸ್, ಡ್ರೈಯಿಂಗ್ ಟೆಕ್ನಿಕ್ಸ್, ಪುಡಿ ಮಾಡಿ ಇಟ್ಕೊಂಡು ಚಟ್ನಿ ಪುಡಿ ವೆರಿ ಕಾಮನ್, ನಾವೆಲ್ಲರೂ ಊಟದಲ್ಲಿ ತಗೋತೀವಿ. ಯಾಕೆ ಚಟ್ನಿ ಪುಡಿ? ಬೇಳೆ ನಾವು 365 ದಿನಾನು ಬೇಳೆ ಬೆಳೆಯಲ್ಲ, ಬೆಳೆದಿರೋ ಬೆಳೆನ ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ನಮ್ ಪ್ರೋಟೀನ್ ಸೋರ್ಸ್ ಅಂತೂ ಸೇಫಾ. ಕಡಲೆಕಾಯಿ ಬೆಳೆಯೋ ಕಾಲದಲ್ಲಿ ಬೆಳೆದ್ಬಿಟ್ಟು ಅದನ್ನ ಎಣ್ಣೆ ಮಾಡಿದ್ರೆ ಎಣ್ಣೆ ಮಾಡಿದ್ರು, ಅದು ಬಿಟ್ಟು ಚಿಕ್ಕಿ ಲಡ್ಡು ಈ ಕಡಲೆಕಾಯಿನ ಹುರಿದು ಪುಡಿ ಮಾಡಿ ಇಟ್ಕೊಳ್ಳೋದು. ಅದನ್ನ ಚಟ್ನಿ ಪುಡಿ ಫಾರ್ಮ್ಯಾಟ್ ಅಲ್ಲಿ ಆದ್ರೂ ಇರ್ಬೋದು, ಬೇರೆ ಫಾರ್ಮ್ಯಾಟ್ ಅಲ್ಲಿ ಆದ್ರೂ ಇರ್ಬೋದು. ಕಡಲೆಕಾಯಿ ಇಸ್ ಅ ಗುಡ್ ಸೋರ್ಸ್ ಆಫ್ ಹೆಲ್ದಿ ಫ್ಯಾಟ್ಸ್ ಅಂಡ್ ಪ್ರೋಟೀನ್ಸ್. ನಮ್ ಸೌತ್ ಕರ್ನಾಟಕ ಅವ್ರಿಗೆ ಪ್ಲಸ್ ನಾರ್ತ್ ಕರ್ನಾಟಕ ಅವ್ರಿಗೆ ಶೇಂಗಾ ಅಥವಾ ಕಡಲೆಕಾಯಿ ಹೊಸ ಕಾನ್ಸೆಪ್ಟೇ ಅಲ್ಲ. ಈಸಿಲಿ ಪ್ರಿಸರ್ವಬಲ್, ಈಸಿಲಿ ನ್ಯೂಟ್ರಿಷಿಯಸ್, ಅವೈಲಬಲ್ 365 ಡೇಸ್. ಪ್ಲಾನ್ ಮಾಡ್ಕೊಂಡ್ರೆ 365 ದಿನಾನು ಸಿಗುತ್ತೆ. ಇದು ಬಿಟ್ಟು ಸೀಸನಲ್ ಆಗಿ ಈಗ ಮಳೆಗಾಲದಲ್ಲಿ ಯಾರು ಸೊಪ್ಪು

0: ಆಕಾಶವಾಣಿ ಬೆಂಗಳೂರು, ಸಮಯ 10 ಗಂಟೆ. ಈಗ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಮರುಪ್ರಸಾರ. ಋತುಮಾನಕ್ಕೆ ಅನುಗುಣವಾಗಿ ಆಹಾರ, ಈ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ ಅವರೊಡನೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪೌಷ್ಟಿಕ ಆಹಾರದ ಬಗ್ಗೆ ಬಹಳಷ್ಟು ಜ್ಞಾನವಿದ್ದಂತಹ ತಜ್ಞೆ ನಮ್ಮ ಜೊತೆಗಿದ್ದಾರೆ, ಡಾಕ್ಟರ್ ಕೃತಿಕಾ ಮುರಳೀಧರ್ ಅವರು. ಮೇಡಮ್, ನಮಸ್ಕಾರ.

0: ಕುಕ್ಕೊಂಡು ಹೋಗಲ್ಲ. ಯಾಕೆ? ಸೊಪ್ಪನ್ನ ಕರೆಕ್ಟ್ ಆಗಿ ಕುಕ್ ಮಾಡಿಲ್ಲ ಅಂದ್ರೆ ಅದರಿಂದ ಇನ್ಫೆಕ್ಷನ್ಸ್ ಬರೋ ರಿಸ್ಕ್ ಹೈಯರ್. ಅದನ್ನ ಕರೆಕ್ಟ್ ಆಗಿ ಕುದಿಸಿ ಸಾಂಬಾರ್ ಮಾಡಂಗಿದ್ರೆ ಅಥವಾ ಕರೆಕ್ಟ್ ಆಗಿ ರೋಸ್ಟ್ ಮಾಡಿ ಆತರ ಪದ್ಧತಿ ಇಲ್ಲಾದ್ರೆ ಇಟ್ಸ್ ಗುಡ್. ತರಕಾರಿ ಬೇಸಿಗೆಯಲ್ಲಿ ಕೆಲವು ತರಕಾರಿ ಹೇರಳವಾಗಿ ಸಿಗುತ್ತೆ, ಚಳಗಾಲದಲ್ಲಿ ಕೆಲವು ತರಕಾರಿ ಹೇರಳವಾಗಿ ಸಿಗುತ್ತೆ. ಕಿತ್ಲೆ ಹಣ್ಣು ಬೇಸಿಗೆಯಲ್ಲಿ ಸಿಗಲ್ಲ, ಕಲ್ಲಂಗಡಿ ಹಣ್ಣು ಚಳಗಾಲದಲ್ಲಿ ತಿನ್ನೋ ನೆಸಿಟಿ ಇಲ್ಲ. ನಿನಗೆ ವಿಟಮಿನ್ ಸಿ ಬೇರೆ ಸೀಸನ್ ಅಲ್ಲಿ ಬೇಕು ಅಂದ್ರೆ ನೆಲ್ಲಿಕಾಯಿ ಸಿಗುತ್ತೆ, ದಪ್ಪ ಮೆಣಸಿನಕಾಯಿಲೂ ವಿಟಮಿನ್ ಸಿ ಸಿಗುತ್ತೆ. ಸೋರ್ಸ್ ಬೇರೆ
1: ಅಷ್ಟೇ,
0: ಎಂಡ್ ಗೋಲ್ ಒಂದೇ,
1: ಬೇರೆ ರೂಪದಲ್ಲಿ ಸಿಗ್ತಾ ಇರ್ತದೆ. ಎಲ್ಲಿ ನನಗೆ ಅದು ಬೇಕು ಅಥವಾ ಎಲ್ಲಿ ನನಗೆ ಸಿಗುತ್ತೆ ಅಂತ ಅನ್ನೋದು ಗೊತ್ತಿರಬೇಕು. ಇಲ್ಲ ಅದೇ ಬೇಕಿತ್ತು, ಕಲ್ಲಂಗಡಿನೇ ತಿನ್ಬೇಕಿತ್ತು, ಕಲ್ಲಂಗಡಿ ಎಲ್ಲಿ ಸಿಗ್ತಾ ಇದೆ ಅಂತ ತಿಳ್ಕೊಂಡು ಹುಡ್ಕೊಂಡು ತಿರುಗಾಡ್ತಾರೆ.
0: ಸಿಗುತ್ತೆ, ಯಾಕಂದ್ರೆ ಕೆಮಿಕಲಿ ಇವಾಗ ಪ್ರೊಸೆಸ್ ಮಾಡೋದ್ ಕಲ್ತಿದ್ದಾರೆ, ಹೊರಗಡೆ ಸಿಗದೆ ಇರೋಂಥದ್ದು ಏನು ಅಲ್ಲ. ಮನುಷ್ಯ ಪಾಪ ತುಂಬಾ ರಿಸರ್ಚ್ ಮಾಡಿ 365 ದಿನಾನು ಸಿಗಂಗ್ ದಾರಿ ಮಾಡ್ಕೊಂಡು ಇಲ್ಲ ಅಂತ ಹೇಳಲ್ಲ, ಬಟ್ ನಮ್ಮ ಹಿರಿಯರು ಕಾರಣ ಇಲ್ಲ ಅಂತ ರೂಲ್ಸ್ ಮಾಡಿಲ್ಲ. ಅಂಡ್ ಆ ಟೈಮ್ಗೆ ಆ ನೇಚರ್ ಸೂಟು ಆಗುತ್ತೆ. ನಾಲ್ಕು ಐಸ್ ಕ್ಯೂಬ್ ಕಲ್ಲಂಗಡಿ ಹಣ್ಣು ಜ್ಯೂಸ್ ಚಳಗಾಲದಲ್ಲಿ ಕುಡಿದ್ರೆ ಮಾರನ ದಿನ ಗಂಟ್ಲು ಹೂತೋಗುತ್ತೆ.
1: ಅದೇ ಡೌಟ್ ಬರುತ್ತೆ, ಏನಪ್ಪ ಇದು ಸೀಸನ್ ಎಲ್ಲ ಆದ್ರೂ ಇಲ್ಲಿ ಇದನ್ನೆಲ್ಲ ಮಾರ್ತಾ ಇದಾರಲ್ಲ, ಇದು ಸಿಗ್ತಾ ಇದೆಯಲ್ಲ ಅಂತಕೊಂಡು ಎಲ್ಲರೂ.
0: ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಕಮಾಲ್ ಅವ್ರ ಅಚೀವ್ಮೆಂಟ್, ನಾನು ಅದನ್ನ ಕಡೆಗಣಿಸ್ತಿಲ್ಲ. ಅಂಡ್ ಕೆಲವೊಂದ್ಸತಿ ಕೆಲವು ಪೇಷಂಟ್ಸ್ ರಿಕವರಿಗೋಸ್ಕರ ಕೆಲವೊಂದ್ ಪರಿಸ್ಥಿತಿಗಳಲ್ಲಿ ಡಾಕ್ಟರ್ ಅದನ್ನೇ ಪ್ರಿಸ್ಕ್ರೈಬ್ ಮಾಡ್ತಾರೆ, ಈ ತರಾನೇ ತಗೊಳ್ಳಿ, ಈ ತರದೇ ಮಾಡಿ, ಅಕ್ಸೆಪ್ಟಬಲ್.
1: ಇಲ್ಲ ಅಂದ್ರೆ ಗುಳಿಗೆ ಬರ್ಕೊಡ್ತಾರೆ, ಅದು ಸಿಗ್ಲಿಲ್ಲ ಅಂದ್ರೆ
0: ಖಂಡಿತ
1: ನೋಡಿಪ್ಪ ನೀವು ಇಂಥದ್ದೆಲ್ಲ ತಿನ್ನಿ, ಇದು ಆಹಾರ ನಿಮಗೆ ಬೇಕಾಗತ್ತೆ ಈ ಸಮಯದಲ್ಲಿ ತಿನ್ನಿ ಅಂತಂದಿರ್ತಾರೆ. ಸಿಗಲ್ಲ ಇನ್ನೇನು ಗುಳಿಗೆ ಮಾತ್ರೆ. ಆಯಾ ದಿನಕ್ಕನುಗುಣವಾಗಿ ಆ ಕಾಲಮಾನಕ್ಕನುಗುಣವಾಗಿ ಯಾವುದೋ ಒಂದು ಆಹಾರ ಸಿಗುತ್ತೆ ಅಂತಂದ್ರೆ ಅದ್ರ ಬೇಡಿಕೆ ಜಾಸ್ತಿ ಆಗ್ಬಿಡುತ್ತೆ, ಇದಕ್ಕಿದ್ದಂಗೆ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಅದು ತುಂಬಾ ಬೆಳಿತಿತ್ತಂದ್ರೆ ಕಮ್ಮಿ ಆಗುತ್ತೆ, ಬೆಲೆಗಳು ತುಂಬಾ ಕಡಿಮೆ ಆಗುತ್ತೆ. ಸೇಬು ಯಾವಾಗೋ ಒಂದು 200 ರೂಪಾಯಿ ಇರೋ ಸೇಬು ಯಾವುದೋ ನಮ್ಮ ಗಣೇಶ ಚತುರ್ಥಿ ಸ್ವಲ್ಪ ಮುಂದೆ ಹೋದ್ರೆ 100 ರೂಪಾಯಿ ಕೆಜಿ ಆಗ್ಬಿಡುತ್ತೆ ಅಥವಾ ಅದಕ್ಕಿಂತ ಕಡಿಮೆನೂ ಆಗ್ಬಿಡುತ್ತದೆ. ನೇರಳೆ ಹಣ್ಣು ಕೂಡ ಹಿಂಗೆ. ಇವೆಲ್ಲ ಕೆಲವು ಹಣ್ಣುಗಳು ತುಂಬಾ ಅಪರೂಪ, ಆರೋಗ್ಯ ಕೊಡುತ್ತದೆ, ಸರಿ ಇರುತ್ತೆ ಅಂತ ಆರ್ಥಿಕವಾಗಿ ಚೆನ್ನಾಗಿ ಗಟ್ಟಿ ಇರೋರೆಲ್ಲ ಅದನ್ನು ಬಳಸ್ತಾರೆ. ಬಟ್ ಎಲ್ಲರಿಗೂ ಬಡವರಿಗೂ ಕೂಡ ಯಾವುದೇ ಅದು ಋತುಮಾನ ಇರಲಿ ನಮಗೆ ಅದು ಅನುಕೂಲ
0: ಸಿಗುತ್ತೆ ಸರ್.
1: ಸಿಗತ್ತಲ್ಲ ಕಡೆ ಪಕ್ಷ
0: ಗ್ವಾವಾ ಸಿಗುತ್ತೆ, ಸೀಬೆ ಹಣ್ಣು ಸಿಗದೆ ಇರೋ ಜಾಗ ಇಲ್ಲ ಇಂಡಿಯಾಲಿ, ಎಕ್ಸೆಪ್ಟ್ ತೀರಾ ಮಂಜು ಬೀಳೋ ಜಾಗ ಬಿಟ್ಟು ಇನ್ ಇಂಡಿಯಾದ ಎಲ್ಲಾ ಜಾಗದಲ್ಲೂ ಸೀಬೆ ಹಣ್ಣು ಬೆಳೆದೇ ಬೆಳೀತಾರೆ. ಹಣ್ಣು ಸಿಗಲ್ಲ ಅಂತ ಹೇಳಂಗಿಲ್ಲ. ದಾಳಿಂಬ್ರೆ ವೆರಿ ಕಾಮನ್, ವೆರಿ ರಿಚ್ ಇನ್ ನ್ಯೂಟ್ರಿಷನ್, ಸಿಕ್ಕೇ ಸಿಗುತ್ತೆ. ಬೇಡ ನಮ್ಮ ಅಡುಗೆ ಮನೆ ಕಿಂಗ್ ನಿಂಬೆ ಹಣ್ಣು, ವಿಟಮಿನ್ ಸಿ ಅಡುಗೆ ಮನೇಲಿ ಇದ್ದೇ ಇರುತ್ತೆ.
1: ನಿಂಬೆ ರಸ
0: ಇಲ್ಲ, ಇದು ಬೇಡ. ಇನ್ನೂ ಹಣ್ಣು ನನಗೆ ಬೇಕು ಅಂದ್ರೆ ಸಪೋಟ, ವೆರಿ ಕಾಮನ್ ಇಂಡಿಜಿನಸ್, ಲೋಕಲಿ ಬೆಳೀತಾರೆ. ಪಪಾಯ ಬೆಳೀತಾರೆ, ಅನಾನಸ್ ಸುಮಾರು ಜಾಗದಲ್ಲಿ ಬೆಳೀತಾರೆ. ಕೆಲವು ಹಣ್ಣುಗಳನ್ನೇ ಈಗ ಲೈಕ್ ಅವಕಾಡೋ, ಇದು ಹೊಸ ಕ್ರೇಜ್, ಇದು ಟ್ರೆಂಡ್ ಅಲ್ಲಿ ಬಂದಿರೋ ಹಣ್ಣು ಇಂಡಿಯಾಗೆ.
1: ಹೌದು,
0: ಇದು ಈಗ ಜಿಮ್ಗೆ ಹೋಗೋರು ಕೆಲವು ಪರ್ಟಿಕ್ಯುಲರ್ ನ್ಯೂಟ್ರಿಷನ್ ಫಾಲೋ ಮಾಡೋರಿಗೆ ಹೆಲ್ದಿ ಫ್ಯಾಟ್ಸ್ ಅವಕಾಡೋ ತಗೊಳ್ಳಿ, ದಯವಿಟ್ಟು ತಿನ್ನಿ. ಬಟ್ ಬಟರ್ಫ್ರೂಟ್ ಯಾರು ತಿನ್ಬೇಡಿ ಅಂತ ಹೇಳ್ತಿಲ್ಲ. ಇನ್ನು ಹೈಯರ್ ಪರ್ಫಾರ್ಮೆನ್ಸ್ಗೋಸ್ಕರ ಕೆಲವರು ಕೆಲವ್ನ ಸಪ್ಲಿಮೆಂಟ್ ಮಾಡ್ಕೋತಾರೆ, ಬಟ್ ನಮಗ್ ಸಿಗೋ ಹಣ್ಣು ತರಕಾರಿ ನಮ್ ಸೀಸನ್ ಅಲ್ಲಿ ಸಿಕ್ಕೇ ಸಿಗತ್ತೆ. ಕೋಕೋನಟ್ ವೆರಿ ನೆಗ್ಲೆಕ್ಟೆಡ್ ಐಟಮ್. ನಮ್ಮಲ್ಲಿ ತೆಂಗಿನಕಾಯಿನ ಹಂಗೇನೋ ಉಪಯೋಗಿಸ್ತೀವಿ, ಒಣಗಿಸಿ ಕೊಬ್ಬರಿ ಮಾಡ್ತೀವಿ, ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆ ತೆಗಿತೀವಿ, ಕೊಬ್ಬರಿನ ಅಡಿಗೆಲೂ ಬಳಸ್ತೀವಿ. ಅದರಲ್ಲಿ ಇರೋಷ್ಟು ಹೆಲ್ದಿ ಫ್ಯಾಟ್ಸ್ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು. ಎಳ್ನೀರು, ಸ್ಟಾರ್ಟಿಂಗ್ ಫ್ರಮ್ ಎಳ್ನೀರು ಟಿಲ್ ಅದನ್ನ ನಾವು ಚಿಪ್ಪನ್ ಒಂದು ಕೆಂಡ ಮಾಡಕ್ಕೂ ಉಪಯೋಗಿಸ್ತೀವಿ. ಅದ್ರ ತೆಂಗಿನಕಾಯಿ
1: ಕೆಲವು ಪದಾರ್ಥಗಳು ಕೆಲವು ಹಣ್ಣುಗಳು ಸಂಪೂರ್ಣವಾಗಿ ಕೆಲಸಕ್ಕೆ ಬರ್ತವೆ. ಉದಾಹರಣೆ ಈಗ ಹಲಸಿನ ಹಣ್ಣು ಕೂಡ ಹಂಗೆ, ಅದು ಸಣ್ಣ ಕಾಯಿಯಿಂದ ಹಿಡ್ಕೊಂಡು ಪೂರ್ತಿ ಇನ್ನೇನು ಜಾಸ್ತಿ ಹಣ್ಣಾಗ್ಬಿಟ್ಟಿದೆ ಅಂದ್ರೂ ಅದನ್ನು ಆಯ್ತು,
0: ರಸಾಯನ ಮಾಡ್ತಾರೆ,
1: ಅದಕ್ಕೆ ಕಡುಬು ಮಾಡಬಹುದು, ಒಟ್ಟಾರೆ ಸಂಪೂರ್ಣವಾಗಿ ಬರುತ್ತೆ. ಹಾಗೆ ಅದರ ವಿವಿಧ ಉಪಯೋಗಗಳನ್ನ ಎಲ್ಲರೂ ತಿಳ್ಕೊಂಡಿರ್ಬೇಕಾಗತ್ತೆ.
0: ಪ್ಲಸ್ ನಮ್ದು ಜಾಗದ ಅನುಸಾರವಾಗಿ ಈಗ ಕರಾವಳಿ ಕರ್ನಾಟಕದಲ್ಲಿ ಅವ್ರಿಗೆ ಸಪರೇಟ್ ತರಕಾರಿಗಳು ಸಿಗತ್ತೆ, ಅವ್ರದ್ದು ತರಕಾರಿಗಳು ಹಣ್ಣುಗಳ ವಿಧ ಬೇರೆ ಇರುತ್ತೆ. ಗುಡ್ಡಗಾಡು ಜಾಗದಲ್ಲಿ ಬೇರೆ ತರ ಇರುತ್ತೆ. ಅವ್ರವ್ರ ಜಾಗದಲ್ಲಿ ಅವ್ರವ್ರ ಹವಾಮಾನಕ್ಕೆ ಏನು ಸೂಟ್ ಆಗುತ್ತೆ. ಈಗ ಹಲಸಿನ ಪದಾರ್ಥ ಬೇಸಿಗೆಲೆ ರೆಡಿ ಮಾಡೋದು, ಚಳಗಾಲದಲ್ಲಿ ಯಾರು ಹಲಸಿಂದು ಐಟಮ್ಸ್ ರೆಡಿ ಮಾಡಲ್ಲ, ಮಾವಿನಣ್ಣದ ಸಹ. ಬಟ್ ಚಳಗಾಲದಲ್ಲಿ ನಿಮಗೆ ನೆಲ್ಲಿಕಾಯಿ ಸಾರು, ಮೆಣಸು ಜೀರಿಗೆ ಸಾರು ಇದೆಲ್ಲ ವೆರಿ ಕಾಮನ್. ಸ್ಪೈಸಸ್ ಸಹ ಕರ್ನಾಟಕದಲ್ಲಿ ಸ್ಪೈಸಸ್ ಬೆಳಿತೀವಿ.
1: ಹೌದು,
0: ಚಕ್ಕೆ ಲವಂಗ ಏಲಕ್ಕಿ ಬೇಸಿಗೆಯಲ್ಲಿ ಕಮ್ಮಿ ಉಪಯೋಗ. ಚಳಿ ಹೆಚ್ಚತಾ ಹೆಚ್ಚತಾ, ಮಳೆ ಬಂದು ಚಳಿ ಹೆಚ್ಚತಾ ಹೆಚ್ಚತಾ ಅದ್ರ ಬಳಕೆ ಹೆಚ್ಚಾಗುತ್ತೆ.
1: ಹೌದು, ಈಗ ಇವನ್ನೆಲ್ಲ ನಾವು ಪಡಿಲೇಬೇಕು. ಆಹಾರ ಅಂತ ಅನ್ನೋದು ಬೇಕೇ ಬೇಕಾಗತ್ತೆ, ನಮ್ಮ ಶಕ್ತಿಗೆ ಎಲ್ಲಾ ರೀತಿಯಾದಂತಹ ಪೌಷ್ಟಿಕಾಂಶ ಬೇಕು ಅಂತಂದಾಗ ಇದನ್ನ ಸ್ಟೋರ್ ಮಾಡೋದು, ಫ್ರಿಜ್ ಅಲ್ಲಿ ಮನೆಯಲ್ಲಿ ಆದ್ರೂ ಆದಷ್ಟು ಒಂದು ವಾರದ ಹಿಂದೆ ಯಾವಾಗೋ ಸಿಕ್ಕಿದ್ದನ್ನ ಇಡೋದು, ಅಥವಾ ಬೇರೆ ಕೆಲವು ಹಣ್ಣುಗಳನ್ನ ತಿಂಗಳಾನ್ಗಟ್ಲೆ ಬೇಕಾರ ಫ್ರಿಜ್ ಅಲ್ಲಿ ಇಟ್ಟರು ಏನೋ ಆಗಲ್ಲ, ತಿನ್ಬಹುದು ಅಂತ ಹೇಳಿ ಅಂದಿರ್ತಾರೆ, ಅದನ್ನ ಅಲ್ಲಿಟ್ಬಿಡೋದು. ಅದನ್ನ ಬಳಸುವಾಗ ಈ ಸೀಸನಲ್ ಫುಡ್ ಅಂತ ಹೇಳಿ ಬಳಸಿದಂಗೆ ಆಗತ್ತಾ? ಸ್ಟೋರ್ ಮಾಡಿದಂತ ಅದು ಹೊರಗಡೆಯಿಂದ ಸಿಗ್ಲಿ, ನಮ್ಮ ಮನೆಯಲ್ಲಿ ಆದ್ರೂ ಸಿಗ್ಲಿ.
0: ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಬಟಾಣಿ, ಬರೋ

0: ಚಳಿಗಾಲದಲ್ಲಿ ಅವರೇಕಾಯಿ ಬರೋ ಚಳಿಗಾಲದಲ್ಲಿ
1: ಹೌದು,
0: ಜನಕ್ಕೆ ಅದ್ರದ್ದು ರುಚಿ ಆಟ ಜಾಸ್ತಿ.
1: ಅಯ್ಯೋ ಅದರಲ್ಲಿ ಸೀಸನ್ ಸ್ವಲ್ಪ ಆರಂಭದ ಸೀಸನ್ ನಂತರದ
0: ಸೀಸನ್ ಆಫ್ಟರ್ ಸೀಸನ್. ಸೊ ಏನ್ ಮಾಡ್ಬೇಕು, ನೀವು ಹೊರಗಡೆಯಿಂದ ಪರ್ಚೇಸ್ ಮಾಡಿದ್ರೆ ಫ್ರೋಜನ್ ಪೀಸ್ ಅಂತ ಸಿಗುತ್ತೆ. ಏನ್ ಮಾಡ್ತಾರೆ, ಕುದಿಯೋ ಉಪ್ಪು ನೀರಲ್ಲಿ 2 ನಿಮಿಷ ಅದನ್ನ ಇಟ್ಟು ಇಮ್ಮಿಡಿಯೇಟ್ ಆಗಿ ಫ್ರೀಸ್ ಮಾಡ್ತಾರೆ. ಸೊ ಅವಾಗ ಪೌಷ್ಟಿಕಾಂಶ ಹೋಗಲ್ಲ, ರುಚಿನೂ ಹೋಗಲ್ಲ, ಪ್ರಿಸರ್ವ್ ಆಗುತ್ತೆ. ಆ ತರ ನೀವು ಕಾಳುಗಳನ್ನ ಸ್ಟೋರ್ ಮಾಡ್ಕೊಳಂಗಿದ್ರೆ ಪ್ಲೀಸ್ ಗೋ ಅಹೆಡ್, ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಗುಡ್ ಸೋರ್ಸಸ್ ಆಫ್ ಪ್ರೋಟೀನ್ ಇಲ್ಲ ಅಂತ ಹೇಳ್ತಿಲ್ಲ. ಸೊ ಸೇವ್ ಮಾಡಕರೆ ಫ್ರೋಜನ್ ಕಾರ್ನ್ ಸಿಗುತ್ತೆ, ಜೋಳ ಬಿಡಿಸಿ ನೀವು ಮನೇಲಾರ ಫ್ರೀಸ್ ಮಾಡ್ಕೊಳ್ಳಿ, ಇಲ್ಲ ಹೊರಗಡೆಯಿಂದ ತಂದಿದ್ದಾರ ಉಪಯೋಗಿಸ್ಕೊಳ್ಳಿ. ತರಕಾರಿ ಸಹ ನೀವು ಮಾಡ್ಕೋಬಹುದು. ನಿಮಗೆ ಈಗ ಎಲೆಕೋಸು, ಕ್ಯಾರೆಟ್, ಬೀನ್ಸ್, ಗಟ್ಟಿ ತರಕಾರಿ ಬೇಸಿಕಲಿ ಇದೇ ತರಹ ಪ್ರೊಸೆಸ್ ಅಲ್ಲಿ ನೀವು ಸೇವ್ ಮಾಡ್ಕೋಬಹುದು. ಈಗ ಪಾಲಕ್ ನೀವು ಏನ್ ಮಾಡಬಹುದು ಅಂದ್ರೆ, ಪಾಲಕ್ ಸೊಪ್ಪನ್ನ ಕುದಿತಾ ಇರೋ ಉಪ್ಪು ನೀರಲ್ಲಿ 1 ನಿಮಿಷ ಹಾಕಿ ಐಸ್ ನೀರಲ್ಲಿ ಹಾಕಿ ರುಬ್ಬಿ ಐಸ್ ಕ್ಯೂಬ್ಸ್ ಆಗಿ ನೀವು ಪಾಲಕ್ಸ್ ನ ಸೇವ್ ಮಾಡಬಹುದು. ಏನು ತೊಂದರೆ ಆಗಲ್ಲ. ಅದನ್ನ ನೀವು ಕುದಿತಾ ಇರೋ ಸಾರು ಸಾಂಬಾರ್ಗೆ ಆಡ್ ಮಾಡಿ ನೀವು ತಗೊಳ್ಳೇಬಹುದು.
1: ಪಾಲಕ್ ರುಚಿ ಸಿಕ್ತು,
0: ಸೊಪ್ಪು ಸಿಕ್ತಿಲ್ಲ. ನಾನು ಇರೋ ಈಗ ಫಸ್ಟ್ ಆಫ್ ಆಲ್ ನಾನು ದೇಶ ಬಿಟ್ಟೆ ಹೋಗ್ತೀನಿ, ನಮ್ ದೇಶದಲ್ಲಿ ಸಿಗೋದು ನಂಗೆ ಹೊರಗಡೆ ಸಿಕ್ತಿಲ್ಲ ಅಂತ ಹೇಳೋದ್ರ ಬದಲು ಇದನ್ನ ನೀವು ಪ್ರಿಸರ್ವೇಷನ್ ಟೆಕ್ನಿಕ್ ಅಲ್ಲಿ ನೀವು ತಗೊಳ್ಳೇಬಹುದು. ಬಟ್ ನಾನು ಫ್ರೆಶ್ ಆಗಿ ಸೀಸನಲ್ ಸಿಗೋದ್ನ ಅವಾಗ ತಗೊಂಡ್ ಅಡುಗೆ ಮಾಡಿದ ರುಚಿ ನಾ ಮ್ಯಾಚೆ ಮಾಡಕ್ಕಾಗಲ್ಲ.
1: ನಿಜ ನಿಜ. ಈಗ ಅದೇ ನೇರವಾಗಿ ಮರದಿಂದ ಬಿಡಿಸಿದಂತ ಅದು ಪಪ್ಪಾಯರ ಇರಬಹುದು ಅಥವಾ ಸೀಬೆಕಾಯಿ ಇರಬಹುದು ಅಥವಾ ಮಾವಿನಹಣ್ಣು ಇರಬಹುದು, ಅಲ್ಲಿ ನಮಗೆ ಏನು ನಂಬಿಕೆ ಅಂದರೆ ಇದು ಯಾವುದು ಕೆಮಿಕಲ್ ಇಲ್ಲಕ್ಕೆ ಟಚ್ ಆಗಲಿಲ್ಲ, ಸೊ ಸಾವಯವ ಪದಾರ್ಥ ಅದು ಅಂತಂದ ಆ ಭಾವನೆ ಬರುತ್ತೆ ನೇರವಾಗಿ ನಮ್ಮ ಗದ್ದೆಯಿಂದನೇ ಬಂದಿದ್ದು ಅಂತ.
0: ನಮ್ಮ ತಂದೆಯವ್ರ ಕಾಲದಲ್ಲಿ ನಮ್ಮ ತಾತನ ಕಾಲದಲ್ಲಿ ಎಲ್ಲ ಹಂಗೆ ತಿಳಿದ್ ಬೆಳೆದ್ರು. ಇವತ್ತೇನಾಗಿದೆ, ಜನ ಜಾಸ್ತಿ, ದ ಮೌತ್ ಟು ಫೀಡ್ ಆರ್ ಮೋರ್, ಅದ್ ಎಷ್ಟಿದೆಯೋ ಅಷ್ಟು ಹುಳುಗಳು ಇದೆ, ಅವಕ್ಕೂ ಊಟ ಬೇಕು. ಅವ್ರ ಊಟ ಕಿತ್ಕೊಂಡು ನಮ್ಮ ಊಟ ಅಂತ ಹೇಳ್ತಾ ಇದೀವಿ. ಅದಕ್ಕೋಸ್ಕರ ಪೆಸ್ಟಿಸೈಡ್ ಬೇಕಾಗಿದೆ. ಮುಂಚೆ ಏನಾಯ್ತು, ಗಿಳಿ ಕಚ್ಚಿದ ಹಣ್ಣು ಅಂತ ಗಿಳಿ ಕಚ್ಕೊಂಡು ತಿಂದಿದ್ರು ನಾವ್ ಅದನ್ನ ತಗೊಂಡ್ ಜಾಸ್ತಿ ಸೀರತ್ತೆ ಅಂತ
1: ತಿಂತಿದ್ವಿ.
0: ಇವಾಗ ಇನ್ಫೆಕ್ಷನ್ ಬರುತ್ತೆ, ಅದು ಡ್ಯಾಮೇಜ್ ಪ್ರಾಡಕ್ಟ್, ನಾವು ಪೆಸ್ಟಿಸೈಡ್ ಹಾಕಿರೋ ಹಣ್ಣನ್ನು ತಿಂತೀವಿ.
1: ಈಗ ಪ್ರಾದೇಶಿಕವಾಗಿ ಮೇಡಮ್, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ ಹೋಗ್ತೀವಿ ನಾವು ಬೇರೆ ಬೇರೆ ಟೈಮ್ನಲ್ಲಿ, ಚೆನ್ನಾಗಿದೆ ಈ ಟೈಮ್ನಲ್ಲಿ ನಾವು ಮಡಿಕೇರಿಗೆ ಹೋಗೋಣ ಅಂತ ಹೇಳ್ತಾರೆ. ಏ ಪರವಾಗಿಲ್ಲ, ಇನ್ನೊಂದು ಯಾವುದೋ ತಮಿಳ್ನಾಡಿನ ಕೊಡೈಕನಾಲ್ಗೆ ಹೋಗೋಣ ಅಥವಾ ಎಲ್ಲೋ ಹೋಗೋಣ ಅಂತ ಅಂತಾರೆ. ಅಲ್ಲಿ ಹೋದಾಗ ಅಲ್ಲಿ ಕೆಲವು ಆಹಾರಗಳು ಆಯಾ ಪ್ರದೇಶದಲ್ಲಿ ಸಿಗ್ತವೆ, ಅದು ತಿಂದಾಗ ನಮಗೆ ಆರೋಗ್ಯಕ್ಕೆ ಒಳ್ಳೇದಾಯ್ತಪ್ಪ ಅಂತಂತೇಳಿ ಹೋಗಿ ಹೋಗಿ ಮುಗುರಿ ಬಿದ್ದು ತಿಂತಾರೆ. ಸಿಕ್ತು ಅಲ್ಲ ಅಂತೇಳಿ ಆ ರೀತಿ ಆಹಾರ ನಮ್ಮ ದೇಹಕ್ಕೆ ಒಂದು ಶಕ್ತಿ ಕೊಟ್ಬಿಡುತ್ತಾ ಅಂತ.
0: ಶಕ್ತಿ ಕೊಡುತ್ತೋ ಇಲ್ಲ, ಬಾಡಿಗೆ ಒಂದು ಚಿಕ್ಕ ಶಾಕ್
1: ಕೊಡತ್ತೆಯನ್ನ ನೀಗಿಸುತ್ತಾ ಅಂತ.
0: ಕೆಲವೊಂದ್ಸತಿ ಈಗ ತೀರಾ ಕೊರತೆ ಇರೋದು ವೆರಿ ರೇರ್, ಮೆಡಿಕಲ್ ಕಂಡೀಷನ್ ಆಗತ್ತೆ, ನಿಮ್ ಡಾಕ್ಟರ್ ನಿಮಗ್ ಮಾತ್ರ ತಿನ್ಸೇ ತಿನ್ಸ್ತಾರೆ. ಇಲ್ಲ ಅಂದ್ರೂ ರುಚಿಗೆ, ಈಗ ನಾವು ಮುಗಿ ಬಿದ್ದು ಹೋಗುವಂತದ್ದು ಇದ್ರೆ ಅಂತ ಆಹಾರ ಯಾವುದೇ ಒಂದು ಲೆವೆಲ್ ಮೇಲೆ ತಗೊಂಡೋದ್ರೆ ಎಲ್ಲಾನು ವಿಷಾನೆ. ಸೊ ಪ್ರಯತ್ನ ಮಾಡಿ, ಇಷ್ಟಪಡಿ, ಅದನ್ನ ಯಾವ್ದಾದ್ರು ಸೇಫ್ ಪ್ರಿಸರ್ವ್ಡ್ ಮೆಥಡ್ ಅಲ್ಲಿ ನೀವು ಮನೆಗೆ ತಗೊಂಬರಕ್ಕಾದ್ರೆ. ಈಗ ನಾನು ಊಟಿಗೆ ಹೋಗಿ ನಂಗೆ ಟೀ ಇಷ್ಟ ಆಯ್ತು, ಅಲ್ಲಿ ಟೀ ಎಸ್ಟೇಟ್ಸ್ ಇದೆ, ಫ್ರೆಶ್ ಟೀ ಸಿಗತ್ತೆ, ನಂಗೆ ಟೀ ಇಷ್ಟ ಆಯ್ತು, ಟೀ ಪುಡಿ ಮನೆಗೆ ತಂದು ನಾನು ಟೀ ಮಾಡಲೇಬಹುದು. ಬಟ್ ಅಲ್ಲಿ ಪರ್ಟಿಕ್ಯುಲರ್ ಮಶ್ರೂಮ್ಸು, ವೈಲ್ಡ್ ವೆಜಿಟೇಬಲ್ಸ್ ಫ್ರೂಟ್ಸ್ ನಾನು ಎಲ್ಲ ಬ್ಯಾಗಲ್ಲಿ ಹಾಕೊಂಡು ಮನೆಗೆ ಎತ್ಕೊಂಡ್ ಬರಕ್ಕಾಗಲ್ಲ, ಅದನ್ನ ಪ್ರಿಸರ್ವ್ ಮಾಡಕ್ ಬರಲ್ಲ. ಟ್ರೆಡಿಷನಲ್
1: ಕಡೆ ಹೋದ್ರೆ ಅಲ್ಲಿ ಬೇರೆ ರೀತಿಯಾದಂತ ತರಕಾರಿ ಸಿಗುತ್ತೆ, ಅಲ್ಲಿ ಗೋಕರ್ಣ, ಕುಮಟ ಆ ಕಡೆ ಹೋದ್ರೆ ಅಲ್ಲಿ ಒಂಥರ ಬೇರೆ ರೀತಿಯಾದ ತರಕಾರಿ.
0: ತರಕಾರಿಗಳು ಗಟ್ಟಿ ತರಕಾರಿ ಆದ್ರೆ ನೀವು ಕರೆಕ್ಟ್ ಆಗಿ ಪ್ರಿಸರ್ವ್ ಮಾಡಿದ್ರೆ ಒಂದ್ ವಾರ ತಂದ ಇಲ್ಲಿ ಮಾಡಲೇಬಹುದು, ಇಲ್ಲ ಅಂತಲ್ಲ. ಬಟ್ ಈಗ ತೀರಾನೆ ಕೆಲವು ಐಟಮ್ಸ್, ಜೋನಿ ಬೆಲ್ಲ ಫಾರ್ ಫ್ಯಾಕ್ಟ್, ನಾವು ಬೆಂಗಳೂರು ವೆದರ್ಗೆ ಜೋನಿ ಬೆಲ್ಲ ತಂದ್ರೆ ಗಟ್ಟಿ ಬೀಳತ್ತಿಲ್ಲಿ, ಅಲ್ಲಿ ಲಿಕ್ವಿಡ್ ಆಗಿ ಸಿಗೋ ಬೆಲ್ಲ ಇಲ್ಲಿ ಗಟ್ಟಿ ಆಗುತ್ತೆ, ಕ್ರಿಸ್ಟಲೈನ್ ಆಗುತ್ತೆ ಕೆಳಗಡೆ, ಯಾಕೆಂದ್ರೆ ವೆದರ್ ಇಸ್ ಕೋಲ್ಡ್. ಅದು ನ್ಯಾಚುರಲಿ ಕ್ರಿಯೇಟ್ ಮಾಡಿದ್ದು ಅವ್ರ ವೆದರ್ ಕಂಡೀಷನ್ ಸೂಟ್ ಆಗಕ್ಕೆ. ಬಟ್ ನಮ್ಮ ಕರಾವಳಿ ಕರ್ನಾಟಕ ಇರ್ಬೋದು, ಕೇರಳ ಅವ್ರು ಇರ್ಬೋದು, ಅವ್ರ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಥ್ರೂ ಔಟ್ ದ ದೇಶ ವೆರಿ ಫೇಮಸ್. ಅದನ್ನ ಉಳಿಸ್ಕೊಳ್ಳೋ ಪದ್ಧತಿ ನಮ್ಮ ಅವರು ಕಂಡಿಡ್ಕೊಂಬಿಟ್ಟಿದ್ದಾರೆ, ಯಾವ್ಯಾವ ಹವಾಮಾನಕ್ಕೆ ಯಾವ್ಯಾವ ತರ ಅದನ್ನ ಪ್ರಿಸರ್ವ್ ಮಾಡ್ಕೋಬಹುದು, ಕಷಾಯಗಳನ್ನ, ಲೇಹಿಯಾಗಳನ್ನ ತುಂಬಾ ಚೆನ್ನಾಗಿ ಕಂಡಿಡ್ಕೊಂಡಿದ್ದಾರೆ. ಹರ್ಬ್ಸ್ ಆ ಪುಡಿಗಳ ಫಾರ್ಮ್ ಇರ್ಬೋದು, ಕೆಲವು ಪುಡಿ ಫಾರ್ಮ್ ಅಲ್ಲಿ ಸಿಗುತ್ತೆ, ಸೊ ದಟ್ ಇಟ್ ಕ್ಯಾನ್ ಲಾಸ್ಟ್ ಲಾಂಗರ್. ಈ ಚೂರ್ಣ ಅಥವಾ ಲೇಹಿಯಾ ಇದ್ರೆ ಅವ್ರು ಹೇಳ್ತಾರೆ 6 ತಿಂಗಳು, 3 ತಿಂಗಳು ಇಷ್ಟೇ ಅದ್ರ ವ್ಯಾದು ಅಂತ. ಎಲ್ಲ ಊಟದ ವಿಚಾರದಲ್ಲಿ ಎವ್ರಿಥಿಂಗ್ ಹ್ಯಾಸ್ ಅನ್ ಎಕ್ಸ್ಪೈರಿ ಡೇಟ್. ಇಫ್ ಸಮಥಿಂಗ್ ಡಸ್ ನಾಟ್ ಹ್ಯಾವ್ ಅನ್ ಎಕ್ಸ್ಪೈರಿ ಡೇಟ್, ಇಟ್ ಇಸ್ ಅ ಕೆಮಿಕಲ್, ಇಟ್ ಇಸ್ ನಾಟ್ ಫುಡ್.
1: ಹೌದು ಹೌದು, ನಡೆಯುತ್ತೆ ಬಿಡು. ಇನ್ನೇನು,
0: ಇಫ್ ಎನಿಥಿಂಗ್ ಹ್ಯಾಸ್ ಟೂ ಮಚ್ ಆಫ್ ಶೆಲ್ಫ್ ಲೈಫ್, ಇಟ್ ಹ್ಯಾಸ್ ಟೂ ಮಚ್ ಆಫ್ ಕೆಮಿಕಲ್ಸ್.
1: ಅಷ್ಟೇ,
0: ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್.
1: ಹೌದು ಹೌದು. ಈಗ ಈ ರೀತಿಯಾದಂತಹ ಆಹಾರ ನಮಗೆ ಪೌಷ್ಟಿಕಾಂಶದ ಒಂದು ಕೊರತೆಯನ್ನು ನೀಗಿಸುತ್ತಾ ಅಥವಾ ಪೌಷ್ಟಿಕ ಆಹಾರನೇ ಭಾಳ ಒಳ್ಳೆಯ ಶಕ್ತಿ ಕೊಡುತ್ತಾ, ಸೀಸನಲ್ ವೈಸೇ ಹೋಗ್ತೀವಿ ನಾವು, ಚೆನ್ನಾಗಿದೆ ಅಂತ ಅಂತೀವಿ, ಅನಿವಾರ್ಯವಾಗಿ ತಿನ್ನೋದು ಬೇರೆ, ಈ ಸಮಯದಲ್ಲಿ ಇದು ಬೆಳೀತದೆ ತಿಂತೀವಿ ನಾವು ಅಂತಂತೇಳಿ, ಅದು ಪೌಷ್ಟಿಕಾಂಶ ಕೊಡುತ್ತೆ ಅಂತ ಅನ್ನೋದು ಹೇಳ್ತಾ ಬಂದಿದ್ವಿ ಕಾಲಕಾಲದಿಂದನೇ. ಇಲ್ಲ ಆಯಾ ಸಮಯದಲ್ಲಿ ಏನು ಸಿಗುತ್ತೆ ಅಂತ

0: ತಿನ್ನಬೇಕು, ಮತ್ತು ರೇಟು ಕೂಡ ಕಡಿಮೆ ಇರುತ್ತೆ ಆ ಟೈಮ್ನಲ್ಲಿ, ಹಾಗಾಗಿ ಆವಾಗೇ ತಿಂದ್ಬಿಡ್ಬೇಕು. ಇನ್ನು ಬೇರೆ ಸಮಯದಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದ್ದದನ್ನು ತಿಂದು ನಾವ್ಯಾಕೆ ಹಣ ಹಾಳು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ಶಕ್ತಿಯುತ ಆಹಾರಕ್ಕೆ ಆಯಾ ಸೀಸನಲ್ ಸಂದರ್ಭದಲ್ಲಿ ಸಿಗುವಂತಹ ಆಹಾರ ಅಥವಾ ಸ್ಟೋರ್ ಮಾಡಿದಂಥ ಆಹಾರ ಹೇಗೆ ನಮಗೆ ಶಕ್ತಿ ಕೊಡುತ್ತೆ?
1: ಸಿಂಪಲ್ ಲಾಜಿಕ್, ಹಿತಬುಕ್ ಮಿತಬುಕ್ ಋತುಬುಕ್ ಇದನ್ನ ಹೇಳ್ತಾರೆ. ಹಿತವಾಗಿ ತಿನ್ನಿ. ಏನ್ ಹಿತವಾಗಿ? ಈಗ ನಾನ್ ಬೇಸಿಗೆಯಲ್ಲಿ ಕುದೀತಾ ಇರೋ ಸೂಪ್ ಕುಡಿಯಕ್ ಆಗಲ್ಲ, ನನಗೆ ಅವಾಗ ಗಂಟ್ಲಗದ್ ಹಿತ ಅಂತ ಅನ್ಸಲ್ಲ, ತಂಪಾದ ಪಾನೀಯವನ್ನೇ ಕೇಳುತ್ತೆ. ಮಿತವಾಗಿ ತಗೊಳ್ಳಿ, ಏನೇ ತಗೊಳ್ಳಿ ಮಿತವಾಗಿ ತಗೊಳ್ಳಿ. ನಿಮ್ ಆರೋಗ್ಯಕ್ಕೆ ಅದು ಒಳ್ಳೇನೆ ಇರ್ಬೋದು, ಬಟ್ ಮಿತವಾಗಿ ತಗೊಳ್ಳಿ. ಯಾಕೆ? ನಿಮ್ ಬಾಡಿಗೆ ಅದನ್ನ ಪ್ರೊಸೆಸ್ ಮಾಡಕ್ ಟೈಮ್ ಸಿಗತ್ತೆ. ಅಂಡ್ ಯಾವುದೇ ಊಟ ನಿಮ್ ಶರೀರಕ್ಕೆ ಏನೂ ತೊಂದರೆ ಕೊಡ್ತಿಲ್ಲ ಅಂತ ಕನ್ಫರ್ಮ್ ಮಾಡಕ್ ಎಪ್ಪತ್ತೆರಡು ಗಂಟೆಗಳ ಕಾಲ ಬೇಕು. ಎನಿ ಫಾರ್ಮ್ ಆಫ್ ಅಲರ್ಜಿ, ಎನಿ ಫಾರ್ಮ್ ಆಫ್ ಇಂಡೈಜೆಷನ್, ಎನಿ ಫಾರ್ಮ್ ಆಫ್ ತೊಂದ್ರೆ ನಿಮ್ ಶರೀರಕ್ಕೆ ಯಾವ್ದಾರ ಊಟದಿಂದ ಆಗಂಗಿದ್ರೆ 72 hours ಮ್ಯಾಕ್ಸಿಮಮ್ ಅದ್ರೊಳಗೆ ಆಗುತ್ತೆ.
0: ನಿನ್ನೆ ರಾತ್ರಿ ತಿಂದಿದ್ದಕ್ಕೆ 20 ಅಂತ ಅನ್ನೋಂಗಿಲ್ಲ, ಅದ್ರ ಹಿಂದೆ ಯಾವ್ದೋ ಫುಡ್ ಕೂಡ ಕಾರಣ ಆಗಿರ್ಬೋದು.
1: ಆಗಿರಬಹುದು. 72 hours ಡೀಲ್.
0: ಸರಿ,
1: ನೀವೊಂದು ಸಣ್ಣ ಮಗುಗೆ ಹೊಸ ಪದಾರ್ಥ ಫಸ್ಟ್ ಟೈಮ್ ಅದು ಜೀವನದಲ್ಲೇ ಏನಾರ ತಿಂತಿದೆ ಅಂದ್ರೆ 72 hours ಕಾಲ ಟೈಮ್ ಕೊಡಿ. ಕೆಲವುದೆಲ್ಲ ಇಮಿಡಿಯೇಟ್ ಅಲರ್ಜಿಕ್ ರಿಯಾಕ್ಷನ್ ಬಂದೇ ಬರುತ್ತೆ. ಅಲರ್ಜಿ ಇದ್ದರೆ
0: ನೀವು ಹೇಳ್ತಿರ್ಬೇಕಾದ್ರೆ, ಯಾವ್ದೋ ಒಂದು ಪ್ರದೇಶಕ್ಕೆ ನಾವು ಪ್ರವಾಸಕ್ಕೆ ಹೋಗಿರ್ತೀವಿ, ಅಲ್ಲಿ ಏನೋ ತಿಂದಿರ್ತೀವಿ, ಅದು ಅಲ್ಲಿ ಏನಾಗಿರಲ್ಲ, ಇಲ್ಲ ಅಲ್ಲಿ ಏನಾಗಿರ್ಲಿಕ್ಕಿಲ್ಲ, ಈಗ ಇಲ್ಲಿ ಬಂದ ಮೇಲೆ ಜ್ವರ ಬಂತಲ್ಲ, ಯಾಕೆ ಬಂತು, ನಿನ್ನೆ ಏನಾರ ತಿಂದಿದ್ದರಿಂದ ಬಂತ ಅಂತ ಅಂತಾರೆ ಕೆಲವರು. ಹಾಗಾಗಿ ಪ್ರವಾಸದ ಇಫೆಕ್ಟ್ ಎಷ್ಟೋ ಸಲ 8 ಆದ್ಮೇಲೆ ಆಯ್ತು, ನೋವಾಯ್ತು, ಜ್ವರ ಬಂತು, ಇನ್ನೊಂದು ಏನಾಯ್ತು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅದನ್ನ ನಾವು ದೂರ ಮಾಡಬೇಕು ಅಂದ್ರೆ ಹೆಂಗೆ?
1: ಯೂಶಲಿ ವಲಸೆ ಹೋದಾಗ, ಮನೆಯಿಂದ ದೂರ ಇದ್ದಾಗ, ನಿಮ್ಮ ಊಟದ ಪದ್ಧತಿಯಿಂದ ದೂರ ಇದ್ದಾಗ, ಪ್ರಿಫರಬ್ಲಿ ಟೇಕ್ ವೆಲ್ ಕುಕ್ಡ್ ಫುಡ್. ರಾ ಫುಡ್ ಆದಷ್ಟು ಅವಾಯ್ಡ್ ಮಾಡಿ.
0: ಮಸಾಲೆ ಪದಾರ್ಥಗಳನ್ನು ಮುಟ್ಟಕ್ ಹೋಗಬಾರದು. ಎಲ್ಲೋ ಒಂದ್ ಕಡೆ ಡಿಫ್ರೆಂಟ್ ಆಗಿ ಸಿಗ್ತಾ ಇದೆ ಅಂತ
1: ಮಸಾಲೆ ತಿನ್ನಬಹುದು, ಬಟ್ ಅಗೇನ್ ಪ್ರಿಫರಬ್ಲಿ ಫಾರ್ ಲಂಚ್ ಟೈಮ್. ರಾತ್ರಿಗೆ ಹೊಸ ಮಸಾಲೆ ಟ್ರೈ ಮಾಡಬೇಡಿ. ಬೆಳಿಗ್ಗೆ ತಿಂಡಿಗಾರೆ ಎಕ್ಸಲೆಂಟ್, ಬಿಕಾಸ್ ಯು ಹ್ಯಾವ್ ದ ಎಂಟೈರ್ ಡೇ ಟು
0: ರಿಕವರ್.
1: ಸೊ ಅಂಡ್ ಎನಿ ನ್ಯೂ ಆಯಿಲ್ ಆರ್ ಎನಿ ನ್ಯೂ ಫ್ಯಾಟ್ ಯು ವಾಂಟ್ ಟು ಟ್ರೈ. ಕೊಬ್ಬಿನಾಂಶ ಏನಾರ ಚೇಂಜ್ ಮಾಡಬೇಕು ಅಂತ ನೋಡಂಗಿದ್ರೆ, ಬೆಳಗ್ಗೆ ಹೊತ್ತು ಹಗಲೊತ್ತಲ್ಲಿ ಏನಾರ ಎಕ್ಸ್ಪೆರಿಮೆಂಟ್ ಮಾಡಿ. ರಾತ್ರಿ ಊಟಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಯಾಕೆಂದ್ರೆ ಏನಾರ ಎನಫಿಲಾಕ್ಸಿಸ್ ಅಥವಾ ಹೆಚ್ಚು ಕಮ್ಮಿ ಆದ್ರೆ, ಒಂದು ಬಾಡಿ ಏನಾರ ಒಂದು ರಿಯಾಕ್ಷನ್ ಕೊಟ್ರೆ, ರಾತ್ರಿ ನೀವು ಹಾಸ್ಪಿಟಲ್ ಹುಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಅದು ನಿಮಗೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ, ಎಸ್ಪೆಷಲಿ ವಲಸೆ ಹೋದಾಗ ನೀವೊಂದು ಹೊಸ ಊರಲ್ಲಿ ಇರ್ತೀರ, ಅಲ್ಲಿ ನೀವು ಒಬ್ರು ಡಾಕ್ಟರ್ ಹುಡುಕಿ ಟ್ರೀಟ್ಮೆಂಟ್ ತಗೊಂಡು ಮಾಡಕ್ ನಿಮಗೆ ಕಷ್ಟ ಆಗುತ್ತೆ, ಪ್ಲಸ್ ನಿಮಗೆ ಭಯಾನು ಬರುತ್ತೆ. ಹೊಸ ಊಟದ ಬಗ್ಗೆ ಭಯ ಬೇಡ, ನಾಲೆಡ್ಜ್ ಇರಬೇಕಷ್ಟೇ.
0: ಅದೇ ಅಂದ್ರೆ ಈಗ ಬೇರೆ ಸಮಯಕ್ಕೆ ಅನುಗುಣವಾಗಿ ಸಿಗುವಂತಹ ಪದಾರ್ಥಗಳು ಅದು ಬಳಸೋದು ಒಂದು, ಇನ್ನೊಂದು ಯಾವುದೋ ಪ್ರದೇಶ ಕಡೆ ಹೋದಾಗ ಅಲ್ಲಿ ಸಿಗುತ್ತೆ ಬಹಳ ವಿಶೇಷವಾದ ಫುಡ್ ಅಂತ ಹೇಳಿ ತಗೊಂಡ್ಬರೋದು ಇನ್ನೊಂದು. ಏನಾದ್ರೂ ಮಾಡಿ ಒಟ್ಟಾರೆ ಆಹಾರ ನಮಗೆ ಉತ್ತಮ ಆಹಾರ
1: ಬರಬೇಕಾದ್ರೆ, ಈಗ ನೀವು ಚಳಿ ಜಾಗದಿಂದ ವಾರ್ಮ್ ಜಾಗಕ್ಕೆ ತಗೊಂಡ್ಬರ್ಬೇಕಾದ್ರೆ ಹ್ಯುಮಿಡಿಟಿ ಟೆಂಪರೇಚರ್ ಚೇಂಜ್ ಆಗುತ್ತೆ, ಸೊ ಊಟ ಹಾಳಾಗೋ ಚಾನ್ಸಸ್ ಹೈ ಇರುತ್ತೆ. ಇಫ್ ಇಟ್ ಇಸ್ ನಾಟ್ ಹ್ಯಾವಿಂಗ್ ಮೆನಿ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಇಲ್ಲ ಅಂದ್ರೆ ಊಟ ಹಾಳಾಗುತ್ತೆ. ನಾವು ಈಗ ಎಷ್ಟೇ ನಮ್ಮ ನ್ಯಾಚುರಲ್ ಬೀಜಗಳನ್ನ ಉಳಿಸ್ಕೊಂಡು ಹೊಸ ಜಾಗದಲ್ಲಿ ಅದನ್ನ ಬೆಳೆಸಕ್ ಪ್ರಯತ್ನ ಮಾಡ್ಬೇಕಾದ್ರೆ ಫಸ್ಟ್ ಗ್ರೀನ್ ಹೌಸ್ ನರ್ಸರಿ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ. ವೈ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್? ಹೆಚ್ಚು ಕಮ್ಮಿ ಯಾರು ನೋಡ್ಕೊಳಕಿರ್ತಾರೆ,
0: ಒಂಥರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ದಂಗೆ.
1: ಬೇಸಿಕಲಿ ICU ಆಫ್ ಪ್ಲಾಂಟ್ಸ್.
0: ICU
1: ಫಾರ್ ಪ್ಲಾಂಟ್ಸ್ ಇಸ್ ಅ ಗ್ರೀನ್ ಹೌಸ್. ನಿಧಾನಕ್ಕೆ ಅವರು ಅಲ್ಲಿ ಟೆಂಪರೇಚರ್ ಎಷ್ಟು ಬಿಸಿಲು ಬೀಳ್ತಾ ಇದೆ, ಅದಕ್ಕೆ ನಾವ್ ಏನ್ ಗೊಬ್ಬರ ಹಾಕ್ತಿವಿ, ಏನ್ ನ್ಯೂಟ್ರಿಷನ್ ಹಾಕ್ತಿವಿ, ಎಲ್ಲ ನೋಡ್ಕೊಂಡು ಜಾಗರೂಕವಾಗಿ ಬೆಳೆಸ್ತಾರೆ. ಒಂದ್ ಅದಕ್ ಬೆಳೆದ ಮೇಲೆನೆ ಅದನ್ನ ತಗೊಂಡೋಗಿ ನಾಟಿ ಮಾಡ್ತಾರೆ. ಒಂದ್ ಕಡೆ ಬೀಜ ತಗೊಂಡೋಗಿ ಯಾರು ಹಾಕಲ್ಲ. ಗ್ರೀನ್ ಹೌಸ್ ಅಲ್ಲಿ ಯಾಕೆ ಒಂದ್ ಲೆವೆಲ್ ಬೆಳೆಸ್ತಾರೆ ಅಂದ್ರೆ, ಅದಕ್ಕೆ ರೂಟ್ ಬೇರ್ ಬೆಳೆದಿರುತ್ತೆ,
0: ನರ್ಗಿಸ್ಕೊಳತ್ತೆ.
1: ಇನ್ನ ನಾ ಹೊರಗಡೆ ಹಾಕಿದ್ರೆ ಬದುಕಬಹುದೇನೋ ಅಂತ ಅವ್ರ ಕಾನ್ಫಿಡೆನ್ಸ್ ಬಂದಾಗ ಅದನ್ನ ತಗೊಂಡೋಗಿ ನಾಟಿ ಮಾಡ್ತಾರೆ ಮರನ. ಯಾರು ಬೀಜ ಅಂತ ತಗೊಂಡೋಗ್ಬಿಟ್ಟು ಹಾಕ್ಬಿಟ್ಟು ನಾನು ನಾಳೆ ಬೆಳಗ್ಗೆ ಮರ
0: ಬರುತ್ತೆ. ಎಲ್ಲವನ್ನೂ ಕೂಡ ಒಂದೊಂದು ಪ್ರದೇಶದಿಂದ ಪ್ರದೇಶಕ್ಕೆ ಬಹಳ ಭಿನ್ನತೆ ಇರುತ್ತೆ. ಇಲ್ಲಿ ಮಂಡ್ಯ ಕಡೆ ಬಂದರೆ ರಾಗಿ ಮುದ್ದೆ ತಿಂದರೆ, ರಾಯಚೂರು ಕಡೆ ಹೋದರೆ ರೊಟ್ಟಿ ತಿಂತಾರೆ, ಧಾರವಾಡ ಕಡೆ ಹೋದರೆ ರೊಟ್ಟಿ ತಿಂತಾರೆ, ಕರಾವಳಿ ಕಡೆ ಹೋದರೆ ಮೀನಿನ ಪದಾರ್ಥಗಳು ಜಾಸ್ತಿ ಇರ್ತವೆ. ಅಲ್ಲಿ ಅನ್ನ ಅಕ್ಕಿನೇ ಬೇರೆ, ಕುಚ್ಚಿದನ್ನ. ಕೇರಳ ಕಡೆ ಹೋದರೆ ಮತ್ತು ಬೇರೆ ರೀತಿ. ಹಾಗಾಗಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿ ಜನ ಸುಖವಾಗಿರ್ತಾರೆ.
1: ನಾವು ನಮ್ ಇಂಡಿಯಾನಲ್ಲಿ GI ಟ್ಯಾಗ್ಡ್ ಫುಡ್ಸ್ ಇದೆ, ಜನ ನಂಬ್ತಾರೋ ಬಿಡ್ತಾರೋ. ನಾವು ನಮ್ಮ ಊಟಕ್ಕೆ ISI ಸ್ಟ್ಯಾಂಪಿಂಗ್ ಮಾಡ್ಕೊಂಡ್ಬಿಟ್ಟಿದೀವಿ. ಇದು ನಮ್ಮ ಜಾಗ, ಇದ್ರಲ್ಲಿ ನಾವ್ ಇದನ್ನ ಬೆಳಿತೀವಿ, ನಾವ್ ಇದನ್ನ ಊಟ ಮಾಡ್ತೀವಿ,
0: ನಾವು ಕಟ್ಟಿದೀವಿ,
1: ನಾವ್ ಇದ್ ನಮ್ದು ಅಂತ ನಮ್ದು ಟ್ಯಾಗ್ಸ್ ಇದೆ ಊಟಕ್ಕೆ ಹಾಕೋ ಪದಾರ್ಥದ ಮೇಲೆ. ಯಾಕಷ್ಟು ಮಟ್ಟಿಗೆ ಮಾಡ್ತಾರೆ ಅಂದ್ರೆ, ಆ ಜಾಗದಲ್ಲಿ ಅದನ್ನ ತಿಂದ್ರೆ ಬದುಕ್ತಾರೆ. ಹೊರಗಡೆ ತಗೊಂಡೋದಾಗ ಅದನ್ನ ಮಿತವಾಗಿ ಉಪಯೋಗಿಸಕ್ ಸಾಧ್ಯ. ನೀವ್ ರೆಗ್ಯುಲರ್ ಊಟದ ರೇಂಜ್ ಅದನ್ನ ಯೂಸ್ ಮಾಡಕ್ಕಾಗಲ್ಲ.
0: 4 ರೊಟ್ಟಿ ತಿನ್ನೋನು ಈ ಕಡೆ ಮಂಡ್ಯ ಮೈಸೂರು ಅವನು ಒಂದು ತಿಂದ್ರೆ.
1: ಪಂಜಾಬ್ ಅಲ್ಲಿ ಸಿಗೋ ಗೋಧಿ, ಅವ್ರು ಮಾಡ್ಕೊಂಡು ತಿನ್ನೋ ರೊಟ್ಟಿ, ಅವ್ರ ಇರೋ ಹೈಟ್ ಗೆ ಅವ್ರ ವೆಯ್ಟ್ ಗೆ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ.
0: ಹೌದು,
1: ಅದನ್ನ ತಗೊಂಡ್ ಬಂದ್ಬಿಟ್ಟು ಆರೋಗ್ಯಕ್ಕೆ ಒಳ್ಳೇದು ನೀ ತಿನ್ನು ಅಂದ್ರೆ, ನಾವ್ ರಾಗಿ ಮುದ್ದೆ ತಿನ್ನೋ ಜನ

0: ಅಡ್ಜಸ್ಟ್ ಆಗಲ್ಲ.
1: ನಾರ್ತ್ ಉತ್ತರ ಕಡೆ ಅಲ್ಲಿ ಅಲ್ಲಿ ರೊಟ್ಟಿ ನೋಡಿದ್ರೆ ಇಷ್ಟು ದಪ್ಪ ದಪ್ಪ ಇರ್ತದೆ. ಇದನ್ನೇನಪ್ಪ ನಾವು ಇಷ್ಟು ತೆಳ್ಳಗ್ ಮಾಡ್ತೀವಿ, ಇದೇನೋ ದಪ್ಪ ದಪ್ಪ ಬಳಸ್ತಾರಲ್ಲ ಅಂತ ನಾವು ಅಂತೀವಿ.
0: ಸೊ ನಮ್ಮ ಪ್ರತಿಯೊಂದು ಊಟದ ಪದ್ಧತಿ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಲೈಫ್ ಸ್ಟೈಲ್. ಅದು ಇವತ್ತು ಹುಟ್ಕೊಂಡಿಲ್ಲ, ಇವತ್ತು ಟ್ರೆಂಡ್ಗೋಸ್ಕರ ಯಂಗ್ಸ್ಟರ್ಸ್ ಹೇಳ್ತಾರೆ ಓ ಇವತ್ತು ಗ್ರೀನ್ ಟೀ ಒಳ್ಳೇದು ಆರೋಗ್ಯಕ್ಕೆ, ಇದನ್ ಕುಡಿತೀನಿ. ಇವಾಗ ಹೊಸ ಟ್ರೆಂಡ್ ಮಾಚ, ಅದನ್ ಕುಡಿತೀನಿ. ಬೇಡ ಇದ್ದಕ್ಕಿದ್ದಂಗೆ ನಂಗೆ ಪ್ರೋಟೀನ್ ಶೇಕ್ ಬೇಕು, ಇದ್ದಕ್ಕಿದ್ದಂಗೆ ಬೇಡ ನಂಗೆ ಇನ್ನೊಂದು ಸಪ್ಲಿಮೆಂಟ್ ಇರೋದು ಏನೋ ಒಂದು ಲಿಂಕ್ ರೆಡಿ ಟು ಸಾಲ್ವ್ ಇನ್ ವಾಟರ್ ತರ ಕುಡಿತೀನಿ. ನಾನ್ ಬೆಳಿಬೇಕಾರೆ ನಂಗೆ ಸ್ಕೂಲಿಂದ ಬಂದಾಗ ಕ್ವಿಕ್ ಟು ಈಟ್ ಸ್ನಾಕ್ ವಾಸ್ ನೆವರ್ ಮ್ಯಾಗಿ, ರಾಗಿ ಹುರಿಟ್ಟು. ನಾವು ಬೆಳ್ದಿದ್ದೆಲ್ಲ ರಾಗಿ ಹುರಿಟ್ಟು. ನಮ್ ಇನ್ಸ್ಟೆಂಟ್ ಸ್ನಾಕ್ ವಾಸ್ ಹುರಿ ಹಿಟ್ಟಿಗೆ ಬಿಸಿ ಹಾಲ್ ಹಾಕಿ ಉಂಡೆ ಕಟ್ ಕೊಡೋರು, ತಿನ್ನೋ ಕಂದ ಇದು ನಿನ್ ಊಟ ಅಂತ. ಊಟನ ಆರೋಗ್ಯಕ್ಕೋಸ್ಕರ ತಿನ್ನಂಗಿದ್ರೆ, ಲೆಟ್ ಮೀ ಬಿ ವೆರಿ ಸ್ಪೆಸಿಫಿಕ್, ಊಟಕ್ಕೋಸ್ಕರ ಆರೋಗ್ಯ ಅಲ್ಲ, ಆರೋಗ್ಯಕ್ಕೋಸ್ಕರ ಊಟನೇ ತಿನ್ನಂಗಿದ್ರೆ ಅದರಲ್ಲಿ ಎಷ್ಟು ಕಮ್ಮಿ ಪ್ರೊಸೆಸ್ ಆಗುತ್ತಲ್ಲ ಒಂದು ವಿಚಾರ, ಅಷ್ಟು ಆರೋಗ್ಯಕ್ಕೆ ಒಳ್ಳೇದು.
1: ಅದನ್ನು ಹೌದು. ಮತ್ತೆ ತಿನ್ನುವುದಕ್ಕಾಗಿ ಬದುಕು ಅಂತ ಹೇಳ್ತಾರೆ ಕೆಲವೊಬ್ರು, ಆದ್ರೆ ಬದುಕಿಗಾಗಿ ತಿನ್ಬೇಕು ನಾವು, ಅಂದ್ರೆ ಒಳ್ಳೆ ರೀತಿಯಲ್ಲಿ
0: ಈ ಜೀವನ ರಸ ಸವಿಯಲು. ಐ ಅಕ್ಸೆಪ್ಟ್ ಇಲ್ಲ ಅಂತಿಲ್ಲ. ನಮ್ಮ ಎಲ್ಲಾ ಸೆಲೆಬ್ರೇಷನ್ ಮೇಜರ್ ಫೋಕಸ್ ಪಾಯಿಂಟ್ ಇರೋದೇ ಊಟ. ನೀವ್ ಯಾವ್ದೇ
1: ಎಲ್ಲರೂ ಮಾಡಬಹುದು, ಹೊಟ್ಟೆಗಾಗಿ
0: ಏನಾರ ಫಂಕ್ಷನ್ ಮಾಡಿ, ಏನಾರ ಹಬ್ಬ ಮಾಡಿ, ಏನೇ ನಿಮ್ಮನೇಲಿ ಸೆಲೆಬ್ರೇಷನ್ ಇದ್ರು ಫಸ್ಟ್ ಟಾಪಿಕ್ ಆಫ್ ಡಿಸ್ಕಷನ್ ಇಸ್ ಫುಡ್.
1: ಏನ್ ಮಾಡೋಣ ಅಡಿಗೆ
0: ಅಷ್ಟೇ. ಯಾಕೆ ಅಂದ್ರೆ ಊಟದಲ್ಲಿ ಅಷ್ಟು ಆನಂದ ಇದೆ. ಒಂದು, ನಾವು ಟಚ್ ಮಾಡೋದು, ಆ ಟೆಕ್ಸ್ಚರ್ ಆಫ್ ದ ಫುಡ್ ಇಸ್ ಆರ್ ಕಿಕ್. ಟು, ಸ್ಮೆಲ್, ಊಟದ ವಾಸನೆಗೆ ಅಷ್ಟು ನಮಗೆ ರುಚಿ ಇದೆ. ಟೇಸ್ಟ್, ಊಟ ನೋಡಿದ್ರೆ ಖುಷಿ ಬೀಳ್ತೀವಿ. ಎಲ್ಲಾ ಇಂದ್ರಿಯಗಳಿಂದನು ಊಟನ ನಾವು ಅಷ್ಟೊಂದು ಆಸ್ವಾದಿಸ್ಬೇಕಾದ್ರೆ ಆ ಊಟ ನಮ್ಗೆ ಆರೋಗ್ಯನೂ ಕೊಡಂಗಿದ್ರೆ ಬೆಸ್ಟ್ ಡೀಲ್. ಅಕಸ್ಮಾತ್ ಆರೋಗ್ಯ ಕೊಡ್ತಿಲ್ಲ ಖುಷಿಗೆ ತಿನ್ನಂಗಿದ್ರೆ ಸ್ವಲ್ಪ
1: ತಿನ್ಕೊಂಡ್ಬೇಕಾರೆ. ಹಂಗೆ ಇಷ್ಟೆಲ್ಲದರ ಮಧ್ಯೆ ಒಳ್ಳೆ ಆಹಾರ ಸಿಗುತ್ತೆ, ಎಲ್ಲಾ ಪ್ರದೇಶದಲ್ಲಿ ಒಳ್ಳೆ ಒಳ್ಳೆ ಆಹಾರ ಬೆಳೀತಾರೆ, ಅದನ್ನೆಲ್ಲ ತಿಂದು ನಾವು ಚೆನ್ನಾಗಿರಬೇಕು. ಇದರ ಮಧ್ಯೆ ಯಾವುದೇ ದುಶ್ಚಟಗಳ ದಾಸರಾಗಿ ಬದುಕಬಾರದು. ಯಾಕಂದ್ರೆ ಒಳ್ಳೆ ಆಹಾರನೇ ಸಿಗುತ್ತೆ, ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಒಂದು ಬೇರೆ ಬೇರೆ ತರಹವಾರಿ ಆಹಾರ ಸಿಗುತ್ತೆ ಇರಬೇಕಾದ್ರೆ, ಇನ್ನೊಂದು ಯಾವುದೋ ದುಶ್ಚಟದ ದಾಸರಾಗಿ ಅಲ್ಲಿ ಯಾವುದೋ ಒಂದು ಅಂಟ್ಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು ಸಿಗ್ತಾ ಇರೋ ಆಹಾರವನ್ನು ತಿನ್ನಕ್ಕಾಗದೇನೆ ಸಫರ್ ಆಗ್ತಿರೋ ತುಂಬಾ ಜನ ಆಗ್ತಿದ್ದಾರೆ.
0: ಚಟಗಳು ಅನ್ನೋದು ಮನುಷ್ಯನ ಮನಸ್ಸಿಗೆ ತೊಂದರೆ. ಫಸ್ಟ್ ಆಫ್ ಆಲ್, ಒಬ್ಬ ಮನುಷ್ಯ ಒಂದು ಹೆಲ್ತಿ ಲೈಫ್ ಸ್ಟೈಲ್, ಒಂದು ಲೈಫ್ ಅಲ್ಲಿ ಒಂದು ಏಮ್ ಗೋಲ್ ಅನ್ನೋದು ಕ್ಲಿಯರ್ ಇದ್ರೆ ಚಟದ ಕಡೆ ಅವನ ಆಸಕ್ತಿ ಕಮ್ಮಿ ಆಗುತ್ತೆ. ಊಟ ಅನ್ನೋದು ನಮ್ ಈಗ ನೀವೇನ್ ನಿಮ್ ಜೀವನದಲ್ಲಿ ಬೆಸ್ಟ್ ಊಟ ತಿಂದಿದ್ದೀರಾ ಅಂದ್ರೆ 99% ನಮ್ ತಾಯಿ ಕೈದಿದ್ದು ಒಂದು ಐಟಮ್ ಅಂತಾರೆ. ಐ ಆಮ್ ವೆರಿ ಶ್ಯೂರ್. ಯಾಕೆ ಅಂದ್ರೆ ಊಟ ಅನ್ನೋದು ನಾವು ಫ್ಯಾಮಿಲಿಗೆ ಅಸೋಸಿಯೇಟ್ ಮಾಡ್ತೀವಿ, ನಮಗೆ ನಮ್ ತಾಯಿ ಕೊಡೋ ನ್ಯೂಟ್ರಿಷನ್ ಅಸೋಸಿಯೇಟ್ ಮಾಡ್ತೀವಿ. ಸೊ ಇನ್ಮೇಲಿಂದ ಇಫ್ ಯು ವಾಂಟ್ ಟು ಸಿ ನಾ ತಿಂತಿರೋ ನನ್ನ ಆರೋಗ್ಯ ಒಳ್ಳೇದೇ ಇಲ್ವಾ, ನಮ್ಮಅಮ್ಮ ಇದನ್ನ ಅಪ್ರೂವ್ ಮಾಡ್ತಾರಾ ಅಂತ ಯೋಚನೆ ಮಾಡಿ.
1: ಸಿಗ್ನೇಚರ್ ಆಗ್ಬೇಕು
0: ತಟ್ಟೆಲಿ ನನಗೆ ಐಟಮ್ ಹಾಕೊಂಡಾಗ ಅಥವಾ ತಿನ್ಕೋಕಂದ ಅಥವಾ ಇನ್ನೊಂದು ಜಾಸ್ತಿ ತಿನ್ನೋಕಂದ ಅಂತ ಹೇಳ್ತಾರ ಅಂತ ಯೋಚನೆ ಮಾಡಿ, ನಿಮ್ಗೆ ಮೈಂಡ್ ಕ್ಲಿಯರ್ ಆಗೋಗುತ್ತೆ.
1: ನಿಜ ನಿಜ, ಬಹಳ ಸಂತೋಷ, ತುಂಬಾ ಒಳ್ಳೆಯ ರೀತಿಯಲ್ಲಿ ತಾವು ವಿವರಣೆ ಕೊಟ್ಟಿದ್ದೀರಿ. ಮತ್ತು ನಮ್ಮ ಕೇಳುವರಿಗೆ ಬಹಳ ಸುಲಭವಾಗಿ ಅರ್ಥ ಆಗೋ ಹಾಗೆ ಎಲ್ಲೇ ಬದುಕಿರಲಿ, ನಮ್ಮ ಈಗ ಈ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಕೇಂದ್ರದವರು ಕೇಳ್ತಿರ್ತಾರೆ, ಆಯಾ ಪ್ರದೇಶಕ್ಕನುಗುಣವಾಗಿ ಅವರು ಕನೆಕ್ಟ್ ಆಗಬೇಕು. ನಮ್ಮಲ್ಲಿ ಇದು ಸಿಗುತ್ತೆ, ನಮ್ದು ಇದು ಆಯಿತು, ಇಲ್ಲಿ ಅದು ಆಯಿತು, ಇದು ಆಯಿತು, ಅಕಸ್ಮಾತ್ ಆ ಕಡೆ ಸುತ್ತಾಟಕ್ಕೆ ಹೋದಾಗ ಅಲ್ಲಿ ಇದ್ದದನ್ನು ಸಿಕ್ಕದನ್ನು ತಿನ್ನೋಣ, ಹಾಗಂತೇಳಿ ಅದೇ ಬೇಕು ಅಂತೇಳಿ ಕುತ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ವಾಪಸ್ ನಿಮ್ಮ ಊರಿಗೆ ಬರಲೇಬೇಕಾಗತ್ತೆ, ನಿಮ್ಮ ಪ್ರದೇಶಕ್ಕೆ ನೀವು ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸಲೇಬೇಕಾಗತ್ತೆ. ಈ ಬಗ್ಗೆ ಒಂದು ಒಳ್ಳೆಯ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಋತುಮಾನಕ್ಕೆ ಅನುಗುಣವಾಗಿ ಆಹಾರ, ಈ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು. ಗೀತಚಂದ್ರಿಕೆ ಮೆಲೋಡಿ ಟೈಮ್.

ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೇಂಗೆ ಚಿತ್ರಕ್ಕೋಸ್ಕರ ಕುಮಾರ್ ಸಾನು ಮತ್ತು ಲತಾ ಮಂಗೇಶ್ಕರ್ ಅವರ ಹಾಡಿದ ಗೀತೆಯನ್ನು ಕೇಳಿದ್ರಿ. ಆನಂದ್ ಬಕ್ಷಿ ಅವರ ಗೀತೆಗೆ ಜತಿನ್ ಲಲಿತ್ ಅವರ ಸಂಗೀತವಿತ್ತು. ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆ ಹಾಡಿದ್ದಾರೆ. ಕೆ ಎಸ್ ನರಸಿಂಹಸ್ವಾಮಿ ಅವರ ಈ ಗೀತರಚನೆಯನ್ನು ಚಿತ್ರಸಂಗೀತಕ್ಕೆ ಸಿ ಅಶ್ವಥ್ ಅಳವಡಿಸಿದ್ದಾರೆ.

ಏಕ್ ದೂಜೆ ಕೇ ಲಿಯೇ ಚಿತ್ರಕ್ಕೋಸ್ಕರ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಮಂಗೇಶ್ಕರ್ ಅವರು ಹಾಡಿದ ಗೀತೆಯನ್ನು ಕೇಳಿದ್ರಿ. ಆನಂದ್ ಬಕ್ಷಿ ಗೀತೆ ಬರೆದವರು, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಸಂಗೀತ ನೀಡಿದ್ರು.

ನಾಗರ ಹಾವು ಚಿತ್ರಕ್ಕೋಸ್ಕರ ಪಿ ಸುಶೀಲ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಚಿ ಉದಯಶಂಕರ್ ಅವರ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಆಂಧಿ ಚಿತ್ರದ ಗೀತೆ ಲತಾ ಮಂಗೇಶ್ಕರ್ ಗೀತೆ ಹಾಡಿದ್ದಾರೆ. ಗುಲ್ಜಾರ್ ಅವರ ಗೀತೆ ಆರ್ ಡಿ ಬರ್ಮನ್ ಸಂಗೀತ ನೀಡಿದ್ದಾರೆ.

ಮುಗಿಯದ ಕಥೆ ಚಿತ್ರದ ಚಿತ್ರಕ್ಕೋಸ್ಕರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಗೀತೆ ಹಾಡಿದ್ದಾರೆ. ಆರ್ ಎನ್ ಜೆ ಗೋಪಾಲ್ ಅವರ ಗೀತರಚನೆ, ರಾಜನಾಗೇಂದ್ರ ಅವರ ಸಂಗೀತ.